0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನನಗೆ ಈ ಬಷೀರ್ ಬಗ್ಗೆ ತುಂಬಾ ಚಿಂತೆ ಉಂಟು. ಈ ಘಟನೆಗಳನ್ನು ನೋಡಿದ್ರೆ ಅವರ ಜೀವನಕ್ಕೆ ತುಂಬಾ ಸಕಾರಾತ್ಮಕ ನಿರ್ದೇಶನವನ್ನು ಕೊಟ್ಟಂತ ಈ ಘಟನೆಗಳಿವು. ಪಾಸಿಟಿವ್ ಡೈರೆಕ್ಷನ್ ಟು ಲೈಫ್ ಅಂತ ಹೇಳ್ತೇನೆ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಸಾಮಾನ್ಯ ಮನುಷ್ಯರ ಮನಸ್ಸು ಹೇಗಿರ್ತದೆ ಅಂದ್ರೆ, ಒಂದು ಅಪಮಾನ ಆದ್ರೆ ಮನಸ್ಸು ಕುಗ್ಗಿ ಹೋಗ್ತದೆ, ಕಾರ್ಯದಿಂದ ಹಿಂದೆ ಹೋಗ್ತದೆ ಮನಸ್ಸು, ಕಾರ್ಯ ಮಾಡಬೇಕು ಅನ್ಸಲ್ಲ, ಕುಗ್ಗಿ ಹೋಗಿ ಕೆಲಸ ಮಾಡಬಾರದು ಅನ್ಸುತ್ತೆ. ಆದ್ರೆ ಸಾಮಾನ್ಯವಾಗಿ ಹಾಗಾದಾಗ ಕೆಲವರು ಹಿಂದೆ ಹೋಗ್ಬಿಡ್ತಾರೆ, ಕೆಲಸ ಬೇಡಪ್ಪ ನನಗೆ, ಬಿಟ್ಬಿಡಿ ಏನಾರು ಮಾಡ್ಕೊಂಡು ಹೋಗ್ಲಿ, ನನಗೆ ಉಸಾಬರಿ ಬೇಡ ಅಂತ ಬರೋದಂತು. ಆದ್ರೆ ಇಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಹೇಗೆ ಪಾಸಿಟಿವ್ ಆಯಿತು ಅಂತ, ಇದು ನಾವು ಗಾಂಧೀಜಿ ಜೀವನದಲ್ಲಿ ನೋಡಬೇಕಾದಂತಹ ಬಹಳ ದೊಡ್ಡ ವಿಷಯ ಅನಿಸುತ್ತೆ. ಸಾಮಾನ್ಯವಾಗಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದ್ರೆ ನಾವು ತುಂಬಾ ಕುಗ್ಗಿ ಹೋಗ್ಬಿಡ್ತೇವೆ, ಆದ್ರೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನು ಹೇಗೆ ಪಾಸಿಟಿವ್ ಮಾಡ್ಕೊಂಡ್ರು ಗಾಂಧಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಾನು ಕೆಲವೊಂದು ಪಾಯಿಂಟ್ ಹಾಕೊಂಡ್ಬಂದಿದ್ದೆ, ಏನು ಕಾರಣ ಇದ್ದಿರ್ಬೇಕಿದು ಅಂತ. ಈ 24 ವರ್ಷದ ಅಯಶಸ್ವಿ ಬ್ಯಾರಿಸ್ಟರ್ ತನ್ನ ವರ್ಣಭೇದದ ಗೋಲಿಯತ್ತನನ್ನು ಸೋಲಿಸಲು ಬಂದ ಡೇವಿಡ್ ಅಂತ ತಿಳ್ಕೊಂಡಿದ್ದು ಅವತ್ತಿಂದ ಅಂತ. ತಮಗೆಲ್ಲ ಡೇವಿಡ್ ಅಂಡ್ ಗೋಲಿಯತ್ ಕತೆ ಗೊತ್ತು. ಗೋಲಿಯತ್ ಅಂದ್ರೆ ದೊಡ್ಡ ರಾಕ್ಷಸ, ದೊಡ್ಡ ಮನುಷ್ಯ, ಅವನು ಭಾರಿ ಪರಪೀಡಕ, ತೊಂದರೆ ಕೊಡೋನು. ಡೇವಿಡ್ ಸಣ್ಣ ಹುಡುಗ, ಅವನು ಯಾರಿಗೂ ಸೋಲಿಸೋಕಾಗ್ಲಿಲ್ಲ ಗೋಲಿಯತ್ನ. ಡೇವಿಡ್ ಇಂದ ನಾನು ಸೋಲಿಸ್ತೇನೆ ಅವನ್ನ ಅಂದಂತೆ. ಅವಳು, ನೀನ್ ಹೆಂಗ್ ಸೋಲಿಸ್ತೀಯಪ್ಪ, ಬಹಳ ದೊಡ್ಡವನು ಅವನು, ಅವನು ಹೊಡೆಯೋ ಸಾಧ್ಯ ಇಲ್ಲ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅವನು ಎಷ್ಟು ದೊಡ್ಡವನು ಅಂದ್ರೆ ನಾ ಹೊಡೆದನ್ನ ತಪ್ಸ್ಕೊಳಕ್ ಸಾಧ್ಯ ಇಲ್ಲ ಅವನು ಅಂತ. ನೋಡೋ ರೀತಿ ಹೆಂಗಿದೆ ನೋಡಿ, ಸಣ್ಣ ಗುರಿ ಇದ್ರೆ ಅದು ಕಲ್ಲು ಹೊಡಿಬೇಕಾದ್ರೆ ತುಂಬಾ ಪರಿಶ್ರಮ ಬೇಕು, ತುಂಬಾ ದೊಡ್ಡ ಗುರಿ ಇದ್ರೆ ತಪ್ಪೋದೇ ಇಲ್ಲ, ಹೊಡೆದದ್ದೆಲ್ಲ ಬಡಿತದೆ. ಅವನು, ತಾವು ಎಷ್ಟು ದೊಡ್ಡವನು ಅಂದ್ರೆ ನಾ ಹೊಡೆದದ್ದೆಲ್ಲ ಹೊಡೆದೇ ಬಡಿತದೆ ಅವನಿಗೆ ಅಂತ ಹೇಳಿ, ಅವನು ಡೇವಿಡ್ ಹೊಡೆದು ಕಡೆ ಗೋಲಿಯತ್ತನ್ನು ಸೋಲಿಸ್ದ ಅಂತ ಒಂದು ಕತೆ ಬರುತ್ತೆ ನಮ್ದು, ಡೇವಿಡ್ ಅಂಡ್ ಗೋಲಿಯತ್ ಅಂತ. ಇಲ್ಲಿ ಈ 24 ವರ್ಷದ ಯಶಸ್ವಿ ಬ್ಯಾರಿಸ್ಟರ್ ತನ್ನ ಡೇವಿಡ್ ಅನ್ನು ತಗೊಂಡು ಈ ವರ್ಣಭೇದ ನೀತಿ ಅಂತ ಒಂದು ದೊಡ್ಡ ಗೋಲಿಯತ್ತನ್ನು ಸೋಲಿಸಕ್ಕೆ ಹೊರಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ಅಲ್ಲಿಂದ. ಇದು ಹೇಗಾಯ್ತು, ಇದಾದದ್ದು ಹೇಗೆ ಅಂತ, ಯಾವ ಶಕ್ತಿ ಅವರನ್ನ ಈ ಮೆರಿಟ್ಸ್ಬರ್ಗ್ ಪ್ಲಾಟ್ಫಾರ್ಮ್ ನಿಂದ ವಿಶ್ವಖ್ಯಾತಿ ಕರ್ಕೊಂಡು ಹೋಯ್ತು ಅಂತ ನನಗೆ ಯಾವಾಗಲೂ ಇಸ್ ಮೆಸ್ಮರೈಸಿಂಗ್. ಯಾವ ಶಕ್ತಿಯಿಂದ ಇಲ್ಲಿವರೆಗೂ ಯಶಸ್ವಿ ಆದಂತ ಮನುಷ್ಯ ಒಂದು ಘಟನೆಯಿಂದ ವಿಶ್ವಖ್ಯಾತಿಗೆ ಹೇಗೆ ಹೋದ್ರು ಅವರು ಅಂತ. ಇನ್ನೊಂದು ಕಾರಣ ಇರಬಹುದಾ, ಕೆಲವರು ಮಾಡ್ತಾರೆ ದೈಹಿಕ ಅಶಕ್ತತೆಯನ್ನ ಅಡಗಿಸ್ಲಿಕ್ಕೆ ನೈತಿಕ ಸ್ಥೈರ್ಯ ತೋರ್ಸಕ್ ಹೋಗ್ತಾರೆ. ಕೆಲವರು ಇರ್ತಾರೆ, ಕುಸ್ತಿ ಆಡೋದು ಬೇಡಪ್ಪ, ಎಸೆ ರೈಟಿಂಗ್ ಬರ್ತೀಯಾ ನನ್ನ ಜೊತೆಗೆ, ಕುಸ್ತಿ ಆಡೋಕ್ಕಾಗಲ್ಲ ನನ್ನ ಕಡೆಯಿಂದ, ಎಸೆ ರೈಟಿಂಗ್ ಅಲ್ಲಿ ಚೆನ್ನಾಗಿದ್ದೀನಿ ಅಂದ್ರೆ, ಯಾವುದು ದೈಹಿಕವಾಗಿ ಮಾಡೋಕ್ಕಾಗೋದಿಲ್ವೋ ಅದು ನೈತಿಕ ಮಾಡಿ ಇದನ್ನು ಮುಚ್ಚಿಡ್ಕೋಬೇಕು ಅಂತ ಹಂಗ್ ಮಾಡೋಕ್ ಹೋದ್ರೆ ಗಾಂಧೀಜಿ ಏನಾದ್ರು

0: You're listening to Radio Sarang 107.8 FM.
1: ತನ್ನ ಇನ್ನೊಂದು ವಿಚಾರ ಇರ್ಬೇಕು ಅವರಿಗೆ. ಇಂಡಿಯಾಕ್ ಹೋದ್ರೆ ಏನ್ ಕಾದಿತ್ತು ವಾಪಸ್ ಹೋದ್ರೆ ಇವರಿಗೆ? ಆಯ್ತಪ್ಪ ನಾನು ಬರಲ್ಲ, ವಾಪಸ್ ಇಂಡಿಯಾಗ ಹೋಗ್ತೀನಿ. ಏನ್ ಕಾಯ್ಕೊಂಡಿದ್ದು ಸಾಮ್ರಾಜ್ಯ ಇವರಿಗೆ? ಕೆಲಸ ಇಲ್ಲ, ಒಂದು ವೃತ್ತಿ ಮಾಡೋಕ್ ಆಗ್ಲಿಲ್ಲ, ಲೇಖನೆ ಬರೆದ್ರೆ ಸಾಧ್ಯ ಇಲ್ಲ. ಆದ್ರಿಂದ ವಾಪಸ್ ಹೋದ್ರದು ಸಮೃದ್ಧ ಜೀವನ ಮಾಡ್ತೀನಿ ನಂಬಿಕೆ ಇಲ್ಲ, ಆದ್ರಿಂದ ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ಇದ್ಕೊಂಡಾದ್ರೆ ಜೀವನ ಮಾಡೋಣ ಅಂತ ಹಾಗೆ ಮಾಡಿದ್ರ? ಯಾವ ಕಾರಣಕ್ಕೋಸ್ಕರ ತೀರ್ಮಾನ ಮಾಡಿದ್ರು ಅಂತ, ಅಥವಾ ಆ ಕ್ಷಣದೊಳಗೆ ಅನಿಸಿರ್ಬೇಕು ಅವರಿಗೆ, ನಾನು ಒಳಗೆ ಬೇಕಾದ ಶಕ್ತಿ ಇದೆ, ಸಮಾಜ ಕಾರ್ಯಕ್ಕೆ ತೊಡಸ್ಕೊಂಡಾಗ ಶಕ್ತಿ ಹೊರಗೆ ಬರ್ತದೆ ಅಂತ ಅನಿಸ್ತಾ ಅವರಿಗೆ? ಏನ್ ಕಾರಣ ಇರಬಹುದು? ಅದನ್ನ ಬರ್ತಿದ್ದೆ, ಇದು ದೈವವೋ ವಿಧಿಯೋ ಅಥವಾ ಒಂದು ಅವರ್ಣನೀಯವಾದಂತಹ ಘಟನೆಯೋ ಆಕಸ್ಮಿಕ ಘಟನೆಯೋ ಇದು ಅಂತ. ಬಹುಶಃ ಉತ್ತರ ಅಂದ್ರೆ ಇವೆಲ್ಲ. ಇದಲ್ಲದೆ ಸ್ವಾಭಿಮಾನ ಮತ್ತು ಅಪಮಾನದ ತೀವ್ರತೆ ನಾವು ನೋಡಿದ್ದೇವೆ. ಅಪಮಾನ ತೀವ್ರ ಆದಾಗ ಮನುಷ್ಯ ಎಷ್ಟು ರೊಚ್ಚಿಗೇಳ್ತಾನೆ ಅಂತ. ನನಗೊಂದ್ಸಲ ಆದದ್ದುಂಟು, ನಾನು ದೆಹಲಿ ಏರ್ಪೋರ್ಟ್ಗೆ ಹೋದಾಗ ಆಗ ಈ ಖಲಿಸ್ತಾನ್ ಚಳವಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು. ತಮ್ಗೆ ಗೊತ್ತಿರ್ಬೇಕು, ನಮ್ಮ ಪಂಜಾಬ್ದಲ್ಲಿ ತುಂಬಾ ಹಾವಳಿ ತೊಂದರೆ ಆಗ್ತಾ ಇತ್ತು, ಟೆರರಿಸ್ಟ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಇತ್ತು, ಭಿಂದ್ರನ್ ವಾಲೆ ಪೀಕ್ ಅಲ್ಲಿ ಇದ್ದಂತ ಸಮಯ ಅದು. ಆಗ ಏರ್ಪೋರ್ಟ್ ಅಲ್ಲಿ ಎಷ್ಟು ನನಗೆ ಮಾನಸಿಕ ಹಿಂಸೆ ಆಯ್ತು ನೋಡಿ ಅಂತಂದ್ರೆ, ನಮಗೆಲ್ಲ ಸಾಮಾನ್ಯ ಬಿಟ್ಬಿಡೋರು ಏರ್ಪೋರ್ಟ್ ಅಲ್ಲಿ, ಹಿಂಗೋಗಿ ಸುಮ್ಮನೆ ಚೆಕ್ ಮಾಡಿಬಿಟ್ಬಿಡೋರು. ಒಬ್ಬ ಯಾರಾದ್ರೂ ಸರ್ದಾರ್ಜಿ ಬಂದ್ರೆ ಅವನ್ ಪೂರ್ತಿ ಬ್ಯಾಗ್ ಎಲ್ಲ ಚೆಕ್ ಮಾಡ್ಬೇಕು, ಅಷ್ಟು ಪರೀಕ್ಷೆ ಮಾಡೋರು ಅದೆಲ್ಲ ಅಷ್ಟು ಮಾಡ್ತಾ ಇದ್ರಲ್ಲ. ಇಲ್ಲಿ ಒಬ್ಬ ಮುದುಕರು ಬಂದ್ರು ವೀಲ್ ಚೇರ್ ಮೇಲೆ, ವೀಲ್ ಚೇರ್ ಮೇಲೆ ಮುದುಕರು, ಮೊದಲೇ 78 ವರ್ಷ ಇರಬೇಕು, ಕಾಲಿಲ್ಲ, ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಮುದುಕರು ನಿಲ್ಲಿಸ್ಬಿಟ್ಟು ವೀಲ್ ಚೇರ್ ಇಂದ ಕೆಳಗೆ ಕೂಡಿಸಿ ಚೆಕ್ ಮಾಡಿದಾಗ ಅವರಂದ್ರು ನಾನು ಏನ್ ಪಾಪ ಮಾಡಿದ್ದೇನಪ್ಪ ಅಂತ ಕೇಳಿದ್ರು ಅವರು. 78 ವರ್ಷ ನಾನು ಆತ್ಮಗೌರವ ಬದುಕಿದಂತ ಮನುಷ್ಯ ನಾನು, ಅದೇನು ಗೊತ್ತಿಲ್ಲ, ನಮ್ಗೆ ಇನ್ಸ್ಟ್ರಕ್ಷನ್ ಇರೋದು ಎಲ್ಲ ಸಿಕ್ಸ್ ಅನ್ನ ಚೆಕ್ ಮಾಡಬೇಕು ಅಂತಿದೆ ಅಂತ ಹೇಳಿ. ಆ ಮುದುಕರು ಎಷ್ಟು ಮದ್ಕೊಂಡು ಹೇಳಿದ್ರು ಗೊತ್ತಾ, ನಾವು ತ್ಯಾಗ ಮಾಡಿದ 1% ನೀನ್ ಮಾಡ್ಲಿಲ್ಲಲ್ಲೋ, ನನ್ನ ಪರೀಕ್ಷೆ ಮಾಡಕ್ ಬರ್ತೀಯ ನೀನು ಅಂದು. ಅವನು ಎಷ್ಟು ಕೋಪ ಬಂತು ಅಂದ್ರೆ, ಮುದುಕನ ಕೆಳಗೆ ಕೂಡಿಸಿದಾರೆ ಅವ್ರನ್ನ, ಮತ್ತೆ ಎತ್ತಿ ಕೂಡಿಸ್ಬೇಕಲ್ಲ ಮೇಲೆ ವೀಲ್ ಚೇರ್ ಮೇಲೆ, ಯಾರು ಸಹಾಯ ಮಾಡಕ್ ಬರಲಿಲ್ಲ, ನಾನೊಬ್ಬ ಹೋದೆ, ಇನ್ನೊಬ್ರು ಯಾರೋ ಇದ್ರು. ಆ ಮುದುಕನಿಗೆ ಎಷ್ಟು ಕೋಪ ಬಂದ್ ಗೊತ್ತಾ, ಅವನು ಸೆಕ್ಯೂರಿಟಿ ಇದ್ನಲ್ಲ, ಇವನ್ ಚೆಕ್ ಮಾಡ್ತಾ ಇದ್ನಲ್ಲ, ಅವನ್ ಶರ್ಟ್ ಹಿಡಿದು ಹಿಂಗ್ ಎಳಿದ್ರು. 80 ವರ್ಷದ ಮುದುಕರು ಶರ್ಟ್ ಎಳೆದ್ರೆ ಶರ್ಟ್ ಹರ್ಕೊಂಡ್ ಬಂತ ಒಂದು, ಅವನ್ ಸಿಟ್ಟು ಬಂದ್ ನಿಜ ಅಂದ್ರೆ ಎಷ್ಟು ಕೋಪ ಬಂದಿರ್ಬೇಕು ಅಂತ ಅಂದ್ರೆ, ಅಪಮಾನದ ತೀವ್ರತೆ ಆದಾಗ ದೈಹಿಕ ರೊಚ್ಚ ಎಷ್ಟು ಬಂದ್ಬಿಡ್ತದೆ ಅಂತ. ಆ ರೊಚ್ಚನ್ ಕಂಡದ್ದು ಇವ್ರು ಆಗಿರ್ಬೇಕಲ್ಲ, ಹಾಗೆ ಬ್ಯಾರಿಸ್ಟರ್ ಅಂತ ಅಹಂಕಾರದಿಂದ ಹೋಗಿದ್ದಾರೆ, ಎಳೆದು ರಸ್ತೆ ಮೇಲೆ ಹಾಕ್ಬಿಟ್ರೆ ಏನಾಗಿರ್ಬೇಕು, ಹೊಡೆಸ್ಕೊಳ್ಳೋದಿದೆಯಲ್ಲ ಕೈಯಿಂದ, ಅಯಾನೋ ಜಡ್ಕ ಓಡಿಸೋನ್ ಕಡೆಯಿಂದ, ಇದೆಲ್ಲ ಅಪಮಾನದ ತೀವ್ರತೆಯಿಂದ ಮಾಡ್ಕೊಂಡ್ರೆ ಅವರು ಅಂತ ಹೇಳಿ ಇದಾಗಿರ್ಬೇಕು ಅಂತ ಅನ್ಸುತ್ತೆ. ಅಥವಾ ಆ ಪೋರ್ ಬಂದರದಲ್ಲಿರುವಂತಹ ಬ್ರಿಟಿಷ್ ರೀಜೆಂಟ್ ಇದ್ನಲ್ಲ, ಬ್ರಿಟಿಷ್ ಅಧಿಕಾರಿ, ಅಥವಾ ಮೆರಿಟ್ಸ್ಬರ್ಗ್ ಇದ್ದಂತಹ ಪೊಲೀಸ, ಅಥವಾ ಈ ಬಿಳಿ ಕುದುರೆ ಓಡಿಸುವಂತವನು ಚಾರ್ಲ್ಸ್ಟನ್ ಅವನು, ಇವರೆಲ್ಲ ತನ್ನನ್ನ ಮತ್ತು ತನ್ನ ಜನತೆಯ ನಿರ್ವೀರ್ಯತೆಯನ್ನ ಕೆಣಕುವ ಶಕ್ತಿಯ ಪ್ರತೀಕಗಳ ಕಂಡಿರಬೇಕು ಗಾಂಧೀಜಿಗೆ. ಎಲ್ಲ ಸಿಂಬಲ್ಸ್, ಇವರೆಲ್ಲ ಇದಾರಲ್ಲ ನನ್ನ ವಿರುದ್ಧ ಇದ್ದಾರೆ ಅಂತ ಸಿಂಬಾಲಿಸಂ ಆಗಿರ್ಬೇಕು. ಅವನ್ನ ವಿರೋಧಿಸುವುದು ಅಗತ್ಯವಾಗಿತ್ತು. ಮತ್ ಗಾಂಧೀಜಿಗೆ ಪ್ರತಿಭಟನೆ ಮಾಡಲಿಕ್ಕೆ ಉಗ್ರ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿತ್ತು, ಆದ್ದರಿಂದ ಗಾಂಧೀಜಿ ಅಲ್ಲಿ ಉಳ್ಕೊಂಡ್ರು ಅನ್ನೋ ಮಾತನ್ನು ಹೇಳ್ತಾರೆ.

0: रेडियो सारंग 107.8 FM।
1: ವಿಶೇಷವಾಗಿ ನೋಡಬೇಕಾದ್ದು ಅಂದ್ರೆ ಇದು ಟ್ರಾನ್ಸಿಷನ್ ಪಾಯಿಂಟ್ ಅಂತ ಕರೀತೇನೆ ಗಾಂಧಿ ಜೀವನದಲ್ಲಿ. ಒಂದು ಗೆರೆ ಹಾಕ್ಬಹುದು ನೀವು, ಅಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅದು. ಅಲ್ಲಿಂದ ಆ ದಿವಸದಿಂದ ಅವರ ಜೀವನದಲ್ಲಿ ಎಂದೂ ಕೂಡ ನಿಷ್ಕ್ರಿಯತೆ ಒಂದು ಎಳೆ ಕಂಡು ಬರಲಿಲ್ಲ ಅಂತ. ನಿಷ್ಕ್ರಿಯತೆ, ಡಿಫಿಡೆನ್ಸು, ವೀಕ್ನೆಸ್ಸು ಒಂದು ಕಾಣಿಸ್ತಿಲ್ಲ ಮುಂದೆ. ಎಂದು ನುಗ್ಗಿ ಹೋಗ್ತಾರೆ, ಜನಾನ ಸೇಕರಿಸ್ತಾರೆ, ಮಾತಾಡ್ತಾರೆ, ಎಲ್ಲ ಬೆಳ್ಕೊಂಡ್ಬಂತಲ್ಲ, ಒಂದು ಘಟನೆ ಮನುಷ್ಯನ ಜೀವನದಲ್ಲಿ ಹೇಗೆ ಬದಲಾವಣೆ ತರ್ತದೆ ಅಂತ ಆಗ್ಬಿಟ್ಟು ಹೇಳ್ತಾರೆ. ನಿಷ್ಕ್ರಿಯತೆ ಎಳೆ ಕಾಣಿಸ್ತಿಲ್ಲ, ಅವರ ವಿರೋಧ ಯಾವಾಗಲೂ ಕ್ರಿಯಾತ್ಮಕವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಕೇವಲ ಒಂದು ವರ್ಷ ಗುತ್ತಿಗೆ ಆಧಾರದ ಮೇಲೆ ಹೋದಂತ ಗಾಂಧಿ ಅಲ್ಲಿ ಸುಮಾರು 21 ವರ್ಷ ಕಾಲ ಇದ್ರು. 21 ವರ್ಷ ಇರೋದಷ್ಟೇ ಅಲ್ಲ, ಆ ಕಾಲದೊಳಗೆ ತನ್ನ ನೈತಿಕ ಬೌದ್ಧಿಕ ಮಟ್ಟವನ್ನು ಎಷ್ಟು ಹೆಚ್ಚಿಸಿಕೊಂಡ್ರು ಅಂತಂದ್ರೆ, ಒಂದು ಬೃಹತ್ ಜನಸಮೂಹಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತ ಒಬ್ಬ ಶಿಲ್ಪಿಯಾದ್ರು. 21 ವರ್ಷದಲ್ಲಿ ಆ ನಿರ್ಮಾಣ ಆಯಿತು, ವ್ಯಕ್ತಿತ್ವ ನಿರ್ಮಾಣ ಆಯಿತು ಅಂತ. ಅದಕ್ಕೆ ನಾ ಮೊದಲೇ ದಿವಸ ಹೇಳಿದಾಗ ಡಾಕ್ಟರ್ ನೆಲ್ಸನ್ ಮಂಡೇಲಾ ಡಾಕ್ಟರ್ ಕಲಾಂ ಅವ್ರಿಗೆ ಹೇಳಿದ್ದನ್ನು ಹೇಳಿದ್ದೆ. ಕಲಾಂ ಅವ್ರಿಗೆ ಕೇಳಿದ್ರಂತ, ಕಲಾಂ ಅವ್ರು ಕೇಳಿ, ನಿಮ್ಮ ಸ್ಫೂರ್ತಿ ಯಾರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಮಂಡೇಲಾ ಅವ್ರು ಕೇಳಿದಾಗ, ಅಫ್ಕೋರ್ಸ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅಂತ ನೆಲ್ಸನ್ ಮಂಡೇಲಾ ಹೇಳಿದ್ರು. ಹೇಳೋದಷ್ಟೇ ಅಲ್ಲ, ತಮಾಷೆ ಹೇಳಿದ್ರಂತೆ, ಯು ಗೇವ್ ಅಸ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬಟ್ ಗೇವ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ. ಎಷ್ಟು ಒಳ್ಳೆ ಮಾತಿದೆ, 21 ವರ್ಷದಲ್ಲಿ ಒಂದು ಮಹಾತ್ಮ ಆಗುವಂತ ತಯಾರಿಯನ್ನು ಮಾಡಿ ಕಳಿಸಿದ್ರು ಅಲ್ಲಿ ಅಂತ.

ಇಂಗ್ಲಿಷರಿಗಿಂತ ಇಂಗ್ಲಿಷರಾಗಿದ್ರು ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿದ್ದಾಗ. ದರ್ಬಾರ್ನಲ್ಲಿ ಮನೆ, ದೊಡ್ಡ ಮನೆ, ಆ ಮನೆ ನೋಡಿದ್ದೆ ನಾನು. ತಮಾಷೆ ಅನಿಸ್ತಿತ್ತು ಮನೆ ನೋಡಿದಾಗೆಲ್ಲ ನನಗೆ. ಆ ದೊಡ್ಡ ಮನೆಯಲ್ಲಿ ಸಾಕಷ್ಟು ಜನ ಇರೋರಂತೆ ಅವ್ರ ಮನೆಯಲ್ಲಿ. ದೊಡ್ಡ ಮನೆ ಇದ್ರು ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಗಾಂಧೀಜಿಗೆ ಅನ್ಸೋಕ್ ಶುರು ಆಯ್ತು, ಈ ಆಡಂಬರ ಜೀವನ ಚೆನ್ನಾಗಿಲ್ಲ, ಸರಳವಾಗಿರ್ಬೇಕು ಅಂತ ಹೇಳಿ ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೋಬೇಕು ಅಂತೆಲ್ಲ ಹಾಕಿದ್ರು. ಒಂದು ವಿಶೇಷ, ಅದು ಯಾಕೋ ನನಗೆ ಅರ್ಥ ಆಗಲಿಲ್ಲ. ಆ ಕಾರ್ಯಾಲಯ ಕೆಲಸ ಮಾಡ್ತಿದ್ರಲ್ಲ, ಸಾಕಷ್ಟು ಜನ ಹಿಂದೂ ಮತ್ತು ಕ್ರೈಸ್ತ ಗುಮಾಸ್ತರಿದ್ರು, ಬರ್ಕೊಳ್ಳೋದಕ್ಕೆಲ್ಲ ಗುಮಾಸ್ತರೆಲ್ಲ ಕೂತ್ಕೊಳ್ಳೋರು, ಅಲ್ಲೇ ಇರೋರಿಗೆ, ಮನೆಯಲ್ಲೇ ಇರೋರಂತೆ. ಅವರವರಿಗೆ ಅವ್ರು ಇರೋದಕ್ಕೆ ಅಂಥೇಳಿ ಮನೆ ಇದ್ದಾಗ ಅವ್ರ ಮೂತ್ರದ ಪಾತ್ರೆ ಇರೋದು ರೂಮಲ್ಲಿ. ಆ ಟಾಯ್ಲೆಟ್ ಯಾಕೆ ಮಾಡ್ತಿರ್ಲಿಲ್ಲೋ ಗೊತ್ತಾಗಲಿಲ್ಲ ನನಗೆ. ಮೂತ್ರದ ಪಾತ್ರೆ ಇರೋದು, ಅದು ಅವರೇ ತೊಳ್ಕೋಬೇಕು, ಎಲ್ಲರೂ ತಮ್ಮ ತಮ್ಮ ಪಾತ್ರೆ ತಾವು ತೊಳ್ಕೋಬೇಕು ಅಂತ ಹದ್ದತಿ ಇತ್ತು. ಅವ್ರಿಗೆಲ್ಲ ಕಲಿಸಿದ್ರು ಹೀಗೆ ಮಾಡ್ಕೋಬೇಕು ಅಂತ ಮಾಡ್ತಿದ್ರು. ಕೆಲವರು ಮರೆತು ಬಿಡ್ತಿದ್ರಂತೆ, ಅದನ್ನೆಲ್ಲ ಕಸ್ತೂರ್ಬಾ ಮಾಡ್ತಾ ಇದ್ರು. ಇವ್ರು ಯಾರ್ಯಾರು ಬರ್ತು ಹೋದ್ರೆ ಅವ್ರ ಮೂತ್ರದ ಪಾತ್ರೆಗಳನ್ನು ತೊಳಿಬೇಕು ಅಂತ ಇತ್ತು. ಆದ್ರೆ ಇನ್ನೊಂದು ಗಮನಿಸ್ಬೇಕು ಸ್ನೇಹಿತರೆ, ನಾ ಹೇಳುದು ಇದು ಆದದ್ದು ಆ ಕಾಲಕ್ಕೆ, 18ನೇ ಶತಮಾನದ ಎಂಡ್ ಕೊನೆ ಭಾಗಕ್ಕೆ ಬಂದಾಗ ಆದಂತಹದ್ದು, 1890 ಆ ಭಾಗಕ್ಕೆ ಬಂದಾಗ ಆದಂತಹದ್ದು. ಆ ಕಾಲಕ್ಕೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕಾನ್ಸರ್ವೇಟಿವ್ ಮೈಂಡ್ ನಮ್ದೆಲ್ಲಾನು. ಕಸ್ತೂರ್ಬಾ ಸಂಪ್ರದಾಯದಲ್ಲಿ ಬಂದಂತಹ ಹೆಣ್ಮಗಳು, ಆಕೆಗೆ ಯಾರದೋ ಮೂತ್ರ ಪಾತ್ರೆ ತೊಳಿ ಅಂದ್ರೆ ಏನ್ ಕಷ್ಟ ಆಗಿರ್ಬೇಕಲ್ಲ, ಆಕೆಗೆ ಕಷ್ಟ ಆಗಿರ್ಬೇಕು. ಆದ್ರೂ ತೊಳಿತಾ ಇದ್ರಂತೆ. ಆದ್ರೆ ಒಂದು ಘಟನೆ ಆಯ್ತು ಅಂತ ಹೇಳ್ತಾರೆ. ಒಬ್ಬ ಹೊಸ ಹುಡುಗ ಬಂದ, ಅವನು ಕ್ರೈಸ್ತ ಗುಮಾಸ್ತ, ಆದ್ರೆ ಅವನು ಪಂಚಮ ವರ್ಣದ ತಂದೆ ತಾಯಿಗಳಿಗೆ ಜನಿಸಿದ್ದವನು ಅಂತ. ಅಂದ್ರೆ ಅವನು ಅನ್ಟಚಬಲ್, ಅಸ್ಪೃಶ್ಯನಾಗಿದ್ದವನು, ಅವನು ಕ್ರಿಸ್ತ ಧರ್ಮಕ್ಕೆ ಬಂದಿದ್ದಾನೆ, ಈಗ ಗುಮಾಸ್ತಾಗಿ ಬಂದ. ಅವನಿಗೆ ಗೊತ್ತಿಲ್ಲ ತನ್ನ ಕೆಲಸ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ತೊಳ್ಕೋಬೇಕು ಅಂತ ಗೊತ್ತಿಲ್ಲ, ಹಾಗೆ ಇಟ್ಟೋಗ್ಬಿಟ್ಟ. ಕಸ್ತೂರ್ಬಾ ಬೇಜಾರಾಯ್ತು ಆಕೆಗೆ. ದಯವಿಟ್ಟು ಗಮನಿಸ್ಬೇಕು, ಸಂಪ್ರದಾಯ ಸ್ಥಾನ ಬಂದಂತ ಹೆಣ್ಮಗಳು, ಆಕೆ ಏನ್ ಮಾಡಿದ್ಲು ಅಂದ್ರೆ ಮಾಡಲ್ಲ ಅನ್ಲಿಲ್ಲ, ಆ ಪಾತ್ರೆ ತಗೊಂಡು ಅಟ್ಟ ಇಳಿದು ಬರ್ತಾ ಇದ್ದಾಳೆ. ಮೆಟ್ಲು ಇಳಿದು ಬರ್ತಾ ಇರ್ಬೇಕಾದ್ರೆ ಆಕೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹೋಗ್ತಾ ಇದೆ, ಏನ್ ನನ್ನ ಕರ್ಮಪ್ಪ ಇದೆಲ್ಲ ಮಾಡ್ಬೇಕಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಅದನ್ನ ಕಂಡು ಗಾಂಧೀಜಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತಂತೆ, ಭಾರಿ ಸಿಟ್ಟು ಬಂತು. ಅದನ್ನ ತೊಳೆಯೋದಷ್ಟು ದೊಡ್ಡದಲ್ಲ ಗಾಂಧೀಜಿಗೆ, ಸಂತೋಷವಾಗಿ ತೊಳಿಬೇಕು ಅಂತೀವಿ ಹಠ, ತೊಳೆಯೋದಂತೂ ಕಂಪಲ್ಸರಿ, ಅದು ತೊಳೆದು ಸಂತೋಷವಾಗಿ ತೊಳಿಬೇಕು ಅಂತ ಹೇಳಿದ್ರಂತೆ. ಆಕೆ ಇದು ಏನ್ ಕರ್ಮ ನನಗೆ, ಇದು ಯಾಕೆ ಹಿಂಗೆ ಮಾಡ್ಬೇಕು ನಾನು ಅಂತ ಅಂದಂತೆ. ಅಂದ ತಕ್ಷಣ ಇವ್ರು ಏನ್ ಮಾಡಿದಾರೆ ಗೊತ್ತಾ, ಕೋಪ ಆಕೆ ರಟ್ಟೆ ಹಿಡಿದು ದರ ದರ ದರ ಎಳ್ಕೊಂಡು ಗೇಟ್ ಹೊರಗೆ ಬಂದು ಮನೆಯನ್ನು ತಳ್ಬಿಟ್ರು, ಹೊರಗೆ ಹೋಗು ನೀನು, ಎಲ್ಲಾದ್ರೂ ಹೋಗ್ಬಿಡು ನೀನು ಅಂತ ತಳ್ಬಿಟ್ರು. ಆಕೆ ಎಲ್ಲಿ ಹೋಗ್ಬೇಕು, ಆಕೆ ಏನ್ ಮಾಡಿದ್ಲು ಅಂದ್ರೆ ಪಾತ್ರೆಯನ್ನು ಬಿಸಾಕ್ಬಿಟ್ಟು ಕೆಳಗಡೆ ನಾಚಿಕೆ ಆಗಲ್ಲ ನಿಮಗೆ ಅಂದ್ಲು. ಒಬ್ಬ ಹೆಂಗಸಿನ ಕರ್ಕೊಂಬಂದು ಭಾರತದಿಂದ ಬೇರೆ ದೇಶದಲ್ಲಿ ಯಾವುದೋ ದೇಶದಲ್ಲಿ ಬಂದು ಹೊರಗೆ ಹೋಗೊಂದು, ಎಲ್ಲಿ ಹೋಗ್ಬೇಕು ನಾನು, ನಾಚಿಕೆ ಆಗಲ್ಲ ನಿಮಗೆ ಅಂದಂತೆ. ಅಷ್ಟು ವಾಪಸ್ ಯಾವಾಗ ಕಸ್ತೂರ್ಬಾ ಅಂದ್ರೋ ಗಾಂಧೀಜಿಗೆ ಚೌಟಿಯಿಂದ ಹೊಡೆದಂಗಾಯ್ತು. ಅವ್ರು ಹೇಳ್ತಾರೆ, ನನಗೆ ಬಹಳ ಕಷ್ಟ ಅನಿಸ್ತು ನನಗೆ ಅಂತ ಹೇಳ್ತಾರೆ. ಈ ಘಟನೆ ನನ್ನನ್ನು ಸಾಕಷ್ಟು ಪರಿವರ್ತಿಸಿತು ಅಂತ ಬರೀತಾರೆ. ಪರಿವರ್ತನೆ ಮಾಡ್ತೇನೆ ನನ್ನಲ್ಲಿ, ಯಾಕಂದ್ರೆ ತುಂಬಾ ಸಿಟ್ಟು ಬರ್ತಿತ್ತು ಗಾಂಧೀಜಿಗೆ, ಮೊದಲು ಶೀಘ್ರ ಕೋಪ ಬರ್ತಿತ್ತಂತೆ ಗಾಂಧೀಜಿಗೆ. ಅವಾಗ ಅನ್ಕೊಂಡ್ರಂತೆ, ಮತ್ತೊಬ್ಬರ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ನನಗಿಲ್ಲ ಎಂದು ಅರ್ಥವಾದದ್ದು ಅಂದು ನನಗೆ ಅಂತ. ಏನಿದ್ದರೂ ನನ್ನನ್ನು ನಾನೇ ತಿದ್ದಿಕೊಳ್ಳಬೇಕು, ನಾನು ತೊಳಿತೇನೆ ಪಾತ್ರೆಯನ್ನ ಅಂತ ಹೇಳಿದ್ರಂತೆ. ಕೆಲವು ಸಲ ಮಾಡಿದ್ರು ಕೂಡ, ಗಾಂಧೀಜಿನೇ ಮಾಡ್ತಿದ್ರು ಕೆಲವು ಸಲ ತೊಳಿತಿದ್ರು.

ಕೋಪ ಮನುಷ್ಯರ ದೌರ್ಬಲ್ಯದ ಪ್ರತೀಕ ಅಂತ ನನಗೂ ತುಂಬಾ ನಂಬಿಕೆ ಇದೆ ಅದ್ರ ಮೇಲೆ. ಅದಕ್ಕೆ ಲಾಸ್ ಆಫ್ ಟೆಂಪರ್ ಅಂತಾರೆ ನೋಡಿ, ಗೇನ್ ಆಫ್ ಟೆಂಪರ್ ಅನ್ನಲ್ಲ. ವೈ ಡಿ ವಿ ಲೂಸ್? ಕಳ್ಕೋಬೇಕಾಕೆ. ಕೋಪ ಬಂದಾಗ ರ್ಯಾಷನಲ್ ಇರೋಲ್ಲ, ರೀಸನ್ ಇರೋಲ್ಲ. ಗಾಂಧೀಜಿಗೆ ಹಂಗೆ ಆಗ್ಬಿಡೋದು. ಅದಕ್ಕೆ ಹೇಳಿದ್ರಂತೆ ಕೋಪ ದೌರ್ಬಲ್ಯದ ಪ್ರತೀಕ ಅಂದ್ಬಿಟ್ಟು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತಂದ್ರಂತೆ. ಅದಕ್ಕೆ ಅವ್ರ ಜೀವನ ಚರಿತ್ರೆಯನ್ನು ಬರೆದಂತಹ ಫಿಶರ್, ಒನ್ ಆಫ್ ದಿ ಫೈನೆಸ್ಟ್ ಬಯೋಗ್ರಫೀಸ್ ಆಫ್ ಗಾಂಧಿ ಅದರ್ ದ್ಯಾನ್ ಇಸ್ ಓನ್, ಫಿಶರ್ ಬರೀತಾನೆ, ದಿಸ್ ವಾಸ್ ದ ರಿಮಾರ್ಕಬಲ್ ಕೇಸ್ ಆಫ್ ಸೆಕೆಂಡ್ ಬರ್ತ್ ಇನ್ ಒನ್ ಲೈಫ್ ಟೈಮ್ ಅಂತ. ಚೆನ್ನಾಗಿ ಬರೀತಾನೆ, ಇದು ಒಂದೇ ಜೀವನದಲ್ಲಿ ಎರಡನೇ ಹುಟ್ಟು ಬಂದಂಗೆ ಆಗಿತ್ತು ಗಾಂಧೀಜಿಗೆ. ಅಂದಿಂದ ಕೋಪ ಮಾಡ್ಕೊಳ್ಳೋದ್ರೆ ಗಾಂಧಿ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಗಾಂಧಿ ಕೋಪ ಮಾಡ್ಕೊತಿರ್ಲಿಲ್ಲ. ಕೋಪ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂಡ ಖುಷಿ ಕೋಪ ಸೆಲ್ಸ್ ಆಗ್ಲಿಲ್ಲ ಅಂತ ಅನ್ನೋದು ಅಷ್ಟೇನೆ. ಅದ್ರ ಬಗ್ಗೆ ತುಂಬಾ ಪ್ರೀತಿ ಇರ್ತಿತ್ತು ಅವರಿಗೆ, ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟರು ಅವರು ಅಂತ ಹೇಳಿ. ಅದಕ್ಕೆ ಕೋಪ ಶಮನದ ಒಂದು ವಿಧಿ ಇದು ಅಂತ. 6 ವರ್ಷ ಆದ್ಮೇಲೆ ಭಾರತಕ್ಕೆ ಬರಬೇಕು ಅಂತ ವಿಚಾರ ಮಾಡ್ಕೊಂಡ್ರು, ಬಂದ್ಬಿಡ್ಬೇಕಿನ್ನ ಅಂತ ತೀರ್ಮಾನ ಆಯ್ತು, ಹೇಳು ಆಯ್ತು. ಅವ್ರ ಬೀಳ್ಕೊಡುಗೆ ಸಮಾರಂಭನೂ ಆಯ್ತು. ಬೀಳ್ಕೊಡ್ಬೇಕಲ್ಲ, ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಗಾಂಧೀಜಿ ನಮಗೋಸ್ಕರ ಅಂತ ಹೇಳಿ ಚಿನ್ನ ಬೆಳ್ಳಿ ವಜ್ರದೆಲ್ಲ ಆಭರಣ ಎಲ್ಲ ಕೊಟ್ಟಿದ್ರಂತೆ. ಇವರಿಗೆಲ್ಲ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಸಾಮಾನೆಲ್ಲ ಇದೆ. ಗಾಂಧೀಜಿಗೆ ವಿಚಾರ ಬಂತಂತೆ, ಇದು ಕೊಟ್ಟದ್ದು ನಾನು ಮಾಡಿದ ಸಮಾಜ ಕೆಲಸಕ್ಕೆ, ನಾನು ತಗೊಳಕ್ಕೆ ಏನು ಹಕ್ಕಿದೆ ಇದನ್ನ ಅಂತ ಹೇಳಿ ಅವ್ರು ಹೇಳ್ತಾರೆ. ಮನಸ್ಸಿನಲ್ಲಿ ತಳಮಳ, ಯಾಕಂದ್ರೆ ಕೊಡಲು ಇಷ್ಟವಿಲ್ಲ ಇಟ್ಟುಕೊಳ್ಳುವುದು ಸರಿಯಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಲು ಇಷ್ಟವಿಲ್ಲ ಇಟ್ಟುಕೊಳ್ಳುವುದು ಸರಿಯಲ್ಲ. ಏನ್ ಮಾಡೋದು ಹಾಗಾದ್ರೆ? ಒಂದು ದತ್ತಿ ಮಾಡಿಬಿಡೋಣ, ಒಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟಿಗೆ ಕೊಟ್ಟು ಧರ್ಮದರ್ಶಿಗಳನ್ನ ಅಪಾಯಿಂಟ್ ಮಾಡಿ ಅವ್ರು ಹೇಗೆ ಮಾಡ್ತಾರೋ ಅವಾಗ ಮಾಡ್ಕೊಳ್ಳಿ, ಸಮಾಜ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂದ್ರಂತೆ. ಡೆಮೋಕ್ರೆಟಿಕ್ ನೋಡಿ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡ್ರಂತೆ. ಅವ್ರನ್ನ ಒಪ್ಪಿಸೋದು ಕಷ್ಟ ಆಗಿರಲಿಲ್ಲ ಅಂತ ಬರೀತಾರೆ ಗಾಂಧಿ. ಖಂಡಿತ ಕಷ್ಟ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ಕೇಳ್ಬಿಡ್ತಿದ್ರು ಮಕ್ಕಳು. ಮಕ್ಕಳಿಗೆ ಹೇಳಿದ್ರಂತೆ, ನೋಡಪ್ಪ ಇದು ನಮ್ದಲ್ಲ, ಕೊಟ್ಟುಬಿಡೋಣ ಕೊಟ್ಟುಬಿಡೋಣ ಪಾಪು ಅಂತ ಹೇಳಿದ್ರು ಅವರು. ಆದ್ರೆ ಒಪ್ಪಿಸೋದು ಕಷ್ಟ ಆದದ್ದು ಕಸ್ತೂರ್ಬಾ ಅವ್ರನ್ನ.

0: रेडियो सारंग 107.8 FM
1: ಕಡೆ ದಿವಸ ಬಹಳ ತಮಾಷೆ ಆಗಿದೆ. ಅಲ್ಲಿವರು ಕಸ್ತೂರ್ಬಾ ಕೊಟ್ಟಿರಲಿಲ್ಲಂತೆ. ಹೊರಡೋ ದಿವಸ ಬೆಳಿಗ್ಗೆ ಎಲ್ಲ ಆಭರಣ ಇತ್ತಲ್ಲ ಗಂಟು ಕಟ್ಟಿ ತಂದು ಗಾಂಧಿ ಮುಂದಿಟ್ಟು ತಗೊಳ್ಳಿ, ಇನ್ನಿಟ್ಕೊಂಡು ನಾನಾದ್ರೂ ಏನ್ ಮಾಡಲಿ ಅಂತ ಅದನ್ನು ಕೊಟ್ಬಿಟ್ರಂತೆ. ಎಲ್ಲ ಆಭರಣಗಳನ್ನೆಲ್ಲ ಕೊಟ್ಟು ಒಂದು ದತ್ತಿ ಮಾಡಿ ಅದನ್ನ ಸಮಾಜ ಕೆಲಸಕ್ಕೆ ಉಪಯೋಗಿಸಬೇಕು ಅಂತ ಹೇಳಿ ಹೀಗೆ ನಿರಪೇಕ್ಷ ಭಾವನೆಯನ್ನ ಗಾಂಧಿ ತೋರಿಸೋಕೆ ಶುರು ಮಾಡಿದರು. ನನಗೇನೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಲಕ್ಷ್ಮೀದಾಸರ ಆರೋಗ್ಯ ಕೆಡ್ತಾ ಇತ್ತು. ದೊಡ್ಡಣ್ಣ ಅವರು ಅಪೇಕ್ಷೆ ಮಾಡಿದ್ದೇನು ಅಂದ್ರೆ, ತಮ್ಮ ಹೋಗಿದ್ದಾನೆ, ದುಡ್ಡು ಕಳಿಸ್ತಾನೆ, ಮನೆಗೆ ಅಂತ ವಿಚಾರ ಮಾಡಿದ್ರು. ಆದರೆ ಗಾಂಧೀಜಿ ಈ ಪ್ರತಿಜ್ಞೆ ತಗೊಂಡ್ರಲ್ಲ, ಸಮಾಜಕ್ಕೋಸ್ಕರ ಬದುಕಬೇಕು, ನನ್ನ ದುಡ್ಡೇ ಬೇಡ, ಸಂಬಳನೇ ಬೇಡ ಅಂತ ಶುರು ಮಾಡಿಬಿಟ್ರು. ಆಗ ತಮ್ಮ ಬರೆದ, ಅಣ್ಣ ಬರೆದ್ರಂತ ಪತ್ರ, ಹಿಂಗೆ ಮಾಡಿದರೆ ಹೇಗೆ ಅಂತ. ಅದು ಗಾಂಧೀಜಿ ಪತ್ರ ಬರೆದಿದ್ದಾರೆ, ಎಷ್ಟು ಅದ್ಭುತವಾದ ಪತ್ರ ಬರೆದಿದ್ದಾರೆ ಅಂದರೆ, ಬಹುಶಃ ಯಾವ ಅಣ್ಣಗೂ ತಮ್ಮ ಹಂಗೆ ಬರೆದಿರಲಿಕ್ಕಿಲ್ಲ. ಅಣ್ಣ, ನಾನು ದುಡ್ಡು ಕಳಿಸ್ತೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಿರಲಿಲ್ಲ. ಎಷ್ಟು ಸಾಧ್ಯತೆಯೋ ಅಷ್ಟು ಕಳಿಸಿದ್ದೇನೀಗ, ಕಳಿಸಿದ್ದೆಲ್ಲ ನಿಮಗೆ ಆಗಲಿ. ಭಾರತದಲ್ಲಿರುವಂಥ ಯಾವುದೇ ಆಸ್ತಿಯಲ್ಲಿ ಒಂದು ಚೂರು ಕೂಡ ನನಗೆ ಬೇಡ, ಈ ಬರ್ಕೊಡ್ತೀನಿ ನಿಮಗೆ ಆಗಲಿ ಅದು. ಎರಡನೇದು, ಅಕಸ್ಮಾತ್ ನನಗಿಂತ ಮೊದಲು ನೀವು ಕಾಲುವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನಾನು ನೋಡ್ಕೋತೇನೆ. ಆದರೆ ತುಂಬ ಶ್ರೀಮಂತಿಕೆಯಲ್ಲಿ ಇಡ್ತೀನಿ ನಂಬಿಕೆ ಇಟ್ಕೋಬೇಡಿ. ನಾನು ಹೇಗಿದ್ದೇನೋ ಹಾಗೆ ಮಕ್ಕಳು ಇಟ್ಕೋತೀನಿ, ಅವ್ರನ್ನು ಕೂಡ, ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಬರುದು. ಅಲ್ಲಿ ಹರಿಲಾಲ್ ಬಗ್ಗೆ ಬರೀತಾರೆ, ನೀವು ಹರಿಲಾಲ್ ಮದುವೆ ಬಗ್ಗೆ ಏನು ಬರೆದಿದ್ದೀರಿ, ಆತ ನನ್ನ ಮಗ ಅನ್ನೋದನ್ನೇ ಮರಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇನೆ ನಾನು. ಅದರಿಂದ ಅದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಬೇಡಿ, ನಿಮಗೇನು ತೋಚಿತೋ ಆ ಥರ ಮಾಡ್ಕೊಳ್ಳಿ ಅಂತೆಲ್ಲ ಬರೆದು, ನನ್ನ ಜೀವನ ಇನ್ನು ಮೇಲೆ ಸಮಾಜಕ್ಕೆ ಸೇರಿದ್ದು, ಸಮಾಜ ನನ್ನ ಹೇಗಿಡ್ತದೋ ಹಾಗಿರ್ತೇನೆ, ನನ್ನದಾದದ್ದು ಯಾವುದು ಉಳಿದಿಲ್ಲ ಇವತ್ತು ಅಂತ ಬರೆದು ಕಳಿಸ್ತಾರೆ. ಇನ್ನೊಂದು ಪ್ರಸಂಗ ಆದಂಥದ್ದು. ಒಂದು ದಿವಸ ಜೋಹಾನ್ಸ್ಬರ್ಗ್ ರೈಲ್ವೆ ನಿಲ್ದಾಣದಲ್ಲಿ ಕುಳಿತು ಇವರು ಪ್ರವಾಸಕ್ಕೆ ಹೊರಟಾಗ ಅವರ ಸ್ನೇಹಿತ, ಅವ್ರ ಜೊತೆಗಿರುವಂಥವನು ಹೆನ್ರಿ ಪೊಲಾಕ್ ಅನ್ನೋ ಮನುಷ್ಯ ಬಂದು ಕೈಯಲ್ಲಿ ಪುಸ್ತಕ ಕೊಟ್ಟನಂತೆ. ರಾತ್ರಿ ಪ್ರವಾಸಕ್ಕೆ ಹೋಗ್ತಿರಲ್ಲ, ಟ್ರೈನ್ನಲ್ಲಿ ಓದ್ತಾ ಹೋಗಿ ಟೈಮ್ ಸಿಕ್ಕಾಗ ಅಂತ ಹೇಳಿ ಒಂದು ಪುಸ್ತಕ ಕೊಟ್ಟ. ಅದು ಜಾನ್ ರಸ್ಕಿನ್ ಅನ್ ಟು ದಿಸ್ ಲಾಸ್ಟ್ ಅಂತ ಪುಸ್ತಕ, ಅನ್ ಟು ದಿಸ್ ಲಾಸ್ಟ್ ಅಂತ ಸಣ್ಣ ಪುಸ್ತಕ. ತಾವು ಓದಿದ್ರೆ ಅರ್ಥ ಆಗುತ್ತೆ, ಬತಮಾಷೆ ಪುಸ್ತಕ. ನಾವು ಓದಿದ್ದೇನೆ ಪುಸ್ತಕ ಅದನ್ನು, ಅನ್ ಟು ದಿಸ್ ಲಾಸ್ಟ್ ಅಂತ, ಚೆನ್ನಾಗಿದೆ ಪುಸ್ತಕ. ಅದನ್ನು ಗಾಂಧೀಜಿಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಅದನ್ನು ಮಲ್ಕೊಳ್ಳಿಲ್ಲ ಟ್ರೈನ್ನಲ್ಲಿ, ಅವರು ಪೂರ್ತಿ ಕುಳಿತು ಅದೇ ಓದಿದರು. ಓದಿಬಿಟ್ಟು ಪೂರ್ತಿ ಮುಗಿಸಿ ಹೇಳ್ತಾರೆ, ನನ್ನ ಜೀವನಕ್ಕೆ ಒಂದು ಗತಿಯನ್ನು ಕೊಟ್ಟಂಥ ಪುಸ್ತಕ ಇದು, ನನ್ನ ಜೀವನ ಗತಿಯನ್ನು ಬದಲಾಯಿಸ್ತಿದ್ದು ಅಂತ. ನಿಜವಾಗಿ ಹೇಳಬೇಕಂದ್ರೆ ನಾನು ಪುಸ್ತಕ ಓದ್ದೆ, ವಿಶೇಷ ಏನು ಅನ್ನಿಸ್ತಿಲ್ಲ ನನಗೆ. ಯಾಕೆ ಹೇಳ್ತೀನಿ ಅಂತಂದರೆ, ಅದಕ್ಕೆ ಫಿಶರ್ ಬರೀತಾನೆ, ಎ ಕ್ರಿಯೇಟಿವ್ ರೀಡರ್ ಈಸ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್ ಅಂತ. ಒಬ್ಬ ಸೃಜನಶೀಲ ಓದುಗ ಪುಸ್ತಕದ ಎರಡನೇ ಬರಹಗಾರ ಇದ್ದಂಗೆ. ನೋಡಿ, ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಭಾವನೆ ಇದೆ, ಚಿಂತನೆ ಇದೆ, ಆ ಚಿಂತನೆಗೆ ಒಂದು ರೂಪವನ್ನು ಆ ಪುಸ್ತಕ ಕೊಡ್ತಿದ್ರೆ ಆ ಪುಸ್ತಕ ಚೆನ್ನಾಗಿದೆ ಅನ್ಸುತ್ತೆ. ನನ್ನ ಚಿಂತನೆಗೆ ಹೊಂದದೇ ಇಲ್ದಿದ್ರೆ ಯಾ ಪುಸ್ತಕ ಚೆನ್ನಾಗಿಲ್ಲ ಅದು ಅಂತ ಅನ್ಸುತ್ತೆ. ಅಂದ್ರೆ ಪುಸ್ತಕ ಹೊಸ ವಿಷಯವನ್ನು ಕೊಡೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಯನ್ನು ಉದ್ದೀಪನ ಮಾಡ್ತದೆ ಅಂತ. ಇವ್ರ ಮನಸ್ಸಲ್ಲಿ ಇತ್ತು, ಯಾವುದೋ ಜೀವನದಲ್ಲಿ ಇರಬೇಕು ಅವ್ರ ಮನಸ್ಸಲ್ಲಿ. ಈಗ ನಾನು ನಿಧಾನವಾಗಿ ನಮ್ಮ ದೈಹಿಕ ಶ್ರಮಕ್ಕೆ, ಇಂದ್ರಿಯ ನಿಗ್ರಹಕ್ಕೆ ಹೋಗಬೇಕು, ನಿಸರ್ಗ ಕಡೆ ಹೋಗಬೇಕು ಅಂತ ಅನ್ಕೊಂಡಿದ್ದಾರೆ ಮನಸ್ಸಲ್ಲಿ ಇವರು. ಆ ಹೊತ್ತಿಗೆ ಪುಸ್ತಕ ಓದಿದ್ರು, ತುಂಬಾ ಇಷ್ಟ ಆಗ್ಬಿಡ್ತು. ಅವ್ರು ಹೇಳ್ತಾರೆ, ಇನ್ನೇನಿಲ್ಲ, ಒಂದು ಫಾರ್ಮ್ ಮಾಡಿ ಅಲ್ಲೇ ಇರಬೇಕು, ನಾವು ಕಾಯಕದ ಬದುಕನ್ನು ಬದುಕಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಹೇಳಿದ್ನಲ್ಲ, ಎ ಗುಡ್ ರೀಡರ್ ಬಿಕಮ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್. ನನಗೆ ಆದಂತಹ ಭಾವನೆಗಳನ್ನ ಪುಸ್ತಕ ತೋರಿಸ್ತಾ ಇದ್ರೆ ಪುಸ್ತಕ ಒಳ್ಳೇದು ಅನ್ಸುತ್ತೆ.

ನಮಗೆ ಅನ್ಸಲ್ವ ಕೆಲವು ಪುಸ್ತಕದ ಬಗ್ಗೆ ಚರ್ಚೆ ಆಗೋದು ನೋಡಲ್ವ ನಮ್ಮ ಪೇಪರಲ್ಲಿ? ಯಾವುದೋ ಪುಸ್ತಕ ತುಂಬ ಚರ್ಚೆ ಬರುತ್ತೆ, ಆ ಪುಸ್ತಕ ಚೆನ್ನಾಗಿಲ್ಲ ಅಂತ ಕೆಲವರು, ಚೆನ್ನಾಗಿದೆ ಅಂತ ಕೆಲವರು, ಅವರವರ ಮನಸ್ಸಿನ ಭಾವನೆಗಳನ್ನ. ಅದಕ್ಕೆ ಒಬ್ಬ ಸೈಕಾಲಜಿಸ್ಟ್ ಬಹಳ ಚೆನ್ನಾಗಿ ಹೇಳ್ತಾನೆ, ಹೂ ಆರ್ ಗುಡ್ ಪೀಪಲ್, ಪುಸ್ತಕ ಅಂತ ಬಿಡಿ, ಹೂ ಆರ್ ಗುಡ್ ಪೀಪಲ್, ಗುಡ್ ಪೀಪಲ್ ಆರ್ ದೋಸ್ ಹೂ ಅಕ್ಸೆಪ್ಟ್ ಮೈ ಐಡಿಯಾಸ್ ಅಂತ. ನನ್ನ ಮಾತನ್ನು ಒಪ್ಪೋರು ಒಳ್ಳೆಯವರು, ನಾ ಮಾತಾಡಲ್ವಾ, ಮನೆಮಂತಂಗ ಎಷ್ಟು ಚೆನ್ನಾಗಿದ್ದಾರೆ ಹುಡುಗ, ಈ ಕೆಟ್ಟ ಹೋಗಿದ್ದಾನ ಅವನು, ಯಾಕಂದ್ರೆ ಮನೆಯವರೆಗೂ ನನ್ನ ಮಾತು ಕೇಳ್ತಾ ಇದ್ದ, ಈ ಕೇಳ್ತಾ ಇಲ್ಲ ಅಷ್ಟೇನೆ. ಎಲ್ಲಿವರೆಗೂ ನನ್ನ ಮಾತಿಗೆ ಒಪ್ಪಿಗೆ ಕೊಡ್ತಾರೋ ಅವ್ರು ಒಳ್ಳೆಯವರು, ಹಾಗೆ ಪುಸ್ತಕ ಕೂಡ ಹಾಗಾಯ್ತು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಫಿಶರ್ ಬರೀತಾನೆ, ಹೀ ಪುಟ್ ಥಿಂಗ್ಸ್ ಇನ್ ಟು ಇಟ್ ಅಂಡ್ ಟುಕ್ ಬ್ಯಾಕ್ ವಿತ್ ಇಂಟ್ರೆಸ್ಟ್ ಅಂತ. ತನ್ನ ಮನಸ್ಸಿನ ಚಿಂತನೆಗಳನ್ನ ಪುಸ್ತಕದಲ್ಲಿ ಹಾಕಿ ಬಡ್ಡಿ ಸಹಿತ ವಾಪಸ್ ತಕೊಂಡ್ರು ಗಾಂಧಿ, ಅದರಿಂದ ಪುಸ್ತಕ ಚೆನ್ನಾಗಿದೆ ಅನಿಸ್ಬಿಡ್ತು ಅಂತ. ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಫೀನಿಕ್ಸ್ ಹತ್ರ ಒಂದು 100 ಎಕರೆ ಫಾರ್ಮ್ ಮಾಡಿದ್ರು. ಸಾಮಾನ್ಯ ಜೀವನ ಎಲ್ಲರೂ ಅಲ್ಲೇ ಇರಬೇಕು, ಎಲ್ಲರೂ ಗುಡಿಸ್ಲ, ದೈಹಿಕ ಶ್ರಮ, ನಿಸರ್ಗ ಚಿಕಿತ್ಸೆ, ಇಂದ್ರಿಯ ನಿಗ್ರಹಗಳ ಪ್ರಯೋಗಗಳು, ಅಲ್ಲಿಂದ ಬ್ರಹ್ಮಚಾರಿ ವೃತ್ತವನ್ನು ಆಲಿಸ್ಕೊಂಡು ಬಂದರು ಗಾಂಧೀಜಿ ಕೊನೆವರೆಗೂ ಅಂತ. ಸಾಂಘಿಕ ಜೀವನಕ್ಕೆ ನಾಂದಿ ಆಯಿತು ಅಂತ. ನೋಡಿ, ಯಾರೊಂದಿಗೂ ಮಾತಾಡದೇ ಇದ್ದಂತ ಗಾಂಧಿ ಮೊದಲು ಸಂಕೋಚಿತ ಸ್ವಭಾವದಿದ್ದಂಥವರು, ಈಗ ಎಲ್ಲರ ಜೊತೆಗೆ ಬದುಕಬೇಕು ಅಂತ ಅನ್ನುವಂಥ ತೀರ್ಮಾನ ಬಂದರು. ಎಲ್ಲರೂ ಕೂಡ ಆಗಿರ್ಬೇಕು, ಎಲ್ಲರೂ ಕೂಡ ಊಟ ಮಾಡಬೇಕು, ಎಲ್ಲರೂ ಕೂಡ ಅಡುಗೆ ಮಾಡಬೇಕು, ಕೆಲಸ ಹಂಚ್ಕೊಂಡಿದ್ದಾರೆ, ಎಲ್ಲ ಕೆಲಸ ಹಂಚ್ಕೊಂಡು ತಾವೇ ಮಾಡಬೇಕು ಅನ್ನುವಂಥ ಕೆಲಸ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದರು ಅಂತಂದರೆ, ಈ ಪೋಲಾಕ್ ಅಂತ ಹೇಳಿದ್ನಲ್ಲ, ಪೋಲಾಕ್ ಅವನ ಹೆಂಡತಿ ಒಂದು ಗುಡಿಸಲ ಕೊಟ್ಟಿದ್ದಾರೆ. ಆ ಗುಡಿಸಲು ಪಾಪಕ್ಕೆ ಒಂದ್ಸಲ ಬಂದು ಕೇಳಿದಂತೆ, ಒಂದೆರಡು ಕರ್ಟನ್ ತರಿಸ್ಕೊಡಿ ಕಿಟಕಿಗೆ ಹಾಕೋದಕ್ಕೆ, ಆಮೇಲೆ ಒಂದೆರಡು ಪೇಂಟಿಂಗ್ ಹಾಕೋಣ ಗುಡಿಸಲದಲ್ಲಿ ಅಂತ. ಇವ್ರು ಕೇಳಿದ್ರು, ಯಾಕೆ ವೇಸ್ಟ್ ಮಾಡ್ತೀವಿ ದುಡ್ಡು, ಪೇಂಟಿಂಗ್ ಯಾಕೆ, ಕರ್ಟನ್ ಯಾಕೆ, ಕಿಟಕಿನ ಒಂದು ನಿಸರ್ಗ ಕಾಣಿಸಲ್ವಾ, ನಿಸರ್ಗ ಕಾಣಿಸಲ್ವಾ, ಅದಕ್ಕಿಂತ ಚೆನ್ನಾಗಿರೋ ಪೇಂಟಿಂಗ್ ಸಿಗತ್ತಾ ನಿನಗೆ ಅಂತ. ಆಕೆನೂ ಹಠ ಬಿಡಲಿಲ್ಲ, ರಾತ್ರಿ ಏನು ಕಾಣಿಸುತ್ತೆ ಅಂದಕ್ಕೆ, ರಾತ್ರಿ ಹೊರಗಡೆ ಕೂತ್ಕೋ ಆಕಾಶ ನೋಡು ಅಂದರು, ಕರ್ಟನ್ ಯಾಕೆ ಬೇಕು ನಿನಗೆ ಅಂತ ಇವ್ರು ಕೇಳಿದ್ರು. ಆಕೆ ಹೇಳಿದ್ದು, ನಿಮ್ಮ ಗೋಡೆ ಇಷ್ಟು ಕೆಟ್ಟದಾಗಿದೆ, ಆ ಕಿಟಕಿಗಳು ಎಷ್ಟು ಹಮೆ ಚುರಿಸಿದೆ, ಅದು ಅಸಹ್ಯ ಕಾಣುತ್ತೆ, ಅದ್ರ ಮುಚ್ಚೋಕಾದ್ರೂ ಕರ್ಟನ್ ಬೇಕು ಅಂತ. ಇವರು ಜಿಜ್ಞಾಸೆ, ಒಂದು ಕರ್ಟನ್ನು ಇದಕ್ಕೋಸ್ಕರ ಯಾಕೆ ಬೇಕದು, ಸಿಂಪಲ್ ಆಗಿರಬೇಕು ಅಂತ ಜಗಳಾಡಿದ್ರು. ಆದ್ರೆ ಮರುದಿನ ಸಾಯಂಕಾಲ ಹೊತ್ತಿಗೆ ಅವ್ರ ಕರ್ಟನ್ನು ಪೇಂಟಿಂಗ್ ಎಲ್ಲ ತರಿಸ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಪ್ರತಿಯೊಂದು ಪರೀಕ್ಷೆ ಮಾಡಿ ಅವಶ್ಯಕ ಅಂದ್ರೆ ಮಾತ್ರ ತರಿಸ್ಬೇಕು, ತರಿಸಬಾರದು ಅಂತ ಗಾಂಧೀಜಿ ಕೆಲಸ ಅವಾಗ. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: रेडियो सारंग 107.8 FM।
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ,

0: ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಸುಳ್ಯ ಗ್ಯಾರೇಜ್ನಲ್ಲಿ ಇರಿಸಿದ ಬೈಕ್ ಸುಟ್ಟ ಪ್ರಕರಣ, ಇಬ್ಬರ ಬಂಧನ. ಸುಳ್ಯದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ವಾರಂಟ್ ಆರೋಪಿ ಬಂಧನ ಎಂದಿದೆ ಸುದ್ದಿ. ಮಹಾರಾಷ್ಟ್ರದ ರಾಯಗಢದಲ್ಲಿ ದುರಂತ. ಪಿಕ್ನಿಕ್ ವೇಳೆ ಸಮುದ್ರದಲ್ಲಿ ಮುಳುಗಿ 8 ವಿದ್ಯಾರ್ಥಿಗಳು ಸಾವು. ಬಸವಳಿದರು ಕಾಕ್ಪಿಟ್ ತೆರೆದ ಭಾರತೀಯ ಪೈಲಟ್, ಜಗತ್ತಿನಿಂದ ಶ್ಲಾಘನೆ. ಬನ್ನಿ ಈಗ ಸುದ್ದಿಗಳ ವಿವರ. ಸುಳ್ಯದಲ್ಲಿ ಗ್ಯಾರೇಜ್ನಲ್ಲಿ ಇರಿಸಿದ್ದ ಬೈಕ್ ಸುಟ್ಟ ಪ್ರಕರಣ, ಇಬ್ಬರ ಬಂಧನ ಎಂದಿದೆ ಸುದ್ದಿ. ಸುಳ್ಯ ಕಸಬ ಗ್ರಾಮದ ಅಂಬೆತಾಡ್ಕ ಎಂಬಲ್ಲಿ ಗ್ಯಾರೇಜಿನಲ್ಲಿ ಇರಿಸಿದ್ದ ಬೈಕ್ಗೆ ಬೆಂಕಿ ಹಾಕಿ ಸುಟ್ಟಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಬಂಧಿಸಲಾಗಿದೆ. ಆರೋಪಿಗಳಾದ ಸುಳ್ಯ ಐವರ್ನಾಡು ನಿವಾಸಿಯಾದ ದಯಾನಂದ ಮತ್ತು ಸುಳ್ಯ ಕಸಬ ನಿವಾಸಿ ದರ್ಶನ್ ರಾಜು ಎಂದು ಗುರುತಿಸಲಾಗಿದೆ. ಆಗಸ್ಟ್ 26, 2026 ರಾತ್ರಿ ಸುಳ್ಯ ಕಸಬ ಗ್ರಾಮದ ಅಂಬೆತಡ್ಕ ಎಂಬಲ್ಲಿ ಗ್ಯಾರೇಜ್ನಲ್ಲಿ ಇರಿಸಿದ ಬೈಕ್ಗೆ ಯಾರೋ ದುಷ್ಕರ್ಮಿಗಳು ಬೆಂಕಿ ಹಾಕಿ ಸುಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ಸುಳ್ಯ ಪೊಲೀಸ್ ಠಾಣೆಯಲ್ಲಿ 120/2026 ಕಲಂ 326G BNS 2023 ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ತನಿಖಾ ತಂಡ ಸುಳ್ಯ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರಿಪಡಿಸಿದ್ದಾರೆ ಎಂದು ವರದಿ ಹೇಳಿದೆ. ಸುಳ್ಯದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ವಾರಂಟ್ ಆರೋಪಿ ಬಂಧನ ಎಂದಿದೆ ಸುದ್ದಿ. ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ವಾರಂಟ್ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿ ಕೇರಳದ ಅಶ್ರಫ್ ಎಂದು ಗುರುತಿಸಲಾಗಿದೆ. ಈತ ಕಾಸರಗೋಡಿನವನು. ಈತನ ಮೇಲೆ ಸುಮಾರು 1 ವರ್ಷದಿಂದ ಪ್ರಕರಣಗಳು ಮತ್ತು ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಘಟನೆಗಳು ಕೂಡ ಇವೆ ಎಂದು ಸುದ್ದಿ ಹೇಳಿದೆ. ಅದೇ ರೀತಿ ಮಹಾರಾಷ್ಟ್ರದ ರಾಯಗಢದಲ್ಲಿ ದುರಂತ. ಪಿಕ್ನಿಕ್ ವೇಳೆ ಸಮುದ್ರದಲ್ಲಿ ಮುಳುಗಿ 8 ವಿದ್ಯಾರ್ಥಿಗಳು ಸಾವು. ಮಹಾರಾಷ್ಟ್ರದ ದಿವ್ಯಾಗಾರ್ ಬೀಚ್ಗೆ ಪ್ರವಾಸಕ್ಕೆ ತೆರಳಿದ್ದ ಪುಣೆಯ 8 ವಿದ್ಯಾರ್ಥಿಗಳು ಸಮುದ್ರ ಪಾಲಾಗಿದ್ದಾರೆ. ತನ್ಮಯ, ದತ್ತಾತ್ರೇಯ, ವಾಹಿಲೆ, ಸುಮಿತ್ ಭರತ್ ಆಯಿರೆ, ಪ್ರಣವ್ ರಾಮದಾಸ್ ಬನ್ಸೋಡೆ, ಕೈವಾಲ್ಯ ಸತೀಶ್ ವಸಂಕರ್, ರಾಜ್ವೀರ್ ಯುವರಾಜ್ ವಾಹಿಲೆ, ಯಶ್ ಕಿರಣ್ ವಾಂಖೆಂಡೆ, ಸುಹಮ್ ತುಕರಾಮ್ ಬಂಡವಾಳ್ಕರ್ ಮತ್ತು ಕೌಸ್ತುಭ್ ಸಂದೀಪ್ ದೌಂಡ್ ಮೃತರು. 48 ಬೀಚ್ಗೆ ಪ್ರವಾಸಕ್ಕೆ ತೆರಳಿದರು. ಈ ವೇಳೆ ನೀರಲ್ಲಿ ಆಟ ಆಡುವಾಗ ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ. ಮೃತರೆಲ್ಲರೂ 16 ಒಳಗಿನವರು. ಅವರ ಮೃತದೇಹಗಳು ಪತ್ತೆಯಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಿದ್ಯಾರ್ಥಿಗಳು ಪುಣೆ ಜಿಲ್ಲೆಯ ಅಲಂದಿಯಲ್ಲಿರುವ ವಿನ್ನರ್ಸ್ ಅಕಾಡೆಮಿಯ ಖಾಸಗಿ ತರಬೇತಿ ಕೇಂದ್ರದವರಾಗಿದ್ದಾರೆ. 25 ಹುಡುಗರು, 17 ಹುಡುಗಿಯರು ಮತ್ತು 6 ಶಿಕ್ಷಕರನ್ನು ಒಳಗೊಂಡ 48 ಜನರ ತಂಡ ಇಲ್ಲಿ ಇತ್ತು. ವಿದ್ಯಾರ್ಥಿಗಳು ನೀರಿನ ಆಳ ಮತ್ತು ಅಲೆಗಳ ವೇಗವನ್ನು ಅಂದಾಜಿಸದೆ ಸಮುದ್ರಕ್ಕೆ ಇಳಿದದ್ದು ದುರಂತಕ್ಕೆ ಪ್ರಮುಖ ಕಾರಣವಾಗಿದೆ. ಅದೇ ರೀತಿ ಫ್ಲೈ ದುಬೈ ವಿಮಾನ ತುರ್ತು ಲ್ಯಾಂಡಿಂಗ್. ಇಸ್ರೇಲಿ ಪ್ರಯಾಣಿಕರನ್ನು ಕರೆತರಲು ಸೇನಾ ವಿಮಾನಕ್ಕೆ ಸೌದಿ ತಡೆ. ದುಬೈನಿಂದ ಟೆಲ್ ಅವೀವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನ ಸೌದಿ ತಬುಕ್ನಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದ ಬಳಿಕ ವಿಮಾನದಲ್ಲಿದ್ದ ಇಸ್ರೇಲಿ ಪ್ರಯಾಣಿಕರನ್ನು ವಾಪಸ್ ಕರೆತರಲು ಇಸ್ರೇಲ್ ಮುಂದಾಗಿದೆ. ಆದರೆ ಇಸ್ರೇಲ್ ಸೇನಾ ವಿಮಾನಗಳು ಸೌದಿ ಅರೇಬಿಯಾದ ವಾಯುಪ್ರದೇಶ ಪ್ರವೇಶಿಸಲು ಸೌದಿ ಸರ್ಕಾರ ಅನುಮತಿ ನೀಡಿಲ್ಲ ಎಂದು ವರದಿ ತಿಳಿಸಿದೆ. ಹೀಗಾಗಿ ಪ್ರಯಾಣಿಕರನ್ನು ನಾಗರಿಕ ವಿಮಾನಗಳ ಮೂಲಕ ಇಸ್ರೇಲ್ಗೆ ವಾಪಸ್ ಕಳುಹಿಸಲು ವ್ಯವಸ್ಥೆ ಮಾಡಲಾಗಿದೆ. ದುಬೈ ಟೆಲ್ ಅಬೀವ್ ಮಾರ್ಗದ ಮಧ್ಯೆ ಫ್ಲೈ ದುಬೈ FZ 1073 ವಿಮಾನ ಕಾಕ್ಪಿಟ್ನಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಮತ್ತು ಹೈಜಾಕ್ ಯತ್ನದ ವಿಮಾನ ಹಿನ್ನೆಲೆಯಲ್ಲಿ ತಬೂಕ್ನಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿತ್ತು. ವಿಮಾನದಲ್ಲಿದ್ದ 174 ಪ್ರಯಾಣಿಕರು ಬಹುತೇಕ ಇಸ್ರೇಲಿ ಪ್ರಜೆಗಳಾಗಿದ್ದರು. ಪ್ರಯಾಣಿಕರನ್ನು ಕರೆತರಲು ಇಸ್ರೇಲ್ ತನ್ನ C-130J ಸೂಪರ್ ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನ ಕಳುಹಿಸಲು ಸಿದ್ಧತೆ ನಡೆಸಿತ್ತು ಎನ್ನಲಾಗಿದೆ. ಆದರೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾ ನಡುವೆ ಅಧಿಕೃತ ರಾಜತಾಂತ್ರಿಕ ಸಂಬಂಧಗಳಿಲ್ಲದೆ ಹಿನ್ನೆಲೆಯಲ್ಲಿ ಸೌದಿ ವಾಯುಪ್ರದೇಶ ಅಥವಾ ಸೇನಾ ನೆಲೆಗೆ ಇಸ್ರೇಲಿ ಸೇನಾ ವಿಮಾನ ಪ್ರವೇಶಿಸಲು ಅನುಮತಿ ನೀಡಿಲ್ಲ ಎಂದು ವರದಿಯಾಗಿದೆ. ಆದಾಗ್ಯೂ ತಬುಕ್ನಲ್ಲಿ ಸಿಲುಕಿರುವ ಪ್ರಯಾಣಿಕರಿಗೆ ಸ್ಥಳೀಯವಾಗಿ ಭದ್ರತೆ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಬದಲಿ ನಾಗರಿಕ ವಿಮಾನಗಳ ಮೂಲಕ ಅವರನ್ನು ಟೆಲ್ ಅವೀವ್ಗೆ ಕಳುಹಿಸುವ ಪ್ರಕ್ರಿಯೆಯನ್ನು ಫ್ಲೈ ದುಬೈ ಹಾಗೂ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಿರ್ವಹಿಸುತ್ತಿವೆ. 2020 ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ನಡೆದ ಅಬ್ರಹಾಂ ಒಪ್ಪಂದದ ಮೂಲಕ UAE, ಬಾರೇನ್, ಮೊರಕ್ಕೋ ಸೇರಿದಂತೆ ಕೆಲವು ಅರಬ್ ರಾಷ್ಟ್ರಗಳು ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧ ಸ್ಥಾಪಿಸಿವೆ. ಸೌದಿ ಅರೇಬಿಯನ್ನು ಈ ಪ್ರಕ್ರಿಯೆಗೆ ಸೇರಿಸಲು ಅಮೆರಿಕ ಹಲವು ಪ್ರಯತ್ನಗಳು ನಡೆಸಿದೆ. ಆದರೆ ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರ ರಚನೆಗೆ ಸ್ಪಷ್ಟ ಭರವಸೆ ಇಲ್ಲದೆ ಇಸ್ರೇಲ್ನೊಂದಿಗೆ ಅಧಿಕೃತ ಸಂಬಂಧ ಸ್ಥಾಪಿಸಲು ಸಾಧ್ಯವಿಲ್ಲ ಎಂಬ ನಿಲುವನ್ನು ರಿಯಾದ್ ಹೊಂದಿದೆ ಎಂದು ವರದಿಯಾಗಿದೆ ಎಂದು ವರದಿ ಹೇಳಿದೆ. ವಿಶೇಷವಾಗಿ ಯುಎಇಯ ದುಬೈಯಿಂದ ಇಸ್ರೇಲ್ನ ಟೆಲ್ ಅವಿವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದಲ್ಲಿ ಒಮಾನ್ನ ಸಹ ಪೈಲಟ್ನಿಂದ ಚಾಕು ಇರಿತಕ್ಕೆ ಒಳಗಾದ ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದರು. ಭಾರತದ ಪೈಲಟ್ ಸ್ಮಿತ್ ಮಚ್ಚಾರ್ ತೋರಿದ ಸಮಯ ಪ್ರಜ್ಞೆ ನೂರಾರು ಪ್ರಯಾಣಿಕರ ಪ್ರಾಣ ಉಳಿಸಿದ್ದು ಕಾಕ್ಪಿಟ್ ಬಾಗಿಲು ತೆರೆಯುವ ಅವರ ನಿರ್ಣಾಯಕ ಕ್ರಮವು ಇಡೀ ಪ್ರಕರಣಕ್ಕೆ ಹೊಸ ತಿರುವು ನೀಡಿ 180 ಮಂದಿ ಪ್ರಯಾಣಿಕರ ಜೀವ ರಕ್ಷಣೆಗೆ ಮತ್ತು ದಾಳಿಕೋರನ ಬಂಧನಕ್ಕೆ ಕಾರಣವಾಗಿದೆ. 9/11 ಮಾದರಿಯಲ್ಲಿ ವಿಮಾನದ ಕಾಕ್ಪಿಟ್ ಒಳಗೆ ಯಾವರೇ ಬಲವಂತವಾಗಿ ನುಗ್ಗದಂತೆ ಬಾಗಿಲುಗಳನ್ನು ಭದ್ರವಾಗಿ ಮತ್ತು ಒಳಗಿರುವವರು ಮಾತ್ರ ತೆರೆಯುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಇರಾನ್ ನಂಟು ಬಗ್ಗೆ ಈಗಾಗಲೇ ಹೇಳಲು ಸಾಧ್ಯವಿಲ್ಲ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ. ಈ ನಡುವೆ ಈ ಒಂದು ವ್ಯಕ್ತಿಯನ್ನು ಅಂದರೆ ಸಹ ಪೈಲಟ್ನನ್ನು ಹೆಡ್ಫೋನ್ ಕೇಬಲ್ ಜಿಪ್ ಟೈಗಳಿಂದ ದಾಳಿಕೋರ ಪೈಲಟ್ನನ್ನು ಪ್ರಯಾಣಿಕರು ಕಟ್ಟಿಹಾಕಿದ್ರು. ವಾಲುತ್ತಿದ್ದ ವಿಮಾನ ನಿಯಂತ್ರಣಕ್ಕೆ ನೆರವಾಯಿತು ಏರ್ಕ್ರಾಫ್ಟ್ ಟಿವಿ ಸೀರೀಸ್. ಪೈಲಟ್ ಸ್ಮಿತ್ ಮಚ್ಚರ್ಗೆ ಗುಜರಾತ್ನ ಸರ್ವೋಚ್ಚದ ಒಂದು ಅತ್ಯುನ್ನತ ಪ್ರಶಸ್ತಿ ಘೋಷಣೆ. 25 ಲಕ್ಷ ರೂಪಾಯಿ ಪರಿಹಾರ ಮತ್ತು ಅವರಿಗೆ ಒಂದು ಬಹುಮಾನವನ್ನು ಘೋಷಿಸಲಾಗಿದೆ. ಗುಜರಾತ್ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎಲ್ಲರೂ ಮತ್ತು ದೇಶಾದ್ಯಂತ ಡೊನಾಲ್ಡ್ ಟ್ರಂಪ್, ಅದೇ ರೀತಿ ಬೇರೆ ಬೇರೆ ರಾಷ್ಟ್ರದ ನಾಯಕರು ಪೈಲಟ್ನ ಸಾಹಸವನ್ನು ಕೊಂಡಾಡಿದ್ದಾರೆ. ನಿನ್ನೆ ಭಾರತದ ಕೊರಳಿಗೆ 2 ಬೆಳ್ಳಿ 3 ಕಂಚು ಪದಕಗಳು ಸಿಕ್ಕಿವೆ. ಆದರೆ ಈ ಬೆಳಗ್ಗೆ ಮತ್ತೆ ಭಾರತಕ್ಕೆ ಇನ್ನೊಂದು ಚಿನ್ನದ ಪದಕ ಸಿಕ್ಕುವುದರೊಂದಿಗೆ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಸದ್ಯ 11 ಚಿನ್ನ 23 ಬೆಳ್ಳಿ 33 ಕಂಚಿನೊಂದಿಗೆ 67 ಪದಕಗಳನ್ನು ಬಾಚಿಕೊಂಡಿದ್ದು ಸದ್ಯಕ್ಕೆ ಈಗ ಭಾರತ 7ನೇ ಸ್ಥಾನದಲ್ಲಿದೆ. ಅದಕ್ಕಿಂತ ಮುಂಚೆ ಭಾರತ ಕಳೆದ ವಾರ 12ನೇ ಸ್ಥಾನದಲ್ಲಿತ್ತು. ಇನ್ನು ಕೂಡ ಭಾರತಕ್ಕೆ ಪದಕ ಗೆಲ್ಲುವಂತಹ ಒಂದು ಅವಕಾಶಗಳಿದ್ದು ನಾಳೆ ಕೊನೆಯ ದಿನವಾಗಿದೆ. ಸೊ ನಾಳೆಯವರೆಗೆ ಭಾರತ ಎಷ್ಟು ಪದಕಗಳನ್ನು ಗೆಲ್ಲಲಿದೆ ಎಂದು ನೋಡಬೇಕಾಗಿದೆ. ಕಳೆದ ಬಾರಿ ಶತಕವನ್ನು ದಾಟಿತ್ತು, ಆದರೆ ಈ ಬಾರಿ ಅಂಥ ಸಾಧನೆ ಭಾರತ ತಂಡದಿಂದ ಕಂಡುಬಂದಿಲ್ಲ. ಇನ್ನೂ ಕೂಡ 33 ಪದಕಗಳು ಕಡಿಮೆ ಇವೆ ಶತಕವನ್ನು ದಾಟಲು. ಇದು ಭಾರತ ಈ ಬಾರಿ ಕಳೆದ ಬಾರಿಗಿಂತ ಕಡಿಮೆ ಅಥ್ಲೀಟ್ಸ್ಗಳನ್ನು ಕಳುಹಿಸಿತ್ತು. ಈ ನಡುವೆ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ MRPL ಸ್ಫೋಟ, ಸಮಗ್ರ ತನಿಖೆ ಆರಂಭವಾಗ್ತಾ ಇದೆ. ಮನೀಶ್ ಕುಟುಂಬಕ್ಕೆ 1,20,00,000 ರೂಪಾಯಿ ನೆರವು, ಗಾಯಾಳುಗಳಿಗೂ ನೆರವು. MRPL ಸ್ಥಾವರದಲ್ಲಿ ಬುಧವಾರ ಸಂಭವಿಸಿದ ಸ್ಫೋಟಕ್ಕೆ ಸಂಬಂಧಿಸಿ ವಿವಿಧ ಆಯಾಮಗಳಲ್ಲಿ ಆಂತರಿಕ ತಂಡ ಮತ್ತು ಕಂಪನಿಯ ತಂಡಗಳು, ರಾಜ್ಯದ ತಜ್ಞರ ತಂಡ, ಪೊಲೀಸ್ ತಂಡಗಳು ತನಿಖೆ ಆರಂಭಿಸಿವೆ. ಸ್ಫೋಟಕ್ಕೆ ನಿಖರ ಕಾರಣ ಮತ್ತು ಭವಿಷ್ಯದಲ್ಲಿ ಇಂಥ ಸಮಸ್ಯೆ ಎದುರಾಗದಂತೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಸಮಿತಿಯು ತನಿಖಾ ವರದಿಯನ್ನು ಆಧರಿಸಿ ನಿರ್ಧಾರ ಕೈಗೊಂಡಿದೆ. ಸ್ಫೋಟದಲ್ಲಿ ಸಾವಿಗೀಡಾದ ಹಳೆಯಂಗಡಿ ಚರ್ಚ್ನ ಮನೀಶ್ ಕರ್ಕಡ ಅವರ ಅಂತ್ಯಕ್ರಿಯೆ ಚರ್ಚ್ನ ದಫನ ಭೂಮಿಯಲ್ಲಿ ನಡೆದಿದೆ. ಅವರ ಕುಟುಂಬಕ್ಕೆ ಕಂಪನಿ ವತಿಯಿಂದ 90 ಲಕ್ಷ ರೂಪಾಯಿ ಮತ್ತು ಇತರ ಪರಿಹಾರದಡಿ ಒಟ್ಟು 30 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಕಂಪನಿ ತಿಳಿಸಿದೆ. ಈ ನಡುವೆ ಕಂಪನಿಯ ಕಾರ್ಮಿಕರು ಮಂಡಿಸಿದ ವಿವಿಧ ಬೇಡಿಕೆಗಳನ್ನು ಪರಿಶೀಲಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಮುಖ್ಯವಾಗಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಮೆಡಿಕ್ಲೇಮ್ ವಿಮೆ ಒದಗಿಸುವ ಮತ್ತು ಕ್ಷಿಪ್ರವಾಗಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಲಾಗಿದೆ. ಸಚಿವ ಖಾದರ್ ಘಟನಾ ಸ್ಥಳಕ್ಕೆ ನಿನ್ನೆ ಭೇಟಿ ನೀಡಿದ್ದಾರೆ. ಲಿಂಗನಮಕ್ಕಿ ಅಣೆಕಟ್ಟು ಮೇಲೆ ನಿಗೂಢ ಡ್ರೋನ್ ಹಾರಾಟ, ರೀಲ್ಸ್ ಮಾಡುವವರು ಆರಿಸಿದರೆ ದುಷ್ಕರ್ಮಿಗಳಿಂದ ನಡೆಯಲಾಗಿದೆ. ಹೆಚ್ಚಿನ ಒಂದು ವಿಚಾರಗಳು ಪೊಲೀಸರ ಒಂದು ಈಗ ತನಿಖೆಯಿಂದ ಹೊರಬರಬೇಕಾಗಿದೆ. ಪೊಲೀಸರಿಗೆ ಅಣೆಕಟ್ಟು ಸಿಬ್ಬಂದಿ ಈಗ ದೂರು ನೀಡಿದ್ದಾರೆ ಎಂದು ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಕ್ರಿಕೆಟ್ನಲ್ಲಿ ನಗಲಿನ ಟೆಸ್ಟ್ ಪಂದ್ಯಗಳಿಗೂ ಪಿಂಕ್ ಬಾಲ್ ಬಳಸುವಂತೆ ಸೂಚಿಸಲಾಗಿದೆ. ಇದು ICC ಒಂದು ನಿರ್ಧಾರವಾಗಿದೆ. ಚಿನ್ನಧಾರಣೆ ಮತ್ತೆ 30 ರೂಪಾಯಿಷ್ಟು ಇಳಿಕೆಯಾಗಿದ್ದು 13,680 ರೂಪಾಯಿ ಪ್ರತಿ ಗ್ರಾಮ್ಗೆ. ಬೆಳ್ಳಿ ಧಾರಣೆ 2,28,200 ರೂಪಾಯಿ ಇಳಿಕೆಯಾಗಿದೆ. ಮೊಟ್ಟೆ ದರ 650, ಲೈನ್ ಸೇಲ್ಸ್ ದರ 190, ಮಲ್ಲಿಗೆ ಓಟಿಗೆ 280, ಜಾಜಿ ಓಟಿಗೆ 100 ರೂಪಾಯಿ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನೋಡೋದಾದರೆ ಇಂದು ರಾಷ್ಟ್ರಪಿತ ಗಾಂಧೀಜಿ ಅವರ ಸ್ಮರಣೆ. ನನ್ನ ಜೀವನವೇ ನನ್ನ ಸಂದೇಶ, 157ನೇ ಜನ್ಮದಿನಾಚರಣೆ ಮಹಾತ್ಮ ಗಾಂಧೀಜಿಯವರ. ಅದೇ ರೀತಿ 122ನೇ ಜನ್ಮದಿನಾಚರಣೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು. ಸೊ ಹೀಗಾಗಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ರೇಡಿಯೋ ಸಾರಂಗ್ ಪರವಾಗಿ ಎಲ್ಲ ಕೇಳುಗರಿಗೆ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಮಾರಡ್ಕ ಬಲ್ಲಾಳ ಬಳಿ ಚಿರತೆ ಪತ್ತೆ, ಸ್ಥಳೀಯರಲ್ಲಿ ಆತಂಕ. ಮುಲ್ಕಿಯ ಕಿನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಾರಡ್ಕ ಬಲ್ಲಾಳ ಬಳಿ ಗುರುವಾರ ಬೆಳಗ್ಗೆ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಮಾರಡ್ಕ ಬಲ್ಲಾಳ ನಿವಾಸಿ ಸಂತೋಷ್ ಸಲ್ಡಾನ್ ಅವರ ಮನೆಯ ಗೇಟ್ ಬಳಿ ಚಿರತೆ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಮನೆಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದರಿಂದ ಈ ಪರಿಸರದಲ್ಲಿ ಆತಂಕಕ್ಕೆ ಕಾರಣವಾಗಿದ್ದ ಚಿರತೆ ಇದೇ ಪರಿಸರದಲ್ಲಿ ಸಂಚರಿಸುತ್ತಿರುವುದು ದೃಢಪಟ್ಟಿದೆ. ಕಳೆದ ಶುಕ್ರವಾರ ಕಿನ್ನಿಗೋಳಿ ಪಂಚಾಯತ್ ವ್ಯಾಪ್ತಿಯ ಜಲ್ಲಿಗುಡ್ಡೆ ಸದರ್ನ್ ಎಸ್ಟೇಟ್ ಬಳಿ ಚಿರತೆ ನಾಯಿಯ ಮೇಲೆ ದಾಳಿ ನಡೆಸಿತ್ತು. ಬಳಿಕ ಚಿರತೆ ಕಾಣಿಸದೆ ನಾಪತ್ತೆಯಾಗಿ ಜಲ್ಲಿಗುಡ್ಡೆಯಿಂದ ಕೂಗಳತೆ ದೂರದಲ್ಲಿರುವ ಮಾರಡ್ಕ ಬಸ್ ನಿಲ್ದಾಣ ಪತ್ತೆಯಾಗಿದೆ. ವಿರಾಜಪೇಟೆಯಲ್ಲಿ ಹುಲಿ ದಾಳಿಯಿಂದ ಕೋಣ ಮೃತಪಟ್ಟಿದೆ. 3 ವರ್ಷದ ಕೋಣವನ್ನು ಹುಲಿಯೊಂದು ಕೊಂದು ಹಾಕಿ ಭಕ್ಷಿಸಿದೆ ಎಂದು ವರದಿ ಹೇಳಿದೆ. ದಸರಾ ರಜೆಯಲ್ಲಿ ವಿಶೇಷ ತರಗತಿ ನಿಬಂಧನೆಗಳಿಂದ ಶಾಲಾ ಶಿಕ್ಷಣ ಇಲಾಖೆ ಆದೇಶ. ಮಳೆಯಿಂದಾಗಿ ಶಾಲೆಗಳಿಗೆ ನೀಡಲಾಗುತ್ತಿದ್ದ ರಜೆಯನ್ನು ಹೊಂದಾಣಿಕೆ ಮಾಡುವಲ್ಲಿ ನಿಟ್ಟಿನಲ್ಲಿ ಮುಂಬರುವ ದಸರಾ ರಜೆ ಅವಧಿಯಲ್ಲಿ ವಿಶೇಷ ತರಗತಿಗಳನ್ನು ನಡೆಸಲು ಶಾಲಾ ಶಿಕ್ಷಣ ಇಲಾಖೆ ಕೆಲವು ಷರತ್ತುಗಳೊಂದಿಗೆ ಅನುಮತಿ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಶಾಲೆಗಳ ಮುಖ್ಯಸ್ಥರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಲ್ಲಿಸಿದ ಮನವಿಯನ್ನು ಪರಿಶೀಲಿಸಿ ಅಕ್ಟೋಬರ್ 3 ರಿಂದ 7 ರವರೆಗೆ ಮಳೆ ರಜೆ ಹೊಂದಾಣಿಕೆಗಳನ್ನು ತರಗತಿಗಳನ್ನು ನಡೆಸಲು ಸಮ್ಮತಿಸಿ. ಒಂದು ವೇಳೆ ಅಕ್ಟೋಬರ್ 3 ರಿಂದಲೇ ರಜೆ ಘೋಷಿಸುವ ಶಿಕ್ಷಣ ಸಂಸ್ಥೆಗಳು ಮಳೆ ರಜೆ ಹೊಂದಾಣಿಕೆಯನ್ನು ಶನಿವಾರ ಮಧ್ಯಾಹ್ನ ಬಳಿಕ ತರಗತಿ ಮೂಲಕ ಹೊಂದಿಸಬೇಕು. ಅಕ್ಟೋಬರ್ 3 ರಿಂದ ತರಗತಿ ನಡೆಸಲು ಕೆಲವೊಂದು ನಿಬಂಧನೆಗಳನ್ನು ಶಿಕ್ಷಣ ಇಲಾಖೆ ಹಾಕಿದೆ. ಅದರಂತೆ ತರಗತಿಗಳಿಗೆ ಮಕ್ಕಳನ್ನು ಕಳುಹಿಸಲು ಪೋಷಕರಿಂದ ಕಡ್ಡಾಯವಾಗಿ ಒಪ್ಪಿಗೆ ಮತ್ತು ಲಿಖಿತ ಪತ್ರವನ್ನು ಪಡೆದುಕೊಂಡು ಶಾಲೆಯಲ್ಲಿ ಕಾಯ್ದಿರಿಸಬೇಕು ಎಂದು ಹೇಳಲಾಗಿದೆ. ಎಂಆರ್ಪಿಎಲ್ ಸಿಎಚ್ಟಿಯುನಲ್ಲಿ ಸ್ಫೋಟ ಪ್ರಕರಣಕ್ಕೆ ಕಂಬನಿ ಮಿಡಿದ ಹಳೆಯಂಗಡಿ ಮನೀಶ್ ಕರ್ಕಾಡ ಒಂದು ಅಂತ್ಯ ಸಂಸ್ಕಾರದಲ್ಲಿ ತುಂಬ ಜನರು ಅಲ್ಲಿ ಸೇರಿದರು. ಅಣ್ಣ ತಮ್ಮನ ಅಪರೂಪದ ಬಾಂಧವ್ಯ ಕೂಡ ಇಲ್ಲಿತ್ತು. ಮನೀಶ್ ಮತ್ತು ಅವರ ಸಹೋದರ ಅನೀಶ್ ಕರ್ಕಾಡ ಆತ್ಮೀಯ ಬಾಂಧವ್ಯವನ್ನು ನೆನಪಿಸಿಕೊಂಡು ಸಹೋದ್ಯೋಗಿಗಳು ಕಂಬನಿ ಮಿಡಿದರು. ಇಬ್ಬರು ದಿನನಿತ್ಯ ಒಂದೇ ದ್ವಿಚಕ್ರ ವಾಹನದಲ್ಲಿ ಕೆಲಸಕ್ಕೆ ಬರುತ್ತಿದ್ದರು. ಕೆಲವೊಮ್ಮೆ ಒಂದೇ ರೀತಿಯ ಬಟ್ಟೆ ಧರಿಸಿ ಬರುತ್ತಿದ್ದವರನ್ನು ಒಡನಾಟ ಸಹೋದ್ಯೋಗಿಗಳ ಗಮನ ಸೆಳೆಯುತ್ತಿತ್ತು ಎಂದು ಹೇಳಲಾಗಿದೆ. ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಈ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಈ ಘಟನೆಯಲ್ಲಿ ಗಾಯಗೊಂಡ 3 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಎಂದು ಕೂಡ ಹೇಳಲಾಗಿದೆ. ಅದೇ ರೀತಿ ಕ್ರೀಡಾಂಗಣದ ವರದಿಗಳಲ್ಲಿ ಆಸ್ಟ್ರೇಲಿಯಾ ಎ ಮತ್ತು ಭಾರತ ಎ ನಡುವಿನ ಪಂದ್ಯ ಸಾಗ್ತಾ ಇದೆ. ಭಾರತ ಈ ಗೆಲುವಿಗೆ ಇನ್ನೂ ಕೂಡ 337 ರನ್ನಿನ ಅವಶ್ಯಕತೆ ಇದೆ ಎಂದು ಹೇಳಲಾಗಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇವತ್ತು ಅಕ್ಟೋಬರ್ ತಿಂಗಳ 2ನೇ ತಾರೀಕು, ಶುಕ್ರವಾರ ದಿನ. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು: ಇನ್ನು ಕೆಲವು ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ ಮೂಡಿ ಬರಲಿದೆ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ ಕಾವ್ಯವಳು, ಇದರ ಮೊದಲ ಕಂತು. ಗಜಲ್ ಹಾಡುಗಳು 9:00, ಗಾಂಧಿ ಸ್ಮರಣೆ 9:30. ಹಲೋ ಡಾಕ್ಟರ್, ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಜೊತೆಗಿರಲಿದ್ದಾರೆ. ಯಕ್ಷಗಾನ ಚಾಣಕ್ಯ ಚಂದ್ರಗುಪ್ತ ಕಂತು 4, 11:00. ತುಳು ಕಾರ್ಯಕ್ರಮ ಗಾಂಧಿ ಸಾದಿ ನಡತ್ಪತ್ತಿನ ಕೆಟಿ ಆಳ್ವೆ. ತುಳು ಹಾಡುಗಳು 12:00, 12:30 ಬಾವಲಾರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ಸಮಾಚಾರ, 3:00 ಒಲವೆನಾಡು ನೇರ ಪ್ರಸಾರ, 4:00 ಮಾರ್ಗದರ್ಶಿ ಕಾರ್ಯಕ್ರಮ. ಇವಿಷ್ಟು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚೋದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬರೋಣ.
1: ಕಾಳು ಮೆಣಸು ತುಂಬ ಬೆಲೆ ಬಾಳುವ ವಸ್ತು ಸಾಂಬಾರ ಪದಾರ್ಥಗಳಲ್ಲಿ. ಕಾಳು ಮೆಣಸಿಗೆ ತುಂಬ ಒಂದು ಕಲಬೆರಕೆ ಆಗ್ತಾ ಇದೆ. ಪಪ್ಪಾಯ ಬೀಜ, ಹತ್ತಿ ಬೀಜ ಮತ್ತು ಈ ಕಾಳುಮೆಣಸು ಎಲ್ಲ ದೂರದಿಂದ ನೋಡುವಾಗ ಒಂದೇ ಥರ ಇರ್ತದೆ. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ಗ್ಲಾಸ್ ನೀರಿನಲ್ಲಿ ಕಾಳುಮೆಣಸನ್ನು ಹಾಕಿದಾಗ ಅದು ಶುದ್ಧ ಕಾಳುಮೆಣಸಾಗಿದ್ದರೆ ಅದು ನೀರಿನಲ್ಲಿ ಕೆಳಗೆ ಸೆಟ್ಲ್ ಆಗ್ತದೆ. ಅದೇ ಥರ ಬೇರೆ ಯಾವುದೇ ವಸ್ತುಗಳು ಕಾಟನ್ ಸೀಡ್ ಆಗಲಿ ಅಥವಾ ಪಪ್ಪಾಯ ಸೀಡ್ ಆಗಿದ್ದರೆ ಅದು ಮೇಲೆ ತೇಲ್ತಾ ಇರ್ತವೆ. ಸಾಮಾನ್ಯವಾಗಿ ನಮ್ಮ ಮೆಣಸಿನ ಪುಡಿ ನಾವು ಮನೆಗೆ ತರ್ತೇವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯಾಗಿರುವುದು ಒಂದು ಕಲರ್ ಪೌಡರ್ ಹಾಕ್ತಾರೆ, ಡೈ, ಯಾವುದೇ ವಿಧದ ಚೀಪ್ ಡೈಯನ್ನು ಅದರ ಮೇಲೆ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ತೆಗೆದು, ಮೆಣಸಿನ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸಿದಾಗ ಈ ಡೈ ಆಗಿದ್ದರೆ ಗ್ಲಾಸ್ ನೀರು ಎಲ್ಲ ಆ ಕಲರ್ಗೆ ಬರ್ತವೆ, ಆ ಡೈನ ಕಲರ್ ಬರ್ತದೆ. ಶುದ್ಧ ಮೆಣಸಿನ ಪುಡಿಯಾಗಿದ್ದರೆ ಆ ಮೆಣಸಿನ ಪುಡಿ ಅಷ್ಟು ಬೇಗ ಕಲರ್ ಬಿಡುವುದಿಲ್ಲ, ನೀರಿನಲ್ಲಿ ತೇಲ್ತಾ ಇರ್ತವೆ. ಇನ್ನು ನಾವು ತಿನ್ನುವ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪಿಗೆ ಅಯೋಡೈಡ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಂತ ಎರಡಿದೆ. ಅಯೋಡೈಡ್ ಸಾಲ್ಟ್ಗೆ ಸ್ವಲ್ಪ ರೇಟ್ ಜಾಸ್ತಿ. ನಮ್ಮ ಮನೆಗೆ ತಂದಿರುವ ಸಾಲ್ಟ್ ಅದು ಅಯೋಡೈಸ್ಡ್ ಆಗಿದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲಿಕ್ಕೆ ಸುಲಭ ಉಪಾಯ ಇದೆ. ಒಂದು ಸಣ್ಣ ಬಟಾಟೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ನ ಒಂದೆರಡು ಡ್ರಾಪ್ ಹಾಕಿ ಈ ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಈ ಲೆಮನ್ನ ಜೊತೆ ಸೇರಿಬಿಟ್ಟು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ಬಂದಿದ್ದರೆ ಅದು ಉಪ್ಪು ಅಯೋಡೈಸ್ಡ್ ಆಗಿದೆ ಅಂತ ಖಾತ್ರಿ ಆಗುತ್ತೆ. ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರದೇ ಇಲ್ಲ ಅಂದರೆ ಅದು ನಾವು ಉಪಯೋಗಿಸುವ ನಾವು ತಂದಿರುವಂತಹ ಆ ಉಪ್ಪು ಅದು ನಾನ್ ಅಯೋನೈಸ್ಡ್ ಆಗಿರುವುದಿಲ್ಲ, ಅಯೋಡೈಸ್ಡ್ ಅಂದ್ಬಿಟ್ಟು ಸುಳ್ಳು ಹೇಳಿ ಮಾರಾಟ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ತರಕಾರಿಗಳ ಮತ್ತು ಹಣ್ಣುಗಳದ್ದು ಕಲಬೆರಕೆ ಹೇಗೆ ಮಾಡ್ತಾರೆ, ಇಲ್ಲ ಕೆಮಿಕಲ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈಗ ಸಾಧಾರಣವಾಗಿ ನಾವು ತಗೊಳ್ಳುವ ಬೆಂಡೆಕಾಯಿ, ಮೆಣಸಿನಕಾಯಿ ತುಂಬ ಕಡು ಹಸಿರು ಕಲರ್ನಲ್ಲಿರ್ತದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯೋಕ್ಕೋಸ್ಕರ, ಅದನ್ನು ಫ್ರೆಶ್ ಆಗಿ ಕಾಣೋಕ್ಕೋಸ್ಕರ ಅದಕ್ಕೆ ಡೈ ಹಾಕಿರ್ತಾರೆ. ಮೆಲಚಿಟ್ ಗ್ರೀನ್ ಅನ್ನುವಂಥ ಒಂದು ಡೈ ಉಪಯೋಗಿಸಿಕೊಂಡು ಒಳ್ಳೆ ಕಡು ಹಸಿರು ಬಣ್ಣವನ್ನು ಕೊಟ್ಟಿರ್ತಾರೆ ಈ ಕೆಲವು ತರಕಾರಿಗಳಿಗೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದಪ್ಪ ಅಂದರೆ, ಒಂದು ಸಣ್ಣ ಕಾಟನ್ ಪೀಸ್ ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಈ ತರಕಾರಿಯ ಮೇಲೆ ಉಜ್ಜಬೇಕು. ಆವಾಗ ಡೈ ಹಾಕಿ ಕಲಬೆರಕೆ ಮಾಡಿದ್ದರೆ ಆ ಡೈ ಕಲರ್ ಈ ಕಾಟನ್ನಲ್ಲಿ ಬರ್ತದೆ. ಒರಿಜಿನಲ್ ಯಾವುದೇ ಕಲರ್ ಯಾವುದೇ ಡೈ ಉಪಯೋಗಿಸದೇ ಇದ್ದರೆ ನೀವೆಷ್ಟು ಉಜ್ಜಿದರೂ ಈ ಒರಿಜಿನಲ್ ಬೆಂಡೆಕಾಯಿದಾಗಲಿ ಮೆಣಸಿನಕಾಯಿದಾಗಲಿ ಈ ಹಸಿರು ಕಲರ್ ಕಾಟನ್ನಲ್ಲಿ ಬರುವುದಿಲ್ಲ. ಇನ್ನು ಎರಡನೇ ವಿಧಾನ, ಇನ್ನೊಂದು ಮೆಲಸಿನ್ ಗ್ರೀನ್ ಸಾಮಾನ್ಯವಾಗಿ ಉಪಯೋಗಿಸೋದಂದರೆ ಗ್ರೀನ್ ಪೀಸ್ಗೆ. ಗ್ರೀನ್ ಪೀಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಡು ಹಸಿರು ಬಣ್ಣದಲ್ಲಿ ಇರಬೇಕಾದ್ರೆ ಅದಕ್ಕೆ ಮೆಲಚಿಟ್ ಗ್ರೀನ್ ಅನ್ನೋದು ಉಪಯೋಗಿಸ್ತಾರೆ. ಅದನ್ನು ಕೂಡ ಇದೇ ಥರ ಒಂದು ಬ್ಲಾಟಿಂಗ್ ಪೇಪರ್, ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಬ್ಲಾಟಿಂಗ್ ಪೇಪರ್ನಲ್ಲಿ ಈ ಕಾಳುಗಳನ್ನು ಹಾಕಿದಾಗ ತಕ್ಷಣ ಈ ಡೈ ಹಾಕಿದ್ದು ಡೈ ಬ್ಲಾಟಿಂಗ್ ಪೇಪರ್ನ ಎಳ್ಕೊಳ್ತದೆ, ಒರಿಜಿನಲ್ ಆಗಿರುವುದು, ಯಾವುದೇ ಬಣ್ಣವನ್ನು ಬಿಡುವುದಿಲ್ಲ. ಅದೇ ಥರ ನೀರಿನಲ್ಲೂ ಹಾಕಿನೂ ನೋಡ್ಬೋದು. ಒಂದು ಗ್ಲಾಸ್ ನೀರಿನಲ್ಲಿ ಈ ಗ್ರೀನ್ ಪೀಸನ್ನು ಹಾಕಿಬಿಟ್ಟು ಆಗ ಡೈ ಇದ್ದರೆ ಇಮ್ಮಿಡಿಯೇಟಾಗಿ ಆ ನೀರೆಲ್ಲ ಕಲರ್ ಬಿಟ್ಟು ನೀರು ಕಲರ್ ಗ್ರೀನ್ ಆಗ್ತದೆ. ಒರಿಜಿನಲ್ ಯಾವುದೇ ಬಣ್ಣ ಹಾಕದೇ ಇರುವಂತಹ ಗ್ರೀನ್ ಎಷ್ಟು ನೀರಿನಲ್ಲಿಟ್ಟರೂ ಆ ನೀರಿಗೆ ಬಣ್ಣ ಬರುವುದಿಲ್ಲ. ಬಾಳೆಹಣ್ಣನ್ನು ಅದನ್ನು ಹಣ್ಣು ಮಾಡೋದಕ್ಕೋಸ್ಕರ ಹಲವಾರು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಈಗ ಕೆಲವು ಚೈನೀಸ್ ಇಂಪೋರ್ಟೆಡ್ ಕೆಮಿಕಲು ಬಂದಿದೆ, ತುಂಬ ಚೀಪಾಗಿದೆ, ಅದು ತುಂಬ ಹಾನಿಕಾರಕ. ನಾವು ಒಂದೇ ಒಂದು ವಿಧಾನದಲ್ಲಿ ಸುಲಭವಾಗಿ ಪತ್ತೆ ಹಚ್ಚುವುದು ಹೇಗೆಂದರೆ, ಬಾಳೆಹಣ್ಣು ಹಣ್ಣಾದಾಗ ಅದು ಬಾಳೆಹಣ್ಣಿನ ಪ್ರತಿಯೊಂದು ಹಣ್ಣಿನ ತುದಿಯಿಂದ ಅದರ ಗೊಂಚಲಿನವರೆಗೆ ಒಮ್ಮೆಲೆ ಹಳದಿ ಬರುವುದಿಲ್ಲ. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಹಣ್ಣು ಮಾಡಿದರೆ ಮಾತ್ರ ಅದು ಟೋಟಲ್ ಕಲರ್ ಚೇಂಜ್ ಆಗಿರ್ತದೆ. ಗೊನೆ ಸಮೇತ, ಗೊನೆ ಅದರ ದಂಟು ಎಲ್ಲ ಕಲರ್ ಚೇಂಜ್ ಆಗಿರ್ತದೆ. ಸೊ ಅದು ಒಂದು ಸುಲಭ ವಿಧಾನದಲ್ಲಿ ನೀವು ಪತ್ತೆ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಈಗ ಹಣ್ಣು ಮಾಡಲಿಕ್ಕೆ ಇಟ್ಟರೆ ಅದು ಸಾಧಾರಣ ಒಂದು ವಾರ ಹಿಡಿಯುತ್ತದೆ. ನೀವು ಮಾರುಕಟ್ಟೆಯಿಂದ ಕಾಯಿನೇ ತಂದರೂ ಅದು ಒಂದೇ ದಿನದಲ್ಲಿ, ಇವತ್ತು ತಂದರೆ ನಾಳೆ ಬೆಳಗ್ಗೆಗೆ ಹಣ್ಣಾಗಿರ್ತದೆ. ಅದಕ್ಕೆ ಕಾರಣ ಅದನ್ನು ಕೆಮಿಕಲ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಆ್ಯಪಲ್ನಲ್ಲಿ, ಆ್ಯಪಲನ್ನು ನಾವು ಆ್ಯಪಲ್ ಆರ್ಚಾರ್ಡಿಗೆ ಹೋಗಿದ್ದೇವೆ, ಆ್ಯಪಲ್ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ. ವಾರಕ್ಕೆ 2-3 ಸಲ ಸ್ಪ್ರೇ ಮಾಡ್ತಾರೆ ಕೆಮಿಕಲ್. ನಾವು ಕಾಶ್ಮೀರದಲ್ಲಿ ಆ್ಯಪಲ್ನ ಆರ್ಚಾರ್ಡ್ಗೆ ಹೋಗಿದ್ದೇವೆ. ಅದು ಇನ್ನೂ ನಾವು ಹೋದ ತಿಂಗಳು ಜುಲೈ, ಇನ್ನೂ ಒಂದೂವರೆ ತಿಂಗಳು ಬಾಕಿ ಇತ್ತು ಹಾರ್ವೆಸ್ಟ್ ಆಗೋದಕ್ಕೆ. ಆಗಲೇ 13 ಸಲ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಆವಾಗ ಇನ್ನೂ ಒಂದು 10 ಸಲ ಸ್ಪ್ರೇ ಮಾಡಿದರೆ ಅದು ಸ್ಪ್ರೇ ಎಷ್ಟಾಗತ್ತೆ? ಅದು ಸಾಲದೆ ನಾವು ಆರ್ಚರ್ಡ್ನಲ್ಲಿ ನೋಡಿದ್ದು ಕೇಳಿದ ಪ್ರಕಾರ ಅದನ್ನು ಹಣ್ಣನ್ನು ಕೊಯ್ದು ಒಂದು ದೊಡ್ಡ ಟ್ಯಾಂಕಿಗೆ ಹಾಕ್ತಾರೆ. ಆ ಟ್ಯಾಂಕ್ ಉದ್ದದ ಟ್ಯಾಂಕ್ ಇರ್ತದೆ, ಉದ್ದನೆಯದು, ಆಯತಾಕಾರದ ಉದ್ದನೆ ಟ್ಯಾಂಕ್. ಒಂದು ಸೈಡ್ನಲ್ಲಿ ಹಾಕ್ತಾ ಇದ್ದರೆ ಅದು ನೀರಿನಲ್ಲಿ ಫ್ಲೋಟಾಗಿ ಇನ್ನೊಂದು ಸೈಡ್ಗೆ ಬರುವಾಗ ಅರ್ಧ ತಾಸು, 30 ಮಿನಿಟ್. ಸೊ ಈ ಸೈಡ್ನಿಂದ ಒಬ್ಬರು ಹಾಕ್ತಾ ಇರ್ತಾರೆ, ಆ ಸೈಡ್ನಿಂದ ಒಬ್ಬರು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕಿನಲ್ಲಿ ನೀರಿನಲ್ಲಿ ಕೆಮಿಕಲ್ಸ್ನಿಂದ ಅದು ಟ್ರೀಟ್ ಆಗಿ ಬರ್ತದೆ ಅಲ್ಲಿಗೆ. 30 ನಿಮಿಷ ಆ ಕೆಮಿಕಲ್ ಟ್ರೀಟ್ ಆಗಿರ್ತದೆ. ಸೊ ಆದ ಕಾರಣ ಆ್ಯಪಲ್ ಮತ್ತು ಗ್ರೇಪ್ಸ್ ಅತ್ಯಂತ ಹೆಚ್ಚು ರಾಸಾಯನಿಕಗಳಿಂದ ಸ್ಪ್ರೇ ಮಾಡಲ್ಪಡ್ತವೆ. ಅವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಉಪಯೋಗಿಸಿದ ಒಳ್ಳೆಯದು. ಅಥವಾ ಆ್ಯಪಲ್ನಲ್ಲಿ ಹೇಳುವುದಾದರೆ ಅದರ ಹೊರ ಕವಚ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಬೋದು ಆದಷ್ಟು. ಗ್ರೇಪ್ಸ್ನಲ್ಲಿ ಆದರೆ ಅದನ್ನು ನೀವು ಉಪ್ಪಿನ ದ್ರಾವಣದಲ್ಲಿ 1-10 ನಿಮಿಷ ಅದ್ದಿಬಿಟ್ಟು ಅಥವಾ ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಅದ್ದಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ತೊಳೆದು ತಿನ್ಬೋದು. ಇಷ್ಟೆಲ್ಲ ಜಾಗ್ರತೆ ಮಾಡಿದ್ರೂ ಅದು 100%, ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಕಡಿಮೆ ಮಾಡಬಹುದು ಅಷ್ಟೇ. ಈಗ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ ಆಮ್ಲ ಅಂಶ ಜಾಸ್ತಿ ಇದೆ. ಅದು ಈ ಎಲ್ಲ ಕೆಮಿಕಲನ್ನು ಎಳೆದುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇತ್ತೀಚಿನ ಸಂಶೋಧನೆಯಿಂದ ಗೊತ್ತಾಗಿದೆ. ಆದ ಕಾರಣ ಹುಣಸೆ ಹಣ್ಣು ಒಂದು ಒಳ್ಳೆಯ ಉಪಾಯ. ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಯಾವುದೇ ಹಣ್ಣು ಹಂಪಲನ್ನು ತೊಳೆದು ನಂತರ ನಾವು ತಿನ್ನುವುದು ಒಂದು ಒಳ್ಳೆಯ ಉಪಾಯ. ಆದರೆ ಹುಣಸೆ ಹಣ್ಣಿನಲ್ಲೂ ಕೂಡ ಕೆಮಿಕಲ್ ಇದ್ದರೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಹುಣಸೆ ಹಣ್ಣು ಪ್ಯೂರ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ನಮಗೆ ಒಂದೇ ನೆನಪಾಗುವುದು, ನಮಗೆ ಇರುವ ಒಂದೇ ಒಂದು ದಾರಿ ಅಂದರೆ ಸಾವಯವ ಕೃಷಿ. ಯಾವುದೇ ಕೆಮಿಕಲ್ಸ್, ಅದು ರಾಸಾಯನಿಕ ಗೊಬ್ಬರವಿರಲಿ, ಕೀಟನಾಶಕಗಳಿರಲಿ, ಮತ್ತು ರೋಗ ನಾಶಕಗಳಿರಲಿ, ಯಾವುದೇ ಒಂದು ರಾಸಾಯನಿಕಗಳನ್ನು ಉಪಯೋಗಿಸದೆ ಶುದ್ಧವಾದ ನಮ್ಮ ದೇಶಿ ಹಸುವಿನ ಮತ್ತು ದನಕರುಗಳನ್ನು ಉಪಯೋಗಿಸಿ ಅದರ ಗೊಬ್ಬರದಿಂದ ತಯಾರಿಸಿದಂತಹ ನಮ್ಮ ಈ ಕೃಷಿ ಉತ್ಪನ್ನಗಳು, ಆಹಾರಗಳನ್ನು ನಾವು ಬಳಕೆ ಮಾಡುವುದಾದರೆ ಅದೇ ಒಂದು ಉತ್ತಮ ವಿಚಾರ. ಬೇರೆ ಎಲ್ಲ ಆಹಾರ ಪದಾರ್ಥಗಳು ಯಾವುದೇ ರೀತಿ ತಯಾರಿಸಿದರೂ, ನೀವು ಅದನ್ನು ಯಾವುದೇ ರೀತಿ ತೊಳೆದರೂ, ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೂ, ಅದು ನೂರಕ್ಕೆ ನೂರು ಸೇಫ್ ಅಲ್ಲ. ಸೇಫ್ ಆಗಿರಬೇಕಾದರೆ ನಾವೆಲ್ಲರೂ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕು. ನಾವು ಎಲ್ಲರೂ ಸ್ವಾವಲಂಬಿಗಳಾಗಿರಬೇಕು. ನಮ್ಮ ಮನೆಯಲ್ಲೇ ನಾವೇ ನಮಗೆ ಬೇಕಾಗುವ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನಾವೇ ಬೆಳೆಸುವಂತಾಗಬೇಕು. ಅದು ಹಳ್ಳಿಯಾಗಲಿ, ಪೇಟೆ ಪಟ್ಟಣಗಳಲ್ಲಾಗಲಿ, ನಾವು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರಿನಲ್ಲಿ ನಾವು ಸಿಟಿಯಲ್ಲಿರುವ ಜನಗಳಿಗೂ ತಮ್ಮ ಮನೆ ಹತ್ತಿರ, ತಮ್ಮ ಅಂಗಳದಲ್ಲಿ, ತಮ್ಮ ಟೆರೇಸ್ನಲ್ಲಿ, ತಮ್ಮ ಬಾಲ್ಕನಿಯಲ್ಲಿ ಕುಂಡಗಳನ್ನು ಇಟ್ಟಾದರೂ ತಮಗೆ ಬೇಕಾಗುವಂತಹ ತರಕಾರಿಗಳನ್ನು, ಹಣ್ಣುಗಳನ್ನು ತಾವೇ ಬೆಳೆಸಬೇಕು ಅಂತ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ಧನ್ಯವಾದ.
0: ಕೇಳುಗರೆ, ಇದುವರೆಗೆ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವುದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬಂದಿರಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಅಡುಗೆ ಮನೆ ಸಂಚಿಕೆಯಲ್ಲಿ ಸಿಗೋಣ. ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್.
2: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: तुम्ही ऐकून आसात रेडिओ सारंग 107.8 FM रंगरंगाळचेनी. आयच्या कोंकणी प्रसारात तुमका समेस्तांक मोगो असो स्वागत.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಗಜಲ್ ಹಾಡು ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಗಜಲ್ ಗಾಯಕರಾದ ದಿವಂಗತ ಜಗಜೀತ್ ಸಿಂಗ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬರೋಣ. ಈ ತಲೆಮಾರಿನ ಶ್ರೇಷ್ಠ ಗಜಲ್ ಗಾಯಕರೆಂದರೆ ಅದು ಜಗಜೀತ್ ಸಿಂಗ್. ಯಾವುದೇ ಅನುಕರಣೆ ಇಲ್ಲದೆ ತಮ್ಮದೇ ಶೈಲಿಯಲ್ಲಿ ಗಜಲ್ನ ಕಂಪನ್ನು ಕೇಳುಗರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಂತಹ ರೀತಿ ಅದು ಅನನ್ಯ. ದೇಶ ವಿದೇಶಗಳ ಕೋಟಿ ಕೋಟಿ ಜನರ ಹೃದಯ ತಟ್ಟಿದ ಮಹಾನ್ ಗಾಯಕ ಅದು ಜಗಜೀತ್ ಸಿಂಗ್. ಈ ಸಂಗೀತ ಪರಂಪರೆಯಲ್ಲಿ ಗಜಲ್ ಪ್ರಕಾರದ ಹಾಡುಗಾರಿಕೆಗೆ ಒಂದು ವಿನೂತನ ಮತ್ತು ವಿಭಿನ್ನ ಆಯಾಮ ನೀಡಿದವರು ಕೂಡ ಈ ಪದ್ಮಭೂಷಣ ಜಗಜೀತ್ ಸಿಂಗ್. ಹಿಂದಿ, ಪಂಜಾಬಿ, ನೇಪಾಳಿ, ಗುಜರಾತಿ, ಬಂಗಾಳಿ, ಪಂಚಭಾಷೆಯಲ್ಲಿಯೂ ಕೂಡ ಈ ಗಜಲ್ನ ಸವಿಯನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸ್ತಾ ಬಂದಿದ್ದಾರೆ. ಇದೀಗ ಇಂದಿನ ಕಾರ್ಯಕ್ರಮದ ಮೊದಲನೇ ಹಾಡು ಪ್ರೇಮ್ ಗೀತಿ ಎಂಬ ಒಂದು ಚಿತ್ರ. ಆ ಚಿತ್ರದಲ್ಲಿ ಹೋಟೋಸೆ ಚೋಲೋ ತುಮ್ ಅಂತ ಪ್ರಾರಂಭವಾಗುವ ಒಂದು ಸುಮಧುರ ಗೀತೆ, ಅದು ಜಗಜೀತ್ ಸಿಂಗ್ ಅವರ ಸಿರಿಕಂಠದಿಂದ ಹೊರಹೊಮ್ಮಿ ಬಂದದ್ದು. ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸುಪ್ರಸಿದ್ಧ ಮಾರೋ ಬಿಹಾಗ್ ರಾಗದ ಆಧಾರಿತ ಗೀತೆ. ಸಂಗೀತ ಇಷ್ಟಪಡದೇ ಇರುವವರನ್ನ ನಾದಲೋಕದಲ್ಲಿ ಕಟ್ಟಿಹಾಕಿದಂತಹ ಒಂದು ಗೀತೆ. ಮನದ ಭಾವನೆಗಳನ್ನ ಅದುಮಿಡದೆ ಹೆದೆಯಾಂತರಾಳದಿಂದ ಹಾಡಿ ಕೇಳುಗರನ್ನ ರೋಮಾಂಚನಗೊಳಿಸಿದಂತಹ ಈ ಗೀತೆ ಬಹಳಷ್ಟು ಜನಪ್ರಿಯ ಕೂಡ ಆಗಿತ್ತು. ಈ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಇಂಡಿಯವರ್, ಹಾಗೇನೆ ಹಾಡಿದವರು ಜಗಜೀತ್ ಸಿಂಗ್. ಕೇಳ್ತಾ ಬನ್ನಿ ಈ ಹಾಡು ಇದೀಗ ನಿಮಗಾಗಿ.

ಈ ಗಜಲ್ನಲ್ಲಿ ಸದಾ ಹೊಸತನ ನೀಡುವುದು ಅದು ಜಗಜೀತ್ ಸಿಂಗ್ ಅವರ ಮಹತ್ವದ ಸಾಧನೆ. ಗಜಲ್ ಪ್ರಿಯರು ಎಂದಿಗೂ ಇಷ್ಟಪಡುವಂತಹ ಮತ್ತೊಂದು ಹಾಡು ಜುಕ್ಕಿ ಜುಕ್ಕಿ ಸಿ ನಜರ್. ಈ ಅರ್ಥಪೂರ್ಣವಾದ ಗಜಲನ್ನು ಹಾಡಿ ಗಜಲ್ ಎಂಬ ಸಂಗೀತ ಪ್ರಕಾರವನ್ನು ಜನಪ್ರಿಯಗೊಳಿಸ್ತಾರೆ. ಸಂಗೀತ ಸಂಯೋಜನೆ, ನಿರ್ದೇಶನ ಮತ್ತು ಗಾಯನ ಅವರ ಪರಿಪೂರ್ಣ ಸಂಗೀತ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಇದೀಗ ಕೈಫಿ ಅಜ್ಮಿ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಹಾಡು, ಸಂಗೀತ ನಿರ್ದೇಶನ ಮತ್ತು ಗಾಯನ ಜಗಜೀತ್ ಸಿಂಗ್. ಕೇಳ್ತಾ ಬನ್ನಿ ಜುಕ್ಕಿ ಜುಕ್ಕಿ ಸೀನಸೇ.

ಗಜಲ್ನಲ್ಲಿರುವ ಸಂಗೀತ ರಚನೆ ಕೇವಲ ಒಂದೇ ರಾಗದ ಮೇಲೆ ಆಧಾರಿತವಾಗಿರದೆ ಅನೇಕ ರಾಗವನ್ನು ಒಳಗೊಂಡ ಸಮ್ಮಿಶ್ರ ರಾಗದಿಂದ ಕೂಡಿರುತ್ತೆ. ಒಂದು ಗೀತೆಯ ಚರಣವನ್ನು ಒಂದು ರಾಗದಿಂದ ಹಾಡಲು ಆರಂಭಿಸಿ ಮಧ್ಯ ಮಧ್ಯೆ ಬೇರೆ ಬೇರೆ ರಾಗಗಳ ಸ್ವರವನ್ನು ಸೇರಿಸಿ ಹಾಡುತ್ತಾ ಕೊನೆಗೆ ಮೊದಲ ರಾಗದ ಸ್ವರ ಸಮೂಹವನ್ನೇ ಹಾಡಿ ಮುಗಿಸುವುದು, ಅದು ಗಜಲ್ನ ವೈಶಿಷ್ಟ್ಯ. ಇದೀಗ ಗುಲ್ಜರ್ ಅವರ ಸಾಹಿತ್ಯದಲ್ಲಿ ಜಗಜೀತ್ ಸಿಂಗ್ ಅವರ ಸಂಗೀತ ನಿರ್ದೇಶನ ಮತ್ತು ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಹಾತು ಚೂಟೆ ಬಿ, ಈ ಒಂದು ಹಾಡನ್ನು ಇದೀಗ ಕೇಳ್ತಾ ಬರೋಣ.

ಅನೇಕ ಹಿಂದಿ ಸಿನಿಮಾಗಳಿಗೆ ಕಂಠದಾನ ಮಾಡಿದ ಕೀರ್ತಿ ಅದು ಜಗಜೀತ್ ಸಿಂಗ್ ಅವರದ್ದು. ಅಮೀರ್ ಖಾನ್, ಸೋನಾಲಿ ಬೇಂದ್ರೆ, ನಾಸುರುದ್ದೀನ್ ಶಾ ಅವರ ಅಭಿನಯದ ಪ್ರಸಿದ್ಧ ಚಿತ್ರ ಸರ್ಫರೋಶ್, ಈ ಸಿನಿಮಾದಲ್ಲಿ ಕೇಳಿಬರುವಂತಹ ಇಂಪಾದ ಹಾಡುಗಳು ಕೂಡ ಅದು ಜಗಜೀತ್ ಸಿಂಗ್ ಅವರ ಕಂಠದಲ್ಲೇ ಮೊಳಗಿದ್ದವು. ಇದಲ್ಲದೆ ಅನೇಕ ಹಿಂದಿ ಸಿನಿಮಾ ಹಾಡುಗಳನ್ನು ಕೂಡ ಅವರು ಹಾಡಿದ್ರು. ಈ ಗಜಲ್ ದೊರೆ ಅಕ್ಟೋಬರ್ 2011 ಈ ಲೋಕವನ್ನು ಕೂಡ ಅಗಲಿದ್ರು. ಆದರೆ ಇವರ ಗಾಯನದ ಜೇನಹಣಿ ಮಾತ್ರ ಇಂದಿಗೂ ನಿತ್ಯ ನೂತನ. ಇದೀಗ ಕೇಳ್ತಾ ಬನ್ನಿ ಸಂತೋಷ್ ಆನಂದ್ ಅವರ ಸಾಹಿತ್ಯದಲ್ಲಿ, ದೀಪಕ್ ಪಂಡಿತ್ ಅವರ ಸಂಗೀತ ನಿರ್ದೇಶನದಲ್ಲಿ, ಜಗಜೀತ್ ಸಿಂಗ್ ಅವರ ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಏಕ್ ಪ್ಯಾರ್ ಕಾ ನಗಮಾ ಹೇ.

ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ ಒಂದು ವಿಶಿಷ್ಟ ಪ್ರಕಾರ, ಮನಸೆಳೆಯುವ ಒಂದು ಗಾನಕಲೆ. ಕನ್ನಡದಲ್ಲಿ ಈ ಸುಮಧುರವಾದಂತಹ ಭಾವಗೀತೆಗಳು ಇರುವ ಹಾಗೆ ಹಿಂದಿಯಲ್ಲಿ ಗಜಲ್ ಮಾಧುರ್ಯ ತಮ್ಮ ಮನದ ಭಾವನೆಗಳನ್ನು ಮನ ಮುಟ್ಟುವಂತೆ ನವೀರಾಗಿ ರೂಪಿಸಲು ಗಜಲ್ ಒಂದು ಅತ್ಯುತ್ತಮ ಸಂಗೀತ ಪ್ರಕಾರ. ಹೀಗಾಗಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ಗೆ ಒಂದು ವಿಶೇಷ ಸ್ಥಾನ. ಆ ಗಜಲ್ನ ಸಾಹಿತ್ಯ ಮನಸ್ಸಿಗೆ ತಟ್ಟುವಂತಿದ್ರೆ ಸಂಗೀತ ಹೃದಯ ತುಂಬಿ ಬರುತ್ತೆ. ಆ ರೀತಿ ಹೃದಯ ತುಂಬಿ ಹಾಡುವವರು ಜಗಜೀತ್ ಸಿಂಗ್. ಇವರು ಹಾಡಿರುವಂತಹ ಹೋಶ್ ವಾಲೋ ಖೋ ಖಬರ್ ಕ್ಯಾ, ಇದೊಂದು ಅದ್ಭುತವಾದಂತಹ ಗಜಲ್ ಪದ್ಯ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ನಿದಾ ಫಜಲಿ, ಸಂಗೀತ ನಿರ್ದೇಶನ ಜತಿನ್ ಲಲಿತ್, ಹಾಡಿದವರು ಜಗಜೀತ್ ಸಿಂಗ್.

ಕೇಳುಗರೆ, ಇದುವರೆಗೆ ಜಗಜೀತ್ ಸಿಂಗ್ ಅವರ ಗಜಲ್ ಹಾಡುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಗಾಂಧಿ 150 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಭಾಸ್ಕರಮಯ್ಯ ಇವರ ದಿಕ್ಸೂಚಿ ಮಾತುಗಳನ್ನು ಕೇಳ್ತಾ ಬರೋಣ.
2: ಸಂಗಾತಿಗಳೇ, ದಿಕ್ಸೂಚಿ ಭಾಷಣ ಅಂತ ಹೇಳಿದ್ದಾರೆ, ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆಲ್ಲ ದಿಕ್ಕೇ ತಪ್ಪಿ ಹೋಗಿದೆ. ಹಾಗಾಗಿ ದಿಕ್ಕನ್ನು ಸೂಚಿಸುವ ಆ ಒಂದು ಸ್ಥಿತಿಯಲ್ಲಿ ನಾನು ಇಲ್ಲ. ದಿಕ್ಸೂಚಿ, ದಿಕ್ಕೇ ತಪ್ಪಿದ ಸ್ಥಿತಿಯಲ್ಲಿ ದಿಕ್ಸೂಚಿ ಯಾವ ರೀತಿಯಲ್ಲಿ ಕೊಡಬಹುದು ಎಂಬ ಒಂದು ಗೊಂದಲದಲ್ಲಿ ಇದ್ದು ನನ್ನದೇ ತಿಳುವಳಿಕೆಯ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಹಾತ್ಮ ಗಾಂಧೀಜಿ ಅವರ 150ನೇ ವರ್ಷ, ಅದರ ಆಚರಣೆ. ಗಾಂಧಿಯನ್ನು ಕೊಂದವರು, ಕೊಲ್ಲುವವರು, ಕೊಲ್ಲುತ್ತಿರುವವರು, ಮುಂದೆಯೂ ಕೊಲ್ಲುವವರು, ಗಾಂಧಿವಾದಿಗಳು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗಾಂಧಿ ಇವತ್ತಿಗೂ ಪ್ರಸ್ತುತ, ರೆಲೆವೆಂಟ್ ಅನಿಸುತ್ತೆ. 19ನೇ ಶತಮಾನದಲ್ಲಿ ಮಾರ್ಕ್ಸ್, ಫ್ರಾಯ್ಡ್, ಡಾರ್ವಿನ್ ಮಹಾನ್ ವಿಭೂತಿಗಳು. ಮಾರ್ಕ್ಸ್, ಫ್ರಾಯ್ಡ್ ಮತ್ತು ಡಾರ್ವಿನ್ 20ನೇ ಶತಮಾನಕ್ಕೆ ಆಗುವಾಗ ನಮಗೆ ಸಿಕ್ಕುವ ಮೂರು ಮಹಾವಿಭೂತಿಗಳಂದರೆ ಗಾಂಧಿ, ಲೆನಿನ್ ಮತ್ತು ಐನ್ಸ್ಟೈನ್. ಮಾರ್ಕ್ಸ್ರವರು ಎಷ್ಟೊಂದು ತೆರೆದ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರೂ ಗಾಂಧಿ ಕೂಡ ಅಷ್ಟೇ ತೆರೆದ ಮನಸ್ಸಿನ ವ್ಯಕ್ತಿ. ನಮ್ಮ ಹಿಂದಿಯಲ್ಲಿ ನಂಬರ್ ಒನ್ ಕ್ರಿಟಿಕ್ ಅಂತ ಹೆಸರುವಾಸಿಯಾಗಿರುವಂಥ ನಾಮೋರ್ ಸಿಂಗ್, ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಅವರು 92ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಹಿಂದಿ ಆಲೋಚನಾ ಪತ್ರಿಕೆ ಎಡಿಟರ್ ಆಗಿ, ಜೆ ಎನ್ ಯು ಪ್ರೊಫೆಸರ್ ಆಗಿ ಬಹಳ ದೊಡ್ಡ ಹುದ್ದೆಯಲ್ಲೆಲ್ಲ ಇದ್ದಂಥ ಒಬ್ಬ ಪ್ರಬುದ್ಧ, ಭಾರತದ ಮಟ್ಟದ ಶ್ರೇಷ್ಠ ಸ್ಥಾನದಲ್ಲಿದ್ದಂಥ ಚಿಂತಕ. ಅವರು ಮಾರ್ಕ್ಸ್ವಾದಿ ಚಿಂತಕ. ಅವರು ಹೇಳ್ತಾರೆ, ಮಾರ್ಕ್ಸ್ರವರ ಯಾವುದೇ ವಾದ ಇಲ್ಲ, ಅಂತೆ ಗಾಂಧೀಜಿಯವರ ವಾದವೂ ಇಲ್ಲ. ಮಾರ್ಕ್ಸ್ ಮತ್ತು ಗಾಂಧೀಜಿಯವರ ಕೃತಿಗಳನ್ನು ಓದಿದರೆ ಅವುಗಳು ಅದ್ಭುತವಾದ ಹೊಸ ಹೊಸ ಕ್ರಾಂತಿಕಾರಿ ಸೂತ್ರಗಳ ಗಣಿ. ಕಮ್ಯುನಿಸ್ಟ್ ಪಕ್ಷಗಳೊಂದಿಗೆ ಸೇರಿಕೊಂಡ ಮಾರ್ಕ್ಸ್ವಾದಿಗಳನ್ನು ಬೇಕಿದ್ದರೆ ಬಿಡಿ, ಗಾಂಧಿವಾದಿಗಳನ್ನು, ನವಗಾಂಧಿವಾದಿಗಳನ್ನು ಬಿಟ್ಟುಬಿಡಿ. ನಾನು ಸ್ವತಃ ಅವರ ಕೃತಿಗಳನ್ನು ಓದುವಾಗಲೆಲ್ಲ ನನಗೆ ಹೊಸದೊಂದು ವಿಸ್ಫೋಟಕ ಕ್ರಾಂತಿಕಾರಿ ತತ್ವ ಸಿಗುತ್ತದೆ. ಹೊಸ ಕ್ರಾಂತಿಕಾರಿ ತತ್ವಗಳಿಗೆ ಅವು ಅಕ್ಷಯ ಮೂಲ ಸೆಲೆಗಳು. ನಾನು ಇನ್ನೂ ಒಂದು 3-4 ಉದ್ಧರಣವನ್ನು ಮಾಡಲಿಕ್ಕೆ ಬಯಸ್ತೇನೆ. ಗಾಂಧಿಯನ್ನು ತಿಳಿದುಕೊಳ್ಳಲಿಕ್ಕೆ ಭಾರತೀಯ ದೃಷ್ಟಿಕೋನದ ಅಗತ್ಯತೆ ಎಷ್ಟಿದೆಯೋ ಅಷ್ಟೇ ವಿಶ್ವ ದೃಷ್ಟಿಕೋನದ ಅಗತ್ಯತೆ ಕೂಡ ಇದೆ. ಜಗತ್ತಿನ ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ಗಾಂಧೀಜಿಯವರ ಬಗ್ಗೆ ಏನು ಹೇಳಿದ್ರು ಅಂತ ಒಂದು 3-4 ವಿಚಾರ. ಐನ್ಸ್ಟೈನ್, ಯಾಕಂದ್ರೆ ನಮ್ಮಲ್ಲಿ ಹೀಗೆ ಗಾಂಧಿಯ ಬಗ್ಗೆ ಅತೀ ಸಾಮಾನ್ಯ ತಿಳುವಳಿಕೆ ಇಲ್ಲದ ಯುವಕರ ವರ್ಗ ಆಗಲಿ ಅಥವಾ ಪ್ರಾಯ ಸಂದ ಅಕಾಡೆಮಿಕ್ ಕ್ಷೇತ್ರದಲ್ಲಿರುವವರಾಗಲಿ ಅತಿ ಹಗುರಾಗಿ ಮಾತಾಡುವಾಗ ಐನ್ಸ್ಟೈನ್ ಅಂಥವರು ಗಾಂಧಿಯ ಬಗ್ಗೆ ಏನು ಹೇಳಿದರು? ಗಾಂಧೀಜಿ ಯಾವುದೇ ಬಾಹ್ಯ ಸತ್ತೆಯ ಸಹಾಯವಿಲ್ಲದ ಜನರ ನೇತಾರ. ಅವರೆಂಥ ಜಯಗಳಿಸಿದ ವೀರ ಯೋಧರೆಂದರೆ ಬಲಪ್ರಯೋಗವನ್ನು ಸದಾ ಲೇವಡಿ ಮಾಡುತ್ತಿದ್ದರು. ಅವರು ಬುದ್ಧಿವಂತ, ನಮ್ರ, ದೃಢ ಸಂಕಲ್ಪ ಹೊಂದಿದವರು, ದೃಢ ನಿಶ್ಚಯದ ವ್ಯಕ್ತಿಯಾಗಿದ್ದರು. ತಮ್ಮೆಲ್ಲ ಶಕ್ತಿಗಳನ್ನು ದೇಶವಾಸಿಗಳನ್ನು ಮೇಲೆತ್ತಲು, ಅವರ ಪರಿಸ್ಥಿತಿಗಳನ್ನು ಸುಧಾರಿಸಲು ಮೀಸಲಿಟ್ಟರು. ಯುರೋಪಿನ ಪಾಶವೀಕತೆಯನ್ನು ಮಾನವೀಯ ಯತ್ನದಿಂದ ಎದುರಿಸಿದರು. ಹೀಗೆ ಅವರು ಸದಾಕಾಲ ಎಲ್ಲರಿಗಿಂತ ಮೇಲ್ಮಟ್ಟಕ್ಕೆ ತಲುಪಿದರು. ಮುಂದಿನ ಪೀಳಿಗೆಗೆ ಗಾಂಧೀಜಿಯಂತಹ ಮೂಳೆ ಮಾಂಸದ ಬೊಂಬೆ ಈ ಭೂಮಿಯಲ್ಲಿತ್ತು ಎಂದು ಊಹಿಸಲಿಕ್ಕೂ ಕಷ್ಟವಾಗಬಹುದು. ಇದು ಐನ್ಸ್ಟೈನ್ ಅವರ ಮಾತು. ಇಂಗ್ಲೆಂಡ್ನ ಪ್ರಧಾನಿ ಕ್ಲಿಮೆಂಟ್ ಅಟ್ಲಿ, ಮಹಾತ್ಮ ಗಾಂಧಿ ವರ್ತಮಾನ ವಿಶ್ವದ ಎಲ್ಲಕ್ಕಿಂತ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಬಗ್ಗೆ ನನಗನಿಸುವುದೇನೆಂದರೆ ಅವರು ಬೇರಾವುದೋ ಯುಗದ ಜೀವಿಯಾಗಿರಬೇಕು. ಅಮೆರಿಕದ ಟ್ರೂಮನ್ ಹೇಳ್ತಾನೆ, ಮನುಷ್ಯರ ನಡುವೆ ಇದ್ದ ಒಬ್ಬ ಭಗವಂತ ಹೊರಟೋದ, ಕೃಶಕಾಯ ಸಣ್ಣ ವ್ಯಕ್ತಿಯೊಬ್ಬ ತನ್ನ ಆತ್ಮದ ಮಹಾನತೆಯಿಂದ ಮನುಷ್ಯರಲ್ಲಿ ದೇವರಾಗಿದ್ದ. ಅಮೆರಿಕದ ಲೇಖಕ ಪರ್ಲ್ ಬರ್ಗ್ ಯಾವ ರೀತಿ ಜನರು ಮಹಾತ್ಮ ಯೇಸುಕ್ರಿಸ್ತನನ್ನು ಕೊಂದರು, ಅದೇ ರೀತಿ ಜನರು ಮಹಾತ್ಮ ಗಾಂಧಿಯನ್ನು ಕೊಂದರು. ಅನಂತಮೂರ್ತಿ ಹಿಂದೂ ಸ್ವರಾಜ್ಯದ ಬಗ್ಗೆ ತಮ್ಮ ಕೊನೆಗಾಲದಲ್ಲಿ ಒಂದು ಸಣ್ಣ ಕೃತಿ ರಚಿಸಿದರು, ಹಿಂದುತ್ವ ಅಥವಾ ಹಿಂದ್ ಸ್ವರಾಜ್. ಬಹಳ ಅದ್ಭುತವಾದಂಥ ಕೃತಿ. ಅದರಲ್ಲಿ ಅವರು ವಿ ಸಿ ಅವರ ಮಾತನ್ನು ಕೋಟ್ ಮಾಡ್ತಾರೆ. ಗಾಂಧಿಯವರನ್ನು ಕೊಂದ ಗೋಡಸೆ ಇಡೀ ವಿಷಪೂರಿತವಾದ ನಮ್ಮೆಲ್ಲರ ಶರೀರದ ಹಲ್ಲು ಮಾತ್ರ, ಇಡೀ ವಿಷಪೂರಿತವಾದ ದೇಹದ ಹಲ್ಲು ಗೋಡಸೆ ಆಗಿದ್ದ, ಮತ್ತು ನಾವೆಲ್ಲರೂ ಆ ವಿಷಪೂರಿತ ದೇಹಗಳಾಗಿದ್ದೆವು ಅಂತ ವಿ ಸಿ ಅವರ ಮಾತನ್ನು ಕೋಟ್ ಮಾಡಿದ್ದು ಇಲ್ಲಿ ನೆನಪಿಗೆ ಬರುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ಗಾಂಧೀಜಿ ಲಂಡನ್ಗೆ ತೆರಳಿದಾಗ ಮಹಾರಾಣಿಯನ್ನು ಭೇಟಿಯಾಗಲಿಕ್ಕೆ ಅಲ್ಲಿಯದ್ದೇ ಆದಂಥ ಶಿಸ್ತು ಕೋಡ್ಗಳೆಲ್ಲ ಇದ್ದವು. ಆದರೆ ಗಾಂಧಿ ಆ ಶಿಸ್ತು ಕೋಡ್ಗಳಿಗೆ ಆ ರೀತಿ ಬಗೆಯಲ್ಲಿ ಡ್ರೆಸ್ ಮಾಡಿಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ತನ್ನ ವೇಷಭೂಷಣ ತುಂಡು ಉಡುಗೆ ಹೇಗಿದೆಯೋ ಹಾಗೆ ನಾನು ಹೋಗುವಂಥದ್ದು, ಇಲ್ಲಿದ್ದರೆ ಭೇಟಿ ಆಗುವೇ ಇಲ್ಲ. ಕೊನೆಗೆ ಬ್ರಿಟಿಷ್ ಆಡಳಿತ ತಲೆಬಾಗಬೇಕಾಯಿತು. ಆಗ ಪ್ರಶ್ನೆ ಅಂದರೆ ಗಾಂಧೀಜಿಗಾಗಿ ಈ ರಾಜಿ ಯಾಕೆ ಮಾಡಲಾಯಿತು? ಅದಕ್ಕೆ ಗಿಲ್ಬರ್ಟ್ ಮೊರೆ ಹೇಳ್ತಾನೆ, ಆ ವ್ಯಕ್ತಿಯನ್ನು ಶಸ್ತ್ರದಿಂದ ಹೆದರಿಸಲಿಕ್ಕಾಗುವುದಿಲ್ಲ, ದುಡ್ಡಿನಿಂದ ಖರೀದಿಸಲಿಕ್ಕಾಗುವುದಿಲ್ಲ, ಅವರ ತಪಸ್ಸನ್ನು ಮೇನೆಕೆಯನ್ನು ಕಳಿಸಿಯೂ ಭಂಗಗೊಳಿಸಲಾಗುವುದಿಲ್ಲ. ಇಂಥ ಮಹನೀಯ ವ್ಯಕ್ತಿಯೊಡನೆ ರಾಜಿ ಮಾಡಿಕೊಳ್ಳದೆ ಬೇರೆ ಮಾರ್ಗವೇ ಇರಲಿಲ್ಲ ಅಂತ. ಇನ್ನು ಗಾಂಧಿಯ ಕೊನೆ ರೋಲ್ ಅಥವಾ ಕೊನೆ ಸ್ಥಿತಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿ ಇವತ್ತಿನ ಸೆಮಿನಾರ್ನಲ್ಲಿ ಚರ್ಚೆಗಿದ್ದ ಶೀರ್ಷಿಕೆಗಳ ಬಗ್ಗೆ ನಾಲ್ಕು ಮಾತನಾಡ್ತೇನೆ. ಬಂಗಾಳದಲ್ಲಿ ಮುಸ್ಲಿಂ ಲೀಗಿನ ಸರ್ಕಾರ ಇತ್ತು, ಅದರ ಪ್ರಮುಖ ಸುಹರಾವರ್ದಿ. ನವ್ವಾಕಾಲಿಯಲ್ಲಿ 18% ಮಾತ್ರ ಹಿಂದೂಗಳಿದ್ದದ್ದು. ತಮ್ಮ ಬೇಡಿಕೆ ಈಡೇರಿಸುವಂತೆ ಮುಸ್ಲಿಂ ಲೀಗ್ ಡೈರೆಕ್ಟ್ ಆ್ಯಕ್ಷನ್ನಿಗೆ ಕಾಲ್ ಕೊಟ್ಟಿತ್ತು. ಒಂದು ತಿಂಗಳ ಕಾಲ ಅಲ್ಲಿ ನರಮೇಧ ನಡೆಯಿತು, ಹೊರಗಿನ ಪ್ರಪಂಚಕ್ಕೆ ತಿಳಿದೇ ಇರಲಿಲ್ಲ. ಇದು 1946 ಇಸವಿಯ ಆಗಸ್ಟ್ ಸೆಪ್ಟೆಂಬರ್ ಸಮಯ. ಅದೇ ಅಕ್ಟೋಬರ್ನ ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಮುಸ್ಲಿಮರು ಅಲ್ಲಿಯ ಹಿಂದೂಗಳ ಭೇಟಿಯಾಡಿದರು. ಹಲವಾರು ದಿನಗಳ ತನಕ ಈ ಸುದ್ದಿ ಜಗತ್ತಿಗೆ ತಲುಪಲಿಲ್ಲ. ವಿಷಯ ತಿಳುತ್ತಲೇ ಗಾಂಧಿ ಅಲ್ಲಿಗೆ ಓಡಿ ಸುಹರಾವರ್ದಿಯನ್ನು ತಾರಾಟ ತಗೊಂಡು ಅವರನ್ನೇ ಕರೆದುಕೊಂಡು ಹೋಗಿ ಕಾಡು ಮೇಡು ಹಳ್ಳಿ ಗುಡ್ಡ ಎಲ್ಲೆಲ್ಲೆಲ್ಲ ತಿರುಗಾಡಿ ಆವಾಗ ಗಾಂಧೀಜಿಯನ್ನು ಹಿಂದೂಗಳು ನಂಬುತ್ತಿರಲಿಲ್ಲ, ಉಳಿದ ಸಂದರ್ಭದಲ್ಲಿ ಮುಸ್ಲಿಮರು ನಂಬುತ್ತಿರಲಿಲ್ಲ. ಈಗ ತಮ್ಮ ಸಹಾಯಕ್ಕೆ ತಮ್ಮನ್ನು ಉಳಿಸಲಿಕ್ಕೆ ಬಂದ ಗಾಂಧಿ ಹಿಂದೂಗಳಿಗೆ ಆಗ ದೇವರಾಗಿದ್ದು. ಈ ಕೆಲವು ಇನ್ಸಿಡೆಂಟನ್ನು ನಾನು ಯಾತಕ್ಕೆ ಹೇಳ್ತೇನೆ ಅಂದರೆ ಇತಿಹಾಸದಲ್ಲಿ ದೊಡ್ಡ ಮನುಷ್ಯರು ಮಹಾತ್ಮರು ಏನು ಕಾರ್ಯ ಕೈಗೊಳ್ಳುತ್ತಾರೋ ಅದಕ್ಕೆ ಅವರು ಯಾವುದನ್ನು ಇಚ್ಛಿಸಿದ್ದಾರೋ ನಿರ್ಣಯಿಸಿದ್ದಾರೋ ಅದರಂತೆ ಫಲ ದೊರೆಯುವುದಿಲ್ಲ. ರಾಜ ಗಿರೀಶ್ ಕಾರ್ನಾಡರ ಒಂದು ನಾಟಕ ಯಯಾತಿಯಲ್ಲಿ ನೀನು ಬರೇ ಕಲ್ಲನ್ನು ಮಾತ್ರ ಎಸೆಯಬಲ್ಲೆ, ಆದರೆ ಅದು ಎಬ್ಬಿಸುತ್ತಿರುವ ತರಂಗಗಳ ಮೇಲೆ ನಿನಗೆ ನಿಯಂತ್ರಣವಿಲ್ಲ ಅನ್ನೋ ಮಾತು ಇಲ್ಲಿ ನೆನಪಾಗುತ್ತೆ. ಗಾಂಧೀಜಿಯ ಅತ್ಯಂತ ವಿಶಿಷ್ಟ ಪ್ರಯೋಗ ಕ್ರಮಕ್ರಮೇಣ ಅದು ಹಠೋತಿಗೆ ಬಂತು. ಹೆಚ್ಚು ದೀರ್ಘ ಮಾಡುವುದಿಲ್ಲ ನಾನು. ಅಲ್ಲಿಂದ ಬಿಹಾರಿಗೆ ಹೋಗಬೇಕಾಯಿತು, ಮತ್ತೆ ಪುನಃ ಕಲ್ಕತ್ತಾಗೆ ಬಂದರು, ಮತ್ತೆ ಡೆಲ್ಲಿ ಹೋದರು. ವಿಭಜನೆಗೆ ಕಾಂಗ್ರೆಸ್ ಒಪ್ಪಿಕೊಂಡಾಗಿತ್ತು. 1947 ಪುನಃ ನವಕಾಲಿಯಲ್ಲಿ ಭೀಷಣ ನರಮೇಧ. ಬಹಳ ಜನ ಕಾಂಗ್ರೆಸ್ಸಿನವರು ಅಥವಾ ಆ ಕಾಲದ ಮುಗ್ಧ ಜೀವಿಗಳು ಅಂತ ಹೇಳೋದು ಏನು ಹೇಳೋದು, ಒಂದು ವಿದಿನ್ ಕ್ವಶನ್ ಮಾರ್ಕ್ ಬ್ರ್ಯಾಕೆಟ್ ಒಳಗೆ ಇಟ್ಟುಕೊಂಡು, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿಯೂ ಕೂಡ ಕ್ರಾಂತಿ ಒಂದು ಹನಿ ರಕ್ತ ಇಲ್ಲದೆ ಆದದ್ದಿದ್ದರೆ ಭಾರತ ಅಂತ ಹೇಳ್ತಾನೆ. ಆದರೆ ಲಕ್ಷ ಲಕ್ಷಗಟ್ಟಲೆ ಜನರ ನರಮೇಧ ಸ್ವಾತಂತ್ರ್ಯ ಸಿಗುವಾಗ ನಡೆದಿತ್ತು. ಗಾಂಧೀಜಿ ಆಗಸ್ಟ್ 9-15 ಸ್ವಾತಂತ್ರ್ಯ ಸಿಕ್ಕಿದರೆ ನವಕಲಿಯಾಡಕ್ಕೆ ಹೋಗ್ತಾರೆ. ಅಲ್ಲಿ ಸುಹರಾವರ್ದಿ ಈಗ ಸಾಕಷ್ಟು ತಣ್ಣಗಾಗಿದ್ದ, ಹಿಂದೂಗಳಿಂದ ಆಕ್ರಮಣ ನಡೀತಾ ಇತ್ತು. ಸುಹರಾವರ್ದಿಯನ್ನು ಕರೆದುಕೊಂಡೇ ಹೋಗಿದ್ರು. ಆ ಒಂದು ಘಟನೆ ನೀವು ಗಾಂಧಿಯ ಪುಸ್ತಕದಲ್ಲಿಲ್ಲಾದರೂ ನೋಡ್ಬೋದು, ಬಹಳ ಅದ್ಭುತವಿದೆ. ಅವರು ಹೈದರಿ ಮಂಜಿಲ್ ಅಲ್ಲಿ ಇರ್ತಾರೆ. ಜನ ಸುಹರಾವರ್ದಿ ಕಲ್ಲು ಹೊಡೆದು ಕೊಲ್ಲಬೇಕಂತ ಕಾಯ್ತಾ ಇರ್ತಾರೆ. ಕಿಟಕಿ ಎಲ್ಲ ಬಾಗಿಲು ಹಾಕ್ಕೊಂಡು ಸುಹರಾವರ್ದಿ ಒಳಗೆ ಬಿದ್ದುಕೊಂಡಿರ್ತಾನೆ ಭಯದಿಂದ. ಗಾಂಧಿ ಮೀರಾ ಬೆನ್ನ ಮೇಲೆ ಒಂದು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮತ್ತೊಂದು ಹೆಗಲ ಮೇಲೆ ಸುಹರಾವರ್ದಿ ಮೇಲೆ ಕಿಟಕಿ ಎದುರುಗಡೆ ನಿಂತು, ನಿಮಗೇನು ಬೇಕು ಯಾಕೆ? ಆ ಪ್ರಶ್ನೋಷ್ಟುಗಳು ಎಷ್ಟು ಅದ್ಭುತವಾಗಿದೆ ಅಂದರೆ, ಇದೆಲ್ಲ ಹೃದಯದ ಮನಸ್ಸಿನ ಅದ್ಭುತ ಪಾವಿತ್ರ್ಯ ಇದ್ದಂಥವರಿಗೆ ಮಾತ್ರ ಸಾಧ್ಯವೇನೋ, ಯಾಕಂದರೆ ನಮಗೆಲ್ಲ ಅದನ್ನು ಕಲ್ಪಿಸಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆ ಗುಂಪು ಅಲ್ಲಿ ತಣ್ಣಗಾಗುತ್ತದೆ. ಅಪನಂಬಿಕೆ ಮತ್ತು ಭಯದ ಭಯಂಕರ ವಾತಾವರಣದಲ್ಲಿ ಮುಸ್ಲಿಮರಿಗೆ ಕೇವಲ ಗಾಂಧಿ ಮಾತ್ರ ಅಲ್ಲಿ ಆಶಾಕಿರಣ ಆಗಿದ್ದರು. ಗಾಂಧಿ ಆ ಕಾಲಕ್ಕಾಗುವಾಗ 47, ಆ ಟೈಮ್ನಲ್ಲಿ ಅವರ ಪುತ್ರನಾಗಿದ್ದ ಮಹಾದೇವ್ ದೇಸಾಯಿಯನ್ನು ಕಳ್ಕೊಂಡಿದ್ರು, ಕಸ್ತೂರ್ಬಾ ತೀರಿಕೊಂಡಿದ್ರು. ಎಲ್ಲಕ್ಕಿಂತ ಮುಖ್ಯ ವಿಷಯವೆಂದರೆ 60 ಕಾಲ ಜೀವನದ ಚುಕ್ಕಾಣಿಯಾಗಿದ್ದಂಥ ಸತ್ಯ ಅಹಿಂಸೆ, ಅದರಲ್ಲಿಯೇ ಅವರ ನಂಬಿಕೆ ಅಲುಗಾಡತೊಡಗಿತ್ತು. ಅವರು ಎನ್ನುತ್ತಿದ್ದರು, 60 ಕಾಲ ಸತ್ಯ ಅಹಿಂಸೆಯಲ್ಲಿದ್ದ ಗುಣಗಳು ಈಗ ನನಗೆ ಕಾಣಿಸ್ತಾ ಇಲ್ಲ, ಒಂದು ಅಭೇದ್ಯ ಅಂಧಕಾರನನ್ನು ಆವರಿಸಿದೆ. ನಾವು ಇವತ್ತಿಗೆ ಪ್ರಸ್ತುತ ಅಂತೇವೆ, ಆದರೆ ಗಾಂಧೀಜಿಗೆ ಸ್ವಾತಂತ್ರ್ಯ ಸಿಕ್ಕಿದ ಆ ಕಾಲಘಟ್ಟದಲ್ಲಿ ಇಡೀ ಹೋರಾಟವೇ ವ್ಯರ್ಥ. ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಸಿಕ್ಕಿಲ್ಲ, ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿತು ಅನ್ನುವುದು ಕಮ್ಯುನಿಸ್ಟರ್ ವಿಶ್ಲೇಷಣೆಯಲ್ಲಿ ಸ್ಪಷ್ಟ ಇದೆ. ಆದರೆ ಗಾಂಧೀಜಿಗೆ, ಗಾಂಧೀಜಿ ಒಬ್ಬರೇ ಒಬ್ಬರು ಆ ಕಾಲದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಂಥವ್ರು. ಗಹನ ಮನನದ ನಂತರ ಅವರೇನು ಭಾವಿಸ್ತಾರೆ ಅಂದರೆ, ಇಲ್ಲಿಯ ತನಕ ಯಾವುದನ್ನು ಎಲ್ಲರೂ ಸತ್ಯಾಗ್ರಹವೆಂದು ತಿಳಿದುಕೊಂಡಿದ್ದರೂ ಅದು ಸತ್ಯಾಗ್ರಹವೇ ಆಗಿರಲಿಲ್ಲ. 14 ಪ್ರಾರ್ಥನಾ ಪ್ರವಚನದಲ್ಲಿ ಅವರು ಹೇಳ್ತಾರೆ, ಕಳೆದ 30 ನಾವು ಮಾಡಿದ ಹೋರಾಟ ಅದು ಅಹಿಂಸೆಯ ಬಲದಿಂದಾಗಿರಲಿಲ್ಲ, ಅದೊಂದು ಮಂದ ಪ್ರತಿರೋಧವಾಗಿತ್ತು, ದುರ್ಬಲರ ಒಂದು ಉಪಕರಣ. ಅದನ್ನು ಅಹಿಂಸೆಯ ಉಪಯೋಗ ತಿಳಿಯದ ಅಥವಾ ಅದನ್ನು ಉಪಯೋಗಿಸಲು ಇಚ್ಛಿಸದ ವ್ಯಕ್ತಿಗಳ ಉಪಕರಣವಾಗಿತ್ತು. ನಮ್ಮಲ್ಲಿ ಅಹಿಂಸಾತ್ಮಕ ಹೋರಾಟ ಮಾಡುವ ಪರಾಕ್ರಮವಿದ್ದರೆ ನಾವು ಜಗತ್ತಿನೆದುರು ಸ್ವತಂತ್ರ ಭಾರತ ಇನ್ನೊಂದೇ ಚಿತ್ರ ನೀಡುತ್ತಿದ್ದೆವು. ಆದರೆ ನಾವಿಂದು 2 ಹಿಂದ್ ಕೊಡುತ್ತಿದ್ದೇವೆ. ಅಣ್ಣ ತಮ್ಮಂದಿರು ತಮ್ಮೊಳಗೆ ಎಷ್ಟು ಕಾದಾಡುತ್ತಿದ್ದಾರೆಂದರೆ ಒಬ್ಬರು ಇನ್ನೊಬ್ಬರನ್ನು ಕಿಂಚಿತ್ತೂ ನಂಬುತ್ತಿಲ್ಲ. 32 ನಂತರ ನನ್ನ ಕಣ್ಣುಗಳು ತೆರೆದಿವೆ. ನಮ್ಮ ಅಹಿಂಸೆ ದುರ್ಬಲರ ಅಹಿಂಸೆ. 2 ಅಕ್ಟೋಬರ್ ಗಾಂಧೀಜಿಯವರ ಹುಟ್ಟುಹಬ್ಬದ ದಿನ. ಆಗ ಅವರು ಹೇಳ್ತಾ ಇರುವ ಮಾತುಗಳು, ಇಂದು ನಾನು ಹುಟ್ಟಿದ ದಿನ, ಆದರೆ ಇಂದು ಶೋಕಾಚರಣೆ ಮಾಡುವ ದಿನ. ಇವತ್ತಿನ ತನಕ ನಾನು ಬದುಕಿದ್ದೇನೆ, ಈ ಬಗ್ಗೆ ನನಗೆ ನಿಜಕ್ಕೂ ಆಶ್ಚರ್ಯವಾಗುತ್ತಿದೆ, ನಾಚಿಕೆಯಾಗುತ್ತಿದೆ. ಇದೇ ಮನುಷ್ಯನ ಬಾಯಲ್ಲಿ ಒಂದು ಮಾತು ಬಂದರೆ ಅದನ್ನು ಮಾಡಲು ಕೋಟಿ ಜನ ಇದ್ದರು, ಇಂದು ನನ್ನ ಮಾತನ್ನು ಯಾರೂ ಕೇಳುತ್ತಿಲ್ಲ. ಹೀಗೆ ಮಾಡಿರಿ ಎಂದರೆ ಹೀಗೆ ಮಾಡುವುದಿಲ್ಲ ಎನ್ನುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಹಿಂದೂಸ್ತಾನದಲ್ಲಿ ನನಗೆ ಜಾಗವೆಲ್ಲಿದೆ? ನಾನಿನ್ನು ಬದುಕಿ ಮಾಡುವುದೇನು? 125 ತಾನು ಬದುಕಬೇಕೆಂದಿದ್ದರು ಗಾಂಧಿ. 79 ಕಾಲಿಡುತ್ತಿದ್ದೇನೆ, ಇದೇ ನನಗೆ ಚುಚ್ಚುತ್ತಿದೆ ಅಂತ ಗಾಂಧಿ ಹೇಳ್ತಾರೆ. 47 ಪ್ರಾರ್ಥನಾ ಸಭೆಯಲ್ಲಿ ಅವರು ಹೇಳುವ ಇನ್ನೊಂದು ಮಾತು, ಇನ್ನು ಆಗಬೇಕಾದ್ದು ಆದರೂ ಏನು? ನಾನು ಹೇಳಿದರೆ ಏನೂ ಆಗುವುದಿಲ್ಲ. ಕಾಂಗ್ರೆಸ್ ಏನು ಮಾಡುತ್ತದೋ ಅದೇ ಆಗುತ್ತದೆ. ಇಂದು ನನ್ನದೆಲ್ಲಿ ನಡೆಯುತ್ತದೆ? ನನ್ನ ಮಾತು ನಡೆಯುತ್ತಿದ್ದರೆ ಪಂಜಾಬ್ ಆಗುತ್ತಿರಲಿಲ್ಲ, ಬಿಹಾರ ಆಗುತ್ತಿರಲಿಲ್ಲ, ನವಕಾಲಿ ಆಗುತ್ತಿರಲಿಲ್ಲ. ನನ್ನನ್ನು ಯಾರೂ ಒಪ್ಪುವುದಿಲ್ಲ. ನಾನು ಬಹಳ ಸಣ್ಣ ಮನುಷ್ಯ. ಇವತ್ತು ಕಾಂಗ್ರೆಸ್ ನನ್ನ ಮಾತು ಕೇಳುತ್ತಿಲ್ಲ, ಹಿಂದೂ ಕೇಳುವುದಿಲ್ಲ, ಮುಸ್ಲಿಮನು ಕೇಳುವುದಿಲ್ಲ, ನನ್ನದು ಬರೇ ಅರಣ್ಯ ರೋದನ. ಮತ್ತೊಂದೆರಡು ಇನ್ಸ್ಟೆನ್ಸನ್ನು ಹೇಳಿ, 47ರಲ್ಲಿ 47 ಆಗಸ್ಟ್ 15ರಂದು ಇಡೀ ದೇಶ ಬಹಳ ಸಂಭ್ರಮ ಪಡ್ತಾ ಇತ್ತು ಸ್ವಾತಂತ್ರ್ಯ ದಿನಾಚರಣೆ ಬಗೆಗೆ. ಗಾಂಧಿಯನ್ನು ಭೇಟಿ ಮಾಡಲಿಕ್ಕೆ ಬಂದಂಥ ಬಾತ್ಮೀದಾರ ಪೇಪರ್ನವನು, ಅವನಿಗೆ ಅವರು ಯಾವ ಸಂದೇಶವೂ ಕೊಡುವುದಿಲ್ಲ. ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಸಂದೇಶ ಕೊಡುವಂಥದ್ದು ಅತಿ ಮುಖ್ಯ. ಅದೇನಾದ ಪತ್ರಿಕೆಯಲ್ಲಿ ಅದು ಬರಬೇಕು. ನನ್ನ ಬಳಿ ಕೊಡಲು ಯಾವ ಸಂದೇಶವೇ ಇಲ್ಲ. ಆಗ ಕಾಂಗ್ರೆಸ್ಸಿನ ಅಧಃಪತನ ಅವರಿಗೆ ಸ್ಪಷ್ಟವಾಗಿ ಹೋಗಿತ್ತು. ಎಲ್ಲ ಇವತ್ತಿಗೆ ಹೇಗೆ ಹಣ ಅಧಿಕಾರ ಇದರ ಹಿಂದೆ ಹೋಗ್ತಾ ಇದ್ದಾರೋ ಅದೇ ಪರಿಸ್ಥಿತಿ ಸ್ಪಷ್ಟವಾಗಿ ಅಂದಿತ್ತು. ಇಲ್ಲ, ನೀವು ಸಂದೇಶ ಕೊಡದಿದ್ದರೆ ಭಾಳ ಕೆಡುಕೆ ಅನಿಸುತ್ತೆ. ಹಾಗೆಯೇ ಆಗಲಿ, ಕೆಡುಕೆ ಅಂತ ಅನಿಸ್ಕೊಳ್ಳಿ. ಮತ್ತೆ ಭಾಳಷ್ಟು ಸಮಯ ಅವನು ಒತ್ತಾಯ ಮಾಡಿದ ಮೇಲೆ ಅವರು ಯಾವ ಮರದ ಅಡಿ ಕುಳಿತಿದ್ರೋ ಅದರಲ್ಲಿ ಒಂದು ಒಣ ಎಲೆ ಕೆಳಗೆ ಬೀಳುತ್ತೆ, ಇದೇ ನನ್ನ ಸಂದೇಶ, ಇದನ್ನು ಬರ್ಕೊಳ್ಳಿ ಅಂತ ಅವರು ಕೊಡ್ತಾರೆ. ತಾನು ಒಂದು ಇದೊಂದು ಭಾಳ ಪೊಯೆಟಿಕ್ ಇದ್ದಾಗಿದೆ, ಒಣ ಎಲೆ ನನ್ನ ಸ್ಥಿತಿ ಹೀಗೆ ಅಂತ. ಆದರೆ 29 ಜನವರಿ 30ಕ್ಕೆ ಅವರು ಕೊಲೆಯಾಗತ್ತೆ. 1948 ಆ ದಿನ ಮತ್ತು ಅದರ ಹಿಂದಿನ ದಿನ ಅವರ ಕೆಲಸಗಳನ್ನು ಮಣಿಬೆನ್ ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ. 28 ರಾತ್ರಿ 9:30 ತನಕವೂ ಕೆಲಸ ಮಾಡಿ ಎಷ್ಟೊಂದು ಸುಸ್ತಾಗಿ ಹೋಗಿದ್ದರಂದರೆ ಅವರು ಕೈಕಾಲು ತೊಳೆದುಕೊಂಡು ನಿದ್ರೆಗೆ ಹೋಗುವ ಪರಿಪಾಠ. ಅದಕ್ಕೂ ಅವರಿಗೆ ಎಚ್ಚರಿಸಬೇಕಾಯಿತು. ಅವರು ಏನು ಬರೆದಿದ್ದರು, ಅವರೊಂದು ದೊಡ್ಡ ಕರಡನ್ನು ಸಿದ್ಧಪಡಿಸಿದರು. ಅದರ ಮುಖ್ಯ ಸಾರಾಂಶ ಹೀಗಿದೆ: ಕಾಂಗ್ರೆಸ್ನ ಈ ರೂಪ, ಪ್ರಚಾರ ಸಾಧನ, ಸಂಸದೀಯ ವ್ಯವಸ್ಥೆ ಹಾಗೆ ಇರುವುದರ ಅಗತ್ಯತೆ ಖಂಡಿತವಾಗಿಯೂ ಇಲ್ಲ. ಭಾರತ ಇಂದು ತನ್ನ ಹೋಬಳಿ ಪಟ್ಟಣಗಳಿಂದ ಸಂಪೂರ್ಣ ಭಿನ್ನವಾಗಿರುವ 70,000 ಹಳ್ಳಿಗಳ ಸಾಮಾಜಿಕ, ನೈತಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಬೇಕಾಗಿದೆ. ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಮಾಡಿದರೋ ಅವೆಲ್ಲವುಗಳು ಭಾರತದ ಪಾಳೆಗಾರಿ ಮತ್ತು ಬಂಡವಾಳಿ ವರ್ಗದ ಹಿತವಾಗಿ ಪರಿಣಮಿಸಿತು ಅಂತ ಸಾಮಾನ್ಯ ಮಾರ್ಕ್ಸ್ವಾದಿಗಳ ಜಿಜ್ಞಾಸೆ ಇದೆ. ಇದು ನೋವಿಂಗ್ಲಿ ಅಲ್ವೇ ಅಲ್ಲ, ಆದರೆ ಅದರ ಪರಿಣಾಮ ಹಾಗೆ ಆಗ್ತಾ ಇತ್ತು. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಯಾವ ವರ್ಗಕ್ಕೆ ಅಲ್ಲಿಯ ತನಕ ಗಾಂಧಿ ಬೇಕಾಗಿದ್ದರೋ

ವಿದೇಶಿ ಸಾಮ್ರಾಜ್ಯಶಾಹಿ ಶಕ್ತಿಗಳಿಂದ ಮುಕ್ತಿ ಸಿಕ್ಕಿತು. ಆದರೆ ಆ ಸ್ವಾತಂತ್ರ್ಯ ಎನ್ನುವಂಥದ್ದು ಭಾರತದ ಪಾಳೆಗಾರಿ ಬಂಡವಾಳಶಾಹಿ ವರ್ಗಕ್ಕೆ ಹಸ್ತಾಂತರಿಸಲ್ಪಟ್ಟಿತೇ ಹೊರತು ಭಾರತದ ಸಮಗ್ರ ಜನತೆಗೆ ಹಸ್ತಾಂತರಿಸಲ್ಪಟ್ಟದ್ದಲ್ಲ. ಎರಡನೇ ಪ್ರಜಾಪ್ರಭುತ್ವದ ಕ್ರಾಂತಿಗೆ ಗಾಂಧಿ ಸಿದ್ಧವಾಗಿದ್ದರು. ಕಾಂಗ್ರೆಸ್ ರಾಜಕೀಯ ಪಕ್ಷಗಳು ಕೋಮು ಸಂಘಟನೆಗಳ ಅನಾರೋಗ್ಯಕರ ಸ್ಪರ್ಧೆಯಲ್ಲಿರಬಾರದು. ಇಂಥ ಹಲವಾರು ಕಾರಣಗಳಿಂದ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಇಂದಿರುವ ಕಾಂಗ್ರೆಸ್ ಸಂಘಟನೆಯನ್ನು ಕೊನೆಗೊಳಿಸಿ ಅದನ್ನು ಕೆಳಕಂಡ ನಿಯಮಗಳಿಗೆ ಅನುಸಾರವಾಗಿ ಲೋಕಸೇವಕ್ ಸಂಘ್ ರೂಪದಲ್ಲಿ ಬದಲಾಯಿಸುವ ನಿರ್ಣಯವನ್ನು ಕೈಗೊಳ್ಳುತ್ತದೆ. ಕಾಲದ ಅಗತ್ಯತೆಗನುಸಾರವಾಗಿ ಅದರಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಸಂಘಕ್ಕಿದೆ ಅಂತ ಇದು ಅವರ ಲಾಸ್ಟ್ ಡಾಕ್ಯುಮೆಂಟ್. ಆದರೆ ಪ್ರಾಯಃ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಒಂದೇ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಅಂತ ಕಾಣುತ್ತೆ. ಎರಡನೇ ಕೆಲಸಕ್ಕೆ, ಎರಡನೇ ಒಂದು ಮಹಾನ್ ಕ್ರಾಂತಿಗೆ ಅವಕಾಶ ಕೊಡುವುದೇ ಇಲ್ಲ. ಯಾಕಂದರೆ ಮೊದಲ ಕ್ರಾಂತಿಗೆ ಯಾವ್ಯಾವ ನೀತಿಗಳು, ಹೋರಾಟಗಳು, ಕಾರ್ಯ ಪ್ರಣಾಳಿಗಳನ್ನು ಅವರು ಉಪಯೋಗಿಸಿದ್ದರೂ ಅವೇ ಎರಡನೇ ಕ್ರಾಂತಿಗೆ ಮಾರಕವಾಗಿ ಅವರನ್ನು ಬಲಿ ತೆಗೆದುಕೊಳ್ಳುತ್ತವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ರಾಯ ಕೆಲವರು ಹೇಳ್ತಾರೆ ಗಾಂಧಿ ಯುಗ ಕಳೆದು ಹೋಗಿ ಈಗ ಸಾವರ್ಕರ್ ಯುಗ ಆರಂಭವಾಗಿದೆ ಅಂತ. ಸಾವರ್ಕರ್ 1857 ವಾರ್ ಆಫ್ ಇಂಡಿಪೆಂಡೆನ್ಸ್ ಬರೆಯುವಾಗ, ಆ ನಂತರ ಲಂಡನ್ನಲ್ಲಿ ಅವರು ಹೋರಾಟ ಮಾಡುವಾಗ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕೊನೆಗೂ ಕೂಡ. ಆದರೆ ಆಗಿನ ಅವರ ರಾಷ್ಟ್ರದ ಕಲ್ಪನೆ ಹಿಂದೂ ಮುಸ್ಲಿಂ ಏಕತೆ ಎನ್ನು ಎತ್ತಿ ಹಿಡಿಯುವಂತಹದ್ದೇ ಆಗಿತ್ತು. ಹಾಗಾಗಿ ಎರಡು ಸಾವರ್ಕರ್ ಇದ್ದಾರೆ. 1923 ಹಿಂದುತ್ವವನ್ನು ಬರೆದ ಸಾವರ್ಕರ್, ಆ ನಂತರ ಸಾವರ್ಕರ್ ಬೇರೆ, ಅದರ ಮುಂಚಿನ ಸಾವರ್ಕರ್ ಬೇರೆ. ಭಾರತದಲ್ಲಿ ಆ ಕಾಲದಲ್ಲಿ ಎಂತೆಂಥ ಕಟು ಘಟನೆಗಳು ನಡೆದು ಅಂದರೆ, ಪ್ರಾಯ ಸಾವರ್ಕರ್ ಬದಲಾಗಲು ಅಂಡಮಾನ್ ಜೈಲಿನಲ್ಲಿ ಅವರಿಗೆ ಕಿರುಕುಳ ಕೊಟ್ಟಂಥ ಮುಸ್ಲಿಂ ಜೇಲರ್ಸ್ಗಳು ಇರಬಹುದು, ಅಥವಾ ಎಲ್ಲೋ ಟರ್ಕಿಯಲ್ಲಿ ಖಲೀಫ ಪದಚ್ಯುತಗೊಂಡ ಎಂದ ಮೇಲೆ ಕಮಲ್ ಪಾಷಾ ಡೆಮೊಕ್ರಾಟಿಕ್ ಲೀಡರ್ ಆಗಿದ್ದ, ಅವರ ವಿರುದ್ಧವೇ ಖಿಲಾಫತ್ ಚಳವಳಿ ಹಮ್ಮಿಕೊಂಡದ್ದು, ಆನಂತರ ಮಾಪಳ ದಂಗೆಯಾದದ್ದು, ಇವೆಲ್ಲ ರೂಪಾಂತರಿಸಲಿಕ್ಕೆ ಸಾಧ್ಯವಿದೆ. ನಾವಿಲ್ಲಿ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳೋಣ. ಬಹಳಷ್ಟು ಜನ ಈ ವಿಷಯವನ್ನು ತೆಗೆದುಕೊಳ್ಳುವುದಿಲ್ಲ. ಏನಂದರೆ ಭಾರತ ಮಹಾನ್ ನವೋತ್ಥಾನದ ಕವಿಗಳು ಇಬ್ಬರು, ಒಂದು ರವೀಂದ್ರನಾಥ್ ಟ್ಯಾಗೂರ್ ಮತ್ತು ಸರ್ ಮೊಹಮ್ಮದ್ ಇಕ್ಬಾಲ್. ಸರ್ ಮೊಹಮ್ಮದ್ ಇಕ್ಬಾಲ್ ಹೆಸರು ಕೇಳದಿದ್ದರೂ ಅವರು ಬರೆದ ತರಾನೆಯ ಹಿಂದ್ನಲ್ಲಿ ಅವರು ಬರೆದ ಪದ್ಯ ಇವತ್ತಿಗೂ ಜನರ ಬಾಯಲ್ಲಿದೆ, ಸಾರೆ ಜಹಾನ್ ಸೇ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಅವರ ಮೊದಲಿನ ಕವಿತಾ ಸಂಗ್ರಹಗಳು ನಯಾ ಶಿವಾಲ, ತರಾನಯ ಹಿಂದ್, ಈ ಕೃತಿಗಳೆಲ್ಲ ಅದ್ಭುತ ರಾಷ್ಟ್ರೀಯತೆಯ ಪದ್ಯಗಳು. ಆ ರಾಷ್ಟ್ರೀಯತೆ ಹಿಂದೂ ಮುಸ್ಲಿಂ ಏಕತೆಯನ್ನು ಬಿಂಬಿಸುವಂಥ ಕೃತಿಗಳು. ಇಂಗ್ಲೆಂಡ್ನಲ್ಲಿ ಓದಿ ಡಾಕ್ಟರೇಟ್ ಪದವಿಯನ್ನೆಲ್ಲ ಗಳಿಸಿದಂಥ ಬಹಳ ದೊಡ್ಡ ವಿದ್ವಾಂಸ ಸರ್ ಮೊಹಮ್ಮದ್ ಇಕ್ಬಾಲ್ ಮುಸ್ಲಿಂ ನವೋತ್ಥಾನದ, ನಮ್ಮಲ್ಲಿ ಭಾರತೀಯ ನವೋತ್ಥಾನ ಅಂತ ಪ್ರಾಯ ಇಲ್ಲ, ಒಂದು ಕಡೆಯಲ್ಲಿ ಹಿಂದೂ ನವೋತ್ಥಾನ ನಮಗೆ ಕಾಣಿಸುತ್ತೆ, ಇನ್ನೊಂದು ಕಡೆ ಮುಸ್ಲಿಂ ನವೋತ್ಥಾನ ಕಾಣುತ್ತೆ. ವಹಾಬಿ ಮೂಮೆಂಟ್ನಿಂದಲೇ ಆರಂಭ ಆಗಿದೆ ಅದು, 1800 ತೊಡಗಿದೆ ಅದು. ಇಂತಹ ಮೊಹಮ್ಮದ್ ಇಕ್ಬಾಲ್ನಲ್ಲಿಯೂ ಕೂಡ ಎರಡು ಪರ್ಸನಾಲಿಟಿ, ಅಥವಾ ಎರಡು ಮೊಹಮ್ಮದ್ ಇಕ್ಬಾಲ್. ಮೊದಲನೇ ಇಕ್ಬಾಲ್ ಈ ಸಾವರ್ಕರ್ ಇದ್ದಾಗ, ಎರಡನೇ ಇಕ್ಬಾಲ್ ಪಾನ್ ಇಸ್ಲಾಮಿಸಮ್ ಅನ್ನು ಸಮರ್ಥಿಸುವಂಥ ಇಕ್ಬಾಲ್. ಮುಸ್ಲಿಮಿಗೆ ಧರ್ಮಾಧಾರಿತವಾದ ಒಂದೇ ರಾಷ್ಟ್ರ ಅನ್ನುವಂಥ ಇಕ್ಬಾಲ್. ಮುಸ್ಲಿಂ ಲೀಗ್ನ ಅಧ್ಯಕ್ಷರೂ ಆಗ್ತಾರೆ ಮೊಹಮ್ಮದ್ ಇಕ್ಬಾಲ್. ಪಾಕಿಸ್ತಾನ ಬೇರೆ ಒಂದು ದೇಶ, ಪಾಕಿಸ್ತಾನ ಎಂಬ ಹೆಸರು ಮೊದಲಿಗೆ ಬಾಯಲ್ಲಿ ಬಂದದ್ದೇ 1930 ಮೊಹಮ್ಮದ್ ಇಕ್ಬಾಲ್ನ ಬಾಯಲ್ಲಿ. ದುಂಡುಮೇಜಿನ ಪರಿಷತ್ತಿಗೆ ಕೂಡ ಮುಸ್ಲಿಮನ ಪ್ರತಿನಿಧಿಯಾಗಿ ಹೋಗ್ತಾರೆ. ಹೀಗೆ

0: ಇದು ಈ ದೇಶದ ಒಂದು ದೊಡ್ಡ ದುರಂತ. ಗಾಂಧಿಯವರ ಒಂದು ಇವ್ಯಾಲ್ಯುಯೇಷನ್ನ ಅತ್ಯದ್ಭುತವಾಗಿ ಮಾಡಿದವರು ನನ್ನ ದೃಷ್ಟಿಯಲ್ಲಿ ಅಮೃತ್ಲಾಲ್ ದಾಂಗೆ ಬರೆದ ದಿ ಮಹಾತ್ಮ ಒಂದು, ಇನ್ನೊಂದು ಯಶ್ಪಾಲ್ ಬರೆದಂಥ ಗಾಂಧಿವಾದಕಿ ಶವ ಪರೀಕ್ಷಾ, ಮತ್ತೊಂದು ಬಿಕು ಪರೇಖ್ ಬರೆದಂಥ ಕೊಲೋನಿಯಲಿಸಂ ಟ್ರೆಡಿಷನ್ ಆ್ಯಂಡ್ ರಿಫಾರ್ಮ್ ಆ್ಯನ್ ಅನಾಲಿಸಿಸ್ ಆಫ್ ಗಾಂಧೀಸ್ ಪೊಲಿಟಿಕಲ್ ಡಿಸ್ಕೋರ್ಸ್, ಇ ಎಂ ಎಸ್ ನಂಬೂದ್ರಿಪ್ಪಾಡವರು ಬರೆದ ಗಾಂಧಿ ಆ್ಯಂಡ್ ಇಸಿಸಂ. ಬಹಳ ಅದ್ಭುತವಾದಂಥ ಗ್ರಂಥ. ಗಾಂಧಿಯ ಬಗ್ಗೆ ಅತ್ಯಂತ ಸಹಾನುಭೂತಿಯಿಂದ ಪ್ರೀತಿಯಿಂದ ಬರೆದ ಗ್ರಂಥ. ಆ ಇವ್ಯಾಲ್ಯುಯೇಷನನ್ನು ಮತ್ತೆ ಮತ್ತೆ ಓದಿ ಒಂದು ನಿರ್ಣಯಕ್ಕೆ ಬರಬೇಕಾಗ್ತದೆ ಅಥವಾ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ಉಳಿದ ನಾನು ಹೇಳಿದ ಮೂರು ಪುಸ್ತಕಗಳಿಗಿಂತ ನನ್ನ ದೃಷ್ಟಿಯಲ್ಲಿ ಗಾಂಧಿ ಆ್ಯಂಡ್ ಇಸಿಸಂ ಅದ್ಭುತವಾದಂಥ ಕೃತಿ. ಗಾಂಧಿಯ ಜಟಿಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂಥ ಅದ್ಭುತ ಪ್ರಯತ್ನವನ್ನು ಎಎಂ ಎಸ್ ನಂಬೂದ್ರಿಪ್ಪಾಡ್ ಮಾಡಿದ್ದಾರೆ. ಆ ಕೊನೆಯಲ್ಲಿ ಎಎಂ ಎಸ್ರ ಒಂದು ಮಾತು, ಜನವರಿ 28 ಗಾಂಧಿ ಸಾಯುವ ಕೇವಲ 2 ದಿನಗಳ ಮುಂಚೆ ರಾಜಕುಮಾರಿ ಅಮೃತ್ ಕೌರ್ ಹತ್ರ ಅವರು ಹೇಳ್ತಾರೆ, ನಾನು ಯಾವುದೋ ಹುಚ್ಚನ ಗುಂಡಿಗೆ ಬಲಿಯಾಗಬಹುದು, ಹೀಗೇನಾದರೂ ಆದರೆ ನಗುತ್ತಾ ನನ್ನ ಪ್ರಾಣಗಳನ್ನು ಬಲಿ ಕೊಡುತ್ತೇನೆ, ನನ್ನಲ್ಲಿ ಕೋಪದ ಭಾವನೆಗಳು ಬರಬಾರದು, ನನ್ನ ತುಟಿಗಳಲ್ಲಿ ಪರಮಾತ್ಮನ ನಾಮವಿರಬೇಕು. ಈ ಮಾತನಾಡಿದ 2 ದಿನಕ್ಕೆ ಗಾಂಧೀಜಿ ಕೊಲಗಡಕನ ಗುಂಡಿಗೆ ಬಲಿಯಾದರು. ಅವರ ಈ ಹೃದಯ ವಿದಾರಕ, ನಮ್ಮ ಹೃದಯವನ್ನು ಒಡೆಯುವಂಥ ಮಾತುಗಳು ನಮ್ಮ ಕಿವಿಗಳಲ್ಲಿ ಸದಾ ಸರ್ವದ ಮೊಳಗುತ್ತಲೇ ಇರುತ್ತವೆ. ಇದು ಎಮ್ ಎಸ್ ನಂಬೂದ್ರಿಪ್ಪಾರವರ ಗ್ರೇಟ್ನೆಸ್, ಅವರು ಅರ್ಥ ಮಾಡಿಕೊಂಡಂಥ ಅದ್ಭುತವಾದಂಥ ಒಂದು ಕ್ರಮ. ಕೊನೆಯದಾಗಿ ಅಂಬೇಡ್ಕರ್ ಮತ್ತು ಗಾಂಧಿ. ಕೆಲವು ಅಂಬೇಡ್ಕರ್ ವಾದಿಗಳು ಮತ್ತು ಗಾಂಧಿವಾದಿಗಳು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರಲ್ಲಿ ಒಬ್ಬರನ್ನು ನಾಯಕರನ್ನಾಗಿ ಇನ್ನೊಬ್ಬರನ್ನು ಖಳನಾಯಕರನ್ನಾಗಿ ಬಿಂಬಿಸುತ್ತಾರೆ. ಹೀಗೆ ಬಿಂಬಿಸುವ ಉಭಯತ್ರರು ಆ ಇಬ್ಬರು ಮಹಾನ್ ಚೇತನಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದು ಬರಗೂರು ರಾಮಚಂದ್ರಪ್ಪನವರ ಮಾತು. ಪೂನಾ ಪ್ಯಾಕ್ಟ್ನ ವಿಷಯದಲ್ಲಿಯೂ ನಮ್ಮ ಅಭಿಪ್ರಾಯಕ್ಕೂ ಅಂಬೇಡ್ಕರ್ ವಾದಿಗಳ ಅಭಿಪ್ರಾಯಕ್ಕೂ ಭಿನ್ನತೆ ಇದೆ. ಯಾಕಂದರೆ ಒಂದು ಪಕ್ಷ ಕಮ್ಯುನಲ್ ಅವಾರ್ಡನ್ನು ಒಪ್ಪಿಕೊಂಡಿದ್ದರೆ ಸವರ್ಣೀಯರು ಸುಮ್ಮನೆ ಕುಳಿತುಕೊಳ್ಳುತ್ತಿರಲಿಲ್ಲ, ಭಯಾನಕವಾದ ರಕ್ತಪಾತ ನಡೆಯುತ್ತಿತ್ತು. ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಸಂಘಟಿಸುವ ಮಹತ್ಕಾರ್ಯವಿದ್ದಾಗ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಒಪ್ಪದೆ ಗಾಂಧೀಜಿ ಆಮರಣ ಉಪವಾಸ ಕೂತುಕೊಂಡ ಸಂದರ್ಭದ ಒಂದು ವಿಶ್ಲೇಷಣೆ. ಗಾಂಧಿಯನ್ನು ಒಪ್ಪಿದರೆ ಹೀಗಾಗ್ತಿತ್ತು ಅನ್ನೋ ಅಭಿಪ್ರಾಯ ನನ್ನಂಥವ್ರು ಕೆಲವರದ್ದು, ರಾಜಶೇಖರ್ ಅಂಥವ್ರು ನಾವೆಲ್ಲ ಅಭಿಪ್ರಾಯ ಪಡುವಂಥದ್ದು. ಹೀಗೆ ಅಭಿಪ್ರಾಯ ಭಿನ್ನತೆಗಳು ಇವೆ. ಆದರೆ ಪೂನಾ ಪ್ಯಾಕ್ಟ್ ನಂತರ ಸಾಕಷ್ಟು ಹೆಚ್ಚು ಸೀಟುಗಳನ್ನು ಅವರು ಗಳಿಸಿದರು ಅನ್ನೋದು ಅಷ್ಟೇ ಸತ್ಯ. ಇರಲಿ, ಇದು ವಿವಾದದ ಒಂದು ವಿಚಾರ. ಪರಸ್ಪರ ಡಿಸೆಗ್ರಿ ಆಗಲಿಕ್ಕೂ ಎಗ್ರಿ ಆಗಬೇಕು ಅನ್ನೋದು ಒಂದು ವಿಚಾರ. ಇತ್ತೀಚೆಗೆ ಒಂದು ದೊಡ್ಡ ಉದ್ಗ್ರಂಥ ಬರೆದಾರೆ, ಗಾಂಧಿ ಕಥನ ಅಂತ. ಅದರ ಹಿಂಬರಹದಲ್ಲಿ ಅಂಬೇಡ್ಕರ್ರ ಒಂದು ಮಾತನ್ನು ಅವರು ಕೋಟ್ ಮಾಡ್ತಾರೆ. ಆ ಮಾತು ಹೀಗಿದೆ, ಗಾಂಧೀಜಿಯವರ ಸಮಸ್ಯೆ ಎಂದರೆ ಅವರು ಸಂಪೂರ್ಣ ಸತ್ಯವನ್ನು ಹೇಳುತ್ತಾರೆ. ಗಾಂಧೀಜಿಯವರ ಸಮಸ್ಯೆ ಎಂದರೆ ಅವರು ಸಂಪೂರ್ಣ ಸತ್ಯವನ್ನು ಹೇಳುತ್ತಾರೆ, ಆದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಸಮಾಜಕ್ಕೆ ಇಲ್ಲ. ಇದು ಅಂಬೇಡ್ಕರ್ ಹೇಳುವ ಅದ್ಭುತವಾದಂಥ ಮಾತು. ನಮಸ್ಕಾರ.
1: ಇಷ್ಟರವರೆಗೆ ಮಂಗಳೂರಿನಲ್ಲಿ ನಡೆದ ಗಾಂಧಿ 150 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಭಾಸ್ಕರಮಯ್ಯ ಇವರ ದಿಕ್ಸೂಚಿ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

مايكك ستيل. هلو هلو ಬೇಡ್ವಾ, ಬರೋದಿಲ್ವಾ? ಹೆಡ್ಫೋನ್ ಅಲ್ಲಿ ಇದಾಗ್ತಿಲ್ಲ.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕೆ ಸ್ವಲ್ಪ ತಡವಾಗಿದೆ, ಅದಕ್ಕೆ ತಾಂತ್ರಿಕ ಕಾರಣದಿಂದಾಗಿ ಕಾರ್ಯಕ್ರಮ ತಡ ಆಗಿ ಬಂದಿರುವುದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ, ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು ಈ ಒಂದು ವಿಷಯದ ಬಗೆಗಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ KMC ಆಸ್ಪತ್ರೆಯ ಹಿಮಟಾಲಜಿ ಡಿಪಾರ್ಟ್ಮೆಂಟ್ನ ಕನ್ಸಲ್ಟೆಂಟ್ ಹಿಮಟಾಲಜಿಸ್ಟ್ ಡಾಕ್ಟರ್ ಪ್ರಶಾಂತ್ ಬಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಕ್ತಕ್ಕೆ ಸಂಬಂಧಪಟ್ಟು ಅಥವಾ ರಕ್ತಹೀನತೆಗೆ ಸಂಬಂಧಪಟ್ಟು ಒಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅಂದರೆ ಮನುಷ್ಯನ ದೇಹದಲ್ಲಿ ರಕ್ತ ಇರಲೇಬೇಕಾಗುತ್ತೆ, ರಕ್ತ ಇಲ್ಲದಿದ್ದರೆ ಯಾವ ರೀತಿಯ ತೊಂದರೆಗಳೆಲ್ಲ ಆಗುತ್ತೆ, ಅಥವಾ ರಕ್ತ ಇಲ್ಲದಿರುವುದನ್ನು ರಕ್ತಹೀನತೆ ಅಂತಲೂ ಕೂಡ ಕರೆದರೂ ಕೂಡ ಅದಕ್ಕೆ ಒಂದಿಷ್ಟು ವಿಚಾರಗಳಿದೆ. ರಕ್ತಹೀನತೆ ಬರೋದಕ್ಕೆ ಕಾರಣಗಳೇನು, ಅದರಲ್ಲೂ ಕೂಡ ಯುವ ಜನರಲ್ಲಿ ಯಾಕೆ ಬರುತ್ತೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು KMC ಆಸ್ಪತ್ರೆಯ ಸಹಯೋಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇವತ್ತು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಪ್ರಶಾಂತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ,
0: ಹೇಗಿದ್ದೀರಾ ಡಾಕ್ಟರ್?
1: ನಾನು ಚೆನ್ನಾಗಿದ್ದೇನೆ.
0: ಚೆನ್ನಾಗಿದ್ದೀರಾ. ಓಕೆ, ಇವತ್ತು ನಾವು ರಕ್ತಹೀನತೆಗೆ ಸಂಬಂಧಪಟ್ಟು ಮಾತಾಡ್ತಿದ್ದೆ, ಅದರಲ್ಲೂ ಕೂಡ ಯುವ ಜನರಲ್ಲಿ ಕಂಡು ಬರುವಂತಹ ರಕ್ತಹೀನತೆ. ಬೇರೆ ಬೇರೆ ಕಾರಣಗಳಿಂದಾಗಿ ಒಬ್ಬ ಯುವಕರಲ್ಲಿ, ಯುವಕ ಯುವತಿಯರಲ್ಲಿ ರಕ್ತಹೀನತೆ ಕಂಡು ಬರಬಹುದು ಅಂತ ಹೇಳಿ, ಮುಖ್ಯವಾಗಿ ಈ ಒಂದು ರಕ್ತಹೀನತೆ ಆಗಿರ್ಬೋದು ಅಥವಾ ನಾವು ಅನಿಮಿಯಾ ಅಂತಲೂ ಕೂಡ ಇದನ್ನು ಹೇಳ್ತೇವೆ, ಈ ಅನಿಮಿಯಾ ಅಥವಾ ರಕ್ತಹೀನತೆ ಇದರ ಬಗ್ಗೆ ಏನು ಹೇಳ್ತೀರಾ ಅಂತ?
1: ಈಗ ನಮಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ರಕ್ತ ಅಂತ ಹೇಳಿದ್ರೆ ಜೀವದ್ರವ, ರಕ್ತ ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದೇಹದಲ್ಲಿ ಒಂದು ಲೆವೆಲಲ್ಲಿ ರಕ್ತ ಇರಬೇಕು ಎಲ್ರಿಗೂ ಕೂಡ. ಈಗ ನಾವು ರಕ್ತ ಅಂತ ಹೇಳುವಾಗ ಕಾಮನ್ ಆಗಿ ನಾವು ಈಗ ಆಡುಭಾಷೆಯಲ್ಲಿ ಈಗ ನಾವು ಯಾವುದನ್ನು ರೆಫರ್ ಮಾಡ್ತೇವೆ ಅಂತ ಹೇಳಿ ಹಿಮೋಗ್ಲೋಬಿನ್ ಅಂತ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳುವಂತ ಕೆಂಪು ರಕ್ತ ಕಣಗಳಿರ್ತವೆ, ಅದರಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳುವಂತ ಒಂದು ಪ್ರೋಟೀನ್ ಇರ್ತದೆ. ಅದು ನಮ್ಮ ಶ್ವಾಸಕೋಶದಿಂದ ಆಕ್ಸಿಜನ್ ಅನ್ನು ತೆಗೆದುಕೊಂಡು ದೇಹದ ಬೇರೆ ಅಂಗಗಳಿಗೆ ಆಕ್ಸಿಜನ್ ಅನ್ನು ಸಪ್ಲೈ ಮಾಡುವಂತ ಒಂದು ಪ್ರೋಟೀನ್. ಸೊ ನಾವು ಆಡುಭಾಷೆಯಲ್ಲಿ ನಾವು ಈಗ ರಕ್ತ ಅಂತ ಹೇಳುವಾಗ ಆ ಹಿಮೋಗ್ಲೋಬಿನ್ ಬಗ್ಗೆ ನಾವು ಮಾತಾಡ್ತೇವೆ. ಆ ರಕ್ತ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಜನರಲ್ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ನಾವು ಅದನ್ನ ಟೆಕ್ನಿಕಲ್ ಆಗಿ ಹೇಳುವಾಗ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ಹೇಳ್ತೇವೆ. ಸೊ ಈ ಹಿಮೋಗ್ಲೋಬಿನ್ ಅಂತ ಹೇಳುವಂಥದ್ದು ನಾರ್ಮಲ್ ಆಗಿ ಒಬ್ಬ ವಯಸ್ಕ ಯುವತಿಯರಲ್ಲಿ 12-15 ನಾರ್ಮಲ್ ಆಗಿ ಇರಬೇಕಾಗ್ತದೆ. ಅದೇ ಯುವಕರಲ್ಲಿ 12-13-16-16.5 ನಾರ್ಮಲ್ ಆಗಿ ಇರ್ತದೆ. ಸೊ ನಾವು ಈಗ ಹೆಚ್ಚಾಗಿ ನಾವು ಡೆಫಿನೇಷನ್ಗಳನ್ನು ಬಳಸುವಾಗ, ಯಾವುದೇ ಕಾಯಿಲೆಗೆ ಒಂದು ಡೆಫಿನೇಷನ್ ಅನ್ನು ಬಳಸುವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಡೆಫಿನೇಷನ್ಗಳನ್ನ ನಾವು ಯೂಸ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಈಗ ಬೇರೆ ಬೇರೆ ರೀತಿಯಾದಂತಹ ಸಂಘ ಸಂಸ್ಥೆಗಳು ಅವರದೇ ಆದ ಡೆಫಿನೇಷನ್ಗಳನ್ನ ಮಾಡಿರ್ತಾರೆ. ಈಗ ಅಮೆರಿಕದ ಬ್ಲಡ್ ಅಸೋಸಿಯೇಷನ್ ಇರ್ಬೋದು, ಇಂಗ್ಲೆಂಡಿನ ಬ್ಲಡ್ ಅಸೋಸಿಯೇಷನ್ ಇರ್ಬೋದು, ಅದೊಂದೊಂದು ಅವರವರಿಗೆ ಬೇಕಾದಾಗ ಒಂದು ಡೆಫಿನೇಷನ್ಗಳನ್ನ ಮಾಡಿರ್ತಾರೆ. ಬಟ್ WHO ಮಾಡಿರುವಂಥದ್ದು ಯೂನಿವರ್ಸಲ್ ಆಗಿ ಇಡೀ ಪ್ರಪಂಚದಲ್ಲಿರುವ ಎಲ್ಲರಿಗೂ ಅಪ್ಲೈ ಆಗಲಿವಂತಹ ಒಂದು ಡೆಫಿನೇಷನ್ ಆಗಿರ್ತದೆ. ಸೊ ಅದರ ಪ್ರಕಾರ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ 12 ಕಡಿಮೆ ಬಂದಾಗ ನಾವು ಅದನ್ನು ಅನಿಮಿಯಾ ಅಂತ ಹೇಳ್ತೇವೆ. ಸೊ ಅಥವಾ ರಕ್ತಹೀನತೆ ಅಂತ ಕನ್ನಡದಲ್ಲಿ ಹೇಳುವಾಗ ರಕ್ತಹೀನತೆ ಅಂತ ನಾವು ಹೇಳ್ತೇವೆ.
0: ಹಾಗಾಗಿ ರಕ್ತಹೀನತೆ ಅನ್ನುವಂಥದ್ದು ಆ ಕಾರಣ, ಆ ಒಂದು ವಿಷಯವನ್ನು ಹೇಳ್ತೀರಾ ಅಂದರೆ ಅನಿಮಿಯಾ ಅಂದರೆ ಏನು ಅಥವಾ ರಕ್ತಹೀನತೆ ಅಂದರೆ ಏನು ಅಂತೇಳಿ. ಓಕೆ, ಈಗ ಒಬ್ಬ ವ್ಯಕ್ತಿಯಲ್ಲಿ ಈಗ ಹಿಮೋಗ್ಲೋಬಿನ್ ಅಂತ ಹೇಳ್ತಿದ್ರೆ, ಈಗ ಮಾತಲ್ಲಿ ಹೇಳ್ತಿದ್ರೆ, ಈಗ ಯಾರಲ್ಲೂ ಕೇಳಿದಾಗ ಬರುವಂಥದ್ದು ಏನಂದರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಒಂದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಎಷ್ಟಿರಬೇಕು ಅಂತೇಳಿ?
1: ಅದೇ, ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ, ಅದೇ ನಾನೀಗ ಹೇಳಿದ್ದು, 12-15 ಹೆಂಗಸರಲ್ಲಿ, ಗಂಡಸರಲ್ಲಿ 13-16.5 ಅದು ನಾರ್ಮಲ್ ರೇಂಜ್ ಇರ್ತದೆ. ಸೊ ಅದರ ಲೆವೆಲ್ 12 ಕಡಿಮೆ ಆದಾಗ ನಾವು ಅದನ್ನು ರಕ್ತಹೀನತೆ ಅಂತ ಡಿಫೈನ್ ಮಾಡ್ತೇವೆ. ಜನರಲ್ ಆಗಿ ಏನು ಅಂತ ಹೇಳಿದ್ರೆ, ಈ 12-13 ರೇಂಜಲ್ಲಿ ಜನರಲ್ಲಿ ಯಾರಿಗೂ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ, ಅದು ಸ್ವಲ್ಪ ಕಡಿಮೆ ಇರ್ತದೆ, ಬಟ್ ಅದರಿಂದಾಗಿ ಯಾವುದೇ ಒಂದು ಕಾನ್ಸಿಕ್ವೆನ್ಸ್ಗಳಿರುವುದಿಲ್ಲ. ಸೊ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲೇಬೇಕಾದ ಅವಶ್ಯಕತೆಯೂ ಬರುವುದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಹೆಚ್ಚು ಗಣನೆಗೆ ತರುವುದಿಲ್ಲ. ಬಟ್ ಯಾವತ್ತು 12 ಕಡಿಮೆ ಆಗ್ತದೆ ಆವಾಗ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಮಾಡಬೇಕಾಗ್ತದೆ.
0: ಓಕೆ, ಈಗ ಡಾಕ್ಟರ್ ಹೆಚ್ಚು ಈಗ ಹೇಳ್ತಾ ಇದ್ರೆ ನೀವು ಗಂಡಸರಲ್ಲಿ ಇಷ್ಟು ಪ್ರಮಾಣದಲ್ಲಿ, ಹೆಂಗಸರಲ್ಲಿ ಇಷ್ಟು ಪ್ರಮಾಣದಲ್ಲಿ ಅಂತ, ಯಾರಿಗೆ ಹೆಚ್ಚಾಗಿ ರಕ್ತಹೀನತೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳಿ?
1: ರಕ್ತಹೀನತೆಗಳು ನಾವು ನೋಡಿದರೆ ಏಜ್ ವೈಸ್ ಫಸ್ಟ್ ನೋಡೋದಾದರೆ ಮಕ್ಕಳಲ್ಲಿ ಮತ್ತೆ ಪ್ರಾಯ ಆದವರಲ್ಲಿ ಹೆಚ್ಚಾಗಿರ್ತದೆ. ಯಾಕೆಂತ ಹೇಳಿದ್ರೆ ಅವರ ಫುಡ್ ಹ್ಯಾಬಿಟ್ಸ್ ವೇರಿ ಇರ್ತದೆ. ಮಕ್ಕಳು ಸರಿಯಾಗಿ ತಿನ್ನೋದಿಲ್ಲ ಅಥವಾ ಏಜ್ ಆದವರಿಗೆ ತಿನ್ನಲಿಕ್ಕೆ ಸರಿಯಾಗಿ ಆಗೋದಿಲ್ಲ, ಆಗ ರಕ್ತಹೀನತೆ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನಾವು ಬರುವಂತ ಯುವಕರಲ್ಲಿ ನೋಡಿದ್ರೆ ಆವಾಗ ಯುವಕರಲ್ಲಿ ಮೇಯ್ನ್ ಆಗಿ ಲೇಡೀಸಲ್ಲಿ ರಕ್ತಹೀನತೆ ಕಂಡು ಬರುವಂಥದ್ದು ಚಾನ್ಸಸ್ ಜಾಸ್ತಿ. ಗಂಡಸರಲ್ಲಿ ಅಷ್ಟೊಂದು ರಕ್ತ ಪ್ರಮಾಣದಲ್ಲಿ ಬರುವುದಿಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತೇಳಿ, ನಾನೀಗ ನೋಡುವಂಥ ಪೇಷಂಟ್ಗಳನ್ನು ನೋಡಿದರೆ, ದಿನನಿತ್ಯ ನೋಡುವ ಪೇಷಂಟ್ಗಳನ್ನು ನೋಡಿದರೆ, 80-85% ಲೇಡೀಸೇ ಇರ್ತಾರೆ. ಕೇವಲ 10-15% ಮಾತ್ರ ಯುವಕರಿರ್ತಾರೆ. ಈ ನಮ್ಮ ಸಾಧಾರಣ ಒಂದು 18-45 ಏಜ್ ಅನ್ನು ನಾವು ತಗೊಂಡ್ರೆ ಅದರಲ್ಲಿ ಒಂದು ಗಂಡಸರಲ್ಲಿ ಬರೀ ಒಂದು 10-15% ಜನಕ್ಕೆ ಮಾತ್ರ ರಕ್ತಹೀನತೆ ಕಂಡು ಬರ್ತದೆ.
0: ಹಾಗಾಗಿ ಹೆಂಗಸರಲ್ಲಿ ಅಥವಾ ಯುವತಿಯರಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಾವು ಇಟ್ಟಿರುವಂತಹ ಟಾಪಿಕ್ ಕೂಡ ಅಷ್ಟೇ, ಯುವ ಜನರಲ್ಲಿ ಕಂಡು ಬರುವಂತಹ ರಕ್ತಹೀನತೆ ಸಮಸ್ಯೆಗಳು ಅಂತ. ಈ ರಕ್ತಹೀನತೆ ಸಮಸ್ಯೆ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಕಂಡು ಬರೋದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರ್ತದೆ?
1: ಈಗ ರಕ್ತಹೀನತೆ ಬರುವುದಕ್ಕೆ ನಾವು ಅದನ್ನ ನಾವು ವಿಶ್ಲೇಷಿಸೋದಾದರೆ, ನಾವು ಮೇಯ್ನ್ ಆಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ರೂಟ್ ಕಾಸ್ ಅಂತ ಹೇಳ್ತೀವಿ ನಾವು. ರಕ್ತಹೀನತೆ ಎಷ್ಟೊಂದು ಜನ ಎಂತ ಮಾಡ್ತಾರೆ ಅಂತ ಹೇಳಿ, ಈ ರಕ್ತಹೀನತೆ ಅನ್ನೋದು ಕಾಯಿಲೆ ಅಂತ ತಿಳ್ಕೊಳ್ತಾರೆ. ಈ ರಕ್ತಹೀನತೆ ಅಂದ್ರೆ ಅವರಿಗೆ ಅನಿಮಿಯ ಉಂಟು ಅಂತ. ಅನಿಮಿಯ ಉಂಟು ಅಂತ ಹೇಳೋದು ಕಾಯಿಲೆ ಅಲ್ಲ. ಅನಿಮಿಯ ಅಂತ ಹೇಳುವಂಥದ್ದು ಕೇವಲ ಒಂದು ರೋಗ ಲಕ್ಷಣ. ಯಾವುದೋ ದೇಹದಲ್ಲಿ ಒಂದು ತೊಂದರೆ ಆಗಿದೆ, ಅದರ ಸೆಕೆಂಡ್ರಿ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ತಕ್ಷಣ ಮದ್ದು ಕೊಡ್ಲಿಕ್ಕೆ ಆಗೋದಿಲ್ಲ. ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂದ್ರೆ ಅದು ಯಾವ ಕಾರಣಕ್ಕೆ ಅಂತ ಹೇಳೋದನ್ನು ಪರೀಕ್ಷಿಸಿ ಅದರ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗ್ತದೆ. ಹಾಗೆ ಆ ಕಾರಣಗಳನ್ನು ನಾವು ಹುಡುಕ್ತಾ ಹೋದರೆ ನಾವು ಬ್ರಾಡ್ ಆಗಿ 3 ಕ್ಯಾಟಗರಿ ಮಾಡಬಹುದು. ಒಂದು, ರಕ್ತದ ಉತ್ಪತ್ತಿ ಆಗದೇ ಇರೋದು ಸರಿಯಾಗಿ. ಇನ್ನೊಂದು, ರಕ್ತ ನಾಶ ಆಗಿ ಹೋಗುವಂಥದ್ದು. ಇನ್ನೊಂದು, ರಕ್ತ ಸೋರಿ ಹೋಗುವಂಥದ್ದು. 3 ರೀತಿಯಲ್ಲಿ ರಕ್ತಹೀನತೆ ಬರಬಹುದು. ಈಗ ರಕ್ತ ಉತ್ಪತ್ತಿ ಆಗದೇ ಇರೋದು, ಈ ಉತ್ಪತ್ತಿ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಕಾಮನ್ ಕಾಸ್ ಅಂತ ಹೇಳಿದ್ರೆ ಕಬ್ಬಿಣದಂಶ ಕಡಿಮೆ ಆಗೋದು ದೇಹದಲ್ಲಿ, ಅಥವಾ ಪೌಷ್ಟಿಕಾಂಶಗಳು ಕಡಿಮೆ ಆಗಿ ಅದರಿಂದಾಗಿ ಏನಾಗ್ತದೆ. ಈಗ ಒಂದು ಫ್ಯಾಕ್ಟ್ರಿ ಉಂಟು, ಅಲ್ಲಿ ಏನೋ ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಫ್ಯಾಕ್ಟ್ರಿ ಉಂಟು, ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ, ಕೆಲಸದವರು ಇರ್ತಾರೆ, ಆಫೀಸ್ ಇರ್ತದೆ, ಕೆಲಸದವರಿಗೆ ಸಂಬಳ ಬರ್ತದೆ, ಅದೆಲ್ಲ ಇರ್ತದೆ. ಬಟ್ ರಾ ಮೆಟೀರಿಯಲ್ ಬರಲಿಲ್ಲ ಅಂದ್ರೆ ಅವ್ರು ಕಾರನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗುದು. ಹಾಗೇನೆ ನಮ್ಮ ದೇಹದಲ್ಲಿ ಬೋನ್ ಮ್ಯಾರೋ ಇರ್ತದೆ, ಅಲ್ಲಿ ಒಳಗೆ ರಕ್ತವನ್ನು ಉತ್ಪಾದನೆ ಮಾಡುವ ಕಣಗಳಿರ್ತವೆ, ಅದೆಲ್ಲವೂ ಆಕ್ಟಿವ್ ಆಗಿರ್ತದೆ, ಅದಕ್ಕೆ ಏನು ತೊಂದರೆ ಇರೋದಿಲ್ಲ. ಆದ್ರೆ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ ಏನಿರ್ತದೆ, ಪ್ರೋಟೀನ್ ಇರ್ಬೋದು, ಕಬ್ಬಿಣದಂಶ ಇರ್ಬೋದು, ವಿಟಮಿನ್ B12, ಫೋಲಿಕ್ ಆಸಿಡ್, ಕ್ಯಾಲ್ಸಿಯಂ, ಪೈರಿಡಾಕ್ಸಿನ್ ಅಂತ ಹೇಳ್ತೇವೆ, ವಿಟಮಿನ್ B6 ಅಂತ ಹೇಳ್ತೇವೆ, ಈ ಎಲ್ಲ ಜಿಂಕ್, ವಿಟಮಿನ್ ಸಿ, ಈ ಎಲ್ಲ ಪೌಷ್ಟಿಕಾಂಶಗಳ ದೇಹದಲ್ಲಿ ಕಡಿಮೆ ಆದಾಗ ಆವಾಗ ಏನಾಗ್ತದೆ, ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಮಾಡಲಿಕ್ಕೆ ರಾ ಮೆಟೀರಿಯಲ್ ಇಲ್ಲ, ಸೊ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಇದು ಅತ್ಯಂತ ಕಾಮನ್ ಕಾಸ್ ಆಯ್ತಾ. ಇನ್ನು ಕೆಲವೊಂದು ಜನಕ್ಕೆ ಗ್ರಾಚರ ಹಾಳಾಗಿರ್ತದೆ, ಏನಾಗ್ತದೆ ಅಂತ ಹೇಳಿದ್ರೆ, ಐದರ್ ಫ್ಯಾಕ್ಟ್ರಿ ವರ್ಕರ್ಸ್ ಸ್ಟ್ರೈಕಿಗೆ ಹೋಗ್ತಾರೆ ಅಥವಾ ಫ್ಯಾಕ್ಟ್ರಿ ಮುಚ್ಚಿ ಹೋಗ್ತದೆ. ಇದನ್ನು ನಾವು ಬೋನ್ ಮ್ಯಾರೋ ಫೇಲ್ಯೂರ್ ಅಂತ ಹೇಳ್ತೇವೆ. ಇದು ಕೇವಲ 0.5-1% ಜನರಲ್ಲಿ ಕಂಡು ಬರ್ತದೆ ಅಷ್ಟೇ. ಅದರ ಬಗ್ಗೆ ಏನು ಹೆದರುವ ಅವಶ್ಯಕತೆ ಇಲ್ಲ. ಬಟ್ ಆದರೆ ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಏನು ಅಂತ ಹೇಳಿದ್ರೆ, ರಕ್ತ ಉತ್ಪತ್ತಿ ಆಗೋದೇ ನಿಲ್ತದೆ. ಈಗ ಹಾರ್ಟ್ ಫೇಲ್ ಆಗಿದೆ, ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದ್ರೆ, ಹಾಗೆ ಬೋನ್ ಮ್ಯಾರೋ ಕೂಡ ಫೇಲ್ ಆಗುವಂಥ ಚಾನ್ಸಸ್ ಇರ್ತದೆ. ಈ ಬೋನ್ ಮ್ಯಾರೋ ಫೇಲ್ ಆಗುವಂಥದ್ದು ಸಣ್ಣ ಮಕ್ಕಳಲ್ಲಿ ಮತ್ತೆ ಪ್ರಾಯ ಆದವರಲ್ಲಿ ಚಾನ್ಸಸ್ ಜಾಸ್ತಿ, ಯುವಕರಲ್ಲಿ ಅದು ಚಾನ್ಸಸ್ ಕಡಿಮೆ. ಆದರೂ ಕೂಡ ಬರಬಾರ್ದು ಅಂತ ಇಲ್ಲ, ಯುವಕರಲ್ಲಿ ಕೂಡ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಅದರಿಂದಾಗಿ ರಕ್ತಹೀನತೆ ಬರ್ಬೋದು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಪೌಷ್ಟಿಕಾಂಶಗಳು ಕಡಿಮೆ ಆದಾಗ ಹೆಚ್ಚಾಗಿ ಹಿಮೋಗ್ಲೋಬಿನ್ ಮೇಯ್ನ್ ಆಗಿ ಕಡಿಮೆ ಆಗ್ತದೆ, ಅಪರೂಪಕ್ಕೆ ಬಿಳಿ ರಕ್ತಕಣ ಅಥವಾ ಪ್ಲೇಟ್ಲೆಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಈ ಬೋನ್ ಮ್ಯಾರೋ ಫೇಲ್ಯೂರ್ ಆದಾಗ ನಮ್ಮ ಹಿಮೋಗ್ಲೋಬಿನ್ನ ಜೊತೆ ಜೊತೆಗೆ ಇದು ಬಿಳಿ ರಕ್ತಕಣಗಳು ಹಾಗೆ ಪ್ಲೇಟ್ಲೆಟ್ ಎಲ್ಲವೂ ಕೂಡ ಕಡಿಮೆ ಆಗ್ತದೆ ಅಲ್ಲಿ. ಇನ್ನೀಗ ಅದು ಉತ್ಪಾದನೆ ಆಗದೇ ಇರುವಂಥದ್ದು. ಇನ್ನೀಗ ನೆಕ್ಸ್ಟ್ ರಕ್ತ ನಾಶ ಆಗಿ ಹೋಗುವಂಥದ್ದು ಅಂತ. ಈ ರಕ್ತ ನಾಶ ಆಗಿ ಹೋಗುವಂಥದ್ದು ಅದು ಯುವಕರಲ್ಲಿ ತುಂಬ ಕಾಮನ್, ಸಣ್ಣ ಮಕ್ಕಳು ಅಥವಾ ಪ್ರಾಯದವರಲ್ಲಿ ಅದು ಚಾನ್ಸಸ್ ಕಡಿಮೆ ಅದು ಯುವಕರಲ್ಲಿ. ಏನಂದ್ರೆ ಆಟೋಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಆಟೋಇಮ್ಯೂನ್ ಅಂತ ಹೇಳಿದ್ರೆ ಆಟೋ ಅಂತ ಹೇಳಿದ್ರೆ ಸೆಲ್ಫ್, ಇಮ್ಯೂನ್ ನಮ್ಮ ಇಮ್ಯೂನ್ ಪವರ್, ನಮ್ಮ ರೆಸಿಸ್ಟೆನ್ಸ್ ಪವರ್. ಈಗ ಕೋವಿಡ್ ನಂತರ ಎಲ್ಲರಿಗೂ ಕೂಡ ಇಮ್ಯುನಿಟಿ ಅನ್ನೋದು ಗೊತ್ತುಂಟು ಈಗ. ಸೊ ಈ ಇಮ್ಯೂನ್ ಪವರ್ ಏನಾಗ್ತದೆ, ಕೆಲವೊಮ್ಮೆ ಯಾವುದೋ ಕಾರಣಕ್ಕೆ ಅದಕ್ಕೆ ಹುಚ್ಚಿಡಿತದೆ. ಅದು ಬಂದು ನಮ್ಮ ದೇಹದಲ್ಲಿ ದೇಹವನ್ನು ಅಟ್ಯಾಕ್ ಮಾಡುವಂಥ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸನ್ನು ಅಟ್ಯಾಕ್ ಮಾಡೋದರ ಬದಲು ನಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ಆಟೋಇಮ್ಯೂನ್ ಡಿಸೀಸ್ಗಳನ್ನ ನಾವು ಬೇರೆ ಬೇರೆ ಕ್ಲಾಸಿಫೈ ಮಾಡ್ತಾರೆ. ಗಂಟುಗಳಿಗೆ ಪೆಟ್ಟಾದರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅದೇ ಕಿಡ್ನಿಗಳಿಗೆ ಏಟಾಯಿತು ಅಂತ ಹೇಳಿದ್ರೆ ಎಸ್ ಎಲ್ ಇ ಅಂತ ಹೇಳ್ತೇವೆ. ಹಾಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ನಾವು ಹೇಳ್ತೇವೆ. ಅದರಲ್ಲಿ ಒಂದು ಕಾಯಿಲೆ ಆಟೋಇಮ್ಯೂನ್ ಹಿಮಲೈಟಿಕ್ ಅನಿಮಿಯಾ ಅಂತ ಹೇಳ್ತೇವೆ. ಏನು ಅಂತ ಹೇಳಿದ್ರೆ ಈ ಪ್ರತಿಕಾಯಗಳು ಏನು ಇಮ್ಯೂನ್ ಪವರ್ ಏನಿರ್ತದೆ ಅದು ಬಂದು ಕೆಂಪು ರಕ್ತ ಕಣಗಳನ್ನು ನಾಶ ಮಾಡ್ತಾ ಹೋಗ್ತದೆ. ಸೊ ಇದು ಆಟೋಇಮ್ಯೂನ್ ಹಿಮಲೈಟಿಕ್ ಅನಿಮಿಯಾ ಅಂತ. ಇದು ಸ್ವಲ್ಪ ನಮ್ಮ ಪೌಷ್ಟಿಕಾಂಶಗಳು ಕಮ್ಮಿ ಆದಕ್ಕಿಂತ ಸ್ವಲ್ಪ ಗಂಭೀರ ಸ್ವರೂಪದ ಕಾಯಿಲೆ. ಯಾಕೆಂತ ಹೇಳಿದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಬರುವಂತ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಡೆಫಿನೆಟ್ ಆದ ಟ್ರೀಟ್ಮೆಂಟ್ ಅನ್ನು ಮಾಡಬೇಕಾಗ್ತದೆ. ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ರಕ್ತ ನಾಶ ಆಗೋದು ಇರ್ತದೆ. ಈಗ ಕೆಲವೊಂದು ಜನಕ್ಕೆ ಏನಾಗ್ತದೆ, ಬೈ ಬರ್ತ್ ರಕ್ತದಲ್ಲಿ ಕೆಲವೊಂದು ಎನ್ಝೈಮ್ಗಳಿರೋದಿಲ್ಲ. ಈಗ ಏನು ಅಂತೇಳಿ, ನಾವೀಗ ತಿನ್ನುವ ಫುಡ್ಡಲ್ಲಿರ್ಬೋದು, ನಾವೇನೋ ಮೆಡಿಸಿನ್ ತಗೊಳ್ತೇವೆ, ನಮಗೆ ದೇಹದಿಂದ ಕುಡಿಯುವ ನೀರಲ್ಲಿರ್ಬೋದು, ಬೇರೆ ಬೇರೆ ಕೆಮಿಕಲ್ಗಳು ನಮ್ಮ ದೇಹಕ್ಕೆ ಸೇರ್ತಾ ಇರ್ತದೆ. ಆ ಕೆಮಿಕಲ್ಗಳು ಬಂದು ನಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರ್ತದೆ. ಆಗ ಆ ಕೆಮಿಕಲ್ಗಳಿಂದ ದೇಹಕ್ಕೆ ಡ್ಯಾಮೇಜ್ ಆಗದೇ ಇರುವಾಗ ಪ್ರಿವೆಂಟ್ ಮಾಡಲಿಕ್ಕೆ ಕೆಲವು ಎನ್ಝೈಮ್ಗಳು ರಕ್ತದಲ್ಲಿ ಇರ್ತದೆ. ಒಂದು G6PD ಅಂತ ಹೇಳ್ತೇವೆ, ಗ್ಲುಕೋಸ್ 6-ಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಅಂತ ಹೇಳ್ತೇವೆ, ಮತ್ತು ಪೈರುವೇಟ್ ಕೈನೇಸ್ ಅಂತ ಹೇಳ್ತೇವೆ. ಈ ಎಲ್ಲ ಎನ್ಝೈಮ್ಗಳು ಕೆಲವೊಮ್ಮೆ ಜನ್ಮಗತವಾಗಿ ಜೆನೆಟಿಕ್ ಆಗಿ ಉತ್ಪಾದನೆ ಆಗುವುದಿಲ್ಲ ವ್ಯಕ್ತಿಯಲ್ಲಿ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ದೇಹಕ್ಕೆ ಯಾವುದಾದ್ರೂ ಕೆಮಿಕಲ್ನ ಡ್ಯಾಮೇಜ್ ಆದಾಗ ರಕ್ತ ಕಣಗಳು ನಾಶ ಆಗ್ತಾ ಹೋಗ್ತವೆ. ಇದರ ಪ್ರೊಟೆಕ್ಷನ್ ಇಲ್ಲದೆ ಇರೋ ಕಾರಣ ಈಗ ಕ್ಲಾಸಿಕಲ್ ಆಗಿ ಈಗ ತುಂಬ ಕಡಿಮೆ ಆಗಿದೆ. ಬಟ್ ಮೊದಲೆಲ್ಲ ಏನು ಅಂತ ಹೇಳಿದ್ರೆ, ಮಂಗಳೂರಲ್ಲಿ ಮಲೇರಿಯಾ ರ್ಯಾಂಪೆಂಟ್ ಇತ್ತು. ಸೊ ಮಲೇರಿಯಾಕ್ಕೆ ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ರು. ಅದಾದ ಮೇಲೆ ಮತ್ತೆ ಬರಬಾರ್ದು ಅಂತ ಹೇಳೋದಕ್ಕೆ ಬೇಕಾಗಿ ಪ್ರೇಮಿಕ್ವಿನ್ ಅಂತ ಹೇಳುವಂತ ಒಂದು ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ರು. ಆವಾಗ ಏನಿಲ್ಲ ಅಂತ ಹೇಳಿದ್ರು, ನಾನು ವಾರಕ್ಕೆ ಒಂದು ಅಥವಾ ಇಬ್ಬರು ಪೇಷಂಟ್ ಅನ್ನು ನೋಡ್ತಾ ಇದ್ದೆ. ಏನು ಅಂತ ಹೇಳಿದ್ರೆ, ಆ ಪ್ರೇಮಿಕ್ವಿನ್ನಿಂದಾಗಿ ರಕ್ತ ನಾಶ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅಡ್ಮಿಟ್ ಆಗುವವರು, ಮಲೇರಿಯಾ ಗುಣ ಆಗಿ ಮನೆಗೆ ಹೋಗಿರ್ತಾರೆ, ಮತ್ತೆ ಬಂದು ಅಡ್ಮಿಟ್ ಆಗ್ತಾರೆ. ಹಿಮೋಗ್ಲೋಬಿನ್ 5 ಕೀಳಿತದೆ 3 ಕೀಳಿತದೆ ಹಾಗಾಗುವಂಥದ್ದು. ಅದು ಅದು ಬೈ ಬರ್ತ್ ಬರುವಂಥ ಕಾಯಿಲೆಗಳು ಅಪರೂಪಕ್ಕೆ ಇರ್ತದೆ. ಸೊ ಅದನ್ನು ಯಾರೂ ಕೂಡ ನನಗೆ ಉಂಟ ಅಂತ ಹೋಗಿ ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಂಥ ಸಂದರ್ಭ ಬಂದಾಗ ಅದನ್ನು ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸಪೋಸ್ ಯಾರಿಗಾದರೂ ಇದ್ದರೆ ಮತ್ತೆ ಅವರ ಮನೆಯವರಿಗೆ ಸ್ಕ್ರೀನ್ ಮಾಡಿ ನೋಡ್ತೇವೆ ಅದನ್ನು. ಇದು ರಕ್ತ ನಾಶ ಆಗುವಂಥದ್ದು ಕಾಯಿಲೆ. ಇನ್ನು ಕೆಲವೊಂದು ಜನಕ್ಕೆ ಏನಂದ್ರೆ ಹಾರ್ಟಿನ ವಾಲ್ವಿನ ಪ್ರಾಬ್ಲಮ್ ಇರ್ತದೆ. ಅದರಲ್ಲಿಯೂ ಕೂಡ ಈ ವಾಲ್ ಹಾರ್ಟಿಂದ ಒಂದು ಚೇಂಬರಿಂದ ಇನ್ನೊಂದು ಚೇಂಬರಿಗೆ ಅದು ಸ್ಟ್ರೀಮ್ ಲೈನ್ ಆಗಿ ಬ್ಲಡ್ ಫ್ಲೋ ಆಗಬೇಕು. ಈಗ ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ಗೆ, ಲೆಫ್ಟ್ ವೆಂಟ್ರಿಕಲಿಂದ ಅದು ಅಯೋರ್ಟಕ್ಕೆ ಬ್ಲಡ್ಡನ್ನು ಹೋಗಬೇಕು. ಒಂದೇ ದಾರಿಯಲ್ಲಿ ಹೋಗಬೇಕು. ಅದೇ ದಾರಿಯಲ್ಲಿ ಹೋಗಲಿಕ್ಕೆ ಬೇಕಾಗಿ ಏಕಮುಖ ಕವಾಟಗಳು ಅಂತ ಹೇಳ್ತೇವೆ. ಒಂದೇ ಸೈಡ್ ಫ್ಲೋ, ಯುನಿಡೈರೆಕ್ಷನಲ್ ಬ್ಲಡ್ ಫ್ಲೋ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ವಾಲ್ವ್ಗಳಿರ್ತದೆ. ಆ ವಾಲ್ವ್ಗಳಿಗೆ ಡ್ಯಾಮೇಜ್ ಆದಾಗ ಏನಾಗ್ತದೆ ಅಂತಂದರೆ ರಕ್ತ ಉಲ್ಟ ಹೋಗ್ತದೆ. ಲೆಫ್ಟ್ ವೆಂಟ್ರಿಕಲಿಂದ ಲೆಫ್ಟ್ ಏಟ್ರಿಮಿಗೆ ಹೋಗ್ಬೋದು, ಅಥವಾ ಅಯೋರ್ಟದಿಂದ ಮತ್ತೆ ಪುನಃ ವೆಂಟ್ರಿಕಲಿಗೆ ಬ್ಲಡ್ ಬರ್ಬೋದು. ಈ ರಿವರ್ಸ್ ಬಂದಾಗ ಅದನ್ನು ರೀಗರ್ಜಿಟೇಷನ್ ಅಂತ ಹೇಳ್ತೇವೆ, ವಾಲ್ವುಲರ್ ರೀಗರ್ಜಿಟೇಷನ್. ಅಂಥ ಸಂದರ್ಭದಲ್ಲಿ ಅಲ್ಲಿ ಸ್ಮೂತ್ ಫ್ಲೋ ಇರುವುದಿಲ್ಲ ಬ್ಲಡ್ಡಿಂದು. ಆವಾಗ ರಕ್ತ ಕಣಗಳು ಅಲ್ಲಿ ಸಿಗಾಕೊಂಡು ಅಲ್ಲಿ ನಾಶ ಆಗಿ, ಅದರಿಂದಾಗಿ ಕೂಡ ರಕ್ತ ಕಣಗಳು ನಾಶ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ. ಈಗ ಬಟ್ ಆ ವಾಲ್ವುಲರ್ ಹಾರ್ಟ್ ಡಿಸೀಸ್ನ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಈಗ ನಾನು ಆ್ಯಕ್ಚುಲಿ MBBS ಮಾಡೋ ಕಾಲಕ್ಕೆ ಎಷ್ಟು ನಾವು ನೋಡ್ತಾ ಇದ್ವಿ ಅಷ್ಟು ಈಗ ನೋಡೋದಿಲ್ಲ, ತುಂಬ ಕಡಿಮೆ ಆಗಿದೆ ಈಗ. ಬಟ್ ಅದು ಒಂದು ಇಂಪಾರ್ಟೆಂಟ್ ಆದ ಕಾರಣ ಬರ್ತದೆ. ಇನ್ನೀಗ ರಕ್ತ ಸೋರಿ ಹೋಗುವುದು. ಈ ರಕ್ತ ಸೋರಿ ಹೋಗುವುದರಲ್ಲಿ ಮೋಸ್ಟ್ ಕಾಮನ್ ಯಂಗ್ಸ್ಟರ್ಸಲ್ಲಿ ಬರುವಂಥದ್ದು ಲೇಡೀಸಲ್ಲಿ, ಪೀರಿಯಡ್ಸ್ ಟೈಮಲ್ಲಿ. ನ್ಯಾಚುರಲ್, ದೇವರು ಪ್ರಕೃತಿದತ್ತವಾಗಿ ಕೊಟ್ಟಿರುವಂಥ ಒಂದು ಮೆಕ್ಯಾನಿಸಮ್. ಏನು ಅಂತ ಹೇಳಿದರೆ, ಪ್ರತಿ ಪೀರಿಯಡ್ಸಲ್ಲಿ ಆ ಇದು ಆ ಮುಟ್ಟ ಏನು ಹಾರ್ಮೋನಲ್ ಸೈಕಲ್ ಇದೆ, ಅಲ್ಲಿ ಪ್ರತಿ ತಿಂಗಳು ಆ ಗರ್ಭಕೋಶ ಒಂದು ಮಗುವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಬೇಕಾದಾಗ ಪ್ರಿಪರೇಷನ್ ಮಾಡಿ ಇರ್ತದೆ. ಆವಾಗ ಅಲ್ಲಿ ಮಹಿಳೆ ಗರ್ಭಿಣಿ ಆಗದೇ ಇದ್ದ ಸಂದರ್ಭದಲ್ಲಿ ಆ ಏನು ಪ್ರಿಪರೇಷನ್ ಆಗಿರ್ತದೆ ಗರ್ಭಕೋಶದೊಳಗೆ, ಅದು ಎಂಡೋಮೆಟ್ರಿಯಲ್ ಚೇಂಜಸ್ ಅಂತ ಹೇಳ್ತೇವೆ, ಅದು ಹೊರಟೋಗ್ಬೇಕು, ಅದು ಹಾಗೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಶೆಡ್ ಆಗಿ ಹೋಗ್ತದೆ. ಆ ಎಂಡೋಮೆಟ್ರಿಯಲ್ ಲೈನಿಂಗ್ ಹೋಗುವಾಗ ಅದರೊಟ್ಟಿಗೆ ಸ್ವಲ್ಪ ರಕ್ತ ಕೂಡ ಕಡಿಮೆ ಆಗ್ತದೆ. ಬಟ್ ಕೆಲವೊಂದು ಜನಕ್ಕೆ ಅದು ಜಾಸ್ತಿ ಇರ್ತದೆ, ಯಾವುದೋ ಕಾರಣಗಳಿರ್ಬೋದು, ಅದನ್ನು ಮತ್ತೆ ನಾವು ಡಿಸ್ಕಸ್ ಮಾಡುವ. ಆದ್ದರಿಂದಾಗಿ ರಕ್ತ ಪ್ರತಿ ತಿಂಗಳು ಒಬ್ಬ ಮಹಿಳೆ 80-150 ml ಬ್ಲಡ್ಡನ್ನು ಅದು ನ್ಯಾಚುರಲ್ ಆಗಿ ಲಾಸ್ ಆಗ್ತದೆ. ಬಟ್ ಕೆಲವೊಂದು ಜನಕ್ಕೆ 500 ml ಬ್ಲಡ್ ಹೋಗೋದು ಇರ್ತದೆ ಈಗ. ಸೊ ಅದರಿಂದಾಗಿ ರಕ್ತಹೀನತೆ ಕಂಡು ಬರ್ತದೆ. ಆವಾಗ ಅದೇ ಏನಾಗ್ತದೆ, ಪ್ರತಿ ತಿಂಗಳು ಅಷ್ಟು ಬ್ಲಡ್ ಲಾಸ್ ಆಗ್ತಿದ್ದಾಗ ಅಷ್ಟೇ ಫುಡ್ ಹೋಗ್ಬೇಕು, ಅಷ್ಟೇ ಪೌಷ್ಟಿಕಾಂಶಗಳು ದೇಹಕ್ಕೆ ಹೋಗ್ಬೇಕು. ಹೋಗಲಿಲ್ಲ ಅಂದರೆ ನಿಧಾನಕ್ಕೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ. ಇನ್ನೀಗ ಮತ್ತೆ ಯುವಕರಲ್ಲಿ ಬರುವ ಇನ್ನೊಂದು ಕಾಮನ್ ಇದು ಅಂದರೆ ಗಂಡಸರಲ್ಲಿ ಬರ್ಬೋದು ಹೆಂಗಸರಲ್ಲಿ ಬರ್ಬೋದು, ಏನು ಅಂತ ಹೇಳಿದ್ರೆ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಅಂತ ಹೇಳ್ತೇವೆ, ಕರುಳಲ್ಲಿ ಹುಣ್ಣಾಗುವಂಥದ್ದು. ಕರುಳಲ್ಲಿ ಹುಣ್ಣಾಗಿ ಅಲ್ಲಿಂದ ರಕ್ತ ಸೋರಿ ಹೋಗಿ ಅದರಿಂದಾಗಿ ರಕ್ತಹೀನತೆ ಉಂಟಾಗುವಂಥದ್ದು. ಸೊ ಯಂಗ್ಸ್ಟರ್ಸು ಲೇಡೀಸ್ ಆದರೆ ನಾವು ಪೀರಿಯಡ್ಸನ್ನು ಕರೆಕ್ಷನ್ ಮಾಡ್ತೇವೆ. ಪೀರಿಯಡ್ಸ್ ಕರೆಕ್ಟ್ ಆಗಿಯೂ ರಕ್ತಹೀನತೆ ಇಂಪ್ರೂವ್ ಆಗಲಿಲ್ಲ ಅಂದರೆ, ಅಥವಾ ಗಂಡಸರಲ್ಲಿ ಬಂದರೆ ಇನ್ವೇರೇಬ್ಲಿ ನಾವು ಎಂಡೋಸ್ಕೋಪಿ ಅಥವಾ ಅಂದರೆ ಬಾಯೊಳಗೆ ಟ್ಯೂಬ್ ಹಾಕಿ ಟೆಸ್ಟ್ ಮಾಡೋದು ಅಥವಾ ಕೊಲ್ನೋಸ್ಕೋಪಿ ಅಂತ ಹೇಳ್ತೇವೆ, ಮೋಷನ್ ಹೋಗುವಲ್ಲಿ ಟ್ಯೂಬ್ ಹಾಕಿ ಟೆಸ್ಟ್ ಮಾಡೋದು ಅದು ಮಾಡಿಸ್ತೇವೆ. ಯಾಕಂದರೆ ಕರುಳಲ್ಲಿ ಹುಣ್ಣಾಗಿದೆಯಾ ಏನು ಅಂತ ನೋಡಬೇಕು ಅಂತ ಹೇಳಿಕೊಂಡು ಅಂತ. ಸೊ ಇನ್ನೊಂದು ಕಾಮನ್ ಕಾಸ್ ಅಂತ ಹೇಳಿದರೆ ಇದು ಯಾರಿಗೆ ಬೇಕಾದರೂ ಬರ್ಬೋದು, ಹುಳದ ತೊಂದರೆ. ಹುಳಬಾಧೆಯಲ್ಲಿ ಕೂಡ ಇದೇ ರೀತಿ ಆಗ್ತದೆ. ಈ ಹುಳಬಾಧೆ ಯಾರಿಗೆ ಬರ್ಬೋದು ಅಂದರೆ ಯಾರಿಗೆ ಬೇಕಾದ್ರೂ ಬರ್ಬೋದು. ಯಾಕೆಂತ ಹೇಳಿದರೆ ಮೋಸ್ಟ್ ಕಾಮನ್ ಆಗಿ ಹುಳಬಾಧೆ ತರಕಾರಿ ತಿನ್ನುವರಲ್ಲಿ ಬರ್ತದೆ. ಯಾಕೆಂತ ಹೇಳಿದರೆ ಈ ನಾವು ಗಿಡವನ್ನು ಬೆಳೆಯುವಾಗ, ಈ ತರಕಾರಿಯನ್ನು ಬೆಳೆಯುವಾಗ ಅದಕ್ಕೆ ಪೌಷ್ಟಿಕಾಂಶ ಆಗಿ ನಾವು ಗೊಬ್ಬರ ಹಾಕ್ತೇವೆ. ಈ ಗೊಬ್ಬರದಲ್ಲಿ ಆ ಹುಳದ ಮೊಟ್ಟೆ ಇರ್ತದೆ, ಆಯಿತಾ? ಸೊ ಅದು ನಮ್ಮ ಈ ತರಕಾರಿಗಳಲ್ಲಿ ಎಸ್ಪೆಷಲಿ ಸೌತೆಕಾಯಿಗಳಲ್ಲಿ ಅದರಲ್ಲೆಲ್ಲ ಅದು ಆ ತರಕಾರಿಯ ಸರ್ಫೇಸಲ್ಲಿ ಅಂಟಿಕೊಂಡಿರ್ತದೆ. ಆ ತರಕಾರಿಯನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಸಿಪ್ಪೆ ತೆಗೆದು ತಿನ್ನದೆ ಹಾಗೆ ತಿಂದರೆ ಆವಾಗ ಆ ಮೊಟ್ಟೆ ನಮ್ಮ ಹೊಟ್ಟೆಯೊಳಗೆ ಹೋಗ್ತದೆ. ಅದರಿಂದ ಅಲ್ಲಿ ಹೊಟ್ಟೆಯೊಳಗೆ ಹೋದ ಮೇಲೆ ಅದಲ್ಲಿ ಅದರ ಸೈಕಲ್ಸ್ ಇಲ್ಲ ಇಲ್ಲ, ಅದು ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ನಾಶ ಆಗೋದಿಲ್ಲ. ಅದು ಕರುಳಲ್ಲಿ ಹೋಗಿ ಅಲ್ಲಿಂದ ಅದು ಸೈಕಲನ್ನು ಮುಂದುವರಿಸಿ ಜಂತು ಹುಳದ ಕಾಟ ಬರ್ತದೆ. ಸೊ ಮತ್ತೆ ಮಕ್ಕಳಲ್ಲಿ ತುಂಬ ಕಾಮನ್ ಇದು, ಹುಳದ ಪ್ರಾಬ್ಲಮ್ ಮಕ್ಕಳಲ್ಲಿ ತುಂಬ ಕಾಮನ್, ಬಟ್ ಯುವಕರಲ್ಲಿ ಯುವತಿಯರಲ್ಲಿ ಕೂಡ ಬರ್ಬೋದು. ಸೊ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ನಾನ್ ವೆಜ್ ತಿನ್ನೋದಿಲ್ಲ ಹಾಗೆ ನನಗೆ ಜಂತು ಹುಳದ ಕಾಟ ಬರೋದಿಲ್ಲ ಹಾಗೆ ಎಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾರಿಗೆ ಬರ್ಬೋದು, ಹಾಗಾಗಿ ನಾವು ಕಬ್ಬಿಣಾಂಶ ಕಡಿಮೆ ಇದ್ದು ಬಂದವರಿಗೆ ಮುಟ್ಟಾದವರಿಗಾದರೆ ಪೀರಿಯಡ್ಸಿಂದು ಅಂತ ಕ್ಲಿಯರ್ ಗೊತ್ತಿದ್ರೆ ನಾವು ಇದು ಏನು ಮಾಡೋದಿಲ್ಲ, ಇಲ್ಲಾಂದರೆ ಇನ್ವೇರೇಬ್ಲಿ ಒಂದು ಡಿವರ್ಮಿಂಗ್ ಟ್ಯಾಬ್ಲೆಟ್ ಕೊಡ್ತೇವೆ, ನೀವು ಇದನ್ನು ತಗೊಳ್ಳಿ ಏನಕ್ಕೂ ಕೂಡ ಅಂತ ಹೇಳ್ಕೊಂಡಂತ. ಯಾಕಂದರೆ ಎಲ್ಲಕ್ಕೂ ಮತ್ತೆ ಪುನಃ ಮೋಷನ್ ಟೆಸ್ಟ್ ಮಾಡಿಕೊಂಡು ಅದರಲ್ಲಿ ಹುಳ ಉಂಟಾ ಇಲ್ವಾ ಅಂತ ನೋಡಿಕೊಂಡು ಹೋಗೋದು ಅದೆಲ್ಲ ತುಂಬ ಕಂಬರ್ಸಮ, ಪ್ಲಸ್ ಅಷ್ಟೇ ಕಾಸ್ಟು ಆಗ್ತದೆ. ಅದಕ್ಕೆ ಬೇಕಾಗಿ ಒಂದು ಸಿಂಪಲ್ ಒಂದು ಟ್ಯಾಬ್ಲೆಟನ್ನು ಕೊಟ್ಟು ಅಲ್ಲಿಗೆ ನಿವೃತ್ತಿ ಮಾಡ್ತೇವೆ ನಾವು. ಸೊ ಇನ್ನೊಂದು ರಕ್ತನಾಶ ಇದು ಸೋರಿ ಹೋಗೋದು ಅಂತ ಹೇಳಿದರೆ ಇದು ಪ್ರಾಯ ಆದವರಲ್ಲಿ ಹೆಚ್ಚು ಬರುವಂಥದ್ದು. ಏನು ಅಂದರೆ ಕ್ಯಾನ್ಸರ್ ಇದ್ದರೆ ಹೊಟ್ಟೆಯಲ್ಲಿ ಅಥವಾ ಕರುಳಲ್ಲಿ ದೊಡ್ಡ ಕರುಳಲ್ಲಿ ಕ್ಯಾನ್ಸರ್ ಇದ್ದರೆ ಅಲ್ಲಿಂದಲೂ ರಕ್ತ ಸೋರಿ ಹೋಗಿ ಈ ಥರ ರಕ್ತಹೀನತೆ ಬರ್ಬೋದು.
0: ಇವೆಲ್ಲ ಇಷ್ಟು ಕಾರಣಗಳಿದೆ ಅಲ್ವಾ ರಕ್ತಹೀನತೆ ಉಂಟಾಗೋದಕ್ಕೆ. ನೋಡುವಾಗ ನಮಗೆ ಸಣ್ಣ ವಿಚಾರ ಆಗಿದ್ರು ಕೂಡ ಅದರಲ್ಲಿರುವಂತಹ ವಿಷಯಗಳು ತುಂಬಾ ಇದೆ. ಇನ್ನೊಂದು ಡಾಕ್ಟರ್ ಏನಂದ್ರೆ, ಒಬ್ಬ ವ್ಯಕ್ತಿಗೆ ರಕ್ತಹೀನತೆ ಆಗಿದೆ ಅಂತ ಹೇಳಿ ಯಾವ ಲಕ್ಷಣಗಳಿಂದ ಗುರುತಿಸಿಕೊಳ್ಬಹುದು?
1: ಈಗ ರಕ್ತಹೀನತೆ ಆದಕ್ಕೆ ಅಂತ ಹೇಳಿಕೊಂಡು ಸ್ಪೆಸಿಫಿಕ್ ಆಗಿ ನಾವು ಸಿಂಪ್ಟಮ್ಸ್ ಮತ್ತು ಸೈನ್ಸ್ ಅಂತ ಹೇಳ್ತೇವೆ ನಾವು ನಮ್ಮ ಇದರಲ್ಲಿ. ಸಿಂಪ್ಟಮ್ಸ್ ಅಂತೆಲ್ಲ ರೋಗ ಲಕ್ಷಣಗಳು, ವ್ಯಕ್ತಿ ಏನು ಅನುಭವಿಸ್ತಾನೆ, ಒಬ್ಬ ರೋಗಿ ಅಥವಾ ವ್ಯಕ್ತಿ ಏನು ಅನುಭವಿಸ್ತಾನೆ ಅದು ಸಿಂಪ್ಟಮ್ಸ್. ಸೈನ್ಸ್ ಅಂತ ಹೇಳಿದ್ರೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಕಂಡು ಬರುವಂಥ ಚಿಹ್ನೆಗಳು, ರೋಗ ಚಿಹ್ನೆಗಳು. ಸೊ ಅದನ್ನು ನೋಡಿದರೆ ಅನಿಮಿಯಾಕ್ಕೆ ಕೇವಲ ಒಂದು ಸಿಂಪ್ಟಮ್, ಒಂದು ರೋಗ ಚಿಹ್ನೆ ಅಷ್ಟೇ ಇರೋದು. ಏನು ಅಂದರೆ ಒಂದು ಪೈಕ ಅಂತ ಹೇಳ್ತೇವೆ. ಪೈಕ ಅಂತ ಹೇಳಿದರೆ ಯಾವುದು ತಿನ್ಲಿಕ್ಕೆ ಆಗುದಿಲ್ಲ ಅದನ್ನು ತಿನ್ನುವಂಥ ಒಂದು ಅರ್ಜಿ ಶುರು ಆಗ್ತದೆ. ಕೆಲವು ಪೇಷಂಟ್ಸ್ ಅವರೇ ಹೇಳ್ತಾರೆ, ಬೇಸಿಕಲಿ ಏನು ಅಂದರೆ ನನಗೆ ಸರ್ ಅಕ್ಕಿ ತಿನ್ನಬೇಕು ಅಂತ ಆಗ್ತದೆ ಅಂತ. ಅನ್ನ ಅಲ್ಲ, ರಾ ಅಕ್ಕಿ ಅದನ್ನು ತಿನ್ನಬೇಕು ಅಂತ ಆಗ್ತದೆ. ನನಗೆ ಚಾಕ್ ಪುಡಿ ತಿನ್ಬೇಕು ಅಂತ ಆಗ್ತದೆ, ಹಸಿ ಟೊಮೆಟೊ ತಿಂತೇನೆ ನಾನು. ಯಾವುದನ್ನು ನಾವು ರುಟೀನ್ ಆಗಿ ತಿನ್ನುವುದಿಲ್ಲ ಅದನ್ನು ತಿನ್ಬೇಕಾದಂತ ಒಂದು ಅರ್ಜಿ ಬರ್ತದೆ. ಸೊ ಅದು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಅದು ಡೈರೆಕ್ಟ್ ಸಿಗ್ನಲಿಂಗ್ ಬ್ರೈನ್ಗೆ, ಬ್ರೈನ್ ಕೊಡ್ತಾ ಇರೋ ಸಿಗ್ನಲ್ ಬಾಡಿಗೆ, ಏನು ಅಂದ್ರೆ ಕಬ್ಬಿಣದ ಅಂಶ ಕಡಿಮೆ ಆಗಿದೆ ದೇಹದಲ್ಲಿ ಅಂತ ಹೇಳ್ಕೊಂಡು. ಸೊ ಹಾಗಿದ್ರೆ ಅದು ದಟ್ ಈಸ್ ಎ ಸ್ಪೆಸಿಫಿಕ್ ಸಿಂಪ್ಟಮ್ ಫಾರ್ ಐರನ್ ಡೆಫಿಷಿಯನ್ಸಿ. ಸೊ ಅದು ಬೇರೆ ಯಾವ ಕಾಯಿಲೆಯಲ್ಲಿ ಕೂಡ ಕಂಡು ಬರೋದಿಲ್ಲ. ಇನ್ನೊಂದು ರೋಗ ಚಿಹ್ನೆ ಅಂತ ಹೇಳಿದ್ರೆ ಪ್ಲಾಟಿನಿಕಿಯಾ ಅಂತ ಹೇಳ್ತೇವೆ. ನಮ್ಮ ಉಗುರು ಜನರಲ್ ಆಗಿ ನೋಡಿದ್ರೆ ರೌಂಡ್ ಆಗಿರ್ತದೆ. ಸೊ ಅದು ಐದರ್ ಉಗುರು ಫ್ಲಾಟ್ ಆಗ್ಬೋದು ಅಥವಾ ಸ್ಪೂನಿನ ಹಾಗೆ ಕರ್ವೇಚರ್ ಬರ್ಬೋದು. ಉಗುರಿನ ಮಧ್ಯಭಾಗ ಒಳಗೆ ಹೋಗಿ ಎದುರು ಭಾಗ ಮೇಲೆ ಬರುವಂಥದ್ದು ಸ್ಪೂನಿನ ಹಾಗೆ ಆಗುವಂಥದ್ದು ಬರ್ಬೋದು. ಹಾಗೆ ಬಂದರೆ ಯಾರಿಗಾದರೂ ಮೊದಲು ಉಗುರು ಚೆನ್ನಾಗಿತ್ತು, ಈಗ ಅದು ಫ್ಲಾಟ್ ಆಗಿದೆ ಉಗುರು ಅಥವಾ ಕರ್ವ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ಲಾಟಿನಿಕಿ ಅಥವಾ ಕೊಯ್ಲೋನಿಕಿ ಅಂತ ಹೇಳ್ತೇವೆ. ಸೊ ಅದು ಸ್ಪೆಸಿಫಿಕ್ ಸೈನ್ ಕಬ್ಬಿಣದ ಅಂಶ ಕಡಿಮೆ ಆಗಿದೆ ದೇಹದಲ್ಲಿ ಅಂತ. ಸೊ ಈ ಎರಡು ಸಿಂಪ್ಟಮ್ ಮತ್ತು ಸೈನ್ ಇದ್ದರೆ ನಮಗೆ ಬೇರೆ ಯಾವ ಟೆಸ್ಟು ಬೇಡ. ಇದು ಹಿಮೋಗ್ಲೋಬಿನ್ ಕಡಿಮೆ ಆದ ಕಬ್ಬಿಣದ ಅಂಶ ಕಡಿಮೆ ಆಗಿ ಅಂತ ಹೇಳ್ಕೊಂಡು ಅಂತ ನಾವು ಸ್ಟ್ರೇಟ್ ಅವೇ ಟ್ರೀಟ್ಮೆಂಟ್ ಕೊಡ್ತೇವೆ. ಅದಕ್ಕೆ ಯಾವುದೇ ರೀತಿಯಾದಂಥ ಮತ್ತೆ ಕಬ್ಬಿಣದ ಅಂಶದ ಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ಬಿಟ್ಟರೆ ಬೇರೆ ನಿಮಗೆ ಅನೀಮಿಯಕ್ಕೆ ಅಂತ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಸೈನ್ಸ್ ಬರೋದಿಲ್ಲ. ಆದರೆ ಜನರಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆದಾಗೆ ಸುಸ್ತಾಗ್ತದೆ, ಮೇಯ್ನ್ ಆಗಿ ಸುಸ್ತಾಗ್ತದೆ. ಈಗ ಸುಸ್ತು ಅಂತ ಹೇಳೋದನ್ನು ಹೇಗೆ ನೋಟಿಸ್ ಮಾಡೋದು ಅಂತ ಹೇಳಿದ್ರೆ, ನಾನು ಮೊದಲು ಎರಡನೇ ಫ್ಲೋರಿಗೆ ಟಪ ಟಪ ಅಂತ ಹತ್ತಿಕೊಂಡು ಹೋಗ್ತಾ ಇದ್ದೆ, ಈಗ ನನಗೆ ಫಸ್ಟ್ ಫ್ಲೋರಿಗೆ ಹತ್ತು ಅಷ್ಟೊತ್ತಿಗೆ ದಮ್ಗಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸುಸ್ತಾಗ್ತದೆ. ನಾನು ಮೊದಲು ಮನೆಯಿಂದ ಶಾಲೆಗೆ ಅಥವಾ ಇನ್ನೊಂದು ಕಡೆಗೆ ನಡ್ಕೊಂಡೇ ಹೋಗ್ತಾ ಇದ್ದೆ ಆರಾಮಾಗಿ, ಈಗ ಆಗೋದಿಲ್ಲ. ಹೋಗಿ ಅಲ್ಲಿ ಹೋದರೆ ಅಲ್ಲಿ ಅರ್ಧ ಗಂಟೆ ಕೂತ್ಕೊಳ್ಬೇಕು, ಸುಸ್ತಾಗ್ತದೆ ನನಗೆ. ಸೊ ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ, ಫಿಸಿಕಲ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ದಟ್ ಇಸ್ ನಂಬರ್ ಒನ್. ಇನ್ನೊಂದೇನು ಅಂತ ಹೇಳಿದ್ರೆ ಇರಿಟೇಬಿಲಿಟಿ, ಸಣ್ಣ ಸಣ್ಣ ವಿಷಯಕ್ಕೆ ಇರಿಟೇಬಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾರೋ ಒಬ್ಬರು ಮೊದಲು ಚೆನ್ನಾಗಿದ್ರು ಆರಾಮಾಗಿದ್ರು, ಈಗ ಇದ್ದಕ್ಕಿದ್ದಾಗ ಏನು ಅಂತ ಹೇಳಿದ್ರೆ ಇರಿಟೇಬಲ್, ಏನು ಸಣ್ಣದೊಂದು ಮನೆಯಲ್ಲಿ ತಿಂಡಿ ಮಾಡಿದ್ದು ಆಚೆ ಈಚೆ ಆಯಿತು, ಸರಿ ಅದಕ್ಕೆ ಕೂಗಾಡಿದರು. ಇನ್ನೇನೋ ಒಂದು ವಸ್ತು ಆಚೆ ಈಚೆ ಆಯಿತು, ಅದಕ್ಕೆ ಕೂಗಾಡಿದರು. ಹೀಗೆ ಕೂಗಾಡ್ತಾ ಇದ್ದಾರೆ, ಇರಿಟೇಬಲ್ ಆಗ್ತಾರೆ ಪ್ರತಿಯೊಂದಕ್ಕೂ ಕೂಡ, ಇಮೋಷನಲ್ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತೇಳಿ, ಅದು ಕೂಡ ಅನಿಮಿಯಾದ ಸಿಂಪ್ಟಮ್ ಆಗಿರ್ತದೆ, ರಕ್ತಹೀನತೆ ಇದ್ದರೆ ಸಿಂಪ್ಟಮ್ ಆಗಿರ್ತದೆ. ಇನ್ನೊಂದು ಇನ್ಎಬಿಲಿಟಿ ಟು ಡೂ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೇವೆ. ಏನು ಅಂತೇಳಿದ್ರೆ ಈಗ ಅಂಗಡಿಗೆ ಹೋಗ್ತೇವೆ ನಾವು, 500 ರೂಪಾಯಿ ನೋಟ್ ಕೊಡ್ತೇವೆ, ಅವನು ಚೇಂಜ್ ಕೊಡ್ತಾನೆ ನಮಗೆ, ಜನರಲ್ ಆಗಿ ಇಮಿಡಿಯೇಟಾಗಿ ಗೊತ್ತಾಗ್ತದೆ ಅವನು ಕೊಟ್ಟದ್ದು ಸರಿ ಉಂಟಾ ಇಲ್ವಾ ಅಂತ ಹೇಳೋದು. ಇಲ್ಲಿ ರಕ್ತಹೀನತೆ ಇದ್ದಾಗ 5 ನಿಮಿಷ ಬೇಕಾಗ್ತದೆ, ಸರಿ ಉಂಟಾ ಇಲ್ವಾ, ಅವನು ಕೊಟ್ಟದ್ದು ಸರಿಯಾಗಿದೆಯೇ ಇಲ್ವೋ ಲೆಕ್ಕ ಅಂತ. ಆ ಸಿಂಪಲ್ ಲೆಕ್ಕವನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಎಸ್ಪೆಷಲಿ ಮಕ್ಕಳಲ್ಲಿ. ಮಕ್ಕಳಲ್ಲಿ ಮಕ್ಕಳು ಮೊದಲು ಮ್ಯಾಥ್ಸಲ್ಲಿ 100ಕ್ಕೆ 100, 100ಕ್ಕೆ 90, 95 ಮಾರ್ಕ್ ತೆಗೀತಾ ಇದ್ದ ಮಗು ಇವತ್ತು 50-60 ಮಾರ್ಕ್ ಮಾತ್ರ ತೆಗೀತಾ ಇದೆ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಮಗುವಿಗೆ ಬೈಯೋದಲ್ಲ, ಫಸ್ಟ್ ರಕ್ತ ಚೆಕ್ ಮಾಡಬೇಕು, ರಕ್ತಹೀನತೆ ಆಗಿದೆಯಾ, ಅದರಿಂದಾಗಿ ಹೀಗೆ ಆಗ್ತಾ ಇದೆಯಾ. ಯಾಕೆಂತ ಹೇಳಿದ್ರೆ ಸೋಮಾರಿತನದಲ್ಲಿ ಮಾಡದೆ ಇದ್ದದ್ದು ಅದು ವಿಷಯ ಬೇರೆ. ಇಲ್ಲ ಅಂತ ಹೇಳಿದ್ರೆ ಅಪ್ರಯತ್ನವಾಗಿ ಅವರ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಏನಕ್ಕೆ ಅಂತ ನೋಡಬೇಕು. ಇನ್ನೊಂದು ಕೂದಲು ಉದುರೋದು ತುಂಬ ಕಾಮನ್, ಲೇಡೀಸಲ್ಲಿ ಅಂತೂ ಇಟ್ಸ್ ಎಕ್ಸ್ಟ್ರೀಮ್ಲಿ ಕಾಮನ್ ಸರ್, ಮುಷ್ಟಿ ಮುಷ್ಟಿ ಕೂದಲು ಹೋಗ್ತಾ ಉಂಟು ಅಂತ. ಅದು ಪೌಷ್ಟಿಕಾಂಶಗಳ ಕೊರತೆಯಿಂದಾಗಿ ಬರುವಂಥ ಒಂದು ಕಾರಣ. ಇನ್ನು ಕೆಲವು ಜನಕ್ಕೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ ನಾವು. ಏನು ಅಂತ ಹೇಳಿದರೆ ರಾತ್ರಿ ಮಲಗಿರ್ತಾರೆ, ಮಲಗಿ ನಿದ್ದೆಯಲ್ಲಿ ಕಾಲು ಅಲ್ಲಾಡಿಸ್ತಾ ಇರ್ತಾರೆ, ಅವ್ರು ನಿದ್ದೆ ಮಾಡ್ತಾನೆ ಇರ್ತಾರೆ, ನಿದ್ದೆಯಲ್ಲೇ ಇರ್ತಾರೆ, ಕಾಲು ಅಲ್ಲಾಡಿಸ್ತಾ ಇರ್ತಾರೆ. ಉಳಿದವ್ರಿಗೆ ಗೊತ್ತಾಗ್ತದೆ ಇದ್ಯಾಕೆ ಕಾಲು ಅಲ್ಲಾಡಿಸ್ತಾ ಇದ್ದಾನೆ ಇವನು ಅಂತ ಹೇಳ್ಕೊಂಡು ಅಂತ. ಅದು ಬ್ರೈನಿಗೆ ಕಬ್ಬಿಣದ ಅಂಶ ಕಡಿಮೆ ಆದಾಗ, ಬ್ರೈನಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆದಾಗ ಬ್ರೈನ್ ಕೊಡುವ ಸಿಗ್ನಲ್, ಅದು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಇನ್ನು ಮತ್ತೆ ನೀವು ಹೇಳಿದರೆ ಈಗ ಯುವಕ ಯುವತಿಯರಲ್ಲಿ ನೋಡಿದರೆ ಹೇಗೆ ಅಂತ ಹೇಳಿದರೆ, ಅವರ ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಅಲ್ಲಿ ಆಫೀಸಲ್ಲಿ ಕೂತ ಹಾಗೆ ನಿದ್ದೆ ತೂಗ್ತದೆ, ಸುಸ್ತಾಗ್ತದೆ, ನನಗೇನು ಕೆಲಸ ಮಾಡೋದು ಬೇಡ, ನಾನು ಸುಮ್ಮನೆ ಮಲಗಿರ್ತೇನೆ ಅಂತ ಅನ್ನಿಸ್ತದೆ. ಈ ರೀತಿಯಾದಂಥ ಸಿಂಪ್ಟಮ್ಸ್ ಬಂತು ಅಂತ ಹೇಳಿದರೆ ಅದರ ಅರ್ಥ ರಕ್ತ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ತಪಾಸಣೆ ಮಾಡಿ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ಗಳನ್ನು ನಾವು ಕಂಡುಹಿಡಿಬೇಕು ಅಂತ.
0: ಓಕೆ, ಕೇಳುಗರೆ ನಿಮ್ಮಲ್ಲೂ ಕೂಡ ಈ ಬಗೆಗಿನ ಪ್ರಶ್ನೆಗಳಿರಬಹುದು, ಕರೆ ಮಾಡಬಹುದು 6-3-6-4-2-0-4-9-4-9-1 ಸಂಖ್ಯೆಗೆ. ಇವತ್ತು ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಯುವ ಜನತೆಯಲ್ಲಿ ಕಂಡುಬರುವಂತಹ ರಕ್ತಹೀನತೆ ಸಮಸ್ಯೆಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರು. ಮಾತಾಡ್ತಿರ್ಬೇಕಾದ್ರೆ ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಯಾರು ಅಂತ ನೋಡೋಣ. ಹಲೋ ನಮಸ್ತೆ
2: ಮೇಡಮ್. ನಮಸ್ತೆ ಸರ್, ತಮಗೂ ನಮಸ್ತೆ ಸರ್.
0: ನಮಸ್ತೆ
2: ಸರ್. ಏನಂದ್ರೆ, ನಾನು ದೈಹಿಕ ಶ್ರಮವನ್ನು ಉಪಯೋಗಿಸಿ ಕೆಲಸ ಉದ್ಯೋಗ ಮಾಡುವವನು. ಕೆಲವೊಮ್ಮೆ ನನಗೆ ಬಿಸಿಲಿಗೆ ಮೈಯನ್ನು ಒಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನನಗೆ ವಾಂತಿ ಆಗುವಂತ ಲಕ್ಷಣ ಮತ್ತೆ ಬೀದಿ ಕಳಿಸುತ್ತಾಗುವಂತ ಲಕ್ಷಣ ಬರ್ತದೆ. ಅದಕ್ಕೆ ನನಗೆ ಅಂದ್ರೆ ಸುಲಭ ಉಪಾಯ ಅಂತ ಹೇಳಿದ್ರೆ, ನಾನು ಕೂಡ ಲಿಂಬೆ ಹುಳಿಯನ್ನು, ಹಸಿ ಲಿಂಬೆ ಹುಳಿಯನ್ನು ಬಾಯಲ್ಲಿ ಹಾಕಿ ಜಡಿದು ಕೂಡಿದ್ರೆ ನನಗೆ ಸ್ವಲ್ಪ ಆರಾಮ ಸಿಗ್ತದೆ ಸರ್. ಅಂದ್ರೆ ಈ ಸಮಸ್ಯೆಗೆ ನಿರಂತರ ಇದು. ಹಾಗೆ ಮಳೆಗಾಲಕ್ಕೆ ನಾನು ಕೆಲಸ ಮಾಡೋದು ನನಗೆ ಏನ್ ತೊಂದರೆ ಇಲ್ಲ, ಎಷ್ಟು ಮಳೆ ಬಂದ್ರೂ ನಾನು ದುಡಿತಾ ಇರ್ತೇನೆ ನಾನು. ಅದೇ ಬೇಸಿಗೆಗೆ ಒಂದು ಅರ್ಧ ಗಂಟೆ ನನಗೆ ಬಿಸಿಲಿಗೆ ಒಡ್ಡಿದ ಕೂಡಲೇ ನನಗೆ ಸಮಸ್ಯೆ ಆಗ್ತದೆ. ಇದ್ರೆ ಏನೋ ಸಮಸ್ಯೆ ಉಂಟು ಸರ್? ರಕ್ತದ ಏನೋ ಸಮಸ್ಯೆ ಉಂಟು ಸರ್ ಇದರಲ್ಲಿ?
1: ಇದು ನಿಮ್
0: ಸರ್, ನಿಮ್ಮ ಹೆಸರು ಏನು ಗೊತ್ತಾಗಲಿಲ್ಲ.
2: ಸಚ್ಚಿದಾನಂದ ಶೆಣೆ ಅಂತ.
0: ಸಚ್ಚಿದಾನಂದ,
1: ನಮಸ್ಕಾರ ಸಚ್ಚಿದಾನಂದ ಅವರೇ. ನಿಮ್ಮ ರೋಗ ಲಕ್ಷಣವನ್ನು ಕೇಳಿದ್ರೆ ಇದು ಜಸ್ಟ್ ರಕ್ತಹೀನತೆ ಹಾಗೆ ಕಾಣುವುದಿಲ್ಲ. ಯಾಕೆಂತ ಹೇಳಿದ್ರೆ, ರಕ್ತಹೀನತೆ ಪ್ರಾಬ್ಲಮ್ ಇದ್ರೆ ನಿಮಗೆ ಮಳೆಗಾಲದಲ್ಲಿ ಕೂಡ ಪ್ರಾಬ್ಲಮ್ ಆಗಬೇಕು. ಸೊ ಇದು ನಿಮಗೆ ಏನು ಅಂದರೆ, ಬಿಸಿಲಿಗೆ ನಿಮಗೆ ಹೋದಾಗ ಬೆವರಿ ಉಪ್ಪಿನಂಶ ದೇಹದಲ್ಲಿ ತುಂಬ ಕಡಿಮೆ ಆಗ್ತಾ ಉಂಟು. ಸೊ ಅದರಿಂದಾಗಿ ನಿಮಗೆ ಸೋಡಿಯಂ ಅಥವಾ ಪೊಟ್ಯಾಷಿಯಮಿನ ಅಥವಾ ಮೆಗ್ನೇಷಿಯಂನ ಲೆವೆಲ್ ವೇರಿಯೇಷನ್ ಬಂದು ಅದರಿಂದಾಗಿ ಹೀಗೆ ಆಗ್ತಾ ಇರುವಾಗ ಕಾಣಿಸ್ತಾ ಉಂಟು. ಸೊ ನಾವು ಅದಕ್ಕೆ ಚೆಕ್ ಮಾಡಬೇಕಾಗ್ತದೆ.
0: ಡಾಕ್ಟರ್, ಇನ್ನೊಂದು ಪ್ರಶ್ನೆಯನ್ನಿಲ್ಲಿ ಕೇಳಬೇಕೇನಂದ್ರೆ, ಈಗ ರಕ್ತಹೀನತೆ ಇದೆ ಅನ್ನುವಂಥದ್ದನ್ನ ಲಕ್ಷಣಗಳನ್ನು ಹೇಳಿದ್ರಿ, ಆದರೆ ಅದಕ್ಕೆ ಸಂಬಂಧಪಟ್ಟ ರಕ್ತ ಪರೀಕ್ಷೆಗಳಿದೆಯಾ, ಹೇಗೆ ಅದನ್ನು ಪತ್ತೆ ಹಚ್ಚೋದು ಅಂತ ಹೇಳಿ?
1: ಈಗ ರಕ್ತ ಇದಕ್ಕೆ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದರೆ, ಈಗ ತುಂಬ ನಮ್ಮ ಹಳ್ಳಿಗಳಲ್ಲಿಯೂ ಕೂಡ ಎಲ್ಲ ಡಾಕ್ಟರ್ಸ್ ಅಥವಾ ಯಾರು ಲ್ಯಾಬಿಗೆ ಹೋದರೂ ಕೂಡ ನನಗೆ ರಕ್ತ ಎಷ್ಟುಂಟು ಅಂತ ನೋಡಬೇಕು ಅಂತ ಹೇಳಿದರೆ, ಅವರಾಗಿ ಒಂದು ಎಚ್ ಬಿ ಅಂತ, ಹಿಮೋಗ್ಲೋಬಿನ್ ಅಂತ ಹೇಳುವಂಥ ಒಂದು ಟೆಸ್ಟನ್ನು ಮಾಡ್ತಾರೆ. ಬಟ್ ಆ ಬರೀ ಎಚ್ ಬಿ ಯಲ್ಲಿ ಏನು ಇನ್ಫಾರ್ಮೇಶನ್ ಸಿಗ್ತದೆ ಅಂತ ಹೇಳಿದ್ರೆ, ಅದರ ಲೆವೆಲ್ ಎಷ್ಟುಂಟು ಅಷ್ಟೇ ಇನ್ಫಾರ್ಮೇಶನ್ ಸಿಗ್ತದೆ, ಬೇರೇನು ಇನ್ಫಾರ್ಮೇಶನ್ ಅದರಲ್ಲಿ ಬೇರೆ ಸಿಗುವುದಿಲ್ಲ. ಸೊ ಒಂದು ಎಚ್ ಬಿ ಮಾಡಿತು ಅಂತ ಹೇಳಿದರೆ ಆಯಿತು, ಅದು ಕಡಿಮೆ ಇದೆ, ಅಲ್ಲಿಗೆ ರಕ್ತ ಕಡಿಮೆ ಇದೆ. ಸೊ ಆದರೆ ನಮಗೆ ಅದರ ಮೂಲ ಕಾರಣಗಳು ಗೊತ್ತಾಗಬೇಕು ಅಂತ ಹೇಳಿದರೆ, ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳುವಂಥ ಒಂದು ಟೆಸ್ಟನ್ನು ಮಾಡ್ತೇವೆ ನಾವು. ಈ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳೋದರಲ್ಲಿ, ಅದರಲ್ಲಿ ಹಿಮೋಗ್ಲೋಬಿನ್ನ ಜೊತೆ ಜೊತೆಗೆ ರೆಡ್ ಬ್ಲಡ್ ಸೆಲ್ ಇಂಡಿಸಸ್ ಅಂತ ಹೇಳ್ತೇವೆ, ಎಂ ಸಿ ವಿ, ಎಂ ಸಿ ಎಚ್, ಎಂ ಸಿ ಎಚ್ ಸಿ, ಆರ್ ಡಿ ಡಬ್ಲ್ಯೂ ಅಂತೆಲ್ಲ ಬರ್ತದೆ. ಮತ್ತು ಕೆಲವೊಂದು ಮತ್ತೆ ಬಿಳಿ ರಕ್ತ ಕಣಗಳ ಸಂಖ್ಯೆ, ಆ ಬಿಳಿ ರಕ್ತ ಕಣಗಳಲ್ಲಿ ಸಬ್ ಟೈಪ್ಗಳು ಬರ್ತದೆ, ನ್ಯೂಟ್ರೋಫಿಲ್, ಬೇಸೋಫಿಲ್, ಲಿಂಫೋಸೈಟ್, ಮೋನೋಸೈಟ್ ಅಂತ, ಇಯೋಸ್ನೋಫಿಲ್ ಅಂತ ಸಬ್ ಟೈಪ್ಗಳು, ಅದರ ಲೆವೆಲ್, ಮತ್ತೆ ಪ್ಲೇಟ್ಲೆಟ್ ಅಂಶ, ಇಷ್ಟು ಆ ಸಿ ಬಿ ಸಿಯಲ್ಲಿ ಬರ್ತದೆ. ಸೊ ನಮಗೆ ಒಬ್ಬ ರಕ್ತ ತಜ್ಞನಾಗಿ ನನಗೆ ಆ್ಯಕ್ಚುಲಿ ಏನು ಅಂದರೆ ಅದು ಫುಲ್ ಬೇಕು. ಯಾಕೆ ಅಂತ ಹೇಳಿದ್ರೆ, ನನಗೆ ಅದೊಂದು ಇದ್ರೆ ಸಾಕು, ನಾನು 80-85% ರೋಗಗಳನ್ನು ನಾನು ಅದರಲ್ಲೇ ನಾನು ಏನಿದೆ ಅಂತ ಹೇಳ್ಬೋದು. ನಾನು 100% ಪ್ರೂಫ್ ಬೇಕು ಅಂದರೆ ಬೇರೆ ಟೆಸ್ಟ್ಗಳು ಬೇಕು. ಆದರೆ ನನ್ನ ಇದರಲ್ಲಿ ಓಕೆ, ನಾನು ಒಂದು ನನ್ನ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ಗಳನ್ನು ನ್ಯಾರೋ ಡೌನ್ ಮಾಡಿ ಈ ಥರ ಕಾಯಿಲೆ ಇರ್ಬೋದು ಅಂತ ಹೇಳ್ತೀವಿ, ಇದು ಮಾಡ್ಬೋದು. ಯಾಕೆಂದರೆ ಒಂದು ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸಿನ ಇಂಡಿಸಸ್ ವೇರಿಯೇಷನ್ ಇದೆ, ಬಿಳಿ ರಕ್ತ ಕಣಗಳು ನಾರ್ಮಲ್ ಇದೆ, ಅಥವಾ ಕೆಲವೊಂದು ಜನಕ್ಕೆ ಇಯೋಸ್ನೋಫಿಲ್ ಜಾಸ್ತಿ ಇರ್ಬೋದು, ಪ್ಲೇಟ್ಲೆಟ್ ಐದರ್ ನಾರ್ಮಲ್ ಇದೆ ಅಥವಾ ಸ್ವಲ್ಪ ಜಾಸ್ತಿ ಇದೆ. ಇದರ ಅರ್ಥ ಹೆಚ್ಚಾಗಿ ಕಬ್ಬಿಣದಂಶ ಕಡಿಮೆ ಆಗಿದೆ. ಈ ಕಬ್ಬಿಣದಂಶ ಕಡಿಮೆ ಆಗಿದೆ ಮಾತ್ರ ಅಲ್ಲ, ಅಲ್ಲಿ ಇಯೋಸ್ನೋಫಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ಆವಾಗ ನಾನೇನು ಡಿಡ್ಯೂಸ್ ಮಾಡ್ತೇನೆ, ಮೋಸ್ಟ್ಲಿ ಇವರಿಗೆ ಹುಳದ ಪ್ರಾಬ್ಲಮ್ ಇರಬೇಕು. ಹುಳದ ಪ್ರಾಬ್ಲಮ್ ಇದ್ದ ತಕ್ಷಣ ಇಯೋಸ್ನೋಫಿಲ್ ಜಾಸ್ತಿ ಆಗ್ತದೆ. ಹಾಗೆ ಪ್ಲೇಟ್ಲೆಟ್ ಸ್ವಲ್ಪ ಜಾಸ್ತಿ ಇದ್ರೆ ನಾನು ಫಸ್ಟ್ ಲೇಡೀಸ್ ಆದರೆ ಫಸ್ಟ್ ಕೇಳ್ತೇನೆ, ಪೀರಿಯಡ್ಸ್ ಆಗ್ತಾ ಉಂಟಾ ಈಗ ಅಂತ. ಯಾಕೆಂತ ಹೇಳಿದ್ರೆ, ಯಾವುದೇ ದೇಹದಲ್ಲಿ ಯಾವುದೇ ಟೈಮಲ್ಲಿ ಆಕ್ಟಿವ್ ಆಗಿ ರಕ್ತ ಸೋರಿ ಹೋಗ್ತಾ ಇದ್ರೆ ಆ ಟೈಮಲ್ಲಿ ಪ್ಲೇಟ್ಲೆಟ್ ಅಂಶ ಜಾಸ್ತಿ ಆಗ್ತದೆ. ಸೊ ಪೀರಿಯಡ್ಸ್ ಇಲ್ಲದೇ ಇರೋ ಟೈಮಲ್ಲಿ ಪ್ಲೇಟ್ಲೆಟ್ ಜಾಸ್ತಿ ಇದ್ರೆ ಬೇರೆಲ್ಲೂ ರಕ್ತ ಸೋರಿ ಹೋಗ್ತಾ ಇದೆ ಅಂತ ನಾವು ಹುಡುಕ್ಬೇಕಾಗ್ತದೆ. ಇಲ್ಲ ಇದು ಪೀರಿಯಡ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು, ಅದು ಅಲ್ಲಿಗೆ. ಸೊ ನನಗೆ ಆ ಒಂದು ಸಿ ಬಿ ಸಿ ಅನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗ್ತದೆ, ಇಲ್ಲ ಅಲ್ಲಿ ಪ್ಲೇಟ್ಲೆಟ್ ಕಡಿಮೆ ಇದೆ, ಬಿಳಿ ರಕ್ತ ಕಣವು ಕಡಿಮೆ ಇದೆ, ಈ ರೆಡ್ ಬ್ಲಡ್ ಸೆಲ್ ಸಿಕ್ಕಾಬಟ್ಟೆ ಸೈಜುಗಳ ಕೆಂಪು ರಕ್ತ ಕಣಗಳ ಸೈಜು ತುಂಬ ದೊಡ್ಡದಾಗಿದೆ, ಹೇಗಿದ್ರೆ ಪ್ರಾಬಬ್ಲಿ ಕಬ್ಬಿಣದ ಅಂಶ ಅಲ್ಲ, ಇಲ್ಲಿ ವಿಟಮಿನ್ ಅಂಶ ಕಡಿಮೆ ಇರ್ಬೋದು ಅಂತ ಬರ್ತದೆ. ಮತ್ತು ಕೆಲವೊಮ್ಮೆ ಏನಾಗ್ತದೆ, ನ್ಯೂಟ್ರೋಫಿಲ್ ಅಂತ ಹೇಳ್ತೇವೆ, ಅದು ತುಂಬ ಕಡಿಮೆ ಆಗಿರ್ತದೆ, ಪ್ಲೇಟ್ಲೆಟ್ ತುಂಬ ಕಡಿಮೆ ಆಗಿರ್ತದೆ, ಪ್ಲೇಟ್ಲೆಟ್ 3,000, 5,000, 10,000 ಹೀಗೆ ಇಳ್ತಾ ಇರ್ತದೆ. ಸೊ ಹಾಗೆ ಬಂತು ಅಂತ ಹೇಳಿದ್ರೆ ಆವಾಗ ನಾನು ಸ್ಟ್ರೇಟವೇ ನಾನು ಡಿಡ್ಯೂಸ್ ಮಾಡ್ತೀನಿ, ಮೋಸ್ಟ್ಲಿ ಬೋನ್ ಮ್ಯಾರೋ ಫೈಲ್ ಆಗ್ತಾ ಇದೆ, ಇದು ಬರೀ ಕಬ್ಬಿಣದಂಶ ವಿಟಮಿನ್ ಅಂಶ ಕಡಿಮೆ ಆಗಿ ಬಂದದ್ದಲ್ಲ, ಇಲ್ಲಿ ಏನೋ ಮೇಜರ್ ಆಗಿ ಬೋನ್ ಮ್ಯಾರೋದಲ್ಲಿ ಏನೋ ತೊಂದರೆ ಬರ್ತಾ ಇದೆ. ಸೊ ನಾನು ಅದನ್ನು ಹುಡುಕ್ಬೇಕೆ ಹೊರತು ಆಯ್ತು ನೀವು ಕಬ್ಬಿಣಾಂಶ ತಗೊಳ್ಳಿ ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳುವಂಥ ಪರಿಸ್ಥಿತಿ ಅಲ್ಲ. ಅದಕ್ಕೆ ಕೂಲಂಕುಷವಾಗಿ ನಾನು ಪರೀಕ್ಷೆ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಆ ಬೇಸಿಕ್ ಸಿ ಬಿ ಸಿ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಅದನ್ನು ನೋಡಿದರೆ ಹೆಚ್ಚಿನ ಡಾಕ್ಟರ್ಗಳಿಗೆ ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ರಫ್ ಆಗಿ ಒಂದು ಐಡಿಯಾ ಬರ್ತದೆ ಏನು ಅಂತ. ಅದರ ನಂತರಕ್ಕೆ ನಾವು ಮತ್ತೆ ಅದರ ಬೇಸಿಸಲ್ಲಿ ನೆಕ್ಸ್ಟ್ ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತೇವೆ. ಈಗ ನಮಗೆ ಡೌಟ್ ಇದೆ, ಕಬ್ಬಿಣದ ಅಂಶ ಕಡಿಮೆ ಇದೆ, ಅದಕ್ಕೆ ಟೆಸ್ಟ್ ಮಾಡ್ತೇವೆ. ಅದಕ್ಕೆ ಆ್ಯಕ್ಚುಲಿ ಎಲ್ಲರಿಗೂ ಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಸಿ ಬಿ ಸಿ ಅಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇದೆ ಅಂತ ಅನಿಸಿತು ಅಂತ ಹೇಳಿದರೆ ಒಂದು ಹುಳದ ಮಾತ್ರೆ ಕೊಟ್ಟು ಕಬ್ಬಿಣದಂಶದ ಮಾತ್ರೆ ಕೊಟ್ಟು ನೀವು ಒಂದು ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತೇವೆ. ಆಯ್ತಾ? ಸೊ ಇಂಪ್ರೂವ್ ಆಗಲಿಲ್ಲ ಅಂದ್ರೆ, ಒಂದು ತಿಂಗಳು ಬಿಟ್ಟು ಇಂಪ್ರೂವ್ ಆಗಲಿಲ್ಲ ಅಥವಾ ಮತ್ತೆ ಮತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ, ಸೊ ರಕ್ತ ಸೋರಿ ಹೋಗ್ತಾ ಇದೆಯಾ, ಅದಕ್ಕೆ ಬೇಕಾದ ಟೆಸ್ಟ್ಗಳನ್ನ ಮಾಡ್ತೇವೆ. ಮತ್ತೆ ಕೆಲವು ಜನಕ್ಕೆ ಏನಾಗ್ತದೆ, ಹಾಗೆ ತುಂಬಾ ಕಡಿಮೆ ಆಗುವಾಗ ಕಬ್ಬಿಣದ ಅಂಶದ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಈ ಇಂಜೆಕ್ಷನ್ಗಳು ಹೈ ಡೋಸ್ ಅಲ್ಲಿ ಕೊಡುವಂಥದ್ದು ನಾವು, ಯಾಕೆಂತ ಹೇಳಿದ್ರೆ ನೀವು ಮೊದಲೆಲ್ಲ ಏನಂದ್ರೆ ಸಣ್ಣ ಸಣ್ಣ ಡೋಸ್ಗಳು ಕೊಡ್ತಾ ಇದ್ರು. ಈ ಸಣ್ಣ ಸಣ್ಣ ಡೋಸ್ ಅಲ್ಲಿ ಕೊಡುವಾಗ ಏನಂದ್ರೆ ವಾರಕ್ಕೊಮ್ಮೆ ಬರಬೇಕು ಪೇಷಂಟ್ ಆಸ್ಪತ್ರೆಗೆ, ನಾ 8 ಸಲ 10 ಸಲ ಬಂದು ಇಂಜೆಕ್ಷನ್ ಹಾಕಿಸಿಕೊಂಡು ಹೋಗಬೇಕು. ಸೊ ಅದರ ಬದಲು ಈಗ ಹೈ ಡೋಸ್ ಇಂಜೆಕ್ಷನ್ಗಳು ಬರ್ತದೆ. ಸೊ ಆ ಹೈ ಡೋಸ್ ಇಂಜೆಕ್ಷನ್ ನಾನು ಕೊಡಬೇಕಾಗಿದ್ದರೆ ಆವಾಗ ನಾನು ಇದನ್ನು ಟೆಸ್ಟ್ ಮಾಡಲೇಬೇಕು. ಯಾಕೆಂದರೆ ಹೈ ಡೋಸ್ ಮೆಡಿಸಿನ್ ಕೊಡ್ತಾ ಇದ್ದೇನೆ, ಮೆಡಿಸಿನಲ್ಲಿ ಕಬ್ಬಿಣದ ಅಂಶ ಅದು ಆ್ಯಕ್ಚುಲಿ. ಆದರೂ ಕೂಡ ಒಬ್ಬರಿಗೆ ಅಷ್ಟು ಡೋಸಲ್ಲಿ ನಾನು ಕೊಡಬೇಕು ಅಂತ ಹೇಳಿದರೆ ನನಗೆ 100% ಪ್ರೂಫ್ ಬೇಕು, ಹೌದು ಇದು ಕಬ್ಬಿಣದ ಅಂಶ ಕಡಿಮೆ ಆದ್ದು ಅಂತ. ಇರಬಹುದು ಅಂತ ಗೆಸ್ ವರ್ಕ್ ಮಾಡಿ ಅಲ್ಲಿ ಕೊಟ್ಟು ಅದು ಇಲ್ದಿದ್ರೆ ಅನ್ವಯಿಸಿದ ರೋಗಿ ಅಲ್ವಾ. ಸೊ ಈಗ ನಾವು ಡಾಕ್ಟರ್ಗಳು ಮೆಡಿಸಿನ್ ಕೊಟ್ಟಾಗ ನಮಗೆ ಫಿಸಿಕಲಿ ಏನಾಗೋದಿಲ್ಲ, ಆದರೆ ನಾವು ಅದನ್ನು ಆಲೋಚನೆ ಮಾಡಬೇಕು. ನನ್ನ ಕೊಟ್ಟ ಮೆಡಿಸಿನ್ದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಅವರು ಫಸ್ಟ್ ಡೂ ನೋ ಹಾರ್ಮ್ ಅಂತ ನಮ್ಮ ಡಿಕ್ಟಮ್ ಏನು ಅಂತ ಹೇಳಿದರೆ, ಮೆಡಿಸಿನ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಕೊಟ್ಟು ತೊಂದರೆ ಕೊಡಬೇಡಿ, ಇದು ನಮ್ಮ ಫಿಲಾಸಫಿ. ಸೊ ಹಾಗಾಗಿ ಅದಕ್ಕೆ ಆಗ ನಮಗೆ ಕೆಲವು ಟೆಸ್ಟ್ಗಳು ಬೇಕಾಗ್ತದೆ. ಅದೇ ರಕ್ತ ನಾಶ ಆಗ್ತಾ ಇದೆ ಅಂತ ನನಗೆ ಅನಿಸ್ತು ಅಂತ ಹೇಳಿದ್ರೆ ಆಗ ಒಂದು ಪೆರಿಫರಲ್ ಸ್ಮಿಯರ್ ಅಂತ ಮಾಡ್ತೇವೆ, ಮೈಕ್ರೋಸ್ಕೋಪಲ್ಲಿ ಹಾಕಿ ಕೆಂಪು ರಕ್ತ ಕಣದ ಶೇಪನ್ನು ನೋಡ್ತೇವೆ, ಅಥವಾ ಅದರಲ್ಲಿ ಬೇರೆ ಏನಾದ್ರು ಅಬ್ನಾರ್ಮಲ್ ಜೀವಕೋಶಗಳಿದೆಯಾ. ಈಗ ಎಲ್ಲ ಕೌಂಟುಗಳು ವೇರಿಯೇಷನ್ ಬಂದರೆ ಗ್ರಾಚರ್ ತಪ್ಪಿದ್ರೆ ಬ್ಲಡ್ ಕ್ಯಾನ್ಸರ್ ಕೂಡ ಇರಬಹುದು. ಸೊ ಅಂಥದ್ದಲ್ಲಿ ಸ್ಮಿಯರ್ ಮಾಡಿ ನೋಡ್ತೇವೆ. ಮತ್ತೆ ಬೋನ್ ಮ್ಯಾರೋ ಫೇಲ್ಯೂರ್ ಇದೆ ಅಥವಾ ಬ್ಲಡ್ ಕ್ಯಾನ್ಸರ್ ಅಂಶ ಏನಾರು ಇದೆ ಅಂತ ಬಂತು ಅಂತ ಹೇಳಿದ್ರೆ ನಾವು ಮತ್ತೆ ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡ್ತೇವೆ. ಈ ಸೊಂಟದ ಮೂಳೆ ಒಳಗೆ ಒಂದು ಸೂಜಿ ಹಾಕಿ ಅಲ್ಲಿಂದ, ಯಾಕೆಂತ ಹೇಳಿದ್ರೆ ಈ ಮೂಳೆ ಒಳಗೆ ಅಸ್ಥಿಮಜ್ಜೆ ಅಂತ ಹೇಳ್ತೇವೆ, ಅಲ್ಲಿ ರಕ್ತ ಉತ್ಪತ್ತಿ ಆಗೋದು. ಸೊ ಅಲ್ಲಿಗೆ ಹೋಗಿ ಏನಾಗ್ತಾ ಇದೆ ಅಲ್ಲಿ, ಯಾಕೆ ಇದೆಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳೋದನ್ನು ಅಲ್ಲಿಂದ ಸ್ಯಾಂಪಲ್ ತೆಗೆದು ಟೆಸ್ಟ್ ಮಾಡಿ ನೋಡ್ತೇವೆ. ಆದರೆ ಕೇವಲ ಸಿಂಪಲ್ ಪೌಷ್ಟಿಕಾಂಶಗಳ ಕೊರತೆಗೆ ಹೋಗಿ ನಾವು ಬೋನ್ ಮ್ಯಾರೋ ಎಲ್ಲ ಮಾಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಅದು ಕೇವಲ ಸಿಂಪಲ್ ಟೆಸ್ಟ್ಗಳಲ್ಲಿ ಅದು ನಮಗೆ ಗೊತ್ತಾಗ್ತದೆ, ಅದರ ಬೇಸಿಸಲ್ಲಿ ನಾವು ಅದನ್ನು ಟ್ರೀಟ್ಮೆಂಟನ್ನು ಮಾಡಲಿಕ್ಕಾಗ್ತದೆ.
0: ಓಕೆ ಕೇಳುಗರೆ, ರಕ್ತಹೀನತೆಗೆ ಸಂಬಂಧಪಟ್ಟು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರು. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು 6364240949 ಈ ಒಂದು ಸಂಖ್ಯೆಗೆ. ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಕೇಳಬೇಕು ಡಾಕ್ಟರ್, ಈಗ ಗರ್ಭಿಣಿಯರು ಹಾಗೂ ರಕ್ತಹೀನತೆ, ಈ ಗರ್ಭಿಣಿಯರಲ್ಲಿ ರಕ್ತಹೀನತೆ ಕಂಡು ಬಂದರೆ ಏನೆಲ್ಲ ತೊಂದರೆಗಳಾಗಬಹುದು ಅನ್ನೋದನ್ನು ಹೇಳ್ತೀರಾ?
1: ಈಗ ನಮಗೆ ಗರ್ಭಿಣಿಯರಲ್ಲಿ ಈಗ ನಮ್ಮ ದೇಶದಲ್ಲಿ ನೋಡಿದರೆ ಜನರಲ್ ಎಸ್ಟಿಮೇಟ್ ಪ್ರಕಾರ ಹಳ್ಳಿಗಳಲ್ಲಿ 60% ಗರ್ಭಿಣಿ ಮಹಿಳೆಯರಿಗೆ ಅನಿಮಿಯ ಇರ್ತದೆ. ಪೇಟೆಗಳಲ್ಲಿ ಮೆಟ್ರೋ ಸಿಟಿಗಳಲ್ಲಿ ನೋಡಿದರೆ ಅಲ್ಲಿ ಸ್ವಲ್ಪ ಕಡಿಮೆ, ಆದರೂ 50% ಗರ್ಭಿಣಿಯರಿಗೆ ರಕ್ತಹೀನತೆ ಇರ್ತದೆ. ಕಾರಣಗಳು ನಾನು ಆಗ ಹೇಳಿದಾಗಿ ಯಾವುದು ಕೂಡ ಇರಬಹುದು ಅದು ಕಾರಣಗಳು. ಆದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ನಾವು ಮೆಟರ್ನಲ್ ಮಾರ್ಟಾಲಿಟಿ, ಇನ್ಫೆಂಟ್ ಮಾರ್ಟಾಲಿಟಿ ಅಂತ ನಾವು ಹೇಳ್ತೇವೆ. ಏನು ಅಂದರೆ ಈ ಪ್ರಸವದ ಸಮಯದಲ್ಲಿ ತಾಯಿ ಅಥವಾ ಮಗುವಿನ ಮರಣ ಹೊಂದುವಂಥ ಒಂದು ಇವೆಂಟ್ ಏನಿರ್ತದೆ, ಅದಕ್ಕೆ ಅತ್ಯಂತ ಮುಖ್ಯ ಕಾರಣ ಅನಿಮಿಯಾ. ಯಾಕೆಂತ ಹೇಳಿದರೆ ಈಗ ಗರ್ಭಿಣಿಯರಲ್ಲಿ ನಾವು ತಾಯಿಯರಲ್ಲಿ ನೋಡುವ, ತಾಯಿಯರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ, ಇನಿಷಿಯಲ್ ಆ ಟೈಮಲ್ಲಿ ಏನು ಗೊತ್ತಾಗೋದಿಲ್ಲ, ಪ್ರೆಗ್ನೆಂಟ್ ಆಗಿದ್ದಾಗ ಏನಂದ್ರೆ ಸುಸ್ತು ಜಾಸ್ತಿ ಇರ್ತದೆ. ಬೇರೆಯವರಿಗೆ ಕಂಪೇರ್ ಮಾಡಿ ಬೇರೆ ಗರ್ಭಿಣಿ ಮಹಿಳೆಯರು ಗಂಡನೊಟ್ಟಿಗೆ ಪಾರ್ಕಿಗೆ ಅಲ್ಲಿ ಇಲ್ಲಿ ಹೋಗ್ತಾರೆ, ಇವರಿಗೆ ಮಲಗಿದಲ್ಲಿ ಇರ್ತಾರೆ ಅಥವಾ ಮನೆಯೊಳಗೆ ಇರ್ತಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ, ಕಾಲು ಸ್ವಲ್ಪ ಊತ ಬರ್ಬೋದು. ಬಟ್ ಇದು ನಮ್ಮ ಗರ್ಭಾವಸ್ಥೆಯ ದಿನಗಳು ಮುಂದೆ ಹೋದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ಮಗುವಿನ ವೆಯ್ಟ್ ಗೇನ್ ಆಗೋದಿಲ್ಲ. ಹಾಗೆ ತಾಯಿಯ ಬಿ ಪಿಯಲ್ಲಿ ವೇರಿಯೇಷನ್ ಬರ್ಬೋದು, ಬೇರೆ ಬೇರೆ ತೊಂದರೆಗಳು ಬರ್ಬೋದು. ಅದೇ ನಂತರ ಏನಾಗ್ತದೆ ಅಂತಂದರೆ ಡೆಲಿವರಿ ಟೈಮಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಡೆಲಿವರಿ ಆದ ತಕ್ಷಣ ಗರ್ಭಕೋಶ ಕಾಂಟ್ರ್ಯಾಕ್ಟ್ ಆಗಬೇಕು. ಕಾಂಟ್ರ್ಯಾಕ್ಟ್ ಆಗಿ ಮೊದಲು ಒಂದು ಸಾಧಾರಣ ಎರಡು ಒಂದೂವರೆ ಫುಟ್ಬಾಲ್ನಷ್ಟು ಸೈಜಿನ ಗರ್ಭಕೋಶ ಇದ್ದದ್ದು ಅದು ಈ ಕ್ರಿಕೆಟ್ ಬಾಲ್ನ ಸೈಜಿಗೆ ಕಾಂಟ್ರ್ಯಾಕ್ಟ್ ಆಗಬೇಕು. ಅಷ್ಟು ಸೈಜ್ ಕಾಂಟ್ರ್ಯಾಕ್ಟ್ ಆಗಬೇಕು ಅಂತ ಹೇಳಿದರೆ ರಕ್ತ ಬೇಕು ಸರಿಯಾಗಿ ದೇಹದಲ್ಲಿ. ದೇಹದಲ್ಲಿ ರಕ್ತದ ಅಂಶ ಇಲ್ಲ ಅಂತ ಹೇಳಿದರೆ ಅದು ಕಾಂಟ್ರ್ಯಾಕ್ಟ್ ಆಗೋದಿಲ್ಲ. ಆ ಯೂಟ್ರಸ್ ಕಾಂಟ್ರ್ಯಾಕ್ಟ್ ಆಗಲಿಲ್ಲ ಅಂದರೆ ಏನಾಗ್ತದೆ, ಆ ಟೈಮಲ್ಲಿ ಆ ಗರ್ಭಕೋಶಕ್ಕೆ ಸಪ್ಲೈ ಮಾಡುವ ರಕ್ತನಾಳಗಳೆಲ್ಲ ಡಬಲ್ ಆಗಿರ್ತದೆ ಸೈಜು, ಎಲ್ಲ ದೊಡ್ಡ ದೊಡ್ಡ ರಕ್ತನಾಳಗಳಿರ್ತದೆ, ಅದರಿಂದ ರಕ್ತ ಸೋರಿ ಹೋಗ್ತದೆ. ಯಾವ ರೀತಿ ಸೋರಿ ಹೋಗ್ತದೆ ಅಂತ ಹೇಳಿದರೆ ನಮಗೆ ನಾವು ಏನಾಗ್ತದೆ ಅಂತ ಗೊತ್ತಾಗುವಷ್ಟೊತ್ತಿಗೆ ಆಲ್ರೆಡಿ ಒಂದೂವರೆ ಲೀಟರ್ ಬ್ಲಡ್ ಲಾಸ್ ಆಗಿರ್ತದೆ. ಸೊ ಇದು ಬಹಳ ಕಾಮನ್. ಎಷ್ಟೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪೇಪರಲ್ಲೆಲ್ಲ ನೋಡ್ತೇವೆ, ಪ್ರಸವ ಸಮಯದಲ್ಲಿ ಗರ್ಭಿಣಿ ಬ್ಲೀಡಿಂಗ್ ಜಾಸ್ತಿಯಾಗಿ ತಿರಿ ಹೋದ್ರು ಅಂತ. ಅದರಲ್ಲಿ 80% ಜನರಿಗೆ ಅನಿಮಿಯಾ ಇದ್ದಿರ್ತದೆ, ಅದು ಕರೆಕ್ಟ್ ಆಗಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಎಷ್ಟೊಂದು ಸಲ ಆಂಟಿನೇಟಲ್ ಕೇರಿಗೆ ಹೋಗಿರೋದಿಲ್ಲ. ಫಸ್ಟ್ ಡೇ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಒಮ್ಮೆ ಡಾಕ್ಟರ್ ಹತ್ರ ಹೋಗ್ತಾರೆ, ಮತ್ತೆ ಹೇಗಿದ್ರು ಇದು ನ್ಯಾಚುರಲ್ ಸಪ್ಲಿಮೆಂಟ್ ತಗೊಂಡಿರೋದಿಲ್ಲ, ಇದು ನ್ಯಾಚುರಲ್ ಅಲ್ಲ ನಮ್ಮದು ಹೇಗಿದ್ರು ಪ್ರೊಸೆಸ್. ಸಿ ಅಲ್ಟಿಮೇಟ್ಲಿ ಏನು ಗರ್ಭಾವಸ್ಥೆ ಅಂತ ಹೇಳುವಂಥದ್ದು ಒಂದು ಕಾಯಿಲೆ ಅಲ್ಲ, ಅದು ನ್ಯಾಚುರಲ್ ದೈವದತ್ತವಾಗಿ ಬಂದ ಒಂದು ನ್ಯಾಚುರಲ್ ಪ್ರೊಸೆಸ್. ಹಾಗಿರುವಾಗ ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಯಾಕೆ ತೋರಿಸ್ಬೇಕು, ಟೆಸ್ಟ್ ಮಾಡಿಸೋದು ಯಾಕೆ, ನಾವು ಆಗ ಆರಾಮಾಗಿರ್ತೇವೆ ಅಂತ ಹೇಳ್ಕೊಂಡು ಅಂತ ಇರ್ತಾರೆ. ಆ ಡೆಲಿವರಿ ಟೈಮಲ್ಲಿ ಹಿಮೋಗ್ಲೋಬಿನ್ನು 10 ಕಡಿಮೆ ಇದ್ದರೆ ಆವಾಗ ಈ ಬ್ಲೀಡಿಂಗ್ ಆಗುವಂಥದ್ದು, ಆ ಬ್ಲೀಡಿಂಗ್ ಆಗೋದು ಮಾತ್ರ ಅಲ್ಲ ಬೇರೆ ಕಾಂಪ್ಲಿಕೇಶನ್ಸ್ ಬರ್ತದೆ, DVT ಅಂತ ಹೇಳ್ತೇವೆ, ರಕ್ತ ಹೆಪ್ಪು ಕಟ್ಟಿಕೊಳ್ಳುವಂಥದ್ದು, ಕಾಲಲ್ಲಿ ಅಥವಾ ಶ್ವಾಸಕೋಶದಲ್ಲಿ ಹಾರ್ಟಲ್ಲಿ ರಕ್ತ ಹೆಪ್ಪು ಕಟ್ಟಿಕೊಳ್ಳುವಂಥದ್ದು, ಅದರ ರಿಸ್ಕ್ ಕೂಡ ಜಾಸ್ತಿ ಇರ್ತದೆ, ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಜಾಸ್ತಿ ಇರ್ತದೆ. ಇನ್ನೊಂದು ಪೋಸ್ಟ್ ಮಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ, ಹಾರ್ಟ್ ವೀಕ್ ಆಗ್ತದೆ, ಈ ದೇಹದಲ್ಲಿ ಕಬ್ಬಿಣದಂಶ ಸಿಕ್ಕಾಪಟ್ಟೆ ಕಡಿಮೆ ಇದ್ದು ಅದರಿಂದಾಗಿ ಹಾರ್ಟ್ ವೀಕ್ ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಪ್ರಾಣಕಪಾಯ ಬರುವಂಥ ಚಾನ್ಸಸ್ ಇರ್ತದೆ. ಇನ್ನೀಗ ಮಗುವಿನ ವಿಷಯಕ್ಕೆ ನೋಡಿದರೆ ಅಥವಾ ತಾಯಿಯಲ್ಲಿ ಏನಂದ್ರೆ ಪ್ರೀ ಟರ್ಮ್ ಡೆಲಿವರಿ ಅಂತ ಹೇಳ್ತೇವೆ, ಇವರಿಗೆ 7 ತಿಂಗಳಲ್ಲಿ 7.5 ತಿಂಗಳಲ್ಲಿ ಹೇರ್ತಾರೆ, 9 ತಿಂಗಳವರೆಗೆ ಹೋಗೋದೇ ಇಲ್ಲ. ಯಾಕಂತೇಳಿದ್ರೆ ಅನಿಮಿಯಾ ಇರ್ತದೆ, ಅದನ್ನು ಆ ಬಸರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ದೇಹದಲ್ಲಿ ಇರೋದಿಲ್ಲ. ಸೊ ಈ ಮಗುವಿಗಾಗುವಾಗ ಪ್ರಿಮೆಚ್ಯೂರ್ ಆಗಿ ಬರ್ತಾಗಿರ್ತದೆ ಮಗು, ಅಥವಾ ಅದಕ್ಕೆ ಸರಿಯಾದ ವೆಯ್ಟ್ ಗೇನ್ ಆಗಿರೋದಿಲ್ಲ. ತಾಯಿಯ ದೇಹದಿಂದಲೇ ಹೋಗಬೇಕು ಕಬ್ಬಿಣದ ಅಂಶ, ಕ್ಯಾಲ್ಸಿಯಮ್ಮು, ಪ್ರತಿಯೊಂದು ಪೌಷ್ಟಿಕಾಂಶಗಳು ಮಗುವಿಗೆ ತಾಯಿಯ ದೇಹದಿಂದಲೇ ಹೋಗಬೇಕು. ತಾಯಿಯ ದೇಹದಲ್ಲೇ ಇಲ್ಲ ಅಂತ ಹೇಳಿದ್ರೆ ಮಗುವಿನ ವೆಯ್ಟ್ ಗೇನ್ ಆಗೋದಿಲ್ಲ. ವೆಯ್ಟ್ ಗೇನ್ ಆಗದೇ ಇರುವ ಮಗು ನಿಮಗೆ ಹೇಗೆ ಅಂತ ಹೇಳಿದ್ರೆ 8 ತಿಂಗಳು 9 ತಿಂಗಳಲ್ಲಿ ಹುಟ್ಟಿದ ಮಗು ಆದರೂ 1.5 kg 1 kg 800 g ಹೀಗೆಲ್ಲ ಇರ್ತದೆ. ಸೊ ಏನಾಗ್ತದೆ, ಆ ಮಗುನ ಇಮಿಡಿಯೇಟ್ಲಿ NICU ಶಿಫ್ಟ್ ಮಾಡಬೇಕಾಗ್ತದೆ, ಯಾಕಂದ್ರೆ ಮಗುವಿಗೆ ಇಂಡಿಪೆಂಡೆಂಟ್ ಆಗಿ ಬದುಕಲಿಕ್ಕೆ ಆಗೋದಿಲ್ಲ. ಸೊ ಸಪೋರ್ಟ್ ಸಿಸ್ಟಮಲ್ಲಿ ಮತ್ತೆ 1-2 ವಾರ ಇಟ್ಟು ಮಗುವನ್ನು ಬೆಳೆಸಿ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಿ ಮತ್ತೆ ಬಿಡಬೇಕಾಗ್ತದೆ, ತಾಯಿಯೊಟ್ಟಿಗೆ ಬಿಡಬೇಕಾಗ್ತದೆ. ಆ ಸಮಯದಲ್ಲಿ ಎಷ್ಟೊಂದು ಮಕ್ಕಳು ಪ್ರಾಣಕ್ಕೆ ಅಪಾಯ ಬರುವಂಥದ್ದು ಇರ್ತದೆ. ಸೊ ಹಾಗಾಗಿ ಅನಿಮಿಯಾ ಅಂತ ಹೇಳುವಂಥದ್ದು ಪ್ರೆಗ್ನೆಂಟ್ ಲೇಡಿಗಳಲ್ಲಿ ತಾಯಿ ಮತ್ತು ಮಗುವಿನ ಮರಣಕ್ಕೆ ಅತ್ಯಂತ ಡೈರೆಕ್ಟ್ ಕಾರಿಲೇಟ್ ಆಗುವಂಥ ಒಂದು ರೋಗ ಚಿಹ್ನೆ ಅದು. ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಅನಿಮಿಯಾವನ್ನು 100% ಕರೆಕ್ಟ್ ಮಾಡಲೇಬೇಕು, ಬೇರೆ ದಾರಿಯೇ ಇಲ್ಲ ಅದರಲ್ಲಿ.
0: ಖಂಡಿತ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಐರನ್ ಸಪ್ಲಿಮೆಂಟ್ ಇರ್ತದೆ ಅಥವಾ ಕ್ಯಾಲ್ಸಿಯಂ ಇರ್ತದೆ, ಅದನ್ನೆಲ್ಲ ತಗೊಳ್ಳೋದು ಯಾಕೆ, ಇದನ್ನು ಯಾರು ತಿಂತಾರೆ ಅನ್ನೋದು ಅಸಡ್ಡೆ ಕೂಡ ಕೆಲವರಲ್ಲಿ ಇದೆ. ಇನ್ನೊಂದು ವಿಚಾರ ಇಲ್ಲ ಡಾಕ್ಟರ್ ಏನಂದ್ರಿಕ, ಯುವಕರಲ್ಲಿ ಹೆಚ್ಚಾಗಿ ರಕ್ತದಾನ ಮಾಡುವಂತದ್ದು ಈಗ ನಾವು ನೋಡ್ಬೇಕು ಅಂದ್ರೆ ರಕ್ತ ಎಷ್ಟಿದ್ರು ಕೂಡ ಸಾಕಾಗುದಿಲ್ಲ, ಆ ರೀತಿ ಕೆಲವೊಂದು ಘಟನೆಗಳೆಲ್ಲ ಆದಾಗ ರಕ್ತದ ಅವಶ್ಯಕತೆ ಇರುತ್ತೆ. ಈ ರಕ್ತದಾನ ಮಾಡುವಂತದ್ದು ಕೆಲವರಲ್ಲಿ ಏನು ತಪ್ಪು ಕಲ್ಪನೆ ಇದೆ ಅಂದ್ರೆ ರಕ್ತದಾನ ಮಾಡೋದ್ರಿಂದ ರಕ್ತ ಕಡಿಮೆ ಆಗ್ತದೆ, ನಮ್ಮಲ್ಲೇ ರಕ್ತ ಇಲ್ಲ ನಾವು ರಕ್ತದಾನ ಮಾಡೋದ್ರಿಂದ ನಮ್ಗೆ ಕಡಿಮೆ ಆಗುದಿಲ್ವಾ ಅನ್ನುವಂತ ಪ್ರಶ್ನೆಗಳಿರ್ತದೆ, ಇದನ್ನ ಬಗ್ಗೆ ಏನ್ ಹೇಳ್ತೀರಾ?
1: ಅದೇ ಅದು ಆಕ್ಚುಲಿ ದೊಡ್ಡ ತಪ್ಪು ಕಲ್ಪನೆ.
0: ಓಕೆ,
1: ಆಕ್ಚುಲಿ ನಮ್ಮ ದೇಹವನ್ನು ಈ ಪ್ರಕೃತಿ ಅಥವಾ ದೇವರು ಎಷ್ಟು ಚಂದ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ಹೆಲ್ತಿಯಾಗಿದ್ದು ನಮ್ಮ ದೇಹದಲ್ಲಿ ಪೌಷ್ಟಿಕಾಂಶ ಬೇಕಾದಷ್ಟು ಇದ್ರೆ, ಇವತ್ತು ನಾನು ಹೋಗಿ ಬ್ಲಡ್ ಡೊನೇಷನ್ ಮಾಡಿದ್ರೆ ಜನರಲಿ ಅರೌಂಡ್ 400-450 ml ಬ್ಲಡ್ ತೆಗಿತಾರೆ ನನ್ನ ದೇಹದಿಂದ. ಬ್ಲಡ್ ತೆಗೆದ 3-5 ದಿವಸದಲ್ಲಿ ಅದು ರಿಪ್ಲೆನಿಶ್ ಆಗ್ತದೆ, ಪುನಃ ರಕ್ತ ಮರುಪೂರಣ ಮಾಡಿಕೊಳ್ತದೆ. ನಮ್ಮ ಅಸ್ಥಿ ಮಜ್ಜೆಗೆ ಅಷ್ಟು ಕೆಪಾಸಿಟಿ ಇದೆ.
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್, ನಾನು ಕೊಟ್ಟಾರದಿಂದ ಕುಸುಮಾಕರ್.
0: ಓಕೆ ಕುಸುಮಾಕರ್
2: ಡಾಕ್ಟರ್, ನಮಸ್ಕಾರ.
1: ನಮಸ್ಕಾರ.
2: ಇದು ಅದೇ ಅನಿಮಿಯಾ ಅದರ ಬಗ್ಗೆ, ಇದು ಈ ರಕ್ತಹೀನತೆಗೆ ಈಗ ಡಾಕ್ಟರ್ ಎಲ್ಲ ಬರೆದು ಕೊಡ್ತಾರೆ 30 ಮಾತ್ರೆ ತಗೊಳ್ಳಿ, ಇದು ಎಂತ ಸಪ್ಲಿಮೆಂಟ್ ಎಲ್ಲ, ಅದು ಒಂದು 10 ದಿನ ತಗೊಳ್ಳಿ, ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಹತ್ತಾಳೆ ಹಾಗೆಲ್ಲ ಹೇಳ್ತಾರೆ. ಅದು ತಗೊಳ್ಬಹುದಾ ಎಂತ? ಅದು ಕೆಲವರು ಹೇಳ್ತಾರೆ ಎಲ್ಲ ತಗೊಳ್ಬಾರ್ದು, ಕಿಡ್ನಿ ಎಲ್ಲ ಕಲ್ಲಾಗ್ತದೆ ಹಾಗೆ ಹೀಗೆ ಅಂತ, ಅದರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ, ನಾನು ರೇಡಿಯೋದಲ್ಲಿ ಕೇಳ್ತೇನೆ ಸರ್.
1: ಹೌದು, ಬಹಳ ಒಳ್ಳೆ ಪ್ರಶ್ನೆ. ಏನು ಅಂತ ಹೇಳಿದರೆ ಈ ಕನ್ಸರ್ನ್ ಪಾರ್ಷಲಿ ಟ್ರೂ. ಏನು ಅಂತ ಹೇಳಿದರೆ ಈಗ ಒಬ್ಬ ವ್ಯಕ್ತಿಗೆ ಅಗತ್ಯ ಇಲ್ಲದೆ ಇರೋ ಟೈಮಲ್ಲಿ ನಾವು ಕ್ಯಾಲ್ಶಿಯಂ ಸಪ್ಲಿಮೆಂಟನ್ನು ಕೊಟ್ಟರೆ ಆವಾಗ ಅದು ಕಲ್ಲಾಗಿ ಕಿಡ್ನಿಯಲ್ಲಿ ಕಲ್ಲಾಗುವಂಥ ಚಾನ್ಸಸ್ ಇರ್ತದೆ. ಆದರೆ ರಕ್ತಹೀನತೆಗೆ ನಾವು ಕ್ಯಾಲ್ಶಿಯಮನ್ನು ಕೊಡೋದಿಲ್ಲ ಹೆಚ್ಚಾಗಿ. ನಾವು ಕ್ಯಾಲ್ಶಿಯಮನ್ನು ಯಾವಾಗ ಕೊಡ್ತೇವೆ ಅಂತ ಹೇಳಿದರೆ ರಕ್ತಹೀನತೆ ಜೊತೆ ಜೊತೆಗೆ ಮೂಳೆ ವೀಕ್ ಆಗಿದೆ, ವಿಟಮಿನ್ ಡಿ ಕಡಿಮೆ ಇದೆ ಅಂತ ಹೇಳಿದರೆ ಆ ಟೈಮಲ್ಲಿ ಕ್ಯಾಲ್ಶಿಯಂ ಕೊಡ್ತೇವೆ. ಅಥವಾ ಕಬ್ಬಿಣದ ಅಂಶದ ಇಂಜೆಕ್ಷನನ್ನು ಕೊಟ್ಟಾಗ ಅಡಿಷನಲ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಬೇಕಾಗ್ತದೆ ಅಂತ ಹೇಳುವ ಟೈಮಲ್ಲಿ ಆ ಟೈಮಲ್ಲಿ ಕೊಡ್ತೇವೆ. ಇಲ್ಲಾಂತೇಳಿದ್ರೆ ರಕ್ತಹೀನತೆಗೆ ಕೊಡೋದು ಕೇವಲ ಕಬ್ಬಿಣದ ಸಪ್ಲಿಮೆಂಟ್ ಮಾತ್ರ. ಸೊ ಅದರಲ್ಲಿ ಕಿಡ್ನಿಗೆ ಕಿಡ್ನಿಯಲ್ಲಿ ಕಲ್ಲಾಗೋದು ಅಥವಾ ಪಿತ್ತಕೋಶದಲ್ಲಿ ಕಲ್ಲಾಗೋದು ಅಂಥದ್ದೆಲ್ಲ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ನಿಮಗೆ ಕಬ್ಬಿಣದ ಮಾತ್ರೆಗಳನ್ನು ಕೊಟ್ಟಾಗ ಅದರಲ್ಲಿ ಬರುವ ಮ್ಯಾಕ್ಸಿಮಮ್ ಸೈಡ್ ಎಫೆಕ್ಟ್ ಅಂತ ಹೇಳಿದರೆ ಒಂದು ಹೊಟ್ಟೆ ಉರಿ ಬರ್ಬೋದು, ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ ಆಗ್ತದೆ. ಇನ್ನೊಂದು ಕಾನ್ಸ್ಟಿಪೇಷನ್ ಆಗ್ತದೆ, ತುಂಬ ಜನರಿಗೆ ಕಾನ್ಸ್ಟಿಪೇಷನ್ ಆಗ್ತದೆ. ಸೊ ಇದು ಎರಡು ಬಿಟ್ಟರೆ ಬೇರೆ ಕಬ್ಬಿಣದ ಅಂಶದಿಂದಾಗಿ ಮತ್ತೆ ಅಂದರೆ ಐರನ್ ಪಾಯ್ಸನಿಂಗ್ ಅಂತ ಹೇಳ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ ಒಮ್ಮೆಗೆ 30-40 ಕಬ್ಬಿಣದ ಅಂಶದ ಮಾತ್ರೆಗಳನ್ನು ಒಟ್ಟಿಗೆ ನುಂಗಿದ್ರೆ ಆಗುವಂಥದ್ದು, ಅದು ಅದು ಬೇರೆ. ಡಾಕ್ಟರ್ ಹೇಳಿದಾಗ ದಿನಕ್ಕೊಂದೊಂದು ಮಾತ್ರೆ ನುಂಗ್ತಾ ಇದ್ರೆ ಬೇರೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಬರೋದಿಲ್ಲ.
0: ಕುಸುಮಾಕರ್ ಅವರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಅನ್ಕೊಳ್ತೇವೆ ಡಾಕ್ಟರ್. ಅದೇ ಮಾತಾ
1: ಈಗ ಬ್ಲಡ್ ಡೊನೇಷನ್ ಬಗ್ಗೆ ಬಂದಾಗ ಅದೇ 4-5 ದಿವಸದಲ್ಲಿ ನನ್ನ ಬ್ಲಡ್ ಮತ್ತೆ ರೀಪ್ಲೇನಿಶ್ ಆಗ್ತದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ನಾವು ಏನು ಅಂತ ಹೇಳಿದ್ರೆ ಹಾಗೆ ಅಂತ ಹೇಳಿಕೊಂಡು 4-5 ದಿವಸದಲ್ಲೇ ರಿಪ್ಲೇನಿಶ್ ಆಗ್ತದೆ ಅಂತ ಹೇಳಿದ ತಕ್ಷಣ ನೀವು 1 ವಾರ ಬಿಟ್ಟು ಬಾ, 2 ವಾರ ಬಿಟ್ಟು ಬಾ, ಪುನಃ ಇನ್ನೊಂದು ಬ್ಲಡ್ ಕೊಡು ಅಂತ ಯಾರೂ ಹೇಳೋದಿಲ್ಲ. ಜನರಲಿ ಏನು ಅಂತ ಹೇಳಿದ್ರೆ ನಾವು ಕನ್ಸಿಡ್ರೇಷನ್ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಎಫ್ಲೂಯೆಂಟ್ ಸೊಸೈಟಿಯಿಂದ ಬಂದಿರೋದಿಲ್ಲ, ಎಲ್ಲರೂ ಕೂಡ ರಿಚ್ ಆಗಿರೋದಿಲ್ಲ, ಎಲ್ಲರಿಗೂ ಅಂಥ ಪೌಷ್ಟಿಕಾಂಶಗಳನ್ನು ವಿದಿನ್ 2-3 ದಿವಸದಲ್ಲಿ ಅಷ್ಟು ಪೌಷ್ಟಿಕಾಂಶಗಳನ್ನು ತಿನ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ರಿಯಲಿಸ್ಟಿಕ್ ಆಗಿ ಇಟ್ಟುಕೊಂಡು ನಾವು ಜನರಲ್ಲಿ 3 ತಿಂಗಳಿಗೊಮ್ಮೆ ಬ್ಲಡ್ ಡೊನೇಷನ್ ಮಾಡಿ ಅಂತ ಹೇಳ್ತೇವೆ. ನಾವು 3 ತಿಂಗಳಿಗಿಂತ ಮೊದಲು ಪುನಃ ಇನ್ನೊಂದು ಬ್ಲಡ್ ತೆಗೆಯೋದಿಲ್ಲ, ಅನ್ಲೆಸ್ ಇಟ್ ಈಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಅದಕ್ಕೆ ಬೇರೆ ಕಾರಣ ಬೇರೆ ಪ್ರೊಸೀಜರ್ಸ್ ಇದೆ. ನಾವು ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಇಂಜೆಕ್ಷನ್ಗಳನ್ನೆಲ್ಲ ಕೊಟ್ಟು ಅವರಿಂದ ಮತ್ತೆ ಪುನಃ ಎಕ್ಸ್ಟ್ರಾ ತೆಗೆಯುವಂಥದ್ದು, ಅದು ಈ ರೇರ್ ಬ್ಲಡ್ ಗ್ರೂಪ್ಗಳಿಗೆ ಬರ್ತದೆ, ಕೆಲವೊಂದು ಬಾಂಬೆ ಬ್ಲಡ್ ಗ್ರೂಪ್ ಅಂತೆಲ್ಲ ಅಂಥದ್ದಲ್ಲಿ ಬೇಕಾಗ್ತದೆ. ಅದು ಬಿಟ್ಟರೆ ಇಲ್ಲ ಅಂತ ಹೇಳಿದರೆ ಜನರಲಿ 3 ತಿಂಗಳಿಗಿಂತ ಮೊದಲು ನಾವು ಬ್ಲಡ್ ತೆಗೆಯುವಂಥ ಪ್ರಶ್ನೆ ಬರೋದಿಲ್ಲ. 3 ತಿಂಗಳಿಗೊಮ್ಮೆ ನಾವು ಖಂಡಿತವಾಗಿ ಡೊನೇಟ್ ಮಾಡ್ಬೋದು. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ಸ್ ಬ್ಲಡ್ ಡೊನೇಟ್ ಮಾಡೋದರಲ್ಲಿ ಏನು ಅಂತ ಹೇಳಿದರೆ, ಒಂದು ರಕ್ತ ಶುದ್ಧಿ ಆಗ್ತದೆ. ಈಸಿಯೆಸ್ಟ್ ವೇ ಟು ರೆಡ್ಯೂಸ್ ದ ಕೊಲೆಸ್ಟ್ರಾಲ್. ನೀವು ಯಾವುದೇ ಮಾತ್ರೆ ನುಂಗಬೇಕು ಅಂತ ಇಲ್ಲ, ನಿಮ್ಮ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡಲಿಕ್ಕೆ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರೆ ಆಯಿತು. 400 ml ಬ್ಲಡ್ ಡೊನೇಟ್ ಮಾಡಿತು ಅಂತ ಹೇಳಿದ್ರೆ ಅಲ್ಲಿ 200 mg 250 mg ಕೊಲೆಸ್ಟ್ರಾಲ್ ಇರುವಂಥದ್ದು, ಅಷ್ಟು 400 ml ಬ್ಲಡ್ಡಲ್ಲಿದ್ದ ಕೊಲೆಸ್ಟ್ರಾಲ್ ಹೊರಟೋಯ್ತು ಆವಾಗ. ಸೊ ಆವಾಗ ಹಾರ್ಟಿಗೆ ರಿಸ್ಕ್ ಕಡಿಮೆ ಆಗ್ತದೆ. ಜನರಲಿ ನಾವು ನೋಡೋದಾದ್ರೆ ಈ ಏನು ವಾಲಂಟರಿ ಬ್ಲಡ್ ಡೋನರ್ಸ್ ಇರ್ತಾರೆ, ರೆಗ್ಯುಲರ್ ಆಗಿ ಬ್ಲಡ್ ಕೊಡ್ತಾ ಇರ್ತಾರೆ, ಅವರು ಆ್ಯಕ್ಚುಲಿ ತುಂಬ ಫಿಟ್ ಇರ್ತಾರೆ. ಪ್ಲಸ್ ಅವರ ಹಾರ್ಟಿನ ಆರೋಗ್ಯವು ಕೂಡ ಅಷ್ಟೇ ಒಳ್ಳೆಯದಿರ್ತದೆ. ಯಾಕೆಂತ ಹೇಳಿದರೆ ಈ ಬ್ಲಡ್ ಡೊನೇಟ್ ಮಾಡ್ತಾ ಇರೋದ್ರಿಂದಾಗಿ ಹಾರ್ಟಿಗೆ ಬೆನಿಫಿಟ್ ಆಗ್ತದೆ, ಬೇರೆಲ್ಲ ಆರ್ಗನ್ಗಳಿಗೂ ಕೂಡ ಬೆನಿಫಿಟ್ ಆಗ್ತದೆ. ಸೊ ಮತ್ತೆ ಇನ್ನೊಂದು ಏನು ಅಂತ ಹೇಳಿದರೆ, ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ಹೆಚ್ಚು ನಾವು ಫಿಲಾಸಫಿಕಲಿ ನೋಡೋದಾದರೆ, ನಾವು ಒಬ್ಬ ಮನುಷ್ಯನಿಗೀಗ ನಾನು ಈಗ ಎಕ್ಸಾಂಪಲ್ ಹೇಳೋದು ಅಂತೇಳಿ, ನಾನು ತುಂಬ ಬಡವ, ನನಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ನಾನೇ ಹೆಲ್ಪ್ ಮಾಡಲಿಕ್ಕೆ ನನಗೆ ಯಾರೋ ಬೇರೆಯವರು ಹೆಲ್ಪ್ ಮಾಡಬೇಕು ಆಯಿತಾ. ಸೊ ಹಾಗಿರುವಾಗ ನಾನು ಏನು ಒಳ್ಳೇದು ಮಾಡ್ಬೋದು ಅಂತ ಇದ್ದರೆ ಮಾಡಬಹುದು, ಸೇಫ್ ಆಗಿ ಮಾಡ್ಬೋದಾದಂಥ ರಕ್ತದಾನ, ಅಷ್ಟೇ ಪುಣ್ಯ ಸಿಗ್ತದೆ. ಯಾಕೆಂತೇಳಿದ್ರೆ ನೀವು ಅದಕ್ಕಿಂತ ಮೇಲಿನ ದಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೇತ್ರದಾನ ಅದಿದೆಲ್ಲ ಹೇಳ್ತೇವೆ, ಅದೆಲ್ಲ ಸತ್ತ ಮೇಲೆ ಮಾಡುವಂಥದ್ದು, ನಾವು ಬೇರೆ ಅನ್ನೋದು ಬದುಕಿರುವಾಗಲೇ ಕೊಡುವಂಥದ್ದು ಒಂದು, ಆ ಕೊಟ್ಟು ಆ ಸಾರ್ಥಕತೆಯನ್ನು ಅನುಭವಿಸಿಕೊಂಡು ಜೀವಿಸಲಿಕ್ಕೆ ಆಗುವಂತಹ ಒಂದೇ ಒಂದು ದಾನ ಅಂತ ಹೇಳಿದರೆ ರಕ್ತದಾನ. ಹಾಗಾಗಿ ಅದನ್ನು ಖಂಡಿತವಾಗಿ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಹೆಚ್ಚು ರಕ್ತದಾನ ಮಾಡಿದಷ್ಟು ಈಗ ಏನಾಗ್ತದೆ ಅಂತ ಹೇಳಿದರೆ,
3: ಅಟ್ ಪ್ರೆಸೆಂಟ್ ಮಂಗಳೂರಲ್ಲಿ ಎಲ್ಲ ಕಡೆ ಬ್ಲಡ್ ಶಾರ್ಟೇಜ್ ಇದೆ, ನಮಗೆ ತುಂಬ ಶಾರ್ಟೇಜ್ ಇದೆ. ಆದರೆ ಎಲ್ಲರೂ ಡೊನೇಷನ್ಗೆ ಬಂದರು ಅಂತ ಹೇಳಿದರು, ಬ್ಲಡ್ ಬ್ಯಾಂಕ್ ಅವರು ಬಂದಿದ್ದಾರೆ ಅಂತ ಎಲ್ಲರನ್ನೂ ತಗೊಳ್ಳೋದಿಲ್ಲ. ಅವ್ರು ಏನು ಹೇಳ್ತಾರೆ, ಓಕೆ ಈಗ ನಮ್ಮಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ, ನೀವು ನಂಬರ್ ಕೊಟ್ಟು ಹೋಗಿ, ನಾವು ಕರಿತೇವೆ. ಹಾಂ,

0: ಪ್ರಾರಂಭ ಆಗಿ ಎಷ್ಟೋ ಸಮಯದ ನಂತರ ಹಿಮೋಗ್ಲೋಬಿನ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಆಲ್ರೆಡಿ ದೇಹದಲ್ಲಿರುವ ಪೌಷ್ಟಿಕಾಂಶಗಳ ಲೆವೆಲ್ ಕಂಪ್ಲೀಟ್ ಜೀರೋ ಆಗಿರ್ತದೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನಾವು ಟ್ರೀಟ್ಮೆಂಟನ್ನೇ ಮಾಡಬೇಕಾಗ್ತದೆ. ಪೌಷ್ಟಿಕಾಂಶಗಳ ಬರೇ ಫುಡ್ಡಲ್ಲಿ ನಾನು ಸರಿ ಮಾಡ್ತೇನೆ ಅಂತ ಹೇಳಿದರೆ 80-90% ಟೈಮ್ ಆಗೋದಿಲ್ಲ. ಸೊ ಈ ಪೌಷ್ಟಿಕಾಂಶಗಳು ಯಾವಾಗ ಅಂದರೆ, ಒಂದು ಟ್ರೀಟ್ಮೆಂಟ್ ಮುಗಿದ ಮೇಲೆ ಮತ್ತೆ ಬರದೇ ಇರುವ ಹಾಗೆ, ಅಥವಾ ನಾನೀಗ ಸರಿ ಇದ್ದೇನೆ ಬಟ್ ಈಗ ಏನು ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಉಂಟು, ಸೊ ನಾನೀಗ ಹಿಮೋಗ್ಲೋಬಿನ್ ಕಡಿಮೆ ಆಗದೇ ಇರುವಾಗ ಏನು ಮಾಡಬೇಕು, ಅದಕ್ಕೆ ಪೌಷ್ಟಿಕಾಂಶಗಳು ಏನು ಅಂತೇಳಿ. ಪೌಷ್ಟಿಕಾಂಶ ಕಬ್ಬಿಣದ ಅಂಶ ನಾವು ಮೇಯ್ನ್ ಆಗಿ ತಕ್ಕೊಂಡ್ರೆ, ಯಾಕಂದರೆ ನಮ್ಮ ದೇಶದಲ್ಲಿ ಅನೀಮಿಯಾಗಳಲ್ಲಿ 50-60 ಅಥವಾ 70% ಶೇಕಡ ಅನೀಮಿಯಾಗಳೆಲ್ಲವೂ ಕಬ್ಬಿಣದ ಅಂಶದಿಂದ ಕಡಿಮೆ ಆಗಿ ಬರುವಂಥದ್ದು. ಸೊ ಅದನ್ನು ನೋಡಿದರೆ ಒಂದು ತರಕಾರಿಗಳಲ್ಲಿ ಅಥವಾ ಸಸ್ಯಾಹಾರ ಮೂಲದಲ್ಲಿ ಕಬ್ಬಿಣದ ಅಂಶ ಸಿಗ್ತದೆ, ಇನ್ನೊಂದು ಮಾಂಸಾಹಾರದಲ್ಲಿ ಸಿಗ್ತದೆ. ಸಸ್ಯಾಹಾರದಲ್ಲಿ ನಾವು ನೋಡಿದರೆ ಕಬ್ಬಿಣದ ಅಂಶ ಅದು ಆ ಒಂದು ತರಕಾರಿಗೆ ಒಂದು ಕಲರನ್ನು ಕೊಡ್ತದೆ. ಸೊ ಯಾವ ತರಕಾರಿಯಲ್ಲಿ ಕಲರ್ನ ಅಂಶ ಜಾಸ್ತಿ ಇದೆ, ಇದೇ ಪರ್ಟಿಕ್ಯುಲರ್ ಕಲರ್ ಆಗಬೇಕು ಅಂತಿಲ್ಲ, ಕೆಂಪೆ ಆಗಿರಬೇಕು ಅಂತಿಲ್ಲ, ಕಲರ್ ಯಾವುದು ಜಾಸ್ತಿ ಇದೆ ಅದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ. ಈಗ ಸೊಪ್ಪು ತರಕಾರಿಗಳನ್ನು ನೋಡಿದರೆ ಬಸಳೆ, ಸ್ಪಿನಾಚು ಇದರಲ್ಲಿ ಜಾಸ್ತಿ ಇರ್ತದೆ ಕಬ್ಬಿಣದ ಅಂಶ. ಅದೇ ಹಣ್ಣುಗಳಲ್ಲಿ ಚಿಕ್ಕು, ಪೊಮೊಗ್ರನೇಟು, ಆ ಡಾರ್ಕ್ನೆಸ್ ಜಾಸ್ತಿ ಆಗಬೇಕು ಇದರದ್ದು. ಅದೇ ತರಕಾರಿಗಳಲ್ಲಿ ಬೀಟ್ರೂಟು, ಕ್ಯಾರೆಟ್ ಮತ್ತು ಖರ್ಜೂರ ಇದರಲ್ಲೆಲ್ಲ.
1: ಹಲೋ ಹಲೋ ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ನಾನು ಎಚ್ ಮೊಹಮ್ಮದ್ ವೇಣೋರ್ ಮಾತಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
0: ನಮಸ್ಕಾರ
1: ಡಾಕ್ಟರ್. ನಿಮ್ದ ಒಂದು ಮಾತನ್ನು ಕೇಳಿ ನಮಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಾವು ಮದ್ದು ಕೊಡುವ ಕೊಟ್ಟರು ಅವರು ಹುಷಾರಾಗದಿದ್ರು ತೊಂದರೆ ಇಲ್ಲ, ನಾವು ಇಲ್ಲ ಇಲ್ಲದ ಮದ್ದುಗಳನ್ನು ಕೊಡಬಾರ್ದು ಅಂತ ಹೇಳಿದ್ವಿ.
0: ಓಕೆ,
1: ಅದು ಒಳ್ಳೆ ಸಲಹೆ ನಿಮ್ದು. ಅದು ಏನಂದ್ರೆ ಕೆಲವರು ಹೋದ ಕೂಡಲೇ ಆ ಮಾತ್ರೆ ಈ ಮಾತ್ರೆ ಬರೆದು ಕೊಡ್ತಾರೆ, ಅದು ನೋಡಿಯೇ ಕೊಡ್ಬೇಕಂತ ತಾವು ಹೇಳಿದ್ವಿ. ಅದು ಒಳ್ಳೆ ಸಂದೇಶ. ಮತ್ತೆ ನನಗೆ ಒಂದು ಡೌಟ್ ಬಂತು ಡಾಕ್ಟರ್, ಏನಂದ್ರೆ ಈಗ ತಾವು ಹೇಳಿದ್ದೀರಿ ಬಡವರಿಗೂ ಸಹ ಒಂದು ಬ್ಲಡ್ ಡೊನೇಷನ್ ಮಾಡಿ ಅವರು ಇದರ ಪ್ರಯೋಜನ ಪಡ್ಕೊಳ್ಬಹುದು ಅಂತ ಹೇಳಿದ್ದೀರಿ. ಆದ್ರೆ ನಮ್ಮ ಹತ್ತಿರ ನಾನು ಕೇಳಿದೆ, ನೀನು ಬ್ಲಡ್ ಕೊಡುದಿಲ್ಲಲ್ಲ ಮಾರೆ ಅಂತ ಹೇಳಿದಾಗ ಅವ ಹೇಳಿದ, ನಾನು ಬಡವ, ನನಗೆ ನಾನು ನಾನ್ ವೆಜ್ ಫ್ರೂಟ್ಸ್ ಇಂಥದೆಲ್ಲ ತಿನ್ನುವುದಿಲ್ಲ, ನಾನು ಗಂಜಿ ಊಟ ಮತ್ತೆ ಲೈಟ್ ಫುಡ್ ಎಲ್ಲ ತೆಗೆದುಕೊಳ್ಳುದು, ಇದರಿಂದ ನಾವು ಬ್ಲಡ್ ಕೊಡಬಹುದೇ ಅಂತ ಅವನೊಂದು ಪ್ರಶ್ನೆ ಇತ್ತು ಡಾಕ್ಟರ್. ನನಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ.
0: ಅದನ್ನೇ ಮೊಹಮ್ಮದ್ ಅವರ ಒಳ್ಳೆ ಪ್ರಶ್ನೆ ಇದು. ಇದಕ್ಕೆ ಇದೀಗ ಪೌಷ್ಟಿಕಾಂಶಗಳ ಬಗ್ಗೆ ನಾವು ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪೌಷ್ಟಿಕಾಂಶಗಳು ಈಗ ಏನು ಅಂತ ಹೇಳಿದ್ರೆ, ಸೊ ಈ ಪೌಷ್ಟಿಕಾಂಶಗಳು ಏನು ಅಂತ ಹೇಳಿದ್ರೆ, ಬರೀ ಈಗೇನು ಬಸಳೆ ಅಂತ ಹೇಳುವಂಥದ್ದು ಊರಲ್ಲಿ ಸಿಗ್ತದೆ ನಮಗೆ, ಬಡವರಿಗಾದರೂ ಕೂಡ ಮನೆಯಲ್ಲೇ ಬೆಳೀಲಿಕ್ಕೆ ಆಗ್ತದೆ. ಇದಕ್ಕೆ ಇದು ನಾವು ಹೋಗಿ ಪಾಲಕ್ ಸೊಪ್ಪು ಪೇಟೆಯಿಂದ ತರಲೇಬೇಕಾದ ಅವಶ್ಯಕತೆ ಇಲ್ಲ. ನುಗ್ಗೆ ಸೊಪ್ಪು, ನುಗ್ಗೆ ಮರ ಹಿತ್ತಲಲ್ಲಿ ಇರ್ತದೆ, ಊರಲ್ಲಿರೋರಿಗೆ ನುಗ್ಗೆ ಮರದ ಇದು ಇರ್ತದೆ, ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಇರ್ತದೆ, ಅದರದ್ದು ಪಲ್ಯ ಅದರದ್ದು ಚಟ್ನಿ ಮಾಡಿ ತಿನ್ಬೋದು. ಹಣ್ಣುಗಳು ಹಾಗೆ, ಹಣ್ಣುಗಳಲ್ಲಿ ದಾಳಿಂಬೆಯನ್ನೇ ಪರ್ಚೇಸ್ ಮಾಡಿ ತಿನ್ನಬೇಕು ಅಥವಾ ಖರ್ಜೂರವನ್ನೇ ಖರ್ಚು ಮಾಡಿ ಪರ್ಚೇಸ್ ಮಾಡಿ ತಿನ್ನಬೇಕು ಅವಶ್ಯಕತೆ ಇಲ್ಲ. ಊರಲ್ಲಿ ಚಿಕ್ಕಿನ ಮರಗಳಿರ್ತದೆ, ಪಪ್ಪಾಯದ ಮರ ಇರ್ತದೆ, ಪಪ್ಪಾಯದ ಗಿಡ ಇಲ್ಲದೇ ಇರುವ ಮನೆಗಳೇ ಇಲ್ಲ ಊರಲ್ಲಿ. ಸೊ ಇದೆಲ್ಲದರಲ್ಲಿಯೂ ಕಬ್ಬಿಣದ ಅಂಶ ಇರ್ತದೆ. ಸೊ ಪೌಷ್ಟಿಕಾಂಶಗಳು ನಮಗೆ ಬೇಕಾದಷ್ಟು ಸಿಗ್ತದೆ, ಆಯಿತಾ. ಸೊ ಇನ್ನೊಂದು ಏನು ಅಂತ ಹೇಳಿದರೆ, ಈಗ ಬಡವರಾದರೂ ಕೂಡ ವಾರಕ್ಕೊಮ್ಮೆ ಆದರೂ ಮೀನು ತಿಂತಾರೆ, ಮೀನಿನಲ್ಲಿ ಕಬ್ಬಿಣದ ಅಂಶ ಇರ್ತದೆ, ಮೀನಿನ ಮಾಂಸದಲ್ಲಿ. ಮಾಂಸಾಹಾರದಲ್ಲಿ ನೋಡಿದರೆ ಚಿಕನ್ನಲ್ಲಿ ಕಬ್ಬಿಣದ ಅಂಶ ಕಡಿಮೆ, ಆದರೆ ಬೀಫ್ ಇರ್ಬೋದು ಅಥವಾ ಮಟನ್ ಇರ್ಬೋದು ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರ್ತದೆ. ಸೊ ಎಲ್ಲ ರೀತಿಯ ಆ ಫುಡ್ಡಿನ ಅಂಶಗಳಲ್ಲಿ ಕೂಡ ಕಬ್ಬಿಣದ ಅಂಶ ಇರ್ತದೆ. ಈಗ ಇನ್ಫ್ಯಾಕ್ಟ್ ಏನು ಅಂತ ಹೇಳಿದರೆ, ನಮಗೆ ಒಬ್ಬ ಹೆಲ್ದಿ ಇರುವವನಿಗೆ ಮೇಂಟೈನ್ ಮಾಡಲಿಕ್ಕೆ ಬೇಕಾದಷ್ಟು ಈವನ್ ಅನ್ನದಲ್ಲಿ ಕೂಡ ಇರ್ತದೆ ಕಬ್ಬಿಣದ ಅಂಶ. ನಮ್ಮ ಗೋಧಿ ಅಕ್ಕಿಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಕಬ್ಬಿಣದ ಅಂಶ ಇದ್ದೇ ಇರ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಆ ನಮ್ಮ ಊಟದಲ್ಲಿರುವ ಕಬ್ಬಿಣದ ಅಂಶ

0: ನಮ್ಮ ದೇಹಕ್ಕೆ ಸೇರ್ತದ ಅಂತ ಹೇಳುವಂಥದ್ದು ಇರೋದು. ಅದು ಯಾವಾಗ ಅಂತ ಹೇಳಿದರೆ, ನಾವು ಹೇಳಿದಂಥ ಇದರಲ್ಲಿ ಈಗ ನಾನ್ ವೆಜ್ಜಲ್ಲಿರುವಂಥ ಕಬ್ಬಿಣದ ಅಂಶ ಫೆರಿಕ್ ಫಾರ್ಮಲ್ಲಿ ಇರ್ತದೆ. ಫೆರಿಕ್ ಫಾರ್ಮಲ್ಲಿದ್ದಂಥ ಕಬ್ಬಿಣದ ಅಂಶ ಡೈರೆಕ್ಟಾಗಿ ಅಬ್ಸರ್ವ್ ಆಗ್ತದೆ. ಬಟ್ ತರಕಾರಿಯಲ್ಲೆಲ್ಲ ಇರೋದು ಫೆರಸ್ ಫಾರ್ಮಲ್ಲಿ ಇರ್ತದೆ. ಈ ಫೆರಸ್ ಫಾರ್ಮಲ್ಲಿದ್ದ ತರಕಾರಿಯಲ್ಲಿದ್ದಂಥ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಸೇರಬೇಕು ಅಂತ ಹೇಳಿದರೆ, ನಮ್ಮ ಹೊಟ್ಟೆಯೊಳಗೆ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ತದೆ, ಆಮ್ಲ ಅಂತ ಏನು ಹೇಳ್ತೇವೆ, ಹೊಟ್ಟೆಯೊಳಗಿರುವಂಥ ಆಮ್ಲ ಅಂತ ಏನು ಹೇಳ್ತೇವೆ, ಅದು ಫೆರಸ್ ಫಾರ್ಮನ್ನು ಫೆರಿಕ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತದೆ, ಮತ್ತು ಅದು ಅಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಏನಾಗ್ತದೆ, ನಾನು ಎಲ್ಲ ಸೊಪ್ಪೆಲ್ಲ ತಿಂತೇನೆ, ಬಟ್ ದಿನ ಬೆಳಿಗ್ಗೆ ನಾನು ಹೋಗಿ ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ತೇನೆ, ಕಬ್ಬಿಣದ ಅಂಶ ಸೇರೋದಿಲ್ಲ. ಯಾಕಂದರೆ ಫೆರಸ್ ಫೆರಿಕ್ ಆಗಿ ಕನ್ವರ್ಟ್ ಆಗೋದಿಲ್ಲ, ಆ ಫೆರಸ್ಸಾಗೇ ಇದ್ದ ಕಬ್ಬಿಣದ ಅಂಶ ಮೋಷನಲ್ಲಿ ಹೊರಟೋಗ್ತದೆ. ಎಷ್ಟು ನುಂಗಿದ್ರೂ ಅದು ಮೋಷನಲ್ಲಿ ಹೋಗ್ತದೆ ಹೊರತು ದೇಹಕ್ಕೆ ಸೇರೋದಿಲ್ಲ. ಆಯಿತಾ? ಇನ್ನೊಂದೇನು ಅಂತ ಹೇಳಿದರೆ, ನಾವು ಈ ಸೊಪ್ಪು ತರಕಾರಿಗಳಲ್ಲಿ ಆಕ್ಸಲೇಟ್ ಅಂತ ಹೇಳುವಂಥ ಒಂದು ಕೆಮಿಕಲ್ ಇರ್ತದೆ. ಸೊ ಅದರಿಂದಾಗಿ ಅದು ಈ ಕಬ್ಬಿಣದ ಅಂಶವನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಸರಿಯಾಗಿ ಬಿಡುವುದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಸ್ವಲ್ಪ ನಿಂಬೆ ಹುಳಿ ಹಿಂಡಬೇಕು, ಅದಕ್ಕೆ ಸ್ವಲ್ಪ ಅಸಿಡಿಕ್ ಮಾಡಬೇಕು ಆ ಫುಡ್ಡನ್ನು. ಆ ಫುಡ್ಡನ್ನು ಅಸಿಡಿಕ್ ಮಾಡಿದ ಕೂಡಲೇ ಆಕ್ಸಲೇಟ್ನ ಲೆವೆಲ್ ಕಡಿಮೆ ಆಗ್ತದೆ, ಕಬ್ಬಿಣದ ಅಂಶದ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಇನ್ನು ಕೆಲವು ಜನಕ್ಕೆ ಏನಿರ್ತದೆ ಅಂತ ಹೇಳಿದರೆ, ಊಟ ತಿಂಡಿ ಮಾಡಿದ ತಕ್ಷಣ ಹೋಗಿ ಕಾಫಿ ಚಾ ಕುಡಿತಾರೆ, ಅದು ಇಲ್ದಿದ್ರೆ ನನಗೆ ನಿದ್ದೆ ಬರ್ತದೆ ಅಂತೇಳಿ ಅವನು ಅಂತ. ನೀವು ಕಾಫಿ ಚಾ ಕುಡಿದ ತಕ್ಷಣ ಆ ಕಾಫಿ ಮತ್ತು ಚಾದಲ್ಲಿ ಟ್ಯಾನಿನ್ ಅಂತ ಹೇಳುವಂಥ ಒಂದು ಕೆಮಿಕಲ್ ಇರ್ತದೆ, ಅದು ಕಬ್ಬಿಣವನ್ನು ಅಬ್ಸಾರ್ಬ್ ಆಗಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ನಾವು ಫುಡ್ ತಿಂದ ಮೇಲೆ ನೆಕ್ಸ್ಟು 2 ಗಂಟೆಗಳ ಕಾಲ ಕಾಫಿ ಚಾ ಕುಡಿಬಾರ್ದು, ಅದಾದ ಮೇಲೆ ಕಾಫಿ ಚಾ ಕುಡಿಬೇಕು, ಅಥವಾ ಫುಡ್ ತಿನ್ನೋದಕ್ಕಿಂತ 2 ಗಂಟೆ ಮೊದಲು ಕಾಫಿ ಚಾ ಕುಡಿಬೇಕು. ಆ ಫುಡ್ಡಿನ ಮಧ್ಯದಲ್ಲಿ ಇದು ಬರಬಾರ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನಾವು ಫುಡ್ಡನ್ನು ತಗೊಳ್ಳುವಾಗಲೂ ಹಾಗೆ ತುಂಬ ಬದಲಾಗಿದೆ. ಈಗ ಏನು ಅಂತ ಹೇಳಿದರೆ, ಎಲ್ಲ ಫಾಸ್ಟ್ ಫುಡ್, ಫ್ರೈಡ್ ಐಟಮ್ಸು ಅಥವಾ ಇದು ಜಂಕ್ ಫುಡ್ಗಳು. ಸೊ ಆ ಜಂಕ್ ಫುಡ್ಗಳಲ್ಲಿ ಕ್ವಾಲಿಟಿ ಆಫ್ ಐರನ್ ಒಳ್ಳೆಯದಿರೋದಿಲ್ಲ. ನಾನ್ ವೆಜ್ ದಿನಕ್ಕೆ 3 ಸಲ ತಿಂತಾನೆ, ಆದರೆ ಆ ನಾನ್ ವೆಜ್ಜಲ್ಲಿರೋ ಕಬ್ಬಿಣದ ಅಂಶ ದೇಹಕ್ಕೆ ಸೇರುವುದೇ ಇಲ್ಲ, ಯಾಕಂದರೆ ಅದು ಕ್ವಾಲಿಟಿ ಹಾಳಾಗಿರ್ತದೆ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಹಾಗೆ ಮಾಡಿದರೆ ಬಡವರಿಗಾದರೂ ಅಷ್ಟೇ. ಈಗ ನಾವು ಎಷ್ಟೊಂದು ಜನರನ್ನು ನೋಡ್ತೇವೆ, ನಾವು ಬಡವರು ಈಗ ನಮ್ಮ ವೆನ್ಲಾಕ್ ಹಾಸ್ಪಿಟ್ಲಲ್ಲೇ ಈಗ ನೋಡಿದರೆ, ನೀವು ಬಡವರಲ್ಲಿ ಬರೋರದ್ದು ನೀವು ಚೆಕ್ ಮಾಡಿದರೆ, ಈಗ ರಕ್ತಹೀನತೆಗೆ ಬರೋರನ್ನ ಬಿಟ್ಟು ಬೇರೆ ಈಗ ಹಾರ್ಟ್ ಪ್ರಾಬ್ಲಮ್ಗೋ ಇನ್ನೇನೋ ಬೇರೆ ಕಾರಣಕ್ಕೆ ಬಂದವ್ರು ನೋಡಿದರೆ, ಎಷ್ಟೊಂದು ಜನರದ್ದು ಹಿಮೋಗ್ಲೋಬಿನ್ 13-14 ಇರ್ತದೆ. ನಾರ್ಮಲ್ ಹಿಮೋಗ್ಲೋಬಿನ್ ಬಡವರಿಗಾದರೂ ಕೂಡ ನಾರ್ಮಲ್ ಹಿಮೋಗ್ಲೋಬಿನ್ ಬಡವ ಇವನು ಶ್ರೀಮಂತ ಅಂತ ನೋಡೋದಿಲ್ಲ, ಎಲ್ಲರದ್ದು ಹಿಮೋಗ್ಲೋಬಿನ್ ನಾರ್ಮಲ್ ಇರ್ತದೆ. ನಮ್ಮ ಫುಡ್ಡಿನಲ್ಲಿ ವ್ಯತ್ಯಾಸ ಆದಾಗ, ನಮ್ಮ ಜೀವನ ಶೈಲಿ ವ್ಯತ್ಯಾಸ ಆದಾಗ ತೊಂದರೆಗಳು ಬರ್ತದೆ ಅಷ್ಟೇ. ಸೊ ಹಾಗಾಗಿ ಬಡವರು ಏನು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಏನೋ ಯಾವುದೋ ಸೂಪರ್ ಮಾರ್ಕೆಟಲ್ಲಿ ಸಿಗುವ ಕಾಸ್ಟ್ಲಿ ತರಕಾರಿ ತಿಂದರೆ ಮಾತ್ರ ನನ್ನ ಕಬ್ಬಿಣದ ಅಂಶ ಜಾಸ್ತಿ ಆಗೋದು ಅಂತ ಹೇಳ್ಕೊಂಡು, ನಮ್ಮ ನ್ಯಾಚುರಲ್ ಫುಡ್ಗಳಲ್ಲಿ ಕಬ್ಬಿಣದ ಅಂಶ ಬೇಕಾದಷ್ಟಿದೆ. ನಮ್ಮ ಎಸ್ಪೆಷಲಿ ನಮ್ಮ ಮಂಗಳೂರಿನಲ್ಲಿ ಈಚೆ ಈ ಸೊಪ್ಪು ಇದರಲ್ಲಿ ಮಾಡುವಂಥ ಸಾಂಬಾರು ಇರ್ಬೋದು, ಗಸಿ ಇರ್ಬೋದು, ಎಷ್ಟೂ ಇದೆ ನಮ್ಮಲ್ಲಿ. ಈ ಕರಾವಳಿಯ ಊಟದ ಶೈಲಿಯಷ್ಟು ಒಳ್ಳೆ ಊಟದ ಶೈಲಿ ನಮಗೆ ಆ್ಯಕ್ಚುಲಿ ಬೇರೆ ಕಡೆ ಸಿಗುವುದಿಲ್ಲ. ಇನ್ಫ್ಯಾಕ್ಟ್ ಸೊ ಹಾಗಾಗಿ
1: ತರಕಾರಿಗಳು, ಹಣ್ಣುಗಳು
0: ಎಲ್ಲ ಸಿಗ್ತದೆ,
1: ಮೀನು, ಮಾಂಸ ಎಲ್ಲವೂ ಸೇವನೆ ಮಾಡ್ತೇವೆ. ಒಳ್ಳೆ ವಿಷಯಗಳನ್ನು ಹೇಳ್ತಾ ಇದ್ರೆ ಡಾಕ್ಟರ್. ಈಗ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟು ಕೂಡ ಅವರು ಕೇಳಿರುವಂತಹ ಪ್ರಶ್ನೆಗೆ ನೀವು ಆ ಮೂಲಕ ಕೂಡ ಉತ್ತರವನ್ನು ನೀಡಿದ್ದೀರಾ. ಸಮಯ ಕೂಡ ಆಗ್ತಾ ಬರ್ತಾ ಇದೆ ಸರ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ. ಆ ಮುಗಿಸುವುದಕ್ಕಿಂತ ಮುಂಚೆ ನಮ್ಮ ಯುವ ಜನರಿಗೆ ನಿಮ್ಮ ಒಂದು ಕಿವಿಮಾತು ಈ ಒಂದು ರಕ್ತಕ್ಕೆ ಸಂಬಂಧಪಟ್ಟದ್ದು, ರಕ್ತಹೀನತೆಗೆ ಸಂಬಂಧಪಟ್ಟ.
0: ಈಗ ನಾನು ಯುವ ಜನರಿಗೆ ಏನು ಹೇಳ್ಬೋದು ಅಂತ ಹೇಳಿದರೆ, ಮೋಸ್ಟ್ ಇಂಪಾರ್ಟೆಂಟ್, ಈಗ ಎಷ್ಟೊಂದು ಜನ ಅಂದ್ಕೊಳ್ತಾರೆ ನನ್ನ ಕಿಡ್ನಿ ಸರಿ ಇದೆ, ನನ್ನ ಲಿವರ್ ಸರಿ ಇದೆ, ನನ್ನ ಹಾರ್ಟ್ ಸರಿ ಇದೆ ಅಂತ ಹೇಳ್ಕೊಂಡು ಅಂತ. ಆದರೆ ಪ್ರತಿಯೊಂದಕ್ಕೂ ಕೂಡ ಪ್ರಾಣವಾಗಿ ಜೀವಶಕ್ತಿಯನ್ನು ತುಂಬುವಂಥದ್ದು ಬ್ಲಡ್. ಸೊ ನಮ್ಮ ಬ್ಲಡ್ ಸರಿ ಇಲ್ಲ ಅಂತ ಹೇಳಿದರೆ ಯಾವ ಅಂಗಗಳು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ನಮ್ಮ ಆ ರಕ್ತವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಹಿಮೋಗ್ಲೋಬಿನ್ನು 12-15 ಮಧ್ಯದಲ್ಲಿ ಮೇಂಟೈನ್ ಮಾಡುವ ಹಾಗೆ ನೋಡಿಕೊಳ್ಬೇಕು. ಅಟ್ಲೀಸ್ಟ್ ಏನಿಲ್ಲ ಅಂದರೂ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ಹಿಮೋಗ್ಲೋಬಿನ್ ಲೆವೆಲ್ಗಳನ್ನು, ಲೇಡೀಸ್ ಆದರೆ ಪಿರಿಯಡ್ಸ್ ಆಗ್ತಾ ಇರ್ತದೆ, ಸೊ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾ ಇರಬೇಕು. ಜೆಂಟ್ಸ್ಗಳಾದರೆ ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ಆದರೂ ಅದನ್ನು ಚೆಕಪ್ ಮಾಡ್ತಾ ಇರಬೇಕು. ಕೇವಲ ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಅಂತ ಹೋಗಿ ಹಾರ್ಟ್ ಚೆಕಪ್ ಮಾಡಿ ಬಂದರೆ ಏನು ಸಾಕಾಗೋದಿಲ್ಲ. ದೇಹದ ಪ್ರತಿಯೊಂದು ಅಂಗಗಳನ್ನು ನಾವು ಕೇರ್ ತಗೊಂಡು ನೋಡಬೇಕಾಗ್ತದೆ. ಯಾಕೆಂತ ಹೇಳಿದರೆ, ನಾವು ನೋಡುವಾಗ ಒಬ್ಬ ವ್ಯಕ್ತಿ ಆ ಸಂಪೂರ್ಣ ವ್ಯಕ್ತಿಯನ್ನಾಗಿ ನೋಡಬೇಕೇ ಹೊರತು ಆ ಇದೊಂದು ಹಾರ್ಟು, ಈ ಹಾರ್ಟಲ್ಲೊಂದು ಕಾಯಿಲೆ ಇದೆ, ಸೊ ಇದಕ್ಕೆ ನಾನು ಮೆಡಿಸಿನ್ ಕೊಡ್ತೇನೆ, ಇದು ಈ ಕಾನ್ಸೆಪ್ಟ್ಗಳು ತಪ್ಪು ಹೋಲಿಸ್ಟಿಕ್ ಆಗಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನೋಡಿ ಪ್ರತಿಯೊಂದು ಅಂಗಗಳು ಕರೆಕ್ಟ್ ಆಗಿದ್ದರೆ ಮಾತ್ರವೇ ನಾರ್ಮಲ್ ಆದಂಥ ಜೀವನವನ್ನು ನಾವು ನಡೆಸಲಿಕ್ಕೆ ಆಗ್ತದೆ. ಸೊ ಆದ್ದರಿಂದ ರಕ್ತಕ್ಕೂ ಅಥವಾ ಬೇರೆ ಅಂಗಕ್ಕೂ, ನಾನು ಬರೀ ರಕ್ತಕ್ಕೆ ಮಾತ್ರ ಅಂತ ನಾನು ಹೇಳಿದರೆ ನನ್ನದು ತಪ್ಪಾಗ್ತದೆ, ಅಲ್ಲಿ ದೇಹದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಇಂಪಾರ್ಟೆನ್ಸನ್ನು ಕೊಟ್ಟುಕೊಂಡು ನಾವು ಹೆಲ್ದಿಯಾಗಿರಲಿಕ್ಕೆ ನಾವು ಪ್ರಯತ್ನ ಪಡಬೇಕು.
1: ಡಾಕ್ಟರ್, ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರಣೆಯನ್ನು ನೀಡಿದಿರ. ರಕ್ತಹೀನತೆ ಅಂದರೆ ಏನು, ಅದರಿಂದ ಆಗುವ ತೊಂದರೆಗಳು, ಅದರ ಆರಂಭಿಕ ಲಕ್ಷಣಗಳಾಗಿರ್ಬೋದು, ಅಥವಾ ಅದನ್ನು ಪತ್ತೆ ಹಚ್ಚುವಂಥದ್ದೇಗು, ಅಥವಾ ಅದಕ್ಕೆ ಒಂದಿಷ್ಟು ಟ್ರೀಟ್ಮೆಂಟನ್ನು ಮಾಡಬೇಕು, ಅಥವಾ ನಾವು ಪೌಷ್ಟಿಕಾಂಶವನ್ನು ಪೌಷ್ಟಿಕಯುಕ್ತ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಸಾಕಷ್ಟು ಮಾಹಿತಿಯನ್ನು ನೀಡಿದಿರ. ಈ ಮಾಹಿತಿಗಳು ನಮ್ಮ ಕೇಳುಗರಿಗೂ ಕೂಡ ಒಂದಿಷ್ಟು ಉಪಯೋಗ ಆಗಿರಬಹುದು ಅಂತ ಅಂದ್ಕೊಳ್ತಾ, ಡಾಕ್ಟರ್ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನೀಡಿದಿರ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಷ್ಟು ಹೊತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿಮಗೆ ನಮ್ಮ ರೇಡಿಯೋ ಸಾರಂ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ಧನ್ಯವಾದಗಳು. ನನ್ನ ಸೈಡಿಂದಲೂ ಹಾಗೇನೆ, ರೇಡಿಯೋ ಸಾರಂಗಿಗೆ ಹಾಗೆ ರೇಡಿಯೋ ಸಾರಂಗಿನ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೆ ಯುವಜನತೆಯಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ KMC ಆಸ್ಪತ್ರೆ ಜ್ಯೋತಿ ಇಲ್ಲಿಯ ವೈದ್ಯರಾದಂಥ ಕನ್ಸಲ್ಟೆಂಟ್ ಹಿಮಟಾಲಜಿಸ್ಟ್ ಇವರು ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ, ಅದರ ಜೊತೆಗೆ ಕಾರ್ಯಕ್ರಮ ಪ್ರಾರಂಭ ಆಗೋದ್ರಲ್ಲಿ ಒಂದಿಷ್ಟು ವ್ಯತ್ಯಯಗಳಾಗಿತ್ತು, ಅದಕ್ಕೆ ವಿಷಾದವನ್ನು ಮತ್ತೊಮ್ಮೆ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದಂತಹ KMC ಆಸ್ಪತ್ರೆಯ ಶಾನ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಮುಂದಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಶಿವಾನಂದ ಕೋಟ. ಪಾತ್ರ ಪರಿಚಯ: ಚಾಣಕ್ಯ, ರಾಮದಾಸ ಸಾಮಗ, ಚಂದ್ರಗುಪ್ತ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಅಮಾತ್ಯ ವಾಸುದೇವ ಸಾಮಗ, ಪರ್ವತರಾಜ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ನಂದ ನವನೀತ ಶೆಟ್ಟಿ ಕದ್ರಿ, ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ ಮತ್ತು ಕರುಣಾಕರ ಶೆಟ್ಟಿ ಬೆಳ್ತಂಗಡಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇದೀಗ ಚಾಣಕ್ಯ ಚಂದ್ರಗುಪ್ತ ಯಕ್ಷಗಾನದ ಕೊನೆಯ ಕಂತು.
1: ಏನೋ

ನಿದ್ರಾವಶನಾಗಿದ್ದ ನಾನು ಕನಸಿನಲ್ಲಿ ಕಂಡಂತಹ ದೃಶ್ಯಗಳು ಇನ್ನು ನನ್ನ ಚಿತ್ತ ಭಿತ್ತಿಯಲ್ಲಿ ಅಚ್ಚೊತ್ತಿ ಉಳಿದಿದೆಯಲ್ಲ. ನಾನೇನನ್ನು ನೋಡುತ್ತಿದ್ದೇನೆ? ಕಳೆದ ದಿನಗಳಲ್ಲಿ ನಡೆದಂತಹ ವಿದ್ಯಮಾನಗಳಿಗೆಲ್ಲ ಪೂರಕವಾಗಿಯೇ ಪರಿಣಮಿಸುತ್ತಿದೆಯೇನೋ ಅನ್ನಿಸುತ್ತಿದೆ. ನವನಂದರನ್ನು ಕೊಂದು ಅವರ ಹೆಣಗಳನ್ನು ಆನೆಯ ಕಾಲುಗಳಿಂದ ರಾಜ ಬೀದಿಯಲ್ಲಿ ಎಳೆಸಿ ಹಾಕುತ್ತೇನಾಗಿ ಪ್ರತಿಜ್ಞೆ ಮಾಡಿದ ಒಬ್ಬನೊಬ್ಬ ಬ್ರಾಹ್ಮಣ ಚಾಣಕ್ಯ. ಆ ಹೊತ್ತಿಗೂ ಉತ್ಪಾತಗಳು ಉತ್ಪತ್ತಿಯಾಗಿದ್ದವು. ನಮ್ಮಲ್ಲಿ ಅನ್ನಸತ್ರದ ಪಾರುಪತ್ಯಗಾರನಾಗಿ ನಿಯೋಜಿತನಾಗಿದ್ದ, ನಮ್ಮ ದೊರೆಗಳಿಗೆ ಶತ್ರು ಶೇಷವೆಂದೇ ನಿರ್ಣಯಿಸಲ್ಪಟ್ಟಿದ್ದ ಆ ಚಂದ್ರಗುಪ್ತನನ್ನು ತನ್ನೊಂದಿಗೆ ಕರೆದೊಯ್ದಿದ್ದ ಆ ಚಾಣಕ್ಯ ಇಂದು ಕನಸಿನಲ್ಲಿ ಕಂಡಂತ ದೃಶ್ಯಗಳು ಅತ್ಯಂತ ವಿಪರೀತ. ಮುಂಜಾವದಲ್ಲಿ ಬಿದ್ದಿರುವಂತಹ ಕನಸು ಭವಿಷ್ಯದ ಕುರಿತಾದಂತಹ ಸೂಚನೆಗಳನ್ನು ಕೊಡುತ್ತದೆ ಅಂತ ಮನಃಶಾಸ್ತ್ರಜ್ಞರ ಅಭಿಪ್ರಾಯ. ಆ ನೆಲೆಯಲ್ಲಿ ತರ್ಕಿಸಿದರೆ ಏನಿದು ಅಶುಭ ಸೂಚನೆಗಳು? ಅರಮನೆಯ ಹೊನ್ನ ಕಳಸ ತನ್ನಷ್ಟಕ್ಕೆ ಜಾರಿ ಬಿದ್ದ ಹಾಗೆ ರಾಜ ಬೀದಿಯಲ್ಲಿ ನರಿ ನಾಯಿಗಳೆಲ್ಲ ಆಗಸವನ್ನು ನೋಡುತ್ತಾ ಉಳಿಟ್ಟ ಹಾಗೆ ಕಾಗೆ ಗೂಗೆಗಳೆಲ್ಲ ಅರಮನೆಯ ಒಳ ಹೊರಗೆ ಸಂಚರಿಸಿದ ಹಾಗೆ ಹಾಡೇ ಹಗಲಿನಲ್ಲಿ ಉಲ್ಕಾಪಾತವಾದ ಹಾಗೆ. ಹಾಗಾದರೆ ನಂದರ ವಂಶ ಅಳಿತದೆಯೇ? ನಂದರ ರಾಜ್ಯ ನಾಶವಾಗುತ್ತದೆಯೇ? ಈ ಶಂಕೆಗೆ ಕಾರಣವಿಲ್ಲದಿಲ್ಲ. ನಿನ್ನೆ ಮುಸ್ಸಂಜೆಯ ವೇಳೆಗೆ ಬಂದಂತಹ ಹೊಸತೊಂದು ವರ್ತಮಾನವೂ ಇದಕ್ಕೆ ಸ್ಪಷ್ಟವಾದ ಕಾರಣ.

0: ನಿನ್ನ ಮುಸ್ಸಂಜೆಯ ವೇಳೆಗೆ ದೊರಕಿದಂತಹ ಒಂದು ಹೊಸ ವರ್ತಮಾನ ಈ ಕನಸಿಗೆ ಪೂರ್ಣ ಪೂರಕವಾಗಿಯೇ ಕಾಣಿಸುತ್ತಿದೆ. ಶಾಹುರಿ ಪಟ್ಟಣದ ಅರಸನಾದ ಆ ಪರ್ವತ ರಾಜ ತನ್ನ ಸೇನಾಜಾಲದೊಂದಿಗೆ ನಮ್ಮ ನಗರಕ್ಕೆ ದಾಳಿ ಇಕ್ಕುವುದಕ್ಕೆ ಸಿದ್ಧನಾಗಿ ಹೊರಟಿದ್ದಾನೆ. ವಿದ್ಯಮಾನಗಳೆಲ್ಲವನ್ನೂ ಪರಿಶೀಲನೆಗೆ ಒಳಪಡಿಸಿದಾಗ ಹಿಂದೊಂದು ದಿನ ಕೃತಕ ಸಿಂಹವನ್ನು ಅಭೇದ್ಯವಾದಂತಹ ಪಂಜರದೊಳಗೆ ಇರಿಸಿ ನಮ್ಮೂರಿನ ಜನರ ಬುದ್ಧಿಮತ್ತೆಯನ್ನು ಅಥವಾ ಊರನ್ನಾಳುವ ಅರಸನ ಬುದ್ಧಿಮತ್ತೆಯನ್ನು ಪರೀಕ್ಷಿಸುವ ಸಲುವಾಗಿ ಕಳುಹಿದವನು ಅದೇ ಪರ್ವತರಾಜನೆಂಬ ವಿಚಾರ ಆ ಬಳಿಕ ತಿಳಿದು ಬಂದಿದೆ. ನಮ್ಮಲ್ಲೇನು ದ್ವೇಷ? ಕಾರಣವೇನೂ ಇಲ್ಲ. ಪರಸ್ಪರ ಈರ್ಷೆ ಮತ್ಸರಗಳು ಊರನ್ನಾಳುವ ಅರಸರಿಗೆ ಸ್ವಾಭಾವಿಕ. ನಮ್ಮ ಉಚ್ಛ್ರಾಯವನ್ನು ಅಭಿವೃದ್ಧಿಯನ್ನು ಕಂಡು ಮತ್ಸರಗ್ರಸ್ತನಾದ ಅವನು ದಾಳಿ ಕೂದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಇಂದು ಸೇನಾ ಜಾಲದೊಂದಿಗೆ ಪರ್ವತನು ಈ ಕಡೆಗೆ ಬರುತ್ತಿರುವಾಗ ಆ ಚಾಣಕ್ಯ ಚಂದ್ರಗುಪ್ತರೂ ಅವನನ್ನು ಸೇರಿಕೊಂಡಿದ್ದಾರೆ ಎಂಬ ವರ್ತಮಾನವೂ ಇದೆಯಲ್ಲ. ಹಾಗಾದರೆ ಚಾಣಕ್ಯನಂತ ಚಾಣಾಕ್ಷನ ಪೂರ್ಣ ಉತ್ತೇಜನದಿಂದ ಪ್ರಭಾವಿತನಾಗಿಯೇ ಪರ್ವತ ರಾಜ ಇಂದು ಯುದ್ಧ ಸಿದ್ಧತೆಗೆ ತೊಡಗಿದ್ದಿರಬೇಕು. ಬಿದ್ದಂತಹ ಕನಸು ನಡೆಯಬಹುದಾದಂತಹ ಯುದ್ಧದ ಪರಿಣಾಮದ ಕುರಿತಾದಂತಹ ಸೂಚನೆ ಇರಬಹುದೇ? ನಮ್ಮ ನಂದರ ವಂಶವೆಲ್ಲ ಅಳಿದು ಹೋಗುವ ದಿನ ಸಮೀಪಿಸಿತೆ. ಛೇ, ಸಿಂಹಾಸನದ ಬಗೆಗೆ ನಿಷ್ಠಾವಂತನಾಗಿ ನಾನು ಇದನ್ನು ಉಳಿಸಿಕೊಳ್ಳಲಾರನೆ ಎಂಬ ಶಂಕೆಯೂ ಮೂಡುತ್ತಿದೆ. ದೊರೆಗಳನ್ನು ಉಳಿಸಿಕೊಳ್ಳುವುದಕ್ಕೆ ದಾರಿ ಏನೂ ಕಾಣಿಸುವುದಿಲ್ಲವಲ್ಲ. ವಿಶಾಲವಾದಂತಹ ಆ ಸೇನಾ ಜಾಲವನ್ನು ಹತ್ತಿಕ್ಕುವುದಕ್ಕೆ ನಮ್ಮ ಸೀಮಿತ ಸೇನೆಯಿಂದ ಸಾಧ್ಯವಾದೀತೆ? ಈ ಶಂಕೆಯೂ ಮೂಡುತ್ತಿದೆಯಲ್ಲ. ನೋಡೋಣ, ಈ ಬಗೆಗೆ ಯೋಚನೆ ಮಾಡಬೇಕಾಗಿದೆ. ಬೆಳಕು ಹರಿಯಿತು, ಅಂಗಳದ ಕಡೆಗೆ ಬಂದು ನೋಡ್ತೇನೆ. ಸ್ವಾಮಿ
1: ಮಹಾರಾಜ.
0: ನಮೋ ನಮಃ.
1: ಎದ್ದೇಳಪ್ಪ,
0: ಬರಬೇಕು ಸ್ವಾಮಿ. ನಾವು ಹೀಗೆ ಬರಬೇಕು.
1: ಸಂತೋಷ
0: ಅಯ್ಯ.
1: ಓ.

0: ಬೆಳಗ್ಗೆದ್ದು ಚಾವಣಿಗೆ ಬರುತ್ತಿರುವಾಗಲೇ ಅಂಗಳದಲ್ಲಿ ತಮ್ಮ ಆಗಮನವಾಯಿತು ಸ್ವಾಮಿ.
1: ಹೌದು,
0: ನೋಟ ಮಾತ್ರಕ್ಕೆ ತಾವೊಬ್ಬ ಭಿಕ್ಷುಗಳೆಂಬುದು ನನಗೆ ತಿಳಿಯುತ್ತದೆ. ತಮ್ಮಂಥವರ ದರ್ಶನ ಲಾಭವಾಗುತ್ತಿರುವುದು ನನ್ನ ಪೂರ್ವ ಸುಕೃತ ಅಂತಲೇ ಭಾವಿಸುತ್ತಿದ್ದೇನೆ. ದಯಮಾಡಿಸಬೇಕು,
1: ಸಂತೋಷ,
0: ನನ್ನ ಉಪಚಾರವನ್ನು ಸ್ವೀಕರಿಸಬೇಕು, ಜೊತೆಗೆ ನನ್ನ ವಿಜ್ಞಾಪನೆಯನ್ನೂ ಆಲಿಸುವ ಕೃಪೆಯನ್ನು ತೋರಬೇಕು ಸ್ವಾಮಿ.
1: ಏನದು?
0: ರಾತ್ರಿ ಬಿದ್ದಂತಹ ಸ್ವಪ್ನ ದುಸ್ವಪ್ನವೆನ್ನುವುದರಲ್ಲಿ ನಿರ್ವಿವಾದ.
1: ಹೌದೇ,
0: ಏನು ಮಾಡಿದರೂ ಅದನ್ನು ಮರೆಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಕೇಳಿಸಿದ ವರ್ತಮಾನವೋ ಸದ್ಯದಲ್ಲೇ ನಗರದಲ್ಲಿ ಶತ್ರುಗಳ ಆಕ್ರಮಣ ನಡೆಯಲಿಕ್ಕಿದೆ.
1: ಓಹೋ,
0: ಭೀಕರ ಯುದ್ಧವೂ ಸನ್ನಿಹಿತವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಸ್ವಾಮಿ, ಬುದ್ಧಿ ಬಂದಂದಿನಿಂದ ಇಂದಿನ ತನಕ ನಾನು ಸ್ವಾಮಿನಿಷ್ಠನಾಗಿ ನನ್ನನ್ನು ನಾನು ಕಾದುಕೊಂಡಿದ್ದವನು. ಆ ಸ್ವಾಮಿನಿಷ್ಠೆಯ ದ್ಯೋತಕವಾಗಿ ನಡೆಯಬಹುದಾದಂತಹ ಯುದ್ಧದಲ್ಲಿ ನನ್ನ ಸಿಂಹಾಸನದ ಸ್ವಾಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಶಕ್ತನಾದೇನೆ ಎಂಬ ಶಂಕೆಯೂ ನನ್ನನ್ನು ಪ್ರಬಲವಾಗಿ ಬಾಧಿಸುತ್ತಿದೆ. ಸ್ವಾಮಿ, ಚಿತ್ತದಲ್ಲಿ ಹುಟ್ಟಿರುವಂತಹ ಈ ಭೀತಿಯಿಂದ ನನ್ನನ್ನು ಪಾರುಗೊಳಿಸುವುದಕ್ಕೆ ಅನ್ಯ ಮಾರ್ಗವಿಲ್ಲದೆ ತಮ್ಮನ್ನೇ ಶರಣು ಒಕ್ಕಿದ್ದೇನೆ. ಹೇಳಿ ಸ್ವಾಮಿ. ಅನ್ಯರ ದುಃಖಕ್ಕೆ ಅತ್ಯಂತವಾಗಿ ಸ್ಪಂದಿಸಬಹುದಾದ ತಮ್ಮಂತಹ ಭಿಕ್ಷುಗಳನ್ನಲ್ಲದೆ ಇನ್ನಾರನ್ನು ನಾನು ಮೊರೆಹೋಗಲಿ? ದಯವಿಟ್ಟು ನನಗೊಂದು ಮಾರ್ಗವನ್ನು ಅನುಗ್ರಹಿಸಿ ಸ್ವಾಮಿ, ಅನುಗ್ರಹಿಸಿ.
1: ಅದಕ್ಕೊಂದು ಪರಿಹಾರ ಉಂಟಯ್ಯ.
0: ಏನು?
2: ಕೇಳಿ

0: ಹೌದೆ?
1: ಹಾ,
2: ಬೇಳೆಗರೆಯದೆ ಶತ್ರುನಾಶಕ ಯಜ್ಞವನ್ನು ಕರೆಸೋ.
0: ಏನಂದ್ರಿ?
2: ಬೇಳೆಗಳೆಯದೆ ಶತ್ರು

0: ಅಮಾತ್ಯ
1: ಸ್ವಾಮಿ,
0: ರಾತ್ರಿ ಬಿದ್ದಂತಹ ಕನಸಿನ ಬಗ್ಗೆ ಎಲ್ಲವನ್ನೂ ಸ್ಪಷ್ಟವಾಗಿ ನನ್ನಲ್ಲಿ ಹೇಳಿಕೊಂಡಿದ್ದಿ.
1: ಹೌದು ಸ್ವಾಮಿ, ದುಸ್ವಪ್ನ ಅಂತ.
0: ಹೌದು, ಮಾತ್ರವಲ್ಲದೆ ಆ ಸ್ವಪ್ನ ಸುಳ್ಳಾಗುವುದಿಲ್ಲ. ಇನ್ನು 7 ದಿವಸದ ಒಳಗೆ ಇಲ್ಲಿಗೆ ಶತ್ರುಗಳ ದಾಳಿ ಖಂಡಿತವಾಗಿಯೂ ಆಗುತ್ತದೆ.
1: ಸದ್ಯೋ ಭವಿಷ್ಯದಲ್ಲೇ ಶತ್ರುಗಳು ಬರ್ತಾರೆ ಅಂತ ತಾವು ಸೂಚಿಸಿದ ಹಾಗಾಯ್ತು.
0: ಹೌದು
1: ಸ್ವಾಮಿ,
0: ಓ
1: ಆ ಶಂಕೆ ನನಗೆ ಮೊದಲೇ ಇತ್ತು. ಆದರೆ ಶತ್ರುಗಳ ದಾಳಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದಕ್ಕೆ, ಅದಕ್ಕೂ ಮಿಗಿಲಾಗಿ ನನ್ನ ಸಿಂಹಾಸನವನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ದಾರಿ ಏನಿದೆ?
0: ನಿನ್ನ ಏಳಿಗೆಯೇ ನನ್ನ ಜೀವನದ ಉದ್ದೇಶ.
1: ಓ,
0: ಅದಕ್ಕೆ ಹೆದರಬೇಡ. ನಾನೊಂದು ಪರಿಹಾರವನ್ನು ಸೂಚಿಸ್ತೇನೆ.
1: ಏನು?
0: ಶತ್ರುನಾಶಕ ಯಜ್ಞ ಅಂತ ಒಂದು ಉಂಟು. ಶತ್ರುಗಳನ್ನು ನಾಶ ಮಾಡುವಂತಹ ಯಜ್ಞ, ಅದನ್ನು ಮಾಡಬೇಕು. ಅದಕ್ಕೆ ಏನೆಲ್ಲ ಪರಿಕರಗಳು ಬೇಕು, ಏನೆಲ್ಲ ಬೇಕು ಎಲ್ಲವೂ ನನಗೆ ತಿಳಿದಿದೆ. ಆದರೆ ನಾನು ಹೇಳುವಂತದ್ದೆಲ್ಲವನ್ನೂ ನೀನು ಒದಗಿಸಿ ಕೊಡಬೇಕು ಯಾಕೆ ಅಂತ ಪ್ರಶ್ನಿಸಬಾರದು ಮಾತ್ರ
1: ಸ್ವಾಮಿ.
0: ಓ,
1: ಹೊಳೆಯಲ್ಲಿ ಮುಳುಗುವ ಸ್ಥಿತಿಯಲ್ಲಿ ಇದ್ದವನಿಗೆ ಹುಲ್ಲು ಕಡ್ಡಿಯೂ ಆಧಾರ.
0: ಹೌದು,
1: ಆಧರಿಸಿಕೊಂಡ ಹುಲ್ಲು ಕಡ್ಡಿಯಿಂದ ತಾನು ಸಂರಕ್ಷಿಸಲ್ಪಡ್ತೇನೆ ಎಂಬ ಪ್ರಶ್ನೆಯನ್ನು ಅವ ಕೇಳಿಕೊಳ್ಳುವುದೂ ಇಲ್ಲ, ಅಥವಾ ಆ ಕುರಿತಾದಂತಹ ಶಂಕೆಯನ್ನು ತಳೆಯುವುದೂ ಇಲ್ಲ.
0: ಸತ್ಯ
1: ಅಲ್ಲ ಅಂತಾದ್ರೆ ಯಜ್ಞದ ಕುರಿತಾಗಿ ವಿರೋಧವನ್ನೇ ಹೇಳುತ್ತಿದ್ದಂತ ಬೌದ್ಧ ಭಿಕ್ಷುಗಳು ತಾವು ಇವತ್ತು ಶತ್ರುನಾಶಕಕ್ಕೆ ಬೇಕಾಗಿ ಯಜ್ಞವೊಂದನ್ನು ಮಾಡಿಸಿಕೊಡ್ತೇನೆ ಅಂತ ಹೇಳುವಾಗ ಇದೆಷ್ಟು ಸಮಂಜಸ ಎಂಬ ಪ್ರಶ್ನೆಯನ್ನು ನಾನು ಕೇಳುವುದು ಎಷ್ಟು ಸರ್ವಥಾ ಸಲ್ಲ. ಯಾಕಂದ್ರೆ ಹೇಗೂ ಮುಳುಗಲಿಕ್ಕೆ ಹೊರಟವ ನಾನು.
0: ಹೌದು,
1: ಇದರಿಂದಲಾದರೂ ಬದುಕಿಕೊಳ್ತೇನೆ ಎಂಬ ವಿಶ್ವಾಸ ತಮ್ಮ ಮುಖವರ್ಚಸ್ಸಿನಿಂದ ಮೂಡಿದ್ದು ಸ್ವಾಮಿ. ಯಾವ ಕೊರತೆಯೂ ಆಗದ ಹಾಗೆ ತಾವು ಹೇಳುವ ಯಜ್ಞಕ್ಕೆ ಬೇಕಾದ ಸಮಸ್ತ ಸೋಪಸ್ಕರಗಳನ್ನು ನಾನು ಒದಗಿಸ್ತೇನೆ. ತಳ ಎಲ್ಲಿ ಅಂತ ತಾವು ಹೇಳಬೇಕು.
0: ಗಂಗಾ ಸರಯು ಸಂಗಮ ಕ್ಷೇತ್ರ ಅಂತೂ ಸುಸ್ಥಳ ಉಂಟು.
1: ಓ,
0: ಅಲ್ಲಿಯೇ ಯಜ್ಞಕುಂಡವನ್ನು ನಿರ್ಮಿಸಿ ಆ ಯಜ್ಞವನ್ನು ಮಾಡಬೇಕು.
1: ಯತ್ನದಿಂದ 6 ದಿನಗಳ ಒಳಗೆ ಆ ತಾಣವನ್ನು ಸೇರಿಕೊಳ್ಳಬಹುದಾಗಿದೆ. 7ನೇ ದಿನಕ್ಕೆ ಬರಬಹುದಾದಂತಹ ಶತ್ರುಗಳು ನಾಶಗೊಳ್ಳುವುದಕ್ಕೆ ನಾವು ಕ್ಷಿಪ್ರಗತಿಯಲ್ಲಿ ಯಜ್ಞವನ್ನು ತೊಡಗಬಹುದಾಗಿದೆ.
0: ಮಾಡೋಣ, ವ್ಯವಸ್ಥೆ ಮಾಡೋಣ
1: ಸ್ವಾಮಿ.
0: ಓ,
1: ಆನೆ, ಕುದುರೆ, ಒಂಟೆಗಳ ಗಾಡಿಯ ಮೇಲೆ ಬೇಕಾದ ಹಾಗೆ ಉಪಕರಣಗಳನ್ನೆಲ್ಲ ಹೇರಿದ್ದೇನೆ. ತೆರಳೋಣವೇ ನಾವತ್ತ?
0: ಆದೀತು, ಸಂತೋಷ,
1: ಬನ್ನಿ.
0: ಓಹೋ, ಅಂದಂತೆ ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ. ನನ್ನ ಈ ವಿಷಯವನ್ನೆಲ್ಲ ನನ್ನ ಗುರುಗಳಾದ ಚಾಣಕ್ಯರಿಗೆ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ.
2: ಪ್ರಭೋ,

0: ಸ್ವಾಮಿ.
1: ಕಲ್ಯಾಣಿ,
0: ಕಾರ್ಯಾಕಾರ್ಯವನ್ನು ಕಾಣದಂತಹ ವ್ಯಕ್ತಿ, ವೃದ್ಧನಾದರೂ ಶಿಕ್ಷಾರ್ಹನು ಅನ್ನುವಂತ ಒಂದು ಮಾತೇನಿದೆಯೋ ಆ ಬಗ್ಗೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಅಂತ ನನಗೆ ಮನಸ್ಸಾಗುತ್ತಾ ಇದೆ. ಪರಿಸ್ಥಿತಿ ಬಗ್ಗೆ ತಾವು ಅವಲೋಕಿಸಿದ್ದೀರಾ, ನಮ್ಮ ಪ್ರಭುತ್ವದಲ್ಲಿ ಏನೇನು ಅಡಚಣೆಗಳಾಗ್ತಾ ಇದೆ ಅನ್ನೋದು ತಮಗೆ ತಿಳಿದಿದೆ. ನಮ್ಮದೇ ಆದಂತಹ ದಾಯ

0: ನಮ್ಮ ಸಭೆಯಲ್ಲೇ ಘಂಟಾಘೋಷವಾಗಿ ಪ್ರತಿಜ್ಞಾರೂಪದಲ್ಲಿ ಆಡಿದಂತಹ ಮಾತನ್ನು ತಾವು ಅವಲೋಕಿಸಿದ್ದೀರಾ. ಆ ಮಾತು ಅಲ್ಲಿಗೆ ನಿರ್ಗಮಿಸುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ನಮ್ಮ ಪ್ರಭುತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸುವುದಕ್ಕೆ ಅವರು ಬಿಡುತ್ತಾ ಇಲ್ಲ ಅನ್ನೋದು ಮನವರಿಕೆ ಆಗುತ್ತಾ ಇದೆ. ಆದ್ರಿಂದ ಇದುವರೆಗೆ ನಾವು ಯಾವ ರೀತಿಯ ನೆಮ್ಮದಿಯನ್ನು ಉಳಿಸಿಕೊಂಡಿದ್ದೆವು ಅದನ್ನು ಮತ್ತೂ ಬೆಳೆಸಿಕೊಳ್ಳಬೇಕು ಅಂತಿದ್ರೆ ನಮ್ಮದೇ ಆದಂತಹ ದಾಯಾದ್ಯರೊಳಗೆ ಅವಳಿಗೆ ಸಲ್ಲಬೇಕಾದಂತಹ ಪಾಲವನ್ನು ನೀಡುವುದರ ಮೂಲಕವಾಗಿ ವಿರಸವನ್ನು ಬೆಳೆಸದೆ ಬಂಧುತ್ವವನ್ನು ಬೆಳೆಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತಾ ಇದ್ದಾರೆ.
1: ರಾಣಿ ಕಲ್ಯಾಣಿ, ಯುದ್ಧಕ್ಕಾಗಿ ನಾವೆಲ್ಲ ಹೊರಟು ನಿಂತವರು, ಚತುರಂಗ ಸೇನೆ ಸಿದ್ಧವಾಗಿದೆ, ಈ ಸಂದರ್ಭದಲ್ಲಿ ತಡೆದು ಸಂಧ್ಯಾ ಮಾತನ್ನಾಡುತ್ತಾ ಇದ್ದೀಯಾ?

0: ಕಲ್ಯಾಣಿ
1: ಸ್ವಾಮಿಯೇ.
0: ಇದು ಪಾಟಲಿಪುತ್ರದ ಗೌರವದ ಪ್ರಶ್ನೆ, ಗೌಡವನತನದ ಯೋಗ್ಯತೆಯ ಪ್ರಶ್ನೆ. ನಮ್ಮ ಅಧಿಕಾರದ ಈ ಅವಧಿಯಲ್ಲಿ ಇದು ಮಂತ್ರಿಗಳಾದಂತಹ ಅಮಾತ್ಯ ರಾಕ್ಷಸರು ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಸೇನಾಪತಿಯಾದಂತಹ ಭಾಗುರಾಯನ, ಭದ್ರ ಭಟಾದಿಗಳೆಲ್ಲರೂ ಕೂಡ ರಣೋತ್ಸಾಹದಿಂದ ಮುಂದುವರಿಯುತ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಚಂದ್ರಗುಪ್ತನನ್ನು ಈ ಪಾಟಲಿಪುತ್ರದ ಶತ್ರು ಎಂಬುದಾಗಿ ಪರಿಗ್ರಹಿಸಿದ್ದಾರೆ. ಪಾಟಲಿಪುತ್ರದ ಪ್ರತಿಯೊಬ್ಬ ಪುರನಿವಾಸಿಯೂ ಕೂಡ ಚಂದ್ರಗುಪ್ತನನ್ನು ಶತ್ರು ಶೇಷ ಎಂಬುದಾಗಿ ತೀರ್ಮಾನಿಸಿ ಆಗಿದೆ. ದುರುಳೆನಿಸಿದಂತಹ ಪರ್ವತರಾಜನ ಸಖ್ಯವನ್ನು ಮಾಡಿಕೊಂಡು ಚಾಣಕ್ಯನ ಜೊತೆಯಲ್ಲಿ ತಂತ್ರವನ್ನು ಬೆಸೆಯುತ್ತಿರುವಂತಹ ಆ ಶತ್ರುಗಳಿಗೆ ಯೋಗ್ಯ ರೀತಿಯ ರಾಜಕೀಯ ತಂತ್ರವನ್ನು ಅನುಸರಿಸುವಂತಹ ಒಳ್ಳೆಯ ಸ್ಥಿತಿಯಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ. ಇದು ನಮ್ಮ ರಾಜಕೀಯದ ಸಿದ್ಧತೆ ಎಷ್ಟರ ಮಟ್ಟಿಗೆ ನಡೆದಿದೆ ಅಂತ ಹೇಳಿದ್ರೆ, ಮಿತ್ರನೆನಿಸಿದಂತಹ ಕಾಶಿ ರಾಜ ಸೇನಾ ಸಹಿತನಾಗಿ ನಮ್ಮ ಸಹಾಯಕ್ಕಾಗಿ ಬರುತ್ತಾ ಇದ್ದಾನೆ ಎನ್ನುವಂತಹ ಶುಭ ವರ್ತಮಾನ ನಮಗೆ ಸಿಕ್ಕಿದೆ. ನಮ್ಮ ಈ ಕೋಟೆಯ ರಕ್ಷಣೆಯ ಹೊಣೆಗಾರಿಕೆಯನ್ನು ಶಿವವರ್ಮನಿಗೆ ಒಪ್ಪಿಸಿದ್ದೇವೆ. ಮಾತ್ರವಲ್ಲ, ನಾವು ತುಲಾಲಗ್ನದಲ್ಲಿ ಹೊರಟು ನಿಂತವರು ವಿಜಯೋತ್ಸವಕ್ಕೆ. ಆದರೆ ಅಮಾತ್ಯರು ಬಂದು ಹೇಳಿದ್ರು, ಕ್ಷಪಣಿಕರು ಹೇಳಿದ್ದಾರೆ ತುಲಾಲಗ್ನ ಬೇಡ, ವೃಶ್ಚಿಕ ಲಗ್ನದಲ್ಲಿ ಹೊರಡಬೇಕು ಅಂತ.
1: ಓಹೋ.
0: ಆದ್ದರಿಂದ ಜ್ಯೋತಿಷ್ಯರೆಲ್ಲರೂ ಕೂಡ ಸೇರಿ ನಂದರಿಗೆ ವಿಜಯವಾಗುತ್ತದೆ ಎನ್ನುವಂತಹ ಪೂರ್ವ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ಆಲೋಚನೆ ಬೇಡ. ದಾಯಾಜ್ಯ ಎನ್ನಿಸಿದಂತಹ ಚಂದ್ರಗುಪ್ತ ಒಮ್ಮೆ ಬದುಕುವುದಕ್ಕೆ ಅವಕಾಶ ಕೊಟ್ಟಿದ್ದೇನೆ, ಇನ್ನು ಮುಂದೆ ಅವಕಾಶ ಈ ನವನಂದರು ಕೊಡುವವರಲ್ಲ. ಆದ್ದರಿಂದ ರಣದ ಬಗ್ಗೆ ಕೌತುಕ ಬೇಡ, ಆಲೋಚನೆ ಬೇಡ, ದುಃಖ ಬೇಡ, ಸರಿ ಹಿಂದೆ.
1: ಹಾಗಿದ್ರೆ ಮುಂದುವರೆದುಕೊಂಡು ಹೋಗುವುದು ತಮ್ಮ ಪ್ರತಿಷ್ಠೆಯ ವಿಷಯವೂ ಹೌದು ಅಂತ ತೀರ್ಮಾನಿಸಿದ್ದೆ.
0: ಯಾರ ರಣೋತ್ಸಾಹದ ನುಡಿಸಿಯು ಅರಿಭಟ ಯುವತಿಯರ ಹಣೆಯ ಕುಂಕುಮವನ್ನು ಹಾರಿಸುವುದಕ್ಕೆ ಶಕ್ತವಾಗಿರುವುದು, ಯಾರ ಪಾದದ ಉಗುರು ನಮಿಸಿದ ನೂರಾರು ಸಾಮಂತರ ಕಿರೀಟದ ರತ್ನಕಾಂತಿಯನ್ನು ದರ್ಪಣದಂತೆ ಪ್ರತಿಬಿಂಬಿಸಲು ಯೋಗ್ಯವಾಗುವುದು, ಅಂತಹ ನಿನ್ನ ವೀರ ಪತಿಯ ಸ್ವಾಗತಕ್ಕಾಗಿ ನೀನು ಸಿದ್ಧಳಾಗಿ ನಿಲ್ಲು, ವಿಜಯ ಭಾಮಿನಿಯನ್ನು ಒರಿಸಿಕೊಂಡು ಬರುತ್ತೇನೆ ನಿಶ್ಚಿಂತೆ.

0: ಈ ಫಲ ಪಕ್ವತೆಗೆ ಪ್ರಯತ್ನವೂ ಒಮ್ಮೊಮ್ಮೆ ಬೇಕಾಗುತ್ತದೆ.
1: ನಿಜ,
0: ತನ್ನ ಹೆಗಲಿಗೆ ಏರಿದಂತಹ ಹೊಣೆಯ ಭಾರವನ್ನರಿತು ನಮ್ಮ ಜೀವಸಿದ್ಧಿ ಎಂಬ ಹೆಸರಿನಿಂದ ಈಗ ಅಲ್ಲೇ ಇದ್ದಾನಲ್ಲ,
1: ಹೌದು,
0: ಕ್ಷಪಣಕ ಅಂದ್ರು ಅವನೇ ನಮ್ಮ ಹಿಂದೂ ಶರ್ಮ, ನಿನಗೂ ಪರಿಚಿತ.
1: ನಿಜಸ್ವಾಮಿ,
0: ನಾನು ಮಾಡಿದ ತಂತ್ರ ಹೂಡಿದ ಯುಕ್ತಿ ಅದು. ಅನುಕೂಲ ವಾತಾವರಣ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ. ನಾವ ನಂದರು ಒಂದು ಕಡೆಯಲ್ಲಿ ಸೇರುವುದಕ್ಕೆ ಬೇಕಾದಂತಹ ಒಂದು ಉಪಾಯ.
1: ಸಂಗಮ ಕ್ಷೇತ್ರದಲ್ಲಿ ಇದ್ದಾರಂತಲ್ಲ?
0: ಇದ್ದಾರೆ ನವಾನಂದರು. ಅವರಲ್ಲಿ ಯಾವನೋ ಒಬ್ಬ ಎಂಟು ಮಂದಿಯನ್ನು ಬೇರ್ಪಟ್ಟು ಬಿಟ್ಟು ಬೇರಾಗಿರ್ತಾರಾದ್ರೆ ನಮ್ಗೆ ಬರೋ ಸಂಹಾರ ಸಾಧ್ಯವಾದೀತೋ ಇಲ್ಲೋ ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಟ್ಟಾಗಿ ಅವರು ಸೇರುವಂತೆ ಮಾಡಿದ್ದಾನೆ ಶತ್ರು ಸಂಹಾರ ಯಾಗ ಎಂಬ ಹೆಸರಿನಿಂದ. ಯಾವನು ಯಾವ ಶತ್ರುವನ್ನು ಸಂಹರಿಸುವುದಕ್ಕೆ ಯಾಗ ಆಧಾರ ಅಲ್ಲಿ ಆ ಪ್ರಶ್ನೆ ಇಲ್ಲ, ಸ್ಥಾನ ಇದೆಯಾ? ಶತ್ರು ಸಂಹಾರ ಯಾರಿಗೆ, ಯಾರು ಶತ್ರು? ಆದ್ರಿಂದ ವಧಾರ್ಹತೆ ಎಂಬುದೇ ಶತ್ರುತ್ವದ

0: ಧಾರಕ ಆಧಾರವಾದದ್ದು ಅಂತ ನಿರ್ಧರಿಸಿಕೊಂಡಿದ್ದೇವೆ ನಾವು. ಇನ್ನೊಂದು ಗಳಿಗೆ ವಿಳಂಬ ಅನಿಷ್ಟಕ್ಕೆ ಅನಾಹುತಕ್ಕೆ ಕಾರಣವಾದೀತು.
1: ಪರ್ವತರಾಜನ ಸೇನೆ ಉಂಟು ನಮ್ಮಲ್ಲಿ,
0: ನಾನೇ ಆಜ್ಞೆ ಮಾಡಿದಂತೆ ಅವರು ನಡೆಯತಕ್ಕದ್ದು ಅಂತಲೂ ಪರ್ವತರಾಜನಿಗೆ ಹೇಳಿದ್ದೇನೆ ನಾವು. ಆದ್ರಿಂದ ಸೇನೆ ಈ ಗಳಿಗೆಯಲ್ಲೇ ಹೊರಳಿ.
2: ತಂಗಾಳಿಯು ಬೀಸಿ ಶತ್ರು ನಿಗ್ರಹ ಸೂಚನೆ ಕಂಡುಬರುವ ಆ ಹೋಮದ ಕೊನೆಯ ಭಾಗದಲ್ಲಿ ನಾವು ಇರಬೇಕು ಎನ್ನುವಂತಹ ಸೂಚನೆಯಲ್ಲವೇ? ಮಾತ್ರವಲ್ಲ, ಶೂದ್ರ ಭಟರಿಗೆ ಈ ಕಡೆಗೆ ಪ್ರವೇಶ ಇರಕೂಡದು ಎನ್ನುವ ಸೂಚನೆಯು ನಮಗೆ ಬಂದಿದೆ. ಅದಕ್ಕಾಗಿ ನಮ್ಮ ಭಟರನ್ನೆಲ್ಲ ಹಿಂದೆ ಬಿಟ್ಟದ್ದಾಯಿತು. ಕುದುರೆಯನ್ನು ಜೊತೆಯಲ್ಲಿರಿಸಿಕೊಂಡು ಕೇವಲ ಮಿತವಾದಂತಹ ಅಂಗರಕ್ಷಕರ ಜೊತೆಯಲ್ಲಿ ಯಾಗಶಾಲೆಯ ಬಳಿಗೆ ಬರುತ್ತಿರುವಾಗ ಛಾ ಛಾ ಛಾ ಛಾ, ಎಂತಹ ಶುಭವಾರ್ತೆ! ನಮ್ಮ ವೈಯೆನಿಸಿದಂತಹ ಪರ್ವತರಾಜ ಅವನ ಮಗನಾದಂತಹ ಮಲಯಕೇತುವನ್ನು, ಮಿತ್ರರಾಜನೆನಿಸಿದಂತಹ ಕಾಶಿರಾಜ ಅವನ ಸೈನಿಕರು ಹಿಡಿದುಕೊಂಡು ತಂದಿದ್ದಾರಂತೆ. ಪಲ್ಲಕ್ಕಿಯ ಒಳಗಡೆ ಇದ್ದಾನಲ್ಲ ಮಲಯಕೇತು, ಆ ಮಲಯಕೇತುವಿನ ಜೊತೆಯಲ್ಲಿ ಸ್ವಲ್ಪ ಮಾತಾಡಬೇಕು. ಎಲ್ಲ ಮಲಯಕೇತು, ನಿನ್ನ ಅಪ್ಪ ಪರ್ವತರಾಜ ಕೊಟ್ಟನಲ್ಲ ಆಶ್ರಯವನ್ನು ಚಂದ್ರಗುಪ್ತನಿಗೆ, ಈಗ ಏನಾಯಿತು ನೋಡು? ನೀನೀಗ ನಮ್ಮ ಸೆರೆಯಾಳಾಗಿದ್ದೀಯ. ಇದೋ ಕಾಶಿರಾಜನ ಸೈನಿಕರೆಲ್ಲ ನಿನ್ನನ್ನು ಸುತ್ತುವರೆದಿದ್ದಾರೆ. ಇನ್ನು ಒಂದರ ಕ್ಷಣದೊಳಗೆ ನಿನ್ನ ರುಂಡ ಮುಂಡ ಬೇರ್ಪಡುವಂತಹ ದೃಶ್ಯವನ್ನು ನಿನ್ನ ತಂದೆ ನೋಡಬೇಕು.
3: ಮೊದಲ್ಭಕ್ತರಾದಂತಹ ನಂದರಾಜ, ಕೊಲ್ಲುವವರಿಗಿಂತ ಕಾಯುವವರು ಎಷ್ಟೋ ಮೇಲು. ಮಹಾಮಂತ್ರಿಯಾದಂತಹ ದುಷ್ಟಬುದ್ಧಿ ಚಂದ್ರಹಾಸನನ್ನು ಕೊಲ್ಲುವುದಕ್ಕೆ ಪ್ರಯತ್ನಪಟ್ಟ, ಆದರೆ ಬದುಕಿ ಉಳಿದ. ಕಂಸಕೃಷ್ಣನನ್ನು ಸಾಯಿಸುವುದಕ್ಕೆ ಮುಂದುವರಿದ, ಕೃಷ್ಣ ಬದುಕಿ ಲೋಕೋದ್ಧಾರಕನಾದ. ಈ ಹೊತ್ತು ನಿನ್ನ ನಾಶಕ್ಕೆ ಬಂದವ ನಾನು ಚಂದ್ರಗುಪ್ತ. ನನ್ನನ್ನು ಕೊಲ್ಲುವುದಕ್ಕೆ ಯತ್ನಿಸಿದಂತಹ ನಿನ್ನನ್ನು ಕೊಲ್ಲುವುದಕ್ಕೆ ಬಂದಿದ್ದೇನೆ. ಅಯ್ಯ
4: ಚಂದ್ರಗುಪ್ತ,
3: ನಂದ ವಂಶದ ಸರ್ವನಾಶ ನನ್ನ

0: ಈ ರೀತಿಯಾಗಿ ಮೋಸದಿಂದ ನಮ್ಮನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದೆಯಲ್ಲ ನೀವೆಲ್ಲ ವೇಷಧಾರಿಗಳು ಎಂಬುದಾಗಿ ಈಗ ಅರ್ಥವಾಯಿತು. ನಮಗೆ ಏರುವುದಕ್ಕೆ ಕುದುರೆ ಇಲ್ಲದ ಹಾಗೆ ನಮ್ಮ ಕುದುರೆಯ ಕಾಲುಗಳನ್ನು ಕತ್ತರಿಸಿ ಹಾಕಿದ್ದೀಯಾ. ಇದು ಕಪಟದ ಮಲಯ ಕೇತುವನ್ನು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಬಂದಿದ್ದೀಯಲ್ಲ, ಅವನು ಕತ್ತಿ ಹಿರಿದು ಯುದ್ಧಕ್ಕೆ ನಿಂತಾಗ ಮಲಯ ಕೇತುವನ್ನು ಆ ಕಪಟದ ಮಲಯ ಕೇತುವನ್ನು ಕತ್ತರಿಸಿ ಹಾಕಿದ್ದೇನೆ.
1: ನಿನ್ನ ಭಾಗದ ಮೃತ್ಯುವಾಗಿ ನಾನು ಬಂದಿದ್ದೇನೆ.
0: ಅವನ ಜೊತೆಯಲ್ಲಿ ಬಂದಂತಹ ಪರ್ವತರಾಜನ ಸೇನಾನಿ ಮಂತ್ರಿ ಶಬಲವರ್ಮ ನನ್ನ ಕತ್ತಿಗೆ ಬಲಿಯಾಗಿದ್ದಾರೆ.
1: ಹೋಗಲಿ ಬಿಡು,
0: ಕೈಯಲ್ಲಿ ಆಯುಧ ಇಲ್ಲ ಎನ್ನುವಂತಹ ಭಯ ನಂದರಿಗಿಲ್ಲ. ಇದು ನಾವು 9 ಮಂದಿಯೂ ಕೂಡ ಏಕಕಾಲದಲ್ಲಿ ನಿನ್ನ ಮೇಲೆ ಹಾರುವಾಗ ಯಾರಿದ್ದಾರೆ ನಿಮ್ಮನ್ನು ತಡೆಯುವುದಕ್ಕೆ ಅಂತ ನೋಡ್ತೇವೆ
1: ನಂದರಾಜ.
0: ಆದ್ದರಿಂದ ಒಬ್ಬಂಟಿಗ ಎನ್ನುವಂತಹ ಭಯ ಇಲ್ಲ, ಸಿಕ್ಕಿದಂತಹ ಆಯುಧಗಳನ್ನು ಸಿಕ್ಕಿದ ರೀತಿಯಲ್ಲಿ ಪ್ರಯೋಗಿಸುವಂತಹ ಎದೆಗಾರಿಕೆ ಈ ನಂದನಿಗಿದೆ. ಸಪ್ತರ ವೀರ ಸ್ವರ್ಗ ಎಂಬುದನ್ನು ತಿಳ್ಕೊಂಡಂತಹ ನಾವು ಬರುವಂತಹ ಯಾವುದೇ ಕಷ್ಟಗಳಿಗೆ ಎದೆ ಒಡುವುದಕ್ಕೆ ಸಿದ್ಧನಾಗಿದ್ದೇನೆ. ನಿಲ್ಲಿದ್ದಕ್ಕೆ
1: ನಿನ್ನ ಸಹೋದರರಾದಂತಹ ಉಪಾನಂದ ಮಹಾನಂದ ಸುನಂದಾದಿಗಳು ಏನಾಗಿದ್ದಾರೆ ನೋಡು, ಉಳಿದವ ನೀನೊಬ್ಬ, ನಿನ್ನನ್ನು ಮುಗಿಸ್ತೇನೆ.

0: ಚಂದ್ರಗುಪ್ತ
1: ಕರೆದ ಕುರುಕ್ಷೇತ್ರದ ಯುದ್ಧಾನಂತರದಲ್ಲಿ ಲೋಕದ ಸತ್ಯತಿಗಳೆಲ್ಲ ಪಾಂಡವರನ್ನು ಕೊಂಡಾಡಿದುವಂತೆ. ದೇವ ಸಂತತಿ ನಲಿಯ ಪಾಂಡವ ಜೀವಹರಿ ಎಂಬ ಭಾವ ಸಂದದು ಧರ್ಮರಾಯನ ಪಟ್ಟಾಭಿಷೇಕದಲ್ಲಿ. ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಕೌರವ ಕುಲವನ್ನೇ ನಾಶ ಮಾಡಿದ. ಅದೇ ರೀತಿಯಲ್ಲಿ ನಂದಕುಲ ವಜ್ರಾಘಾತರಾಗಿ ಬಂದಂತಹ ನೀವು ಈ ಹೊತ್ತು ನನ್ನನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡುವುದರ ಮೂಲಕ ಈ ಚಂದ್ರಗುಪ್ತ ವಂಶದ ಮೌರ್ಯ ಸಾಮ್ರಾಜ್ಯದ ಪ್ರತಿಷ್ಠಾಪನಾಚಾರ್ಯರಾದಿರಿ.
0: ಒಳ್ಳಿತಪ್ಪ, ನಿನಗೆ ನಾನು ಪ್ರತಿಷ್ಠಾಪನಾಚಾರನಾಗಬೇಕೆಂಬ ಉದ್ದೇಶದಿಂದ ಈ ವ್ಯವಹಾರವನ್ನು ಮಾಡಿದ್ದೇನೆ ಅಂತ ತಪ್ಪಾಗಿ ತಿಳಿಯಬೇಡ. ಯಾವ ಬ್ರಾಹ್ಮಣನು ತನ್ನ ನಾಲಿಗೆಯಲ್ಲಿ ಇದ್ದಂತಹ ಸತ್ಯದ ಸತ್ವವನ್ನು ಕಳೆದುಕೊಳ್ಳುತ್ತಾನೆ ಅವನು ಘೋರ ನರಕಕ್ಕೆ ಪಾತ್ರನಾಗುತ್ತಾನೆ ಎಂಬುದು ನಿನಗೂ ಗೊತ್ತಿರಬೇಕು. ಒಂದು ಮಾತನ್ನು ನಾನು, ಅದೊಂದು ಉಪಾಯ ಪ್ರಯೋಗ ವಿಧಾನವೇ ಆಗಿರಲಿ, ಹೇಳಿದ್ದ ಹೌದಷ್ಟೇ. ನಿಮ್ಮ 9 ಮಂದಿಯ ಹೆಣಗಳನ್ನು ಆನೆಯ ಕಾಲುಗಳಿಗೆ ಕಟ್ಟಿದ್ದಲ್ಲದೆ ವೀಥಿಗಳಲ್ಲೆಲ್ಲ ಎಲ್ಲರಿಗೂ ಕಾಣುವಂತೆ ಉತ್ಸವವನ್ನು ಮಾಡಿಸಿದ್ದಲ್ಲದೆ ಬಿಚ್ಚಿ ಹೋದಂತ ನನ್ನ ಶಿಖಾ ಬಂಧವನ್ನು ಮಾಡುವುದಿಲ್ಲ ಅಂತ ಹೇಳಿದ್ದೆ. ಈಗ ನಾನು ನನಗಾಗಿಯೇ ಕಳೆದುಕೊಂಡಂತಹ ಶಿಖಾ ಗ್ರಂಥಿ ಬಂಧ ಅದಕ್ಕೊಂದು ಅನುಕೂಲತೆಯನ್ನು ತಂದುಕೊಂಡನೋ ಇಲ್ಲವೋ, ಹಾಗಾಗಿ ನಾನು ಆಡಿದ ಮಾತು ನನ್ನಿಯಾಗಿ ಪರಿಣಮಿಸಿತು.
1: ಪ್ರತಿಜ್ಞಾ ಪೂರ್ಣವಾಯಿತು
0: ಅಲ್ವೋ? ಯಾವನು ತನ್ನ ಪ್ರತಿಜ್ಞೆಯನ್ನು ತಾನೇ ಮರೆತ ನಡೆಯುತ್ತಾನೆ ಅವನ ಹಿಂದಣ 7 ತಲೆಮಾರುಗಳ ಪಿತೃಗಳು ಅದರಿಂದ ಬಳಲುತ್ತಾ ಬೀಳಬೇಕಾಗುತ್ತದೆ, ನನಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಶಿಖಾ ಬಂಧದ ಯೋಗ ಒಂದು ಬಂದಿತಲ್ಲ, ಕಿವಿಗಳಲ್ಲಿ ಕುಂಡಲ ಇಲ್ಲದ್ರು ಬೆರಳಲ್ಲಿ ಮುದ್ರಿಕೆ ಇಲ್ಲದ್ರು ಬ್ರಾಹ್ಮಣನಿಗೆ ಶಿಖಾ ಬಂಧವೇ ಎಂಬುದೇ ಸಮಸ್ತ ಮಾಂಗಲ್ಯಕ್ಕೆ ಕೇತನವಾಗಿ ಉಳಿಯುತ್ತದಂತೆ. ಯಾವ ಬ್ರಾಹ್ಮಣನು ಶಿಖಾ ಬಂಧ ವಿಹೀನಾಗಿದ್ದಾನೆ ಅವನ ಅಪ್ಪನೋ ಅಮ್ಮನೋ ಅಜ್ಜನೋ ಸತ್ತದ್ರಿಂದ ಅವನು ಬಂದಿರುವ ಸೂತಕದಲ್ಲಿ ಬಳಲುತ್ತಾನೆ ಅಂತ ಅರ್ಥವಂತೆ. ಒಳ್ಳೆಯದಪ್ಪ, ಶಿಖಾ ಬಂಧವನ್ನು ಮಾಡಿಸಿಕೊಂಡಿದ್ದೇನೆ. ನಂತರ ಕಳೇಬರಗಳ ಮೆರವಣಿಗೆ ಆಯಿತು. ಅಮಾತ್ಯ ರಾಕ್ಷಸನನ್ನು ಕಂಡು ಒಂದು ಮಾತನ್ನು ಹೇಳಬೇಕಾಗಿತ್ತು.
1: ಸರಿ ಸ್ವಾಮಿ.

0: ಇದುವರೆಗೆ ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಅಡಿಗೆ 1972 ಅಡಿಗೆ ಬರ್ಪೇರು ಅವಳು ಬತ್ತದೆ ಎಂಕ್ಲ ಯಾನ್ ನಾವೇ ಕಾಲೇಜಿಗೆ ಪೋಯಿನೆ ಅಲ್ಪಂಜಿ ಒಂಜಿ ವಾಕ್ಯ ಇತ್ತು ಉಪನಿಷತ್ತು ವಾಕ್ಯ ನಹಿ ಜ್ಞಾನೇನ ಸದೃಶಂ ಅವು ಎಂಕಿ ಬುಕ್ ಓದುವ ಗೊತ್ತಾಯ್ ನಾವು ಕೇಟಿ ಆಳ್ವರೆ ಪೋಯ್ ಬುಕ್ಕ ಇನ್ನು ಬರೆಪ್ಪನಿಗೆ ಶಾಲೆದ ಧ್ವಜಟ್ಟು ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದದು ಯಾವುದೂ ಇಲ್ಲ ದಂಡ ಜ್ಞಾನದ ಮಹತ್ವ ಗುರು ಕೇಟಿ ಆಳ್ವರೆ ಗೊತ್ತಿತ್ತು ಅಲ್ಪ ಸಹಾಯ ಸಂಸ್ಥೆಲೇನೆ ಮಂತೇರಿ ಜೋಕ್ಲೆಗೆ ಸಾಹಿತ್ಯ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾರಿ ಕ್ಷಮಿಸಿ ರಾಷ್ಟ್ರೀಯ ಸೇವಾ ಯೋಜನೆ ದಂಚ ಸಂಸ್ಥೆಲೇನೆ ತೋಟಗಾರಿಕೆನೆ ಮಂತೇರಿ ಬಹುಶಃ ಅಲ್ಪ ಮಂತನ ಗಾರ್ಡನ್ ಹೂದೋಟದವು ಬಹುಶಃ ಕೇಟಿ ಆಳ್ವರ ಆರಂಭ ಮಂತ್ರ ಅಂತ ಹೋಜುಡು ಐನು ಮಂತೇರಿ ಆರ್ನ 25ನೇ ವರ್ಷಡು ಭವಾನಿ ಅಮ್ಮ ಆರ್ನ ಬದುಕಿಡು ಆರ್ನ ಗಾಂಧಿ ಸಾಧ್ಯದ ಬದುಕಿಡು ಬರ್ಪೇರು ಭವಾನಿ ಅಮ್ಮಗಳ ಕಸ್ತೂರ್ಬಾ ಗಾಂಧಿಗಳ ಒಂದೇ ರೀತಿಯ ಹೋಲಿಕೆ ಉಂಟು ದಯವಂಡ ಈ ಬೂಕುಡು ಭವಾನಿ ಅಮ್ಮನ ಬಗ್ಗೆ ಕೇಟಿ ಆಳ್ವೆರಡಾರು ಬಂಗಾರ ಅವಡು ದುಡ್ಡ ಅವಡು ಒಂದು ಐಶ್ವರ್ಯನ ಅವಡು ಒಯ್ಲ್ನ ಕೇಟಿ ಆಳ್ವೆರಡಕ್ಕೆ ಎಂದನಾರತ್ತಿಗೆ ಅಂಚ ಆರು ಹೆಂಚಿನ ಇತ್ತಿರುವಂಡ ಕೇಟಿ ಆಳ್ವೆರಿಗೆ ಹೆಂಚಿನ ಆರ್ನ ಸಮಾಜ ಕೋರ್ಪನ ಜೋಕ್ಲೆ ವಿದ್ಯಾಭ್ಯಾಸ ಕೋರ್ಪನ ತ್ಯಾಗ ಉಂಡ ಐಕ್ಯ ಪರವಾದಿತ್ತೇರು ಐಕ್ಯ ಸಹಕಾರ ಮಂತೊಂದಿತ್ತೇರು ಅಂಚಾದು ಇನಿ ಕೇಟಿ ಆಳ್ವೆರೆಗೆ ಸಂದುನ ಗೌರವ ಹೆಂಚಿನ ಪೂರ ಉಂಡ ಅವು ಭವಾನಿ ಅಮ್ಮಗಳ ಆತೇ ಸಂದುನಂಚಿನ ಅರ್ಹತೆ ಇತ್ತಿನಾರು ಈ ಸಂದರ್ಭಡು ಆರೆಲ್ ನಮ್ಮ ನೆನೆತೋನುವ ನೆಟ್ಟಲ ಕಸ್ತೂರ್ಬಾ ಗಾಂಧಿಗಳ ಭವಾನಿ ಅಮ್ಮಗಳ ಒಂಜಿ ಸಾಮ್ಯತೆ ಉಂಡು ವರ ಒಂಜಿ ಸಭೆಟ್ಟು ಕಸ್ತೂರ್ಬಾ ಗಾಂಧಿಡ ಕೇನುವೆರಿಗೆ ಹೆಂಚೆನೆ ಅಮ್ಮ ಈರೆಗೆ ಏತಿ ಜೋಕುಲು ಕಸ್ತೂರ್ಬಾ ಗಾಂಧಿ ಮನೆ ಪೇರಿಗೆ ಎಂಕ್ ನಾಲ್ ಜೋಕುಲು ಎನ್ನ ಕಂಡನೆಗೆ 40 crore ಒಂಜಿ ಬಾಲ್ಯಕೇನುಣಿಗೆ ಗಾಂಧಿಡ ಅಜ್ಜ ಈರ್ದಾಯ ಅಂಗಿ ಬಾಡು ಜಾರಿ ಅಂಗಿ ಇಜ್ಜ ಈರಡ ಇಜ್ಜಮ್ಮ ಎಂಡ ಅಂಗಿ ಇಜ್ಜಿ ಯಾನ ಅಂಗಿ ಪಾಡುಜಿ ಅಪ್ಪ ಎನ್ನ ಅಮ್ಮ ಅಂಗಿ ಪೊಲ್ಲುವೇರು ಕುರ್ತಾ ಪೊಲ್ಲುವೇರು ಈರಿಗೆ ಪೊಲ್ಯರಪ್ಪನಡ ಏತು ಬೋಡು ಈರೇಗೆ ಒಂಜಿ ಬೋಡ ರಡ್ಡು ಬೋಡ ಈಗ ಯಾರ ಅಂದ ಬಂಡರಿಗೆ ಅಪ್ಪ ಏತು ನಾಲ್ ಬೋಡ ಯಾರಂತ ದಯಗೆ ಎನ್ನ ಪರಿವಾರ ಮಲ್ಲೆ ಬಂಡರಿಗೆ ಗಾಂಧಿ ಏತು ಮಲ್ಲೆವು ಎನ್ನ ಪರಿವಾರಡು 40 crore ಜನ ಉಳ್ಳೇರಿ ಅಕ್ಲು ಅಂಗಿ ಪಾಡಂದೆ ಅಕ್ಲು ಕುರ್ತಾ ಪಾಡಂದೆ ಯಾನ ಅಂಗಿ ಪಾಡು ಜಮ್ಮ ಅಂದು ಬಾಲೆಗೆ ಉತ್ತರ ಕೊರಿಯರಿಗೆ ಇಂದು ಗಾಂಧಿ ಸಾಧಿ ಅವೇ ರೀತಿಡು ನಮ್ಮ ಕೇಟಿ ಆಳ್ವೆರ್ಲ ಒಂಜಿ ಜೀಪು ದೆತ್ತೀರಿ ಆ ಜೀಪುಗು ಸಾರತ್ತಿ ಅಬ್ದುಲ್ ಅಜೀಜ್ ಆ ಜೀಪುಗು 31 years ಅದು ಸುಮಾರು ಜನ ಕೇಂದರಿಗೆ ಕೊರ್ಪರಾಯಿನ ಇಜ್ಜಿ ಕೊರ್ಪುಜಿ ಆ ಜೀಪುಡ್ದಾದ ಒಂಜಿ ಸಂಸಾರ ನಡತೊಂದು ನಡೆ ಅಂತ ದಾಯ ಐನು ಕೋರಡ ಉಪ್ಪಾಡು ನನ್ನ 31 years ಆ ಸಂಸಾರ ಆ ಡ್ರೈವರ್ ಆ ಜೀಪ್ದ ಡ್ರೈವರ್ ಅದೇ ಅಟ್ಟು ನಿರ್ವಹಣೆ ಮಂತೊಂದುಳ್ಳೇರಿ ಅಂಚಾದ ಅವು ಉಪ್ಪಾಡ ಆರಾಂಚೇನೆ ಇಂದು ಗಾಂಧಿ ಸಾಧಿ ಇಂದು ಕೆಟಿ ಆಳ್ವರು ಪತ್ನ ಸಾಧಿ ಅಂಚಾದ ಇನಿ ಗುರು ಕೆಟಿ ಆಳ್ವರು ಶಿಕ್ಷಣಡು ಮಾತ್ರ ಸಾಹಿತ್ಯೋಡ್ಲ ಕೆಲಸ ಮಂತನಾರು ಮೊಟ್ಟೆಯೇ ಮೊಟ್ಟೆಯೇ ಬೆಳ್ಳಿಯ ಗಟ್ಟಿಯೇ ಎಂಕ್ಲ ಕೇಂದಿತ್ತ ಪ್ರೈಮರಿಡು ಹೈಸ್ಕೂಲ್ ಎಂಕ್ಲಿಗೆ ಆ ಪದ್ಯ ಇತ್ತೆನ್ಲ ಎಂಕವು ಗೊತ್ತಾಯನೆ ನಿಜವಾದ ಎತ್ತೋ ಯಾನು ಡಿಗ್ರಿ ಆದ ಪೋದಾಯ್ಬೇಕು ಯಾನು ಪಿ ಯು ಸಿ ಡಾರ್ನೊಟ್ಟಿಗೆ ಪಾಠ ಕೇಂದ್ರಲ್ಲ ವಾರ್ನಾದ ಹೆಂಗೆ ಗೊತ್ತಿದ್ದಾನೆ ಎತ್ತೋ ಸಮಯ ದುಃಖ ಹೆಂಗೆ ಗೊತ್ತಾಯ್ನೆ ಅವು ಕೇರಳದ ಶಾಲೆದ ಪಠ್ಯೋಡು ಆ ಪದ್ಯ ಸೇರಿದಿತ್ತೀನಿ ಕೊಂಚ ಉಯ್ಯಾಲೆ ಅನ್ಕೊಂಡು ಒಂಜಿ ಕವನಲ ಆರ್ನ ಪ್ರಕಟ ಆತನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ್ಲ ಆದಿತ್ತೇರು ಬೊಕ್ಕ ತುಳು ಭಾಷೆದ ತಿರ್ಲು ಎನ್ನು ಒಂಜಿ ಪುಸ್ತಕನು ನಮ್ಮ ಈ ಲೇಖಕ್ಕೆ ಚಂದ್ರಾಸ ಕಣತೂರ್ನ ಒಟ್ಟುಗು ತುಳು ಸಾಹಿತ್ಯ ಅಕಾಡೆಮಿಯನ್ನು ಪ್ರಕಟ ಮಂತನರು ಇಂಚಿನ ಸಾಹಿತ್ಯದ ಕೆಲಸಲ್ನ ಮಂತನಾರು ಆರು ಒಂಜಿ ಈ ಭಾಷೆದ ಬಗೆಟ್ಟು ಪನ್ಪಣ ಉಂಡು ಕನ್ನಡದ ಅಭಿಮಾನಡು ತುಳುತ ಅಭಿಮಾನಡು ಇಂಗ್ಲೀಷು ತುಳೆ ಒಂಜಿ ಪನೋಡಾಣ ಒಂಜಿ ಫ್ಲವರ್ನ ಪನೋಡಾಣ ನಿಕ್ಲನ ನಾಲಗೇನು ತುಟಿನು ಬಾಯಿನ ಪೂರ ಏತು ಪಂದವಡಾಪ್ನು ಫ್ಲವರ್ ಅವೇ ನಿಕ್ಲ ಇನ್ನು ಕನ್ನಡೋಡು ಪಲ್ಲೆ ಹೂ ಕಾಲಿ ಮೋನೆಯನ್ನು ತುಟಿ ನಿಂಚಮಂತನ್ನ ಹೂ ಪಂಡ ಕನ್ನಡ ಆತ ಸುಲಭ ಆತ ಸುಲಲಿತ ಆರ್ನ ಮೋನೆ ತೂಂಡಲ ಅವು ಏಪ ತೂಂಡಲ ಹೂಂದು ಪನ್ಪ್ಲಕ್ಕಲೇ ಉಂಡು ತುಳೆ ಇಂದು ಸತೀಶ್ ಇರಾದೆತ್ತಿನ ಫೋಟೋ ಆರ್ನ ಇಲ್ಲಾಡಬಹುದು ಪಂಡ ಹೂ ಮನಸ್ಸು ಯಾರನ್ನ ಯಾಪಲ ಗಾಂಧೀಜಿಯರ
ಹೊರಕೇಂಡರಿಗೆ ಈರೆಗೆ ವಾಪು ಇಷ್ಟಗಾನ.

0: ಗಾಂಧೀಜರೇ, ಮಲ್ಲಿಗೆನಾ, ಸೇವಂತಿಗೆನಾ, ಗುಲಾಬಿಯ ತಾವರೆ ನಾನು ಓಲ ಹತ್ವಂಡ್ರಿ ಬೊಕುಬೂ ಹೆಂಗ ಪರ್ತಿ ಇಷ್ಟ ಪರ್ತಿದ ಪೂ ದಯಗವು ಪರ್ತಿದ ಪೂ ಇಷ್ಟ ಇರಂಗೆ ಪರ್ತಿಡು ನೂಲು ದೆಪ್ಪಿರಾಪುಡು ನಮ್ಮ ತುತ್ತುನ ಕುಂಟು ಮನಪಿರಾಪುಡು ಅಂಚಾದ ಹೆಂಗೆ ಪರ್ತಿದ ಪೂ ಇಷ್ಟ ಅಂಚ ಆ ಹೂ ಕೇಟಿ ಆಳುವರೆಗೆ ಹೂ ಮನಸ್ಸು ಮೋನೆಲ್ಲ ಯಾಪಲ ಹೂಂದು ಪನ್ಪುಳಕನೆ ಉಪ್ಪುನವು ಅಂಚಿನ ಗುರು ಕೇಟಿ ಆಳುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಒಂಜಿ ಸನ್ಮಾನ ಒಂಜಿ ಮಾನಾದಿಗೇನೆ ಬಹುಶಃ ಅರ್ಣ ಇಲ್ಲಡೆ ಮಂತದ ಇತ್ತಂಡ್ರೆ ಒಂಜಿ ಮೂಜು ವರ್ಷಗೂ ನಾಲ್ಕು ವರ್ಷಗೂ ತುಂಬು ಅವು ಇತ್ತೆಲ್ಲ ನೆನಪದವು ಆಯ್ತು ಅಕಾಡೆಮಿದ ಒಟ್ಟಿಗೆ ಆರ್ನ ಒಟ್ಟಿಗೆ ಭಾರಿ ಒಂಜಿ ಮೋಕೆದ ಸಂಬಂಧನು ಗುರು ಕೇಟಿ ಆಳುವಲ್ಲ ಇವನ್ನಾರು ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನಡು 2023 ಅರೆಗೆ ವರ್ಷದ ವ್ಯಕ್ತಿ ಒಂಜಿ ಗೌರವನ್ನ ಎಂಗ್ಲ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನಡು ಮಂತನು ಕಾರ್ಯದರ್ಶಿ ಡಾಕ್ಟರ್ ಎನ್ ಇಸ್ಮಾಯಿಲ್ಲ ಮುಲುಳ್ಳರು ಆ ಒಂಜಿ ಆರು ನಿರಂತರವಾದ ಗಾಂಧಿ ಶಾಂತಿ ಪ್ರತಿಷ್ಠಾನದ ಒಟ್ಟಿಗೆ ಒಂಜಿ ಸಂಪರ್ಕ ಒಂದು ಒಂಜಿ ಮೋಕೆನ ಪ್ರೀತಿನದ ಈ ಒಂದು ಆ ಎಂಗ್ಲನ್ನು ಬೆರಿಬೊಟ್ಟೊಂದು ಬತ್ತನವಳ ಬಾರಿ ಈತ ನೆನಪಾವನುಂಡು ಅಂಚ ಮುಲ್ಪದ ಶಿಷ್ಯರ್ನಾಗ್ಲು ಪೂರ ಸೇರ್ದು ಈ ಒಂಜಿ ಗುರು ಕೆಟಿ ಆಳ್ವರ್ನ ಬಗೆಟ್ಟು ಪುಸ್ತಕನ ಬರೆದು ಅಯ್ಯನ ಬಿಡುಗಡೆ ಮನ್ಪಣ ಒಂಜಿ ಲೇಸನದ ಈ ಒಂದು ಈ ಪುಸ್ತಕದ ಬಗೆಟ್ಟು ಪಾತೆರ್ಯರೆ ಎಂಕೊಂಜಿ ಅವಕಾಶ ಮಂತುಕೋರ್ ನಾವು ದಯವಂಡ ಒಂಜಿ ಗುರುನ ಬೂಕುನು ಒಂಜಿ ಪೊಲಬು ಮಂತುಕೊರ್ಪುನ ಒಂಜಿ ಮಾಮಲ್ಲ ಅವು ಸೌಭಾಗ್ಯ ಅಂದ್ರೆ ಯಾನು ಎನ್ನಿದೆ ಅಂಚಾದೆ ಅವನ ಮಲ್ಲ ಅವಕಾಶನು ಎನ್ನಂಚಿನ ಒಂಜಿ ಎಲ್ಲಿಯ ವ್ಯಕ್ತಿಗೆ ಅಯ್ಯನ ಕೊರ್ದು ಒಂಜಿ ಮಲ್ಲ ಮನಸ್ಸಿದೆ ಅಯ್ಯನ ಅಕಾಡೆಮಿಲ್ಲ ನಮ್ಮ ಕೆ ಟಿ ಆಳ್ವರ್ನ ಶಿಷ್ಯರ್ನ ಆ ಸಮಿತಿಲ ಅಯ್ಯನ ಮಂತೇರಿ ಅಕ್ಕಳಿಗೆ ಮಾತೇರಿಲ್ಲ ಆ ವಂದನೆ ಮಂತೊಂದು ಗಾಂಧಿಯರಿಗೆ ನಿಕುಲು ಈ ಪರಿಸರದ ಒಟ್ಟಿಗೆ ಬದುಕುವರನ್ನಾಂಡ ಸುಸ್ಥಿರ ಅಭಿವೃದ್ಧಿಡೇ ಬದುಕುವರನ್ನಾಂಡ ನರಮಾನಿ 125 ವರ್ಷ ಬದುಕುವೇರು ಎಂದು ಗಾಂಧಿನ ಒಂಜಿ ಪಾತ್ರ ಇತ್ತು 125 ವರ್ಷ ಬದುಕುವೇರು ಎಂದು ಅಂಚ ನಮ್ಮ ಕೆ ಟಿ ಆಳ್ವೇರು ಪರಿಸರದ ಒಟ್ಟಿಗೆ ಇತ್ತನಾರಲ್ಲ ಧಾರ್ಮಿಕ ವ್ಯಕ್ತಿ ಆದಲ್ಲ ಒಂಜಿ ಆಧ್ಯಾತ್ಮಿಕ ಒಂಜಿ ಅನುಭವ ಇತ್ತನಾರಲ್ಲ ಶಿಕ್ಷಣಕ್ಕೋದ್ದು ಶಿಕ್ಷಣ ದಾನ ಬಂತನಾರಲ್ಲ ಸಮಾಜದ ಉನ್ನತಿಗೆ ಬೋಡಾದು ಅರ ತ್ಯಾಗಮಂತದ್ದು ಬೆಂದನಾರಲ್ಲ ಬಹುಶಃ ಆರ್ಲ ಗಾಂಧಿಯರು ಪನ್ನ ಪಾತ್ರದ ಅಂಚನೆ 125 ವರ್ಷ ದೀರ್ಘಾಯುಷ್ಯವಾದ ಆರೋಗ್ಯಡು ಬದುಕಡೆಂದು ಹಾರೈಸಂದು ಎನ್ನ ಪಾತ್ರೆ ನಮಗೆ ನಮಸ್ಕಾರ
1: ಬೂಕುದ ಬಲ್ಲೆ ಪೊರ್ಲ ಕಂಠಿಡು ಪೊಲಬು ಮಲ್ತಿನ ಕಲ್ಲೂರು ನಾಗೇಶ್ ರಾಯರಿಗೆ ಉಡಲ್ದಿಂಜಿ ಸೋಲ್ಮೇಲ್ ಸಂದ ಒಂದು
2: ಈತನೇಟ ಪಿಎಂ ಶ್ರೀ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಣ ಮಲ್ತಿನ ಹಿರಿಯ ಪ್ರಾಥಮಿಕ ಶಾಲೆ ಪೂಪ್ಪಡಿಕಲ್ ಮುಲ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಕೆಟಿ ಆಳ್ವ ಗುರುವಂದನಾ ಸಮಿತಿಯರ್ದು ಚಂದ್ರಹಾಸ್ ಕಣಂತೂರು ಮೆರಬರೆತಿನ ಗಾಂಧಿ ಸಾದಿಡು ನಡತಬತ್ತಿನ ಕೆಟಿ ಆಳ್ವೆರು ಈ ಬೂಕುನು ಬುಡುಗಡೆ ಮಲ್ತು ಪಾತ್ರನ ಭಿನ್ನರ್ ನಕಲಿನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪುಲ್ಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೇನೊಂದುಲ್ಲರ್ ನನ್ನ ದುಂಬಗ್ ಕಡಲ ಮಗೆ. ಈ ತುಳು ಸಿನಿಮಾದ ಕೆಲವೊಂಚಿ ಪದಕುಲೇನಕ್ಕೇನೊಂದು ಬರ್ಕ

ಈತನೇಟ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ನು ಕೇನೊಂದು ಬತ್ತಾರೆ. ಇಡಗ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲೆ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM Radio Siren 107.8 FM Radio Siren ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಮುಂದಿನ ಹಾಡು ಎಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೇಯಸಿ ಪ್ರೀತಿಸಿ. ಹಾಡಿದ್ದಾರೆ ಸಿ ಅಶ್ವಥ್.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನೀನಿಲ್ಲದೆ ನನಗೇನಿದೆ. ಗಾಯಕರು ಮಂಗಳ ರವಿ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರೆಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ: ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು, ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ಧ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿಯ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿ ಅವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921ರ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯ ಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್ ಘಟನೆಯಲ್ಲಿ ಭಾರೀ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲಾ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಗಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೆ ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ ಪರಿಹಾರ ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನ ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಮ್ ಮಾರಿ ಮೈಂಟ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಪಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾ ಎಂಗಾಮ್ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಂಪೈ ಬೌಮ್ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳನ್ನು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಪೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ಮಣಿಸಿ ಚಿನ್ನದ ಪದಕಕ್ಕೆ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷರ 97 kg ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೀಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1967 ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 157 ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ. ರಾಷ್ಟಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
6: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
7: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
8: ಹಲೋ ಪುಟ್ಟ.
6: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
8: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
6: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
9: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚೋದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬರೋಣ.
1: ಕಾಳು ಮೆಣಸು ತುಂಬ ಬೆಲೆ ಬಾಳುವ ವಸ್ತು ಸಾಂಬಾರ ಪದಾರ್ಥಗಳಲ್ಲಿ. ಕಾಳು ಮೆಣಸಿಗೆ ತುಂಬ ಒಂದು ಕಲಬೆರಕೆ ಆಗ್ತಾ ಇದೆ. ಪಪ್ಪಾಯ ಬೀಜ, ಹತ್ತಿ ಬೀಜ ಮತ್ತು ಈ ಕಾಳುಮೆಣಸು ಎಲ್ಲ ದೂರದಿಂದ ನೋಡುವಾಗ ಒಂದೇ ಥರ ಇರ್ತದೆ. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ಗ್ಲಾಸ್ ನೀರಿನಲ್ಲಿ ಕಾಳುಮೆಣಸನ್ನು ಹಾಕಿದಾಗ ಅದು ಶುದ್ಧ ಕಾಳುಮೆಣಸಾಗಿದ್ದರೆ ಅದು ನೀರಿನಲ್ಲಿ ಕೆಳಗೆ ಸೆಟ್ಲಾಗ್ತದೆ. ಅದೇ ಥರ ಬೇರೆ ಯಾವುದೇ ವಸ್ತುಗಳು, ಕಾಟನ್ ಸೀಡ್ ಆಗಲಿ ಅಥವಾ ಪಪ್ಪಾಯ ಸೀಡ್ ಆಗಿದ್ದರೆ ಅದು ಮೇಲೆ ತೇಲ್ತಾ ಇರ್ತವೆ. ಸಾಮಾನ್ಯವಾಗಿ ನಮ್ಮ ಮೆಣಸಿನ ಪುಡಿ ನಾವು ಮನೆಗೆ ತರ್ತೇವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯಾಗಿರುವುದು ಒಂದು ಕಲರ್ ಪೌಡರ್ ಹಾಕ್ತಾರೆ, ಡೈ, ಯಾವುದೇ ವಿಧದ ಚೀಪ್ ಡೈಯನ್ನು ಅದರ ಮೇಲೆ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ತೆಗೆದು, ಮೆಣಸಿನ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸಿದಾಗ ಈ ಡೈ ಆಗಿದ್ದರೆ ಗ್ಲಾಸ್ ನೀರು ಎಲ್ಲ ಆ ಕಲರ್ಗೆ ಬರ್ತವೆ, ಆ ಡೈನ ಕಲರ್ ಬರ್ತದೆ. ಶುದ್ಧ ಮೆಣಸಿನ ಪುಡಿಯಾಗಿದ್ದರೆ ಆ ಮೆಣಸಿನ ಪುಡಿ ಅಷ್ಟು ಬೇಗ ಕಲರ್ ಬಿಡುವುದಿಲ್ಲ, ನೀರಿನಲ್ಲಿ ತೇಲ್ತಾ ಇರ್ತವೆ. ಇನ್ನು ನಾವು ತಿನ್ನುವ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪಿಗೆ ಅಯೋಡೈಡ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಂತ ಎರಡಿದೆ. ಅಯೋಡೈಡ್ ಸಾಲ್ಟ್ಗೆ ಸ್ವಲ್ಪ ರೇಟ್ ಜಾಸ್ತಿ. ನಮ್ಮ ಮನೆಗೆ ತಂದಿರುವ ಸಾಲ್ಟ್ ಅದು ಅಯೋಡೈಸ್ಡ್ ಆಗಿದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲಿಕ್ಕೆ ಸುಲಭ ಉಪಾಯ ಇದೆ. ಒಂದು ಸಣ್ಣ ಬಟಾಟೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ನ ಒಂದೆರಡು ಡ್ರಾಪ್ ಹಾಕಿ ಈ ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಈ ಲೆಮನ್ನ ಜೊತೆ ಸೇರಿಬಿಟ್ಟು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ಬಂದಿದ್ದರೆ ಅದು ಉಪ್ಪು ಅಯೋಡೈಸ್ಡ್ ಆಗಿದೆ ಅಂತ ಖಾತ್ರಿ ಆಗುತ್ತೆ. ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರದೇ ಇಲ್ಲ ಅಂದರೆ ಅದು ನಾವು ತಂದಿರುವಂತಹ ಆ ಉಪ್ಪು ಅದು ನಾನ್ ಅಯೋಡೈಸ್ಡ್ ಆಗಿರುವುದಿಲ್ಲ, ಅಯೋಡೈಸ್ಡ್ ಅಂದ್ಬಿಟ್ಟು ಸುಳ್ಳು ಹೇಳಿ ಮಾರಾಟ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ತರಕಾರಿಗಳ ಮತ್ತು ಹಣ್ಣುಗಳದ್ದು ಕಲಬೆರಕೆ ಹೇಗೆ ಮಾಡ್ತಾರೆ, ಇಲ್ಲ ಕೆಮಿಕಲ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈಗ ಸಾಧಾರಣವಾಗಿ ನಾವು ತಗೊಳ್ಳುವ ಬೆಂಡೆಕಾಯಿ, ಮೆಣಸಿನಕಾಯಿ ತುಂಬ ಕಡು ಹಸಿರು ಕಲರ್ನಲ್ಲಿರ್ತದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯೋಕ್ಕೋಸ್ಕರ, ಅದನ್ನು ಫ್ರೆಶ್ ಆಗಿ ಕಾಣೋಕ್ಕೋಸ್ಕರ ಅದಕ್ಕೆ ಡೈ ಹಾಕಿರ್ತಾರೆ. ಮೆಲಚಿಟ್ ಗ್ರೀನ್ ಅನ್ನುವಂಥ ಒಂದು ಡೈ ಉಪಯೋಗಿಸಿಕೊಂಡು ಒಳ್ಳೆ ಕಡು ಹಸಿರು ಬಣ್ಣವನ್ನು ಕೊಟ್ಟಿರ್ತಾರೆ ಈ ಕೆಲವು ತರಕಾರಿಗಳಿಗೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದಪ್ಪ ಅಂದರೆ, ಒಂದು ಸಣ್ಣ ಕಾಟನ್ ಪೀಸ್ ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಈ ತರಕಾರಿಯ ಮೇಲೆ ಉಜ್ಜಬೇಕು. ಆವಾಗ ಡೈ ಹಾಕಿ ಕಲಬೆರಕೆ ಮಾಡಿದ್ದರೆ ಆ ಡೈ ಕಲರ್ ಈ ಕಾಟನ್ನಲ್ಲಿ ಬರ್ತದೆ. ಒರಿಜಿನಲ್ ಯಾವುದೇ ಕಲರ್ ಯಾವುದೇ ಡೈ ಉಪಯೋಗಿಸದೇ ಇದ್ದರೆ ನೀವೆಷ್ಟು ಉಜ್ಜಿದರೂ ಈ ಒರಿಜಿನಲ್ ಬೆಂಡೆಕಾಯಿದಾಗಲಿ ಮೆಣಸಿನಕಾಯಿದಾಗಲಿ ಈ ಹಸಿರು ಕಲರ್ ಕಾಟನ್ನಲ್ಲಿ ಬರುವುದಿಲ್ಲ. ಇನ್ನು ಎರಡನೇ ವಿಧಾನ, ಇನ್ನೊಂದು ಮೆಲಸಿನ್ ಗ್ರೀನ್ ಸಾಮಾನ್ಯವಾಗಿ ಉಪಯೋಗಿಸೋದಂದರೆ ಗ್ರೀನ್ ಪೀಸ್ಗೆ. ಗ್ರೀನ್ ಪೀಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಡು ಹಸಿರು ಬಣ್ಣದಲ್ಲಿ ಇರಬೇಕಾದ್ರೆ ಅದಕ್ಕೆ ಮೆಲಸಿನ್ ಗ್ರೀನ್ ಅನ್ನೋದು ಉಪಯೋಗಿಸ್ತಾರೆ. ಅದನ್ನು ಕೂಡ ಇದೇ ಥರ ಒಂದು ಬ್ಲಾಟಿಂಗ್ ಪೇಪರ್, ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಬ್ಲಾಟಿಂಗ್ ಪೇಪರ್ನಲ್ಲಿ ಈ ಕಾಳುಗಳನ್ನು ಹಾಕಿದಾಗ ತಕ್ಷಣ ಈ ಡೈ ಹಾಕಿದ್ದು ಡೈ ಬ್ಲಾಟಿಂಗ್ ಪೇಪರ್ನ ಎಳ್ಕೊಳ್ಳುತ್ತದೆ. ಒರಿಜಿನಲ್ ಆಗಿರುವುದು, ಯಾವುದೇ ಬಣ್ಣವನ್ನು ಬಿಡುವುದಿಲ್ಲ. ಅದೇ ಥರ ನೀರಿನಲ್ಲೂ ಹಾಕಿನೂ ನೋಡ್ಬೋದು. ಒಂದು ಗ್ಲಾಸ್ ನೀರಿನಲ್ಲಿ ಈ ಗ್ರೀನ್ ಪೀಸನ್ನು ಹಾಕಿಬಿಟ್ಟು ಆಗ ಡೈ ಇದ್ದರೆ ಇಮ್ಮಿಡಿಯೇಟಾಗಿ ಆ ನೀರೆಲ್ಲ ಕಲರ್ ಬಿಟ್ಟು ನೀರು ಕಲರ್ ಗ್ರೀನ್ ಆಗ್ತದೆ. ಒರಿಜಿನಲ್ ಯಾವುದೇ ಬಣ್ಣ ಹಾಕದೇ ಇರುವಂತಹ ಗ್ರೀನ್ ಎಷ್ಟು ನೀರಿನಲ್ಲಿಟ್ಟರೂ ಆ ನೀರಿಗೆ ಬಣ್ಣ ಬರುವುದಿಲ್ಲ. ಬಾಳೆಹಣ್ಣನ್ನು ಅದನ್ನು ಹಣ್ಣು ಮಾಡೋದಕ್ಕೋಸ್ಕರ ಹಲವಾರು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಈಗ ಕೆಲವು ಚೈನೀಸ್ ಇಂಪೋರ್ಟೆಡ್ ಕೆಮಿಕಲು ಬಂದಿದೆ, ತುಂಬ ಚೀಪಾಗಿದೆ, ಅದು ತುಂಬ ಹಾನಿಕಾರಕ. ನಾವು ಒಂದೇ ಒಂದು ವಿಧಾನದಲ್ಲಿ ಸುಲಭವಾಗಿ ಪತ್ತೆ ಹಚ್ಚುವುದು ಹೇಗೆಂದರೆ, ಬಾಳೆಹಣ್ಣು ಹಣ್ಣಾದಾಗ ಅದು ಬಾಳೆಹಣ್ಣಿನ ಪ್ರತಿಯೊಂದು ಹಣ್ಣಿನ ತುದಿಯಿಂದ ಅದರ ಗೊಂಚಲಿನವರೆಗೆ ಒಮ್ಮೆಲೆ ಹಳದಿ ಬರುವುದಿಲ್ಲ. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಹಣ್ಣು ಮಾಡಿದರೆ ಮಾತ್ರ ಅದು ಟೋಟಲ್ ಕಲರ್ ಚೇಂಜ್ ಆಗಿರ್ತದೆ. ಗೊನೆ ಸಮೇತ, ಗೊನೆ ಅದರ ದಂಟು ಎಲ್ಲ ಕಲರ್ ಚೇಂಜ್ ಆಗಿರ್ತದೆ. ಸೊ ಅದು ಒಂದು ಸುಲಭ ವಿಧಾನದಲ್ಲಿ ನೀವು ಪತ್ತೆ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಈಗ ಹಣ್ಣು ಮಾಡಲಿಕ್ಕೆ ಇಟ್ಟರೆ ಅದು ಸಾಧಾರಣ ಒಂದು ವಾರ ಹಿಡಿಯುತ್ತದೆ. ನೀವು ಮಾರುಕಟ್ಟೆಯಿಂದ ಕಾಯಿನೇ ತಂದರೂ ಅದು ಒಂದೇ ದಿನದಲ್ಲಿ, ಇವತ್ತು ತಂದರೆ ನಾಳೆ ಬೆಳಗ್ಗೆಗೆ ಹಣ್ಣಾಗಿರ್ತದೆ. ಅದಕ್ಕೆ ಕಾರಣ ಅದನ್ನು ಕೆಮಿಕಲ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಆ್ಯಪಲ್ನಲ್ಲಿ, ಆ್ಯಪಲನ್ನು ನಾವು ಆ್ಯಪಲ್ ಆರ್ಚಾರ್ಡಿಗೆ ಹೋಗಿದ್ದೇವೆ, ಆ್ಯಪಲ್ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ. ವಾರಕ್ಕೆ 2-3 ಸಲ ಸ್ಪ್ರೇ ಮಾಡ್ತಾರೆ ಕೆಮಿಕಲ್. ನಾವು ಕಾಶ್ಮೀರದಲ್ಲಿ ಆ್ಯಪಲ್ನ ಆರ್ಚಾರ್ಡ್ಗೆ ಹೋಗಿದ್ದೇವೆ. ಅದು ಇನ್ನೂ ನಾವು ಹೋದ ತಿಂಗಳು ಜುಲೈ, ಇನ್ನೂ ಒಂದೂವರೆ ತಿಂಗಳು ಬಾಕಿ ಇತ್ತು ಹಾರ್ವೆಸ್ಟ್ ಆಗೋದಕ್ಕೆ. ಆಗಲೇ 13 ಸಲ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಆವಾಗ ಇನ್ನೂ ಒಂದು 10 ಸಲ ಸ್ಪ್ರೇ ಮಾಡಿದರೆ ಅದು ಸ್ಪ್ರೇ ಎಷ್ಟಾಗತ್ತೆ? ಅದು ಸಾಲದೆ ನಾವು ಆರ್ಚರ್ಡ್ನಲ್ಲಿ ನೋಡಿದ್ದು ಕೇಳಿದ ಪ್ರಕಾರ ಅದನ್ನು ಹಣ್ಣನ್ನು ಕೊಯ್ದು ಒಂದು ದೊಡ್ಡ ಟ್ಯಾಂಕಿಗೆ ಹಾಕ್ತಾರೆ. ಆ ಟ್ಯಾಂಕ್ ಉದ್ದದ ಟ್ಯಾಂಕ್ ಇರ್ತದೆ, ಉದ್ದನೆಯದು ಆಯತಾಕಾರದ ಉದ್ದನೆ ಟ್ಯಾಂಕ್. ಒಂದು ಸೈಡ್ನಲ್ಲಿ ಹಾಕ್ತಾ ಇದ್ದರೆ ಅದು ನೀರಿನಲ್ಲಿ ಫ್ಲೋಟಾಗಿ ಇನ್ನೊಂದು ಸೈಡ್ಗೆ ಬರುವಾಗ ಅರ್ಧ ತಾಸು 30 ಮಿನಿಟ್. ಸೊ ಈ ಸೈಡ್ನಿಂದ ಒಬ್ಬರು ಹಾಕ್ತಾ ಇರ್ತಾರೆ, ಆ ಸೈಡ್ನಿಂದ ಒಬ್ಬರು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕಿನಲ್ಲಿ ನೀರಿನಲ್ಲಿ ಕೆಮಿಕಲ್ಸ್ನಿಂದ ಅದು ಟ್ರೀಟ್ ಆಗಿ ಬರ್ತದೆ ಅಲ್ಲಿಗೆ. 30 ನಿಮಿಷ ಆ ಕೆಮಿಕಲ್ ಟ್ರೀಟ್ ಆಗಿರ್ತದೆ. ಸೊ ಆದ ಕಾರಣ ಆ್ಯಪಲ್ ಮತ್ತು ಗ್ರೇಪ್ಸ್ ಅತ್ಯಂತ ಹೆಚ್ಚು ರಾಸಾಯನಿಕಗಳಿಂದ ಸ್ಪ್ರೇ ಮಾಡಲ್ಪಡ್ತವೆ. ಅವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಉಪಯೋಗಿಸಿದ್ರೆ ಒಳ್ಳೆಯದು. ಅಥವಾ ಆ್ಯಪಲ್ನಲ್ಲಿ ಹೇಳುವುದಾದರೆ ಅದರ ಹೊರ ಕವಚ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಬೋದು ಆದಷ್ಟು. ಗ್ರೇಪ್ಸ್ನಲ್ಲಿ ಆದರೆ ಅದನ್ನು ನೀವು ಉಪ್ಪಿನ ದ್ರಾವಣದಲ್ಲಿ 1-10 ನಿಮಿಷ ಅದ್ದಿಬಿಟ್ಟು ಅಥವಾ ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಅದ್ದಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ತೊಳೆದು ತಿನ್ಬೋದು. ಇಷ್ಟೆಲ್ಲ ಜಾಗ್ರತೆ ಮಾಡಿದ್ರೂ ಅದು 100%, ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಕಡಿಮೆ ಮಾಡಬಹುದು ಅಷ್ಟೇ. ಈಗ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ ಆಮ್ಲ ಅಂಶ ಜಾಸ್ತಿ ಇದೆ. ಅದು ಈ ಎಲ್ಲ ಕೆಮಿಕಲನ್ನು ಎಳೆದುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇತ್ತೀಚಿನ ಸಂಶೋಧನೆಗಳಿಂದ ಗೊತ್ತಾಗಿದೆ. ಆದ ಕಾರಣ ಹುಣಸೆ ಹಣ್ಣು ಒಂದು ಒಳ್ಳೆಯ ಉಪಾಯ. ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಯಾವುದೇ ಹಣ್ಣು ಹಂಪಲನ್ನು ತೊಳೆದು ನಂತರ ನಾವು ತಿನ್ನುವುದು ಒಂದು ಒಳ್ಳೆಯ ಉಪಾಯ. ಆದರೆ ಹುಣಸೆ ಹಣ್ಣಿನಲ್ಲಿಯೂ ಕೂಡ ಕೆಮಿಕಲ್ ಇದ್ದರೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಹುಣಸೆ ಹಣ್ಣು ಪ್ಯೂರ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ನಮಗೆ ಒಂದೇ ನೆನಪು.

0: ಬೇರೆ ಎಲ್ಲ ಆಹಾರ ಪದಾರ್ಥಗಳು ಯಾವುದೇ ರೀತಿ ತಯಾರಿಸಿದರೂ, ನೀವು ಅದನ್ನು ಯಾವುದೇ ರೀತಿ ತೊಳೆದರೂ, ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೂ, ಅದು 100ಕ್ಕೆ 100 ಸೇಫ್ ಅಲ್ಲ. ಸೇಫ್ ಆಗಿರಬೇಕಾದರೆ ನಾವೆಲ್ಲರೂ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕು. ನಾವು ಎಲ್ಲರೂ ಸ್ವಾವಲಂಬಿಗಳಾಗಿರಬೇಕು. ನಮ್ಮ ಮನೆಯಲ್ಲೇನೆ ನಾವೇ ನಮಗೆ ಬೇಕಾಗುವ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನಾವೇ ಬೆಳೆಸುವಂತಾಗಬೇಕು. ಅದು ಹಳ್ಳಿಯಾಗಲಿ, ಪೇಟೆ ಪಟ್ಟಣಗಳಲ್ಲಾಗಲಿ, ನಾವು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರಿನಲ್ಲಿ, ನಾವು ಸಿಟಿಯಲ್ಲಿರುವ ಜನಗಳಿಗೂ ತಮ್ಮ ಮನೆ ಹತ್ತಿರ, ತಮ್ಮ ಅಂಗಳದಲ್ಲಿ, ತಮ್ಮ ಟೆರೇಸ್ನಲ್ಲಿ, ತಮ್ಮ ಬಾಲ್ಕನಿಯಲ್ಲಿ ಕುಂಡಗಳನ್ನು ಇಟ್ಟಾದರೂ ತಮಗೆ ಬೇಕಾಗುವಂತಹ ತರಕಾರಿಗಳನ್ನು, ಹಣ್ಣುಗಳನ್ನು ತಾವೇ ಬೆಳೆಸಬೇಕು ಅಂತ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ಧನ್ಯವಾದ.
1: ಕೇಳುಗ್ರೆ, ಇದುವರೆಗೆ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವುದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬಂದಿರಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಅಡುಗೆ ಮನೆ ಸಂಚಿಕೆಯಲ್ಲಿ ಸಿಗೋಣ. ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: तुम्ही ऐकून असात रेडिओ सारंग 107.8 FM रंगरंगाळचेनी. आईच्या कोंगणी प्रसारात तुमका समईस्तांक मोगाचं स्वागत.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಗಜಲ್ ಹಾಡು ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಗಜಲ್ ಗಾಯಕರಾದ ದಿವಂಗತ ಜಗಜೀತ್ ಸಿಂಗ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬರೋಣ. ಈ ತಲೆಮಾರಿನ ಶ್ರೇಷ್ಠ ಗಜಲ್ ಗಾಯಕರೆಂದರೆ ಅದು ಜಗಜೀತ್ ಸಿಂಗ್. ಯಾವುದೇ ಅನುಕರಣೆ ಇಲ್ಲದೆ ತಮ್ಮದೇ ಶೈಲಿಯಲ್ಲಿ ಗಜಲ್ನ ಕಂಪನ್ನು ಕೇಳುಗರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಂತಹ ರೀತಿ ಅದು ಅನನ್ಯ. ದೇಶ ವಿದೇಶಗಳ ಕೋಟಿ ಕೋಟಿ ಜನರ ಹೃದಯ ತಟ್ಟಿದ ಮಹಾನ್ ಗಾಯಕ ಅದು ಜಗಜೀತ್ ಸಿಂಗ್. ಈ ಸಂಗೀತ ಪರಂಪರೆಯಲ್ಲಿ ಗಜಲ್ ಪ್ರಕಾರದ ಹಾಡುಗಾರಿಕೆಗೆ ಒಂದು ವಿನೂತನ ಮತ್ತು ವಿಭಿನ್ನ ಆಯಾಮ ನೀಡಿದವರು ಕೂಡ ಈ ಪದ್ಮಭೂಷಣ ಜಗಜೀತ್ ಸಿಂಗ್. ಹಿಂದಿ, ಪಂಜಾಬಿ, ನೇಪಾಳಿ, ಗುಜರಾತಿ, ಬಂಗಾಳಿ, ಪಂಚಭಾಷೆಯಲ್ಲಿಯೂ ಕೂಡ ಈ ಗಜಲ್ನ ಸವಿಯನ್ನ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸ್ತಾ ಬಂದಿದ್ದಾರೆ. ಇದೀಗ ಇಂದಿನ ಕಾರ್ಯಕ್ರಮದ ಮೊದಲನೇ ಹಾಡು ಪ್ರೇಮ್ ಗೀತಿ ಎಂಬ ಒಂದು ಚಿತ್ರ. ಆ ಚಿತ್ರದಲ್ಲಿ ಹೋಟೋ ಸೆ ಚೂಲೋ ತುಮ್ ಅಂತ ಪ್ರಾರಂಭವಾಗುವ ಒಂದು ಸುಮಧುರ ಗೀತೆ, ಅದು ಜಗಜೀತ್ ಸಿಂಗ್ ಅವರ ಸಿರಿಕಂಠದಿಂದ ಹೊರಹೊಮ್ಮಿ ಬಂದದ್ದು. ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸುಪ್ರಸಿದ್ಧ ಮಾರೋ ಬಿಹಾಗ್ ರಾಗದ ಆಧಾರಿತ ಗೀತೆ. ಸಂಗೀತ ಇಷ್ಟಪಡದೇ ಇರುವವರನ್ನ ನಾದಲೋಕದಲ್ಲಿ ಕಟ್ಟಿಹಾಕಿದಂತಹ ಒಂದು ಗೀತೆ. ಮನದ ಭಾವನೆಗಳನ್ನು ಅದುಮಿಡದೆ ಹೆದೆಯಾಂತರಾಳದಿಂದ ಹಾಡಿ ಕೇಳುಗರನ್ನ ರೋಮಾಂಚನಗೊಳಿಸಿದಂತಹ ಈ ಗೀತೆ ಬಹಳಷ್ಟು ಜನಪ್ರಿಯ ಕೂಡ ಆಗಿತ್ತು. ಈ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಇಂಡೀವರ್, ಹಾಗೆಯೇ ಹಾಡಿದವರು ಜಗಜೀತ್ ಸಿಂಗ್. ಕೇಳ್ತಾ ಬನ್ನಿ ಈ ಹಾಡು ಇದೀಗ ನಿಮಗಾಗಿ.

ಈ ಗಜಲ್ನಲ್ಲಿ ಸದಾ ಹೊಸತನ ನೀಡುವುದು ಅದು ಜಗಜೀತ್ ಸಿಂಗ್ ಅವರ ಮಹತ್ವದ ಸಾಧನೆ. ಗಜಲ್ ಪ್ರಿಯರು ಎಂದಿಗೂ ಇಷ್ಟಪಡುವಂತಹ ಮತ್ತೊಂದು ಹಾಡು ಜುಕ್ಕಿ ಜುಕ್ಕಿ ಸಿ ನಜರ್. ಈ ಅರ್ಥಪೂರ್ಣವಾದ ಗಜಲನ್ನು ಹಾಡಿ ಗಜಲ್ ಎಂಬ ಸಂಗೀತ ಪ್ರಕಾರವನ್ನು ಜನಪ್ರಿಯಗೊಳಿಸ್ತಾರೆ. ಸಂಗೀತ ಸಂಯೋಜನೆ, ನಿರ್ದೇಶನ ಮತ್ತು ಗಾಯನ ಅವರ ಪರಿಪೂರ್ಣ ಸಂಗೀತ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಇದೀಗ ಕೈಫಿ ಅಜ್ಮಿ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಹಾಡು, ಸಂಗೀತ ನಿರ್ದೇಶನ ಮತ್ತು ಗಾಯನ ಜಗಜೀತ್ ಸಿಂಗ್. ಕೇಳ್ತಾ ಬನ್ನಿ ಜುಕ್ಕಿ ಜುಕ್ಕಿ ಸಿ ನಜರ್.

ಗಜಲ್ನಲ್ಲಿರುವ ಸಂಗೀತ ರಚನೆ ಕೇವಲ ಒಂದೇ ರಾಗದ ಮೇಲೆ ಆಧಾರಿತವಾಗಿರದೆ ಅನೇಕ ರಾಗವನ್ನು ಒಳಗೊಂಡ ಸಮ್ಮಿಶ್ರ ರಾಗದಿಂದ ಕೂಡಿರುತ್ತೆ. ಒಂದು ಗೀತೆಯ ಚರಣವನ್ನು ಒಂದು ರಾಗದಿಂದ ಹಾಡಲು ಆರಂಭಿಸಿ ಮಧ್ಯೆ ಮಧ್ಯೆ ಬೇರೆ ಬೇರೆ ರಾಗಗಳ ಸ್ವರವನ್ನು ಸೇರಿಸಿ ಹಾಡುತ್ತಾ ಕೊನೆಗೆ ಮೊದಲ ರಾಗದ ಸ್ವರ ಸಮೂಹವನ್ನೇ ಹಾಡಿ ಮುಗಿಸುವುದು, ಅದು ಗಜಲ್ನ ವೈಶಿಷ್ಟ್ಯ. ಇದೀಗ ಗುಲ್ಜರ್ ಅವರ ಸಾಹಿತ್ಯದಲ್ಲಿ ಜಗಜೀತ್ ಸಿಂಗ್ ಅವರ ಸಂಗೀತ ನಿರ್ದೇಶನ ಮತ್ತು ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಹಾತು ಚೂಟೆ ಬಿ. ಈ ಒಂದು ಹಾಡನ್ನು ಇದೀಗ ಕೇಳ್ತಾ ಬರೋಣ.

ಅನೇಕ ಹಿಂದಿ ಸಿನಿಮಾಗಳಿಗೆ ಕಂಠದಾನ ಮಾಡಿದ ಕೀರ್ತಿ ಅದು ಜಗಜೀತ್ ಸಿಂಗ್ ಅವರದ್ದು. ಅಮೀರ್ ಖಾನ್, ಸೋನಾಲಿ ಬೇಂದ್ರೆ, ನಾಸುರುದ್ದೀನ್ ಶಾ ಅವರ ಅಭಿನಯದ ಪ್ರಸಿದ್ಧ ಚಿತ್ರ ಸರ್ಫರೋಶ್, ಈ ಸಿನಿಮಾದಲ್ಲಿ ಕೇಳಿಬರುವಂತಹ ಇಂಪಾದ ಹಾಡುಗಳು ಕೂಡ ಅದು ಜಗಜೀತ್ ಸಿಂಗ್ ಅವರ ಕಂಠದಲ್ಲೇ ಮೊಳಗಿದ್ದವು. ಇದಲ್ಲದೆ ಅನೇಕ ಹಿಂದಿ ಸಿನಿಮಾ ಹಾಡುಗಳನ್ನು ಕೂಡ ಅವರು ಹಾಡಿದರು. ಈ ಗಜಲ್ ದೊರೆ ಅಕ್ಟೋಬರ್ 2011 ಈ ಲೋಕವನ್ನು ಕೂಡ ಅಗಲಿದ್ರು. ಆದರೆ ಇವರ ಗಾಯನದ ಜೇನಹಣಿ ಮಾತ್ರ ಇಂದಿಗೂ ನಿತ್ಯ ನೂತನ. ಇದೀಗ ಕೇಳ್ತಾ ಬನ್ನಿ ಸಂತೋಷ್ ಆನಂದ್ ಅವರ ಸಾಹಿತ್ಯದಲ್ಲಿ, ದೀಪಕ್ ಪಂಡಿತ್ ಅವರ ಸಂಗೀತ ನಿರ್ದೇಶನದಲ್ಲಿ, ಜಗಜೀತ್ ಸಿಂಗ್ ಅವರ ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಏಕ್ ಪ್ಯಾರ್ ಕಾ ನಗಮಾ ಹೇ.

ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ ಒಂದು ವಿಶಿಷ್ಟ ಪ್ರಕಾರ, ಮನಸೆಳೆಯುವ ಒಂದು ಗಾನ ಕಲೆ. ಕನ್ನಡದಲ್ಲಿ ಈ ಸುಮಧುರವಾದಂತಹ ಭಾವಗೀತೆಗಳು ಇರುವ ಹಾಗೆ ಹಿಂದಿಯಲ್ಲಿ ಗಜಲ್ ಮಾಧುರ್ಯ ತಮ್ಮ ಮನದ ಭಾವನೆಗಳನ್ನು ಮನ ಮುಟ್ಟುವಂತೆ ನವೀರಾಗಿ ರೂಪಿಸಲು ಗಜಲ್ ಒಂದು ಅತ್ಯುತ್ತಮ ಸಂಗೀತ ಪ್ರಕಾರ. ಹೀಗಾಗಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ಗೆ ಒಂದು ವಿಶೇಷ ಸ್ಥಾನ. ಆ ಗಜಲ್ನ ಸಾಹಿತ್ಯ ಮನಸ್ಸಿಗೆ ತಟ್ಟುವಂತಿದ್ದರೆ ಸಂಗೀತ ಹೃದಯ ತುಂಬಿ ಬರುತ್ತೆ. ಆ ರೀತಿ ಹೃದಯ ತುಂಬಿ ಹಾಡುವವರು ಜಗಜೀತ್ ಸಿಂಗ್. ಇವರು ಹಾಡಿರುವಂತಹ ಹೋಶ್ ವಾಲೋ ಖೋ ಖಬರಿಕೆಯ ಇದೊಂದು ಅದ್ಭುತವಾದಂತಹ ಗಜಲ್ ಪದ್ಯ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ನಿದಾ ಫಜಲಿ, ಸಂಗೀತ ನಿರ್ದೇಶನ ಜತಿನ್ ಲಲಿತ್, ಹಾಡಿದವರು ಜಗಜೀತ್ ಸಿಂಗ್.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನ್ಲಿ ಸ್ನೇಹಿತ. ಇವತ್ತಿನ ಮೊದಲ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
1: ನಮಸ್ತೆ,
0: ನಿಮ್ಮ ಹೆಸರು?
1: ಅಶೋಕ್ ನಿಂಜಿರ್ ಅಂತ.
0: ಅಶೋಕ್ ನಿಂಜಿರಿಂದ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಯಾವ ಹಾಡು ಕೊಡ್ಲಿ ಇವತ್ತು?
1: ವಿದ್ಯಾಭೂಷಣ ಆಂಜನೇಯ ಅಮರ ಬಂದಿತ್ತ.
0: ಆಂಜನೇಯನೆ ಅದೇ ಅಲ್ಲ? ಓಕೆ ಸರ್, ಅಮರ. ಹಾ ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ನಾನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಆಂಜನೇಯನೆ ಅಮರ ಬಂದಿತ್ತ, ಈ ಒಂದು ಹಾಡನ್ನು ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ವಿದ್ಯಾಭೂಷಣ್ ಅವರು ಹಾಡಿದಂಥ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ 6-3-6-4-9-49-49 ಈ ಸಂಖ್ಯೆಗೆ. ಸೊ ಬ್ಯೂಟಿಫುಲ್ ಆದ ಒಂದು ಭಕ್ತಿಗೀತೆಗಳನ್ನು ನಾನು ಇವತ್ತು ಪ್ಲೇ ಮಾಡ್ತಾ ಇದ್ದೇನೆ. ಅದೇ ರೀತಿ ಹಾಡುಗಳನ್ನು ಕೂಡ ಪ್ಲೇ ಮಾಡ್ತಾ ಇದ್ದೇನೆ. ಇಂದು ಗಾಂಧಿ ಜಯಂತಿ. ಸೊ ಗಾಂಧಿ ಜಯಂತಿಯ ಸುಸಂದರ್ಭದಲ್ಲಿ ಎಲ್ಲರೂ ರಾಷ್ಟ್ರಪಿತನನ್ನು ನೆನಪಿಸ್ತಾ ಇದ್ದಾರೆ. ಸೊ ಗಾಂಧೀಜಿಯವರು ಈ ಒಂದು ದೇಶಕ್ಕಾಗಿ ನೀಡಿದಂಥ ಕೊಡುಗೆ ಆಗಿರ್ಬೋದು, ಅದೇ ರೀತಿ ಅವರ ಒಂದು ದೇಣಿಗೆ ಆಗಿರ್ಬೋದು ದೊಡ್ಡ ಮಟ್ಟದಂತ ಗೊತ್ತಿದೆ. ಸೊ ಇವತ್ತು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ನಾನು ನೀಡ್ತಾ ಇರುವಾಗ, ಸೊ ಕರೆ ಮಾಡಿ ಮಾತಾಡಿ 6-3-6-4-40-49-49 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಅಂತೂ ಕರೆ ಮಾಡ್ಬೋದು, ಮಾತಾಡ್ಬೋದು 6-3-6-4-20-49-49 ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಮೊದಲ ಕೇಳುಗರಂತೂ ಆಂಜನೇಯನೇ ಈ ಒಂದು ಹಾಡನ್ನು ಕೇಳಿದ್ದಾರೆ. ಸೊ ಈ ಒಂದು ಹಾಡನ್ನು ಇನ್ನು ಕೆಲ ಹೊತ್ತಲ್ಲೇ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಮುನ್ನ ಹಾಡಿಗೋಸ್ಕರ ಕೂಡ ಮುಂದಿನ ಕೇಳುಗರು ಕಾಲ್ ಮಾಡಬಹುದು, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ 6-3-6-4-20-49-49 ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಕೇಳುಗರು ತಮ್ಮ ಇಷ್ಟದ ಭಕ್ತಿಗೀತೆಗಳನ್ನು ಅಥವಾ ಹಾಡುಗಳನ್ನು ಕೇಳಲಿಕ್ಕೆ ನಿಮಗಂತೂ ಅವಕಾಶ ಕೊಡ್ತಾ ಇದ್ದೇನೆ. ಸೊ ಹಲೋ ನಮಸ್ತೆ. ಹಲೋ
1: ಹಲೋ ನಮಸ್ತೆ ಸರ್, ನಾನು ಸಂಕಪಣ್ಣ ಮಾತಾಡ್ತಾ ಇರೋದು.
0: ಮಾತಾಡಿ ಸಂಕಪಣ್ಣ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ರೆ ಊಟ ಆಯ್ತು ಸರ್?
0: ಒಂದಾಯ್ತು ಸರ್, ನಿಮ್ದಾಯ್ತಾ?
1: ಇವತ್ತು ನನಗೆ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿನಗರ ಚಿತ್ರದಿಂದ ಕಾಣದ ಊರಲ್ಲಿ ನೀ ಕುಳಿತಿರುವೆ ಎಲ್ಲರ ಕಥೆಯ ನೀ ಬರೆದಿರುವೆ ಅಂತ.
0: ಕಾಣದ ಊರಲ್ಲಿ ನೀ ಕುಳಿತಿರುವೆ
1: ಎಲ್ಲರ ಕಥೆಯ ನೀ ಬರೆದಿರುವೆ.
0: ಓಕೆ, ಹಾಡಿ ನೋಡೋಣ.

0: ಓಕೆ, ಸೊ ಡಾಕ್ಟರ್ ರಾಜ್ಕುಮಾರ್ ಅಭಿನ ಅಲ್ವಾ? ಕಾಲೇಜ್ ಎಸ್ ಪಿ ಬಾಲಸುಬ್ರಹ್ಮಣ್ಯ.
1: ಹೌದು ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಫಸ್ಟ್ ಅಲ್ಲ ಆಡಿರೋದು ಅದು.
0: ಫಸ್ಟ್ ಸಾಂಗ್ ಅದು
1: ಅಲ್ಲ ಫಸ್ಟ್ ಸಾಂಗ್ ಅಂತ ಅಲ್ಲ, ಆಗ ಎಸ್ ಪಿ ಜಿ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದಾಗ ಇದ್ ಮಾಡಿದ್ದು ಆ ಹಾಡು. ಮತ್ತೆ ಇವತ್ತು ಗಾಂಧಿ ಇದ್ರ ಗಾಂಧಿ ಜಯಂತಿ ಅಲ್ವಾ, ಹಳೆ ಹಾಡು ತುಂಬಾ ವರ್ಷ ಆಯ್ತು, ಆ ಹಾಡನ್ನ ಇವತ್ತು ಕೇಳ್ಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡ್ದೆ ಸರ್. ಧನ್ಯವಾದಗಳು, ದಯಮಾಡಿ ಪ್ರಸಾರ ಮಾಡಿ.
0: ಖಂಡಿತ ಕೊಡೋಣ ಸರ್, ಥ್ಯಾಂಕ್ ಯು ವೆರಿ ಮಚ್, ಇದೇ ಕರೆ ಮಾಡ್ತಾ ಇರಿ.
1: ಓಕೆ ಧನ್ಯವಾದ.
0: ಸೊ ಎರಡು ಹಾಡುಗಳನ್ನು ಈಗಾಗಲೇ ಕೇಳಲಾಗಿದೆ ಸೊ ಸ್ನೇಹಿತರೆ. ಸೊ ಹೆಚ್ಚಿನ ನಾನು ಕೇಳುಗರ ಕಾಲ್ಗಳನ್ನು ಇವತ್ತು ನಾನು ಸ್ವೀಕರಿಸುವಂಥ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತು ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಸುಂದರವಾದ ಎರಡು ಹಾಡುಗಳನ್ನು ಈಗಾಗಲೇ ರಿಕ್ವೆಸ್ಟ್ ಮಾಡಲಾಗಿದೆ. ಗಾಂಧಿನಗರ ಚಿತ್ರದ ಒಂದು ಹಾಡನ್ನು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡಾಗಿ ಕೊಡ್ತಾ ಇದ್ದೇನೆ. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದ ಒಂದು ಸುಂದರವಾದ ಹಾಡು ಗಾಂಧಿನಗರ ಚಿತ್ರದ ಹಾಡು, ಇನ್ನು ಕೆಲವು ಹೊತ್ತಲ್ಲಿ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಏನು ಈ ಒಂದು ಹಾಡಿದೆ, ಈ ಹಾಡಲ್ಲಿ ಏನು ಖುಷಿ ಇದೆ, ಸಂತೋಷ ಇದೆ, ಕಾಣದ ಊರಲ್ಲಿ ನೀ ಕುಳಿತಿರುವೆ, ಈ ಒಂದು ಹಾಡೊಂದನ್ನು ನಮ್ಮ ಸ್ನೇಹಿತರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಎರಡು ಕೇಳುಗರು ಕೇಳಿದಂಥ ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳುವಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳುವಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತು ಮೇಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡುಗಳಿಗೋಸ್ಕರ ನೀವಂತೂ ಕರೆ ಮಾಡಬಹುದು, ಮಾತಾಡಬಹುದು. ಸೊ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ, ಯಾರಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹೇಳಿ ಲತಾ ಅವರು, ಯಾವ ಹಾಡು ಕೊಡಲಿ ಇವತ್ತು? ಓಕೆ, ಪೂತ ಪೂಜೆ ಭಕ್ತಿಗೀತೆ ಖಂಡಿತ ಕೊಡೋಣ. ಚೆನ್ನಾಗಿ ಕಾರ್ಯಕ್ರಮ, ನಿಮಗೋಸ್ಕರ ನಾನು ಈ ಭಕ್ತಿಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟ ಪಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪೂತ ಪೂಜೆ ಈ ಒಂದು ಕಟೀಲದು ಭಕ್ತಿಗೀತೆಯನ್ನು ಅವರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತೇನೆ ಇನ್ನು ಕೆಲ ಹೊತ್ತಲ್ಲಿ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಪೂತ ಪೂಜೆ ಅಪ್ಪೆ ದುರ್ಗೆ ಅಂತ ಈ ಒಂದು ಭಕ್ತಿಗೀತೆಯನ್ನು ರಿಕ್ವೆಸ್ಟ್ ಮಾಡೋದಾಗಿದೆ ಈಗಾಗಲೇ. ಸೊ ಈ ಒಂದು ಸುಂದರವಾದ ಹಾಡನ್ನು ನಾನು ಕೆಲ ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಜೊತೆಯಲ್ಲಿ ಮುನ್ನ ಕೇಳುಗರು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲಿಕ್ಕೆ ಇಷ್ಟಪಡಲಿಕ್ಕೆ ಅವಕಾಶ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಭಕ್ತಿಗೀತೆಯನ್ನು ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ನೆಕ್ಸ್ಟ್ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ. ಯಾಕೋ ಕೆಳಗರು ಮಾತಾಡ್ತಾ ಇಲ್ಲ, ಅದೇ ತುಂಬ ಕಷ್ಟದ ವಿಷಯ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ. ಸತೀಶ್ ಅಣ್ಣ, ಯಾವ ಹಾಡು ಕೊಡ್ಲಿ? ಶ್ರೀಮಂತ ಚಿತ್ರದ ಹೆಸರು ಯಾವುದು ಸರ್? ಹಾಡಿದ್ದು ಸರ್, ಸರಿ ಹೇಳಿ ಸರ್.
5: ಮಂತ್ರಮುದ್ರೆ.
4: ಓಕೆ, ನೋಡೋಣ ಸರ್. ಅದು ಹಾಡಿದ್ರೆ ಒಳ್ಳೇದಿದೆ ನನಗೆ. ಅಂದರೆ ಮಂತ್ರಮುದ್ರೆ ಅಂತ ಹೇಳುವಾಗ ಹಾಡು ಸದ್ಯಕ್ಕೆ. ಓಕೆ, ಸೊ ಮಂತ್ರ ಮುದುರೆ ಈ ಒಂದು ಭಕ್ತಿಗೀತೆಯನ್ನು ಅವರು ಕೇಳಿದ್ದಾರೆ. ಸೊ ಇನ್ನು ಕೆಲ ಹೊತ್ತಲ್ಲಿ ಈ ಒಂದು ಭಕ್ತಿಗೀತೆಯನ್ನು ಅವರಿಗೋಸ್ಕರ ಪ್ಲೇ ಮಾಡ್ತಾ ಇದ್ದಾರೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕಲ್ಜಿಗದ ಕರಿನಿರಲು ನರಮಾನಿನಗೇನನು ಇರ್ಲದಂಚಿ ದೆಂಗಾವುನ ಪೊರ್ತು. ಧರ್ಮದ ಕಡಿದಾಂಟದು ಅಧರ್ಮನಲ್ಲಿ ತೆಂಡು ಉಡಲ ಸುತ್ತು. ತೋಜಿನೊಂಜಿ ಜೀಟಿಗೆದ ಬೊಲ್ಪು ಐತ ಪಿರವು ಕಪ್ಪು ಬೊಲ್ದು ವರ್ಣದ ಅಬ್ಬರದು ರೂಪು. ಅಧರ್ಮನ ಕಾರಡಿಟು ದೊಂಕುದು ಧರ್ಮನ ಅಂಗೈಟು ದೀದು ಮಣ್ಣದ ಪ್ರತಿ ಅಜ್ಜ ಗುರುತುಡ್ಲ ನಂಬೊಲಿಗೆದ ಮಂತ್ರ ಮುದ್ರೆ ಒತ್ತುದು ಸತ್ಯದ ತುಡರ್ ಬೆಳಗಾಯಲು ಅಪ್ಪೆ ಮಂತ್ರ ಮೂರ್ತಿ. ನೆನೆದು ಉಡಲ್ದ ಕಣ್ಣು ಕಟ್ಟಾಂಡ ಮರ್ಲು ಕಟ್ಟಾವಲು ಬಲತಿ ಮಣ್ಣಗು ಕೇಡು ಕಂತೆಂಡ ಎನ್ ಎಡ್ಡೆಲ್ಲ ಪೊಟ್ಟು ಮಲ್ಪೊಲು. ಸತ್ಯದ ನಡೆ ಅಲೆನ ತರೆ ತಗ್ಗಾದು ತಡೆದಾಂತೆ ಬದುಕು ನಾಲ್ ದಿನ ಒಂದು ಮಂತ್ರ ದೇವತೆನ ಮಂತ್ರ ಮುದುರೆ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮತ್ತೊಮ್ಮೆ ಒಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲೋ ಜೊತೆ ಮಾತಾಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರು? ನೀರಜ್ ಅವರೇ ಮಾತಾಡಿ. ಯಾವ ಹಾಡು ಕೊಡ್ಲಿ ಅವತ್ತು?
1: ನನಗೆ ಶಬರಿಮಲೆ ಸ್ವಾಮಿ ಪದಿಲ್ಲ, ದೇವರಿ ನೀನು ನಿಜ ಪದ
0: ಮೂವಿದು ಹಾಡ?
1: ಅಲ್ಲ ಅಲ್ಲ, ಹೌದು
0: ಹೌದು ಮೂವಿದಲ್ಲ ಶಬರಿಮಲೆ
1: ಸ್ವಾಮಿ.
0: ಖಂಡಿತವಾಗಿ ಕೊಡೋಣ ಶಬರಿಮಲೆ ಸ್ವಾಮಿ ದೇವರೇ ನೀನು ನಿಜವಪ್ಪ, ಈ ಒಂದು ಹಾಡಲ್ವ ಖಂಡಿತ ಕೊಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಕರೆ ಮಾಡ್ತಾ ಇದ್ದೀನಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಇವತ್ತು ಸ್ವಲ್ಪ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನರು ತಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮುಂದಿನ ಕಾಲು ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ. ಯಾಕೋ ಕೇಳುಗರು ಮಾತಾಡ್ತಿಲ್ಲ ಕೆಲವೊಮ್ಮೆ. ಹಲೋ ನಮಸ್ತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ನಮಸ್ಕಾರ.
2: ನಮಸ್ತೆ ನಮಸ್ತೆ.
0: ನಿಮ್ಮ ಹೆಸರು?
2: ರಾಘವೇಂದ್ರ, ಕುಂದಾಪುರ.
0: ಹೇಳಿ ರಾಘವೇಂದ್ರ ಅವರು, ಯಾವ ಹಾಡು ಕೊಡ್ಲಿ?
2: ಆರಾಮಿದ್ದೀನಿ ಸರ್. ಸರ್ ವಿಜಯಭೂಷಣ್ ಸರ್ ಹಾಡಿರುತ್ತೆ ರಂಗು ರಂಗು ರಂಗಾವಲ್ಲಿ.
0: ರಂಗು ರಂಗು
2: ರಂಗಾವಲ್ಲಿ.
0: ರಂಗು ರಂಗು ರಂಗಾವಲಿ.
2: ಅಂದ ಚಂದ ಹೂವಿನಲ್ಲಿ.
0: ಯಾವುದು?
2: ಅಂದ ಚಂದ ಹೂವಿನಲ್ಲಿ ಅಂತ ಬರುತ್ತೆ.
0: ಓಕೆ, ಡಿವೋಷನಲ್ ಅಲ್ಲ ಕನ್ನಡ.
2: ವಿಜಯಭೂಷಣ್.
0: ಓಕೆ, ಖಂಡಿತವಾಗಿ ಕೊಡುವಂಥ ಪ್ರಯತ್ನ ಪಡ್ತೇನೆ. ಸೊ ರಂಗು ರಂಗು ರಂಗಾವಲಿ ವಿದ್ಯಾಭೂಷಣ್ ಅವರ ಕಟೀಲಿದು ಒಂದು ಇನ್ನೊಂದು ಭಕ್ತಿಗೀತೆ ಇದಾಗಿದೆ. ಸೊ ಒಳ್ಳೆಯ ಆ ಭಕ್ತಿಗೀತೆ ಒಂದು ಶುಕ್ರವಾರದ ದಿನ ದೇವಿಯನ್ನು ಸ್ಮರಿಸುವಂತಹ ಒಂದು ಅವಕಾಶ, ಜೊತೆಗೆ ಭಕ್ತಿಗೀತೆಯ ಮೂಲಕ ದೇವಿಯನ್ನು ನಾವಂತೂ ಒಂದು ಪ್ರಸನ್ನಗೊಳಿಸುವ, ಅದೇ ರೀತಿ ನಮ್ಮ ಒಂದು ಇಷ್ಟಾರ್ಥಗಳನ್ನು ಆಕೆಯ ಒಂದು ಚರಣದಲ್ಲಿ ನಾವು ಇಡುವಂಥ ಒಂದು ದಿನ, ಅದೇ ರೀತಿ ನಮಗೆ ಬೇಕಾದಂಥ ಇಷ್ಟ ಸಿದ್ಧಾರ್ಥಗಳನ್ನು ನಾವಂತೂ ನಾವು ಪಡೆದುಕೊಳ್ಳುವಂಥದ್ದನ್ನು ಕೂಡ ಹೌದು. ಸೊ ರಂಗು ರಂಗು ರಂಗಾವಲಿ ಈ ಒಂದು ಭಕ್ತಿಗೀತೆಯನ್ನು ನಾನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಇವನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವಂತ ಹೊತ್ತಾಗಿದೆ. ಸ್ನೇಹಿತರೆ, ಸಮಯ 3:53. ಸೋ ಸರಿಯಾಗಿ ಇವತ್ತಿನ ಕೊನೆಯ ಒಂದು ವಿಚಾರವಾಗಿ ಎಲ್ಲ ಕೇಳುಗರಿಗೂ ಕೂಡ ನಾನು ಒಂದು ಭಕ್ತಿಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕರ್ಣಾಂತರ ತಾಂತ್ರಿಕಾದ ವಿಚಾರಗಳು ಇರುವುದರಿಂದಾಗಿ ಸೊ ನಾನು ಎಲ್ಲ ಕೇಳುಗರಿಗೋಸ್ಕರ ಒಂದು ಸುಂದರವಾದ ಭಕ್ತಿಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನೀವು ನಿಮ್ಮ ನೆಚ್ಚಿನ ಇವತ್ತಿನ ಒಂದು ಒಲವಿನ ಹಾಡು ಕಾರ್ಯಕ್ರಮವನ್ನು ಕೇಳಿದಿರ. ಇವತ್ತಿನ ಒಂದು ಭಕ್ತಿಗೀತೆ, ಕೊನೆಯ ಭಕ್ತಿಗೀತೆ ಎಲ್ಲರಿಗೋಸ್ಕರ ಪ್ಲೇ ಆಗ್ತಾ ಇದೆ. ಇದುವೇ ಇದುವೇ ಲಕ್ಷ್ಮೀ ಸ್ಥಳ, ಈ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಮಧ್ಯಸ್ಥಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರ ಜೊತೆಗೆ ಸಂದರ್ಶನ ಮೂಡಿ ಬರಲಿದೆ. ಪ್ರಸ್ತುತಿ ಚಂದನ ಟಿವಿ.
1: ನಮಸ್ಕಾರ ವೀಕ್ಷಕರೇ, ನಾನು ಸದಾಗೌಡ. ಇಂದಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆಯನ್ನ ಹೇಗೆ ಮಾಡುವಂಥದ್ದು, ಈ ಮಧ್ಯಸ್ಥಿಕೆಯನ್ನ ಯಾರು ಮಾಡ್ತಾರೆ, ಮಧ್ಯಸ್ಥಿಕೆಯಿಂದ ಆಗುವಂತಹ ಪ್ರಯೋಜನಗಳೇನು, ಕಾನೂನು ಏನ್ ಹೇಳುತ್ತೆ, ಕಾನೂನಿನಿಂದ ಯಾವೆಲ್ಲ ರೀತಿ ಪರಿಹಾರಗಳನ್ನು ನಾವು ಪಡ್ಕೋಬಹುದು, ಏನೆಲ್ಲ ಸಹಾಯಗಳನ್ನು ಪಡ್ಕೋಬಹುದು, ಇದೆಲ್ಲದರ ಕುರಿತಾದ ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊನ್ನೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ.
2: ನಮಸ್ಕಾರ, ಥ್ಯಾಂಕ್ ಯು.
1: ಕೌಟುಂಬಿಕ ವ್ಯಾಜ್ಯ ಪ್ರಕರಣಗಳು ಅಂತ ಬಂದಾಗ ನಮಗೆ ಮೊದಲು ನೆನಪಾಗುವಂಥದ್ದು ವಿಚ್ಛೇದನ. ಕೌಟುಂಬಿಕ ವ್ಯಾಜ್ಯಗಳು ಶುರುವಾಯಿತು ಅಂತಂದ್ರೆ ಅದು ಹೋಗಿ ನಿಲ್ಲುವಂಥದ್ದೇ ಈಗ ವಿಚ್ಛೇದನ ಅನ್ನುವಂಥ ಮಟ್ಟಿಗೆ ನಮ್ಮ ಒಂದು ದೇಶ ಬಂದುಬಿಟ್ಟಿದೆ. ಸೊ ಮಧ್ಯಸ್ಥಿಕೆ ಅನ್ನುವಂಥದ್ದು ಬಹುಶಃ ಚೆನ್ನಾಗಿ ವರ್ಕೌಟ್ ಆದರೆ ಈ ವಿಚ್ಛೇದನ ಪ್ರಕರಣಗಳು ಕೂಡ ಕಡಿಮೆ ಆಗುತ್ತೆ. ಈಗ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮಧ್ಯಸ್ಥಿಕೆ ಅನ್ನೋ ವಿಚಾರ ಬಂದಾಗ ಬಹಳಷ್ಟು ಜನರಿಗೆ ಮಧ್ಯಸ್ಥಿಕೆ ತಗೊಳ್ಳೋಕೂ ಇಷ್ಟ ಇಲ್ಲ, ಕೌನ್ಸಿಲಿಂಗಿಗೂ ಬರಲ್ಲ, ಮತ್ತೆ ಅದರಿಂದ ಆಗುವಂತ ಬೆನಿಫಿಟ್ಸ್ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈಗ ಮ್ಯಾಮ್, ಒಂದು ಕೌಟುಂಬಿಕ ವ್ಯಾಜ್ಯ ಶುರುವಾಗ್ತಿದೆ ಅಂದಾಗ ನಾವು ಕೋರ್ಟ್ಗೆ ಬರಬೇಕಾ ಮಧ್ಯಸ್ಥಿಕೆ ತಗೊಂಡು ನಮ್ಮ ಒಂದು ಸಂಸಾರ ಸರಿ ಮಾಡ್ಕೊಳ್ಳಕ್ಕೆ, ಅಥವಾ ಅದರಿಂದ ಆಚೆಗೂ ನಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅನ್ನೋದ್ರ ಅರಿವು ಕೂಡ ಬಹಳಷ್ಟು ಜನರಿಗೆ ಇಲ್ಲ. ಹೇಳಿ ಮ್ಯಾಮ್, ನಮ್ಗೆ ಈಗ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಈಗ ಮಧ್ಯಸ್ಥಿಕೆ ಅಂತ ಬಂದಾಗ ಒಂದು ಕುಟುಂಬದಲ್ಲಿ ವ್ಯಾಜ್ಯ ಕ್ರಿಯೇಟ್ ಆದಾಗ ಮೊದಲು ನಾವು ಏನ್ ಮಾಡಬೇಕು?
2: ನೋಡಿ, ಕೌಟುಂಬಿಕ ವ್ಯಾಜ್ಯ ಅಂದ ತಕ್ಷಣ ನೀವು ಹೇಳಿದ ಹಾಗೆ ವಿಚ್ಛೇದನ ಅನ್ನುವುದು ಮನಸ್ಸಿಗೆ ಬರುತ್ತದೆ. ಆದರೆ ವಾಸ್ತವದಲ್ಲಿ ಅದರ ವ್ಯಾಖ್ಯಾನ ಹಾಗಿಲ್ಲ. ಕೌಟುಂಬಿಕ ವ್ಯಾಜ್ಯಗಳೆಲ್ಲ ವಿಚ್ಛೇದನದಲ್ಲಿ ಕೊನೆಯಾಗುತ್ತದೆ ಅಂತಲೋ, ಅಥವಾ ವಿಚ್ಛೇದನ ಮಾತ್ರ ಕೌಟುಂಬಿಕ ವ್ಯಾಜ್ಯ ಅಂತಲೋ ಅಲ್ಲ. ಬೇಕಾದಷ್ಟು ವಿಚ್ಛೇದನ ಇಲ್ಲದೆ ಗಂಡ ಹೆಂಡತಿ ಇಬ್ಬರಿಗೂ ವಿಚ್ಛೇದನದ ಮನಸ್ಸು ಇರುವುದಿಲ್ಲ. ಆದರೆ ಅವರಿಬ್ಬರ ನಡುವೆ ಸಾಮರಸ್ಯ ಇರುವುದಿಲ್ಲ. ಏನೋ ಒಂದು ಕಿರಿಕಿರಿ ಕಿರಿಕಿರಿ ಇದ್ದೇ ಇರುತ್ತೆ. ಆಸ್ತಿ ವಿಷಯದಲ್ಲಿರಬಹುದು, ಮನೆ ನೋಡ್ಕೊಳ್ಳೋ ವಿಷಯದಲ್ಲಿರಬಹುದು, ಮಕ್ಕಳನ್ನ ಮಾಡಿಕೊಳ್ಳೋ ವಿಷಯದಲ್ಲಿರಬಹುದು, ಮಕ್ಕಳನ್ನ ಬೆಳೆಸುವ ವಿಷಯದಲ್ಲಿ ಇರಬಹುದು. ಸೊ ಆ ಎಲ್ಲ ಕಿರಿಕಿರಿಯನ್ನ ಸಾಮರಸ್ಯದೆಡೆಗೆ ತೆಗೆದುಕೊಂಡು ಹೋಗಲು, ನೀವು ಆಗ್ಲೇ ಹೇಳಿದಾಗೆ ವಿಚ್ಛೇದನವನ್ನ ತಪ್ಪಿಸಲು, ಅಥವಾ ಆಗಲೇ ಬೇಕಾದಂತಹ ವಿಚ್ಛೇದನದ ಪ್ರಕ್ರಿಯೆಯನ್ನು ಸರಳಗೊಳಿಸಿಕೊಳ್ಳಲು, ಮತ್ತು ಹೆಚ್ಚಿನ ಮಟ್ಟದ ಮನಸ್ಸಿಗೆ ನೋವಿಲ್ಲದೆ, ಒಬ್ಬರಿಗೊಬ್ಬರಿಗೆ ಅವಮಾನ ಮಾಡಿಕೊಳ್ಳದೆ, ಒಬ್ಬರೊಬ್ಬರನ್ನ ತುಂಬಾ ನಿಂದನೆ ಮೂದಲಿಕೆ ಮಾಡದೆ, ಆಯ್ತು ಈ ಸಂಸಾರದಿಂದ, ಈ ಕುಟುಂಬದಿಂದ ನಾನು ಹೊರಗಡೆ ಬರ್ತೀನಿ, ಈ ವಿವಾಹದ ಒಂದು ಸಂಬಂಧ ನನಗೆ ಬೇಡ ಅಂತ ತೀರ್ಮಾನ ಆದ ತಕ್ಷಣ ಅದನ್ನೊಂದು ಸರಳೀಕರಣಗೊಳಿಸಿಕೊಳ್ಳಕ್ಕೆ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಮಧ್ಯಸ್ಥಿಕೆ. ಮಧ್ಯಸ್ಥಿಕೆ ಅಂದ್ರೆ ಏನಾಗುತ್ತೆ, ಎಷ್ಟೋ ಜನ ಹೇಳ್ತಾರೆ ನೋಡಿ, ಸಾಧಾರಣವಾಗಿ ಮನೆಯಲ್ಲಿ ಏನೇ ಮಾತುಕತೆ ಬಂದ್ರೂ, ಅದರಲ್ಲೂ ಅರೇಂಜ್ಡ್ ಮ್ಯಾರೇಜ್ ಇನ್ನು ನಮ್ಮ ಈ ದೇಶದಲ್ಲಿ ನಡೀತಾ ಇರೋದ್ರಿಂದ, ಬಂದ ತಕ್ಷಣ ಮನೆ ಹಿರಿಯರೆಲ್ಲ ಆ ಕಡೆ ಮನೆ ಹಿರಿಯರು ಈ ಕಡೆ ಮನೆ ಹಿರಿಯರು ಕೂತ್ಕೊಂಡು ನಾವು ಮಾತಾಡ್ತೀವಿ ಅಂತ ಅದನ್ನು ಒಂದು ಒಂದು ರೀತಿಯಾದಂತಹ ಮಧ್ಯಸ್ಥಿಕೆ ಅಂತ ಮಾಡ್ತಾರೆ. ಆದ್ರೆ ಆ ರೀತಿ ಮಧ್ಯಸ್ಥಿಕೆ ಒಳ್ಳೆಯದೇ, ಯಾವ ಸಮಸ್ಯೆಗೆ ಯಾವ ಮೂಲದಿಂದ ಪರಿಹಾರ ದೊರಕಿದರೂ ಅದು ಒಳ್ಳೆಯದೇ. ಆದರೆ ಆ ಮಧ್ಯಸ್ಥಿಕೆಗಿಂತ ಈ ಕಾನೂನು ಏನು ಹೇಳಿದೆ, ಮೀಡಿಯೇಷನ್, ಈ ಕಾನೂನಾತ್ಮಕ ಮಧ್ಯಸ್ಥಿಕೆ ಏನಿದೆ, ಮೀಡಿಯೇಷನ್ ಆಕ್ಟ್ 2023 ಅನ್ನುವ ಕಾನೂನಿನಲ್ಲಿ ಮೀಡಿಯೇಷನ್ ಅನ್ನುವುದಕ್ಕೆ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಡೆಯುವ ಮಧ್ಯಸ್ಥಿಕೆಯಲ್ಲಿ ಒಂದು ಮೂರನೇ ವ್ಯಕ್ತಿ ಅಂದ್ರೆ ಕ್ಷೇತ್ರ ಪರಿಣಿತರು, ಅವರು ಮಧ್ಯಸ್ಥಿಕೆ ಮಾಡುವಲ್ಲಿ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ, ಅವರು ಅದನ್ನ ಓದ್ಕೊಂಡು ಬಂದಿರ್ತಾರೆ. ಅಂತಹ ವ್ಯಕ್ತಿ ಮುಂದೆ ಕೂತ್ಕೊಂಡು, ಇಬ್ರು ಗಂಡ ಹೆಂಡತಿನೇ ಅಂತೇನಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಒಂದು ಹಣಕಾಸಿನ ವ್ಯವಹಾರ ಕೂಡ ಮಧ್ಯಸ್ಥಿಕೆ ಮೂಲಕ ಬಗೆಹರಿಯುತ್ತೆ. ಒಂದು ಚೆಕ್ ಬೌನ್ಸ್, ದೊಡ್ಡ ದೊಡ್ಡ ಕ್ರಿಮಿನಲ್ ಅಪರಾಧಗಳು ಬಿಟ್ಟರೆ ಚೆಕ್ ಬೌನ್ಸ್ ಒಂದು ಕ್ರಿಮಿನಲ್ ಅಪರಾಧ, ಆದರೆ 3 ವರ್ಷ ಸಜೆಗಿಂತ ಕಡಿಮೆ ಸಜೆಯುಳ್ಳ ಅಪರಾಧ, ಕ್ರಿಮಿನಲ್ ಅಪರಾಧಗಳನ್ನು ಸಹ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಳಬಹುದು. ಇದು ಕೌಟುಂಬಿಕ ವ್ಯಾಜ್ಯಗಳಲ್ಲಂತೂ ಭಾವನಾತ್ಮಕವಾಗಿ, ಈಗ ನಾನು ನನ್ನ ದೊಡ್ಡಪ್ಪನಿಗೆ ನನ್ನ ಸಮಸ್ಯೆ ಹೇಳ್ಕೊಂಡಾಗ, ನನ್ನ ಗಂಡನೂ ನನ್ನ ಸಮಸ್ಯೆಯನ್ನು ನನ್ನ ದೊಡ್ಡಪ್ಪನಿಗೆ ಹೇಳ್ಕೊಂಡಾಗ, ನನ್ನ ಗಂಡನಾದವನ ಮನಸ್ಸಿನಲ್ಲಿ ಏನಿರುತ್ತೆ, ಆತ ಆಕೆಯ ದೊಡ್ಡಪ್ಪ, ಹಾಗಾಗಿ ಅವಳ ಪರವಾಗಿ ಮಾತಾಡ್ತಾರೆ ಅಂತ. ಇದೇ ಇದು ಆ ಹುಡುಗಿ ಆ ಹುಡುಗನ ಮನೆಯವ್ರ ಹತ್ರ ಹೇಳ್ಕೊಂಡಾಗ್ಲೂ ಬರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಊರಿನ ಯಾವುದೇ ಮುಖ್ಯಸ್ಥರು ತಗೊಳ್ಳಿ, ಅವರು ನಮಗೆ ಪರಿಚಯ ಇರೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಪೂರ್ವಗ್ರಹ ಇದ್ದೇ ಇರುತ್ತೆ ಆ ವ್ಯಕ್ತಿ ಬಗ್ಗೆ, ಅವರು ಇವ್ರಿಗ ಹತ್ರ, ಇವ್ರ ನೆಂಟರಿಗ ಹತ್ರ, ನಮ್ಮ ಪರವಾಗಿ ಅವ್ರು ಮಾತಾಡೋದಿಲ್ಲ ಅಂತಿರುತ್ತೆ. ಅದರಿಂದ ಈ ನ್ಯಾಯಾಲಯ ಒದಗಿಸಿಕೊಡುವ ಅಥವಾ ಕಾನೂನಾತ್ಮಕವಾಗಿ ಮಧ್ಯಸ್ಥಿಕೆ ಮಾಡಲೆಂದೇ ನಿಯೋಜಿತವಾಗಿರುವ ಮಧ್ಯಸ್ಥಿಕೆದಾರರ ಮುಂದೆ ನಾನು ಯಾವುದೇ ಪೂರ್ವಗ್ರಹವಿಲ್ಲದೆ ನನಗೆ ಇವರು ನನ್ನನ್ನು ಸರಿ ಕಾಣ್ತಾರೆ ಕಾಣಲ್ಲ ಅನ್ನುವ ಒಂದು ಯಾವುದೇ ರೀತಿಯಾದಂತಹ ಭಾವನೆ ಇಲ್ಲದೆ ನಿರ್ಭೀಡೆಯಿಂದ ಧೈರ್ಯವಾಗಿ ನನ್ನ ಮನಸ್ಸನ್ನು ನಾನು ತೆರೆದಿಡಬಹುದು. ಹುಡುಗನಾದವನು ಅವನ ಮನಸ್ಸನ್ನು ತೆರೆದಿಡಬಹುದು. ಮಧ್ಯಸ್ಥಿಕೆದಾರರು ಅಂದರೆ ತೀರ್ಮಾನ ಕೊಡುವ, ತೀರ್ಪು ನೀಡುವ ವ್ಯಕ್ತಿಯಲ್ಲ. ನೀವು ಅದನ್ನು ಗಮನಿಸಬೇಕು. ಎಲ್ಲರೂ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಈಗ ಕೌನ್ಸಿಲರ್ ಹತ್ರ ಹೋಗಲ್ಲ ಅಂತಂದ್ರೆ, ಕೌನ್ಸಿಲರ್ ಕೂಡ ನಿನ್ ಮನಸ್ಸಿನಲ್ಲಿ ಇದಿದೆ, ನಿನ್ ಸ್ವಭಾವ ಇದು, ನೀನ್ ಇದನ್ನ ತಿದ್ಕೊಳ್ಬೇಕು ಅಂತ ಹೇಳಲ್ಲ. ನಿನ್ನ ಮನಸ್ಸನ್ನ ಈಚೆ ಹಾಕ್ಲಿಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ಮಧ್ಯಸ್ಥಿಕೆದಾರರು ನಿಮ್ಮಿಬ್ಬರ ಮಧ್ಯೆ ಏನು ಪರಿಸ್ಥಿತಿ ಇದೆ ಅದನ್ನ ನಿಮ್ಮಿಬ್ಬರಿಗೆ ಅರ್ಥ ಮಾಡಿಸಿಕೊಡಲು ಕೂತಿರ್ತಾರೆ. ಇಟ್ ಈಸ್ ನಾಟ್ ದಟ್ ನಾನು ಮಧ್ಯಸ್ಥಿಕೆ ಆದ ತಕ್ಷಣ ನಾನ್ ತೀರ್ಪು ಕೊಟ್ಬಿಡಲ್ಲ, ನೋಡಮ್ಮ ಗಂಡ್ಮಗನ್ ನಿಂತಕೋ, ಹೆಣ್ಮಗಳು ನಿಂತಕೋ, ಪ್ರತಿ ತಿಂಗಳು 500 ರೂಪಾಯಿ ನೀ ಕೊಡ್ರಿ, 2 ಸೀರೆ ಅವ್ರಿಗೆ ಕೊಡ್ರಿ, ನಾನೇನು ಹೇಳಲ್ಲ. ನೀವಿಬ್ರು ನಿಮ್ಮ ಜೀವನದ ಬಗ್ಗೆ ತೀರ್ಮಾನ ಮಾಡಿಕೊಡಲು ನಾನು ಇಲ್ಲಿ ಕೂತಿರ್ತೀನಿ. ನೀವು ತೀರ್ಮಾನ ಕೊಟ್ಟ ತೀರ್ಮಾನವನ್ನ ನಾನು ಅದರದೇ ಆದ ಒಂದು ನಮ್ಮದೇ ಒಂದು ಫಾರ್ಮ್ಯಾಟ್ ಇರುತ್ತೆ, ಆ ಫಾರ್ಮ್ಯಾಟ್ ನಲ್ಲಿ ನಿಮ್ಮ ತೀರ್ಮಾನಗಳನ್ನ ನಾನು ಎಂಟ್ರಿ ಮಾಡಿ ಕೋರ್ಟ್ಗೆ ನಾನು ಕೊಡ್ತೀನಿ. ಕೋರ್ಟ್ ಅದರ ಪ್ರಕಾರ ಮತ್ತೆ ನಿಮ್ಮಿಬ್ಬರನ್ನ ಕೇಳುತ್ತೆ, ನೀವು ಮನಪೂರ್ವಕವಾಗಿ ಇಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದೀರೋ ಅಥವಾ ಯಾರೋ ಹೇಳಿದ್ರು, ಬಲವಂತ ಮಧ್ಯಸ್ಥಿಕೆದಾರರು ಏನಾದ್ರು ಬಲವಂತ ಮಾಡಿಬಿಟ್ರ ಇಂತಹ ತೀರ್ಮಾನಕ್ಕೆ ಬರಕ್ಕೆ, ಇದೆಲ್ಲವನ್ನು ನೋಡಿ ಕೋರ್ಟ್ ತೀರ್ಮಾನ ಕೊಡುತ್ತೆ. ಮತ್ ಈ ಒಂದು ಮಧ್ಯಸ್ಥಿಕೆಯಿಂದ ತುಂಬಾ ಬಹಳ ಮುಖ್ಯವಾದ ಲಾಭ ಅಂದ್ರೆ, ಕೋರ್ಟಿನಲ್ಲಿ 4 ವರ್ಷ 5 ವರ್ಷ 8 ವರ್ಷ ಅಲಿಯುವುದನ್ನ ತಪ್ಪಿಸೋದು ಮತ್ತು ಕೋರ್ಟಿಗೆ ಆಗುವಂತಹ ವೆಚ್ಚಗಳನ್ನ ಖರ್ಚು ವೆಚ್ಚವನ್ನ ತಗ್ಗಿಸುವುದು, ಇದೆಲ್ಲವನ್ನು ಈ ಮಧ್ಯಸ್ಥಿಕೆದಾರರ ಮುಂದೆ ನಮ್ಮ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದ್ರಲ್ಲಿ ಇರುವಂತಹ ಒಂದು ಬಹುದೊಡ್ಡ ಪ್ರಯೋಜನ. ಮತ್ತು ಮಧ್ಯಸ್ಥಿಕೆ ಎಷ್ಟು ವರ್ಷ ನಡೆಯುತ್ತೆ, ಎಷ್ಟು ತಿಂಗಳು ನಡೆಯುತ್ತೆ, ಎಷ್ಟು ದಿನ ನಡೆಯುತ್ತೆ ಹೇಳಿದ್ರೆ, ನೀವು ಕೋರ್ಟಲ್ಲಾದ್ರೆ 5 ವರ್ಷ 8 ವರ್ಷ 10 ವರ್ಷ ಓಡಾಡಬೇಕು ಅಂತ. ಕಾನೂನಿನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇದೇ ವರ್ಷ 2025 ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ, ಅಂದ್ರೆ ನಮ್ಮಲ್ಲಿ ಸಿವಿಲ್ ನ್ಯಾಯಗಳಿಗೆ ತೀರ್ಪು ಕೊಡುವಂತಹ ಇರುವಂತಹ ಕಾನೂನಿಗೆ ಪ್ರೋಗ್ರೆಸಿವ್ ಅಮೆಂಡ್ಮೆಂಟ್ ಅಂದ್ರೆ ತುಂಬಾ ಒಂದು ಪ್ರಗತಿಪರವಾದ ತಿದ್ದುಪಡಿಯನ್ನು ತರಲಾಗಿದೆ. ಏನಂದ್ರೆ, ಇನ್ನು ಮುಂದೆ ಯಾವುದೇ ಸಿವಿಲ್ ವ್ಯಾಜ್ಯ ಕೋರ್ಟ್ನಲ್ಲಿ ಕೇಸ್ ಆಗಿ ದಾಖಲಾಗುವ ಮೊದಲು ಮಧ್ಯಸ್ಥಿಕೆಯನ್ನು ದಾಟಿಯೇ ಬರಬೇಕು ಅಂತ, ಇದು ಒಂದು ಕಡ್ಡಾಯವಾದಂತಹ ನಿಯಮವನ್ನ ತಿದ್ದುಪಡಿ ಮಾಡಿ ತರಲಾಗಿದೆ. ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ಕೋರ್ಟ್ಗಳ ಮೇಲೆ ಬರತಕ್ಕಂತಹ ಕೇಸುಗಳು ಕಡಿಮೆ ಆಗುತ್ತೆ ಮತ್ತು ಸಣ್ಣ ಪುಟ್ಟ ಮನಸ್ತಾಪಗಳು ಖಂಡಿತವಾಗ್ಲೂ ಒಬ್ಬರ ಮಧ್ಯಸ್ಥಿಕೆದಾರರ ಮೂಲಕ ಸರಿ ಹೋಗುತ್ತೆ ಅನ್ನೋ ಒಂದು ಸಮಸ್ಯೆಗಳನ್ನ ಅನಾವಶ್ಯಕವಾಗಿ ವರ್ಷಾನುಗಟ್ಟಲೆ ಕೋರ್ಟ್ನಲ್ಲಿ ಎಳೆಯುವುದು ತಪ್ಪುತ್ತೆ ಮತ್ತು ಖರ್ಚು ವೆಚ್ಚಗಳು
1: ಉಳಿಯುತ್ತೆ.
2: ಇದೆಲ್ಲದರ ಜೊತೆಗೆ ಕಾನೂನಿನಲ್ಲಿ ಹೇಳಿದೆ ಮಧ್ಯಸ್ಥಿಕೆ 60 ದಿನದಲ್ಲಿ ಮುಗಿಬೇಕು ಅಂತ. ಸೊ 60 ಡೇಸ್, 2 ತಿಂಗಳ ಒಳಗೆ ಆ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಒಪ್ಪಂದ ಏರ್ಪಾಡಾಗಬೇಕು. ಆಗ್ಲೇಬೇಕು ಅಂತ ಏನಿಲ್ಲ, ಆಗದೇ ಇದ್ರೂ ಸಹ ಮೀಡಿಯೇಷನ್ ಫೇಲ್ಡ್ ಅಂದ್ರೆ ಈ ಒಂದು ಮಧ್ಯಸ್ಥಿಕೆ ನಡೆದಿಲ್ಲ, ಯಶಸ್ವಿಯಾಗಿ ನಡೆದಿಲ್ಲ ಅನ್ನುವ ಒಂದು ತೀರ್ಮಾನವನ್ನ ಕೋರ್ಟಿಗೆ ಹಾಕುತ್ತೆ. ಆಮೇಲೆ ಕೋರ್ಟಿನಲ್ಲಿ ಆ ಒಂದು ಕೇಸನ್ನ ಮುಂದುವರಿಸಿಕೊಂಡು ಹೋಗಬಹುದು.
1: ಓಕೆ, ಈಗ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ ನಾವು ವ್ಯಾಜ್ಯ ಆಗಿದೆ ಸೊ ವಿಚ್ಛೇದನಕ್ಕೆ ಹೋಗಿನೇ ನಾವು ಮೀಡಿಯೇಷನ್ಗೆ ಹೋಗ್ಬೇಕಾ ಅಥವಾ ನಾವು ಡೈವರ್ಸ್ ಅಪ್ಲಿಕೇಶನ್ ಹಾಕದೇನೆ ನಾವು ಮೀಡಿಯೇಷನ್ ಎಂಟ್ರಿ ಆಗ್ಬೋದಾ, ಹೇಗೆ ಅಂತ
2: ನೋಡಿ. 2 ತರ ಇದೆ, ಒಂದು ವಿಚ್ಛೇದನ ಅಥವಾ ಕಸ್ಟಡಿ ಮ್ಯಾಟರ್ ಇರಬಹುದು ಅಥವಾ ಒಂದು ಮೇಂಟೆನೆನ್ಸ್ ಜೀವನಾಂಶವನ್ನು ಪಡೆಯುವಂತಹ ವಿಷಯ ಇರಬಹುದು, ಇದು ಆಲ್ರೆಡಿ ಈಗ ಕೋರ್ಟಿನಲ್ಲಿ ಇದ್ರೂ ಸಹ ಅದು ಮೀಡಿಯೇಷನ್ಗೆ ಹಾಕ್ಬಹುದು. ಇಲ್ಲ, ಕೋರ್ಟಿಗೆ ಹೋಗಲೇಬೇಕಾ, ಹೋಗಬಹುದಾ, ಹೋಗದೆ ತೀರ್ಮಾನವಾಗಬಹುದಾ ಅನ್ನುವ ದ್ವಂದ್ವ ಇದ್ದರೂ ಸಹ ಮೀಡಿಯೇಷನ್ಗೆ ಮಾಡ್ಕೋಬಹುದು. ಇಲ್ಲ, ಕೋರ್ಟಿಗೆ ಹೋಗಬೇಕು ಬಟ್ ಅದಕ್ಕೆ ಮುಂಚೆ ಖಚಿತವಾದ ಇಬ್ಬರ ಖಚಿತವಾದ ಅಭಿಪ್ರಾಯವನ್ನ ನಾವು ಟೇಬಲ್ಗೆ ತರೋದು ಹೇಗೆ ಅಂತ ಮಾಡಿದಾಗ್ಲೂ ಸಹ ಕೋರ್ಟಿಗೆ ಹೋಗುವ ಮೊದಲು ಪ್ರೀ ಸೂಟ್ ಮೀಡಿಯೇಷನ್ ಅಂದ್ರೆ ಕೋರ್ಟಿಗೆ ವ್ಯಾಜ್ಯವಾಗಿ ಹೋಗುವ ಮೊದಲು ನಡೆಯುವ ಒಂದು ಮಧ್ಯಸ್ಥಿಕೆ ಪ್ರಕ್ರಿಯೆ ಇದೆ. ಕೋರ್ಟಿಗೆ ವ್ಯಾಜ್ಯ ಈಗ ಆಲ್ರೆಡಿ ಹೋಗಿರುವಾಗ ಅದು ಸಹ ಮಧ್ಯಸ್ಥಿಕೆದಾರರ ಸಹಾಯದಿಂದ ತೀರ್ಮಾನವಾಗುವಂತಹ ಸಂದರ್ಭದ ಒಂದು ಮಧ್ಯಸ್ಥಿಕೆ ಇದೆ. ಮತ್ತು ಕೋರ್ಟಿಗೆ ಹೋಗಬೇಕಾ ಬೇಡವಾ ಅನ್ನುವ ದ್ವಂದ್ವವನ್ನು ನಿವಾರಿಸಲು ಸಹ ಮಧ್ಯಸ್ಥಿಕೆ ಸಹಾಯ ಮಾಡುತ್ತೆ.
1: ಓಕೆ, ಹಾಗಿದ್ರೆ ಈಗ ಇಬ್ರು ಕಪಲ್ಸ್ ಬರ್ತಾರೆ, ಅವರಿಬ್ಬರ ಮಧ್ಯೆ ಏನೋ ಒಂದು ಫ್ಯಾಮಿಲಿ ಜಗಳ ಆಗಿದೆ, ಬಟ್ ಅವರಿಗೆ ಒಂದು ಇಬ್ಬರದ್ದು ಒಂದು ಕೌನ್ಸಿಲಿಂಗ್ ಬೇಕು. ಸೊ ನಾವು ಯಾರನ್ನ ಫಸ್ಟ್, ವಕೀಲರ ಮೂಲಕವೇ ನಾವು ಮಧ್ಯಸ್ಥಿಕೆಗೆ ಎಂಟ್ರಿ ಆಗ್ಬೋದಾ, ನಾವೇ ಡೈರೆಕ್ಟ್ ಆಗಿ ಮೀಡಿಯೇಷನ್ ಸೆಂಟರ್ಗೆ ಬಂದು ಅಪ್ಲಿಕೇಶನ್ ಹಾಕ್ಬೇಕಾ?
2: ಖಾಸಗಿಯಾಗಿ ಮೀಡಿಯೇಷನ್ ಸೆಂಟರ್ಗಳು ರಿಜಿಸ್ಟರ್ ಆಗಿರೋ ಸೆಂಟರ್ಗಳು ಇದೆ, ಖಾಸಗಿ ವಕೀಲರುಗಳು ಮೀಡಿಯೇಟರ್ಸ್ ಮಾಡ್ತಾರೆ, ಮತ್ತು ಸರ್ಕಾರದ ಮೂಲಕ ಉಚಿತವಾಗಿ ಇರುವಂತಹ ಮೀಡಿಯೇಟರ್ಗಳು ಇದ್ದಾರೆ. ಇದಕ್ಕೆ ವಕೀಲರು ಬೇಕೇ ಬೇಕು ಅಂತ ಏನಿಲ್ಲ. ವಕೀಲರಿಲ್ಲದೆ ಡೈರೆಕ್ಟ್ ಆಗಿ ಆ ಗಂಡ ಹೆಂಡತಿ ಅಥವಾ ಅವರ ಮನೆಯವರು ಬಂದು ನಮಗೆ ಹೀಗೆ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಆಸಕ್ತಿ ಇದೆ ಅಂತ ಹೇಳಿದಾಗ ಮಧ್ಯಸ್ಥಿಕೆದಾರರನ್ನ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಇಲ್ಲ ನಾವು ಕೋರ್ಟ್ ಮೂಲಕನೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ನಮಗೆ ಮೀಡಿಯೇಷನ್ ಸೆಂಟರ್ಗೆ ಇದನ್ನ ರೆಫರ್ ಮಾಡಿಕೊಡಿ ಅಂತ ಹೇಳಿದ್ರೆ ನ್ಯಾಯಾಲಯ ಕೂಡ ಮಾಡಿಕೊಡುತ್ತೆ. ಹಾಗಾಗಿ ವಕೀಲರ ಮೂಲಕವೇ ಹೋಗ್ಬೇಕು, ಮೂರನೇ ಅವರ ಮೂಲಕನೇ ಹೋಗ್ಬೇಕು ಅಂತ ಏನಿಲ್ಲ. ನೇರವಾಗಿ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ನಾವು ಮಧ್ಯಸ್ಥಿಕೆದಾರರ ಮೂಲಕ ತೀರ್ಮಾನ ಮಾಡ್ಕೊಳ್ಬಹುದು.
1: ಓಕೆ, ಈಗ ಕೌಟುಂಬಿಕ ವ್ಯಾಜ್ಯಗಳು ಅಂದಾಗ ಕೇವಲ ಗಂಡ ಹೆಂಡತಿ ಜಗಳ ಅಷ್ಟೇನಾ, ಅಥವಾ ಕುಟುಂಬದಲ್ಲಿ ನಡೆಯುವಂತಹ ಬೇರೆ ಯಾವ ಜಗಳಗಳನ್ನು ಕೂಡ ಮಧ್ಯಸ್ಥಿಕೆಗೆ ತರಬಹುದು?
2: ಯಾವುದೇ ನೋಡಿ, ದೊಡ್ಡ ದೊಡ್ಡ ಕ್ರಿಮಿನಲ್ ಅಪರಾಧಗಳು ಮತ್ತು ಸಾರ್ವಜನಿಕರಿಗೆ ಮಾಡಿರ್ತಕ್ಕಂತಹ ಫ್ರಾಡ್, ಮೋಸ ಏನಿದೆ, ಇಂತ ದರೋಡೆಗಳು, ಈ ತರ ಅಪರಾಧಗಳು, ಅತ್ಯಾಚಾರ, ಆಸಿಡ್ ಅಟ್ಯಾಕ್, ಕೊಲೆ, ಈ ತರ ದೊಡ್ಡದು ಅಂದ್ರೆ ನಾ ಹೇಳಿದ್ನಲ್ಲ, ಯಾವ ಅಪರಾಧಕ್ಕೆ 3 ವರ್ಷಕ್ಕೂ ಹೆಚ್ಚಿನ ಸಜೆ ಅಂತ ಕಾನೂನು ತೀರ್ಮಾನ ಮಾಡಿದೆಯೋ ಅಂತಹ ವಿಷಯಗಳನ್ನ ನಾವು ಮಧ್ಯಸ್ಥಿಕೆಯ ಮೂಲಕ, ಮೀಡಿಯೇಷನ್ ಮೂಲಕ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಮೀಡಿಯೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಿವಿಲ್ ವ್ಯಾಜ್ಯ, ಎಲ್ಲಾ ರೀತಿಯಾದಂತಹ ಸಿವಿಲ್ ವ್ಯಾಜ್ಯಗಳು ಮತ್ತು ಯಾವ ಕ್ರಿಮಿನಲ್ ಅಪರಾಧಕ್ಕೆ 3 ವರ್ಷಕ್ಕಿಂತ ಕಡಿಮೆ ಸಜೆ ಅಂತ ಕಾನೂನು ಹೇಳುತ್ತೋ ಅಂತಹ ವಿಷಯಗಳನ್ನು ನಾವು ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಬಹುದು. ಅದು ಉದಾಹರಣೆಗೆ ಈಗ ಕೌಟುಂಬಿಕ ವ್ಯಾಜ್ಯ ಎಲ್ಲರಿಗೂ ಗೊತ್ತಿದೆ, ಅದರಲ್ಲಿ ವಿಚ್ಛೇದನ ಇರಬಹುದು, ಮತ್ತು ಕೆಲವೊಮ್ಮೆ ಲೀಗಲ್ ಸೆಪರೇಷನ್, ವಿಚ್ಛೇದನ ಮಾತ್ರ ಅಂತಲ್ಲ, ನಾವು ಮದುವೆಯೊಳಗೆ ಇರ್ತೀವಿ ಆದ್ರೆ ನಾವು ಸಪರೇಟ್ ಆಗಿ ವಾಸ ಮಾಡ್ತೀವಿ, ಒಟ್ಟಿಗೆ ವಾಸ ಮಾಡಕ್ ನಮ್ಗಾಗಲ್ಲ, ಮತ್ತು ಮಕ್ಕಳ ಕಸ್ಟಡಿ ವಿಷಯದಲ್ಲಿರಬಹುದು, ಮೇಂಟೆನೆನ್ಸ್ ಪಡೆಯುವಂತಹ ವಿಷಯದಲ್ಲಿ, ನನ್ನ ಮನೆ ಖರ್ಚಿಗೆ ಗಂಡ ದುಡ್ಡು ಕೊಡ್ತಾ ಇಲ್ಲ, ನಾನು ಗೃಹಿಣಿ, ನಾನು ಎಲ್ಲ ಕೆಲಸ ಮಾಡ್ತಾ ಇಲ್ಲ, ಇಂತಹ ಸಂದರ್ಭದಲ್ಲಿ ಅವನ ಮನಸ್ಸಲ್ಲಿ ಏನಿದೆ, ಯಾಕೆ ಅವನು ಹಾಗೆ ಮಾಡ್ತಾ ಇದ್ದಾನೆ ಅದು ತಿಳ್ಕೊಳ್ಳೋದಿರಬಹುದು. ಈ ಎಲ್ಲ ವಿಷಯಗಳಿಗೆ ಕೌಟುಂಬಿಕ ವ್ಯಾಜ್ಯ. ಮತ್ತು ಸಣ್ಣ ಪುಟ್ಟ ಲ್ಯಾಂಡ್ ವ್ಯಾಜ್ಯಗಳಿರುತ್ತೆ, ಇವನು 2 ಅಡಿ ವತ್ತರಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ, ಅಥವಾ ಮನೆ ಕಟ್ಬಿಟ್ಟಿರ್ತಾರೆ, ಕೆಲವೊಮ್ಮೆ ಮನೆಗೆ ಹೋಗೋಕೆ ದಾರಿ ಇರಲ್ಲ, ದಾರಿ ಇನ್ನೊಬ್ರು ಸೈಟ್ ಮೂಲಕ ಹೋಗ್ಬೇಕಾಗತ್ತೆ, ಈ ತರ ವ್ಯಾಜ್ಯಗಳನ್ನ, ಅವರು 6 ಅಡಿ ಬೇಕು ಅಂತ ಇರ್ತಾರೆ, ಅವ್ರು ಇಲ್ಲ ಇಲ್ಲ 1.5 ಅಡಿ ಕೊಡ್ತೀವಿ ಅಂತ ಇರ್ತಾರೆ, ಇಂತಹ ವ್ಯಾಜ್ಯಗಳನ್ನ. ಮತ್ತೆ ಸಣ್ಣ ಪುಟ್ಟ ಚೆಕ್ ಬೌನ್ಸ್ಗಳು, ಇಂತಹ ವ್ಯಾಜ್ಯಗಳನ್ನ, ಹೀಗೆ ಹಲವಾರು ಎಲ್ಲಾ ರೀತಿಯಾದಂತಹ ಸಿವಿಲ್ ವ್ಯಾಜ್ಯಗಳನ್ನ ಮತ್ತು ಕೆಲವೇ ಕೆಲವು ಕ್ರಿಮಿನಲ್ ವ್ಯಾಜ್ಯಗಳನ್ನ ಕೋರ್ಟ್ಗೆ ಹೋಗುವ ಮೊದಲು ಅಥವಾ ಕೋರ್ಟ್ಗೆ ಹೋಗದೆಯೇ ಮಧ್ಯಸ್ಥಿಕೆದಾರರ ಮೂಲಕ ಪರಿಹಾರ ಪಡ್ಕೊಳ್ಬಹುದು.
1: ಓಕೆ, ಹಾಗೆ ಮೇಡಮ್, ಈಗ ಗಂಡ ಹೆಂಡತಿ ಜಗಳದ ಜೊತೆಗೆ ಗಂಡನ ಮನೆಯವರ ಅಂದ ಆಗುವಂತಹ ಒಂದು ದೌರ್ಜನ್ಯ ಅಂತ ಬಂದಾಗ, ಅತ್ತೆ ಮಾವನಿಂದ ದೌರ್ಜನ್ಯ ಆಗ್ಬೋದು ಅಥವಾ ಗಂಡನ ಅಕ್ಕ ತಂಗಿರಿಂದ ದೌರ್ಜನ್ಯ ಆಗ್ಬೋದು, ಈ ತರದ ದೌರ್ಜನ್ಯಗಳಾದಾಗ್ಲೂ ಕೂಡ ನಮ್ಮ ಮಧ್ಯಸ್ಥಿಕೆಗೆ ಎಂಟ್ರಿ ಆಗ್ಬೋದಾ, ಸಾರ್ಟ್ ಔಟ್ ಮಾಡ್ಕೋಬಹುದಾ?
2: ಖಂಡಿತ ನೋಡಿ, ಅದು ದೌರ್ಜನ್ಯ ಯಾವ ಮಟ್ಟದ್ದು, ಈಗ ವರದಕ್ಷಿಣೆ ಕಿರುಕುಳ ಇದೆಯಲ್ಲ, ಅದು ಮಧ್ಯಸ್ಥಿಕೆಯಲ್ಲಿ ಆಗೋದಲ್ಲ.
1: ಓಕೆ,
2: ವರದಕ್ಷಿಣೆ ಕಿರುಕುಳ ಮತ್ತು ಒಂದು ವ್ಯಕ್ತಿಯನ್ನ ನಿಂದನೆ, ಮೂದಲಿಕೆ, ಹಂಗಿಸುವುದು, ಹಣಕಾಸಿನ ವಿಷಯದಲ್ಲಿ ಪೀಡಿಸುವುದು ಮಾಡಿ ಆ ವ್ಯಕ್ತಿ ತನ್ನ ಮಾನಸಿಕ ಸ್ಥಿಮತೆಯನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ದೂಡಿಬಿಟ್ಟಿದ್ರೆ, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಲು ಮನಸ್ಸು ಬರುವಷ್ಟು ಒತ್ತಡವನ್ನ ಹೇರ್ಬಿಟ್ಟಿದ್ರೆ, ಇದೆಲ್ಲ ಮಧ್ಯಸ್ಥಿಕೆಯಲ್ಲಿ ಆಗುವಂತಹ ವಿಷಯ ಅಲ್ಲ.
1: ಓಕೆ,
2: ಅದರ ಹೊರತಾಗಿ ಇರುತ್ತೆ, 100 ಜಗಳಗಳು ಪ್ರತಿ ಕುಟುಂಬದಲ್ಲೂ ಇರುತ್ತಲ್ವಾ, ಆ ಕೌಟುಂಬಿಕ ಜಗಳಗಳನ್ನ ಖಂಡಿತವಾಗ್ಲೂ ಮಧ್ಯಸ್ಥಿಕೆದಾರರ ಮುಂದೆ ಬಗೆಹರಿಸಿಕೊಳ್ಬಹುದು. ಈಗ ಅತ್ತೆ ಮಾವ ಜೊತೆಲಿದ್ರೆ ಜಗಳ, ಗಂಡ ತಂದೆ ತಾಯಿನ ಬಿಡಲ್ಲ, ಅಥವಾ ಹೆಂಡತಿಯ ತಂದೆ ತಾಯಿಗಳು ವಿಪರೀತ ಮೂಗು ತೋರಿಸ್ತಾ ಇರ್ತಾರೆ. ಸೊ ಇಂತಹ ಎಲ್ಲ ಸಂದರ್ಭದಲ್ಲಿ ಮೀಡಿಯೇಷನ್ ಮಾಡಿಕೊಂಡು ಗಂಡ ಹೆಂಡತಿಗೆ ವಿಚ್ಛೇದನ ಬೇಕಾಗಿರಲ್ಲ, ಅಥವಾ ವಿಚ್ಛೇದನ ಬೇಕಿದ್ರು ಆ ವಿಚ್ಛೇದನದಲ್ಲಿ ಏನನ್ನ ಕೇಳಬೇಕು ಅಂತ ಗೊತ್ತಿರಲ್ಲ, ಹೆಂಡತಿಗೆ ಎಷ್ಟು ಜೀವನಾಂಶ ಕೇಳಬೇಕು ಅಂತ ಗೊತ್ತಿರಲ್ಲ. ಈಗ ನಾವು ಒಂದ್ 2-3 ಕೇಸ್ಗಳು ನೋಡಿದೀವಿ, ಒಂದು ತಿಂಗಳಿಗೆ 6,15,000 ನನಗೆ ಇದು ಬೇಕು ಮೇಂಟೆನೆನ್ಸ್ ಪರ್ ಮಂತ್ ಕೇಳಿರುವಂತ ಇದನ್ನು ನೋಡಿದೀವಿ. ಆತರ ವಿಪರೀತ ಕಲ್ಪನೆಯಲ್ಲೇ ತೇಲಾಡಿಕೊಂಡು 100,000 ರೂಪಾಯಿ ಮೇಂಟೆನೆನ್ಸ್ ತಗೊಳ್ಳೋದು ಉಚಿತ ಅಲ್ಲ ಅಲ್ವಾ? ಆ ರೀತಿಯಾದಂತಹ ದ್ವಂದ್ವಗಳು ಇರುವ ಸಂದರ್ಭದಲ್ಲಿ ವಿಚ್ಛೇದನ ತೀರ್ಮಾನ ಮಾಡ್ಕೊಂಡಿದೀವಿ, ಅದು ಕೋರ್ಟ್ ಮೂಲಕ ಮಾಡ್ಕೊಂಡೇ ಆಗ್ಬೇಕು ಮಾಡ್ಕೊ. ಆದ್ರೆ ಏನನ್ನ ಹೇಗೆ ಪಡೆಯುವುದು ನನಗೆ ಗೊತ್ತಾಗ್ತಿಲ್ಲ, ದ್ವಂದ್ವ ಇದೆ. ಈಗ ಈ ಮನೆಯನ್ನ ನಾನು ಮನೆ ಕೇಳೋ ಅಥವಾ ಮೇಂಟೆನೆನ್ಸ್ ಒಂದೇ ಸಲ ಕೇಳೋ ಒಟ್ಟಿಗೆ ಕೇಳೋ, ಅವನ ಹಣಕಾಸಿನ ವಿಷಯ ನನಗೆ ಗೊತ್ತಾಗ್ತಿಲ್ಲ. ಈ ತರ ಎಲ್ಲ ಇದ್ದಾಗ ಮೀಡಿಯೇಷನ್ ಮೂಲಕ ಮಧ್ಯಸ್ಥಿಕೆದಾರರ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಬಹುದು.
1: ಈಗ ಹೇಳಿದ್ರಿ ಮೇಡಮ್, ಈಗ ಕೋರ್ಟ್ಗೆ ನಾವು ಡೈವೋರ್ಸ್ ಕೇಂದ್ರ ಬರಕ್ಕಿಂತ ಮುಂಚೆ ಮೀಡಿಯೇಷನ್ ಅಟೆಂಡ್ ಮಾಡಿಯೇ ಬರಬೇಕು ಅನ್ನುವಂಥದ್ದು ನಿಯಮ. ಈಗ ಎಷ್ಟೋ ಜನ ಒಂದು ಮೀಡಿಯೇಷನ್ ಅಟೆಂಡ್ ಮಾಡ್ತಾರೆ, ಏನೋ ಒಂದು ಮೂರು ಸತಿ ಕರೀತಾರೆ ಅಂತ ಹೇಳ್ತಾರೆ. ಸೊ 60 ದಿನಗಳಲ್ಲಿ ಎಷ್ಟು ಬಾರಿ ಮೀಡಿಯೇಷನ್ ಮಾಡಬಹುದು? ಅವ್ರು ಮೀಡಿಯೇಷನ್ ಬರಲಿಲ್ಲ ಅಂತಂದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ
2: ನೋಡಿ. 2 ತಿಂಗಳು ಮ್ಯಾಕ್ಸಿಮಮ್ ಗರಿಷ್ಠ ಅವಧಿ ಒಂದು ಮೀಡಿಯೇಷನ್ಗೆ 2 ತಿಂಗಳು. 2 ತಿಂಗಳಲ್ಲಿ ಅದು ಕೇಸುಗಳ ಒತ್ತಡ ನೋಡಿಕೊಂಡು, ಈಗ ಸಪೋಸ್ ಇವತ್ತು ನಿಮ್ಮನ್ನ ಕರೆದಿದ್ರೆ ಮುಂದಿನ ಗುರುವಾರ ಮತ್ತೆ ಆತರ ಕರೆಯುವ ಸಾಧ್ಯತೆಗಳು ಇರುತ್ತೆ. ಆದರೆ ಆ ದಿನದ ಕೇಸುಗಳ ಒತ್ತಡ ನೋಡಿಕೊಂಡು ನಮ್ಮ ಇವಾಗ ಕೋರ್ಟಿನಲ್ಲಿ ಹೇಗೆ ಕೇಸ್ಗಳಿಗೆ ದಿನಾಂಕ ಕೊಡ್ತಾರೋ ಹಾಗೆ ಇದಕ್ಕೂ ಕೊಡ್ತಾರೆ. 2 ತಿಂಗಳಲ್ಲಿ ಒಂದು ಇತ್ಯರ್ಥ ಮಾಡಿ ಆ ಒಂದು ವರದಿಯನ್ನ ಕೋರ್ಟಿಗೆ ಹಾಕ್ತಾರೆ. ಸಪೋಸ್ 2 ಟೈಮ್ ಬಂದಿರ್ತಾನೆ ಗಂಡ, ಮೂರನೇ ಸಲ ನಾ ಬರಲಾ ಹೋಗಿ ಮೀಡಿಯೇಷನ್ಗೆ ಅಂತಾನೆ, ಆಗ ಏನ್ ಮಾಡುವುದು ಅಂದ್ರೆ 2 ತಿಂಗಳುಗಳ ಕಾಲ ವೇಟ್ ಮಾಡಲಾಗುತ್ತೆ. 2 ತಿಂಗಳ ಕೊನೆಯ ಮೀಡಿಯೇಷನ್ ದಿನಾನೂ ಆತ ಬರದೇ ಇದ್ದರೆ ಮೀಡಿಯೇಷನ್ ಫೇಲ್ಡ್ ಅಂದ್ರೆ ಈ ಮೀಡಿಯೇಷನ್ ಈ ಮಧ್ಯಸ್ಥಿಕೆ ಯಶಸ್ವಿ ಆಗಿಲ್ಲ ಅನ್ನುವ ಒಂದು ರಿಪೋರ್ಟ್ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಮುಂದಿನ ವ್ಯಾಜ್ಯವನ್ನು ನ್ಯಾಯಾಲಯದ ಪ್ರಕ್ರಿಯೆಯ ಮೂಲಕ ಪರಿಹರಿಸಿಕೊಳ್ಬೇಕಾಗಿರುತ್ತೆ.
1: ಓಕೆ, ಇನ್ನು ಸಾಕಷ್ಟು ಜನರಿಗೆ ಒಂದಷ್ಟು ಅನುಮಾನಗಳಿರುತ್ತೆ. ಓಕೆ, ಮಧ್ಯಸ್ಥಿಕೆದಾರರಿಗೆ ಏನು ಅನುಭವ ಇರುತ್ತೆ, ಯಾವ ರೀತಿ ನಮ್ಮನ್ನು ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ, ಅವ್ರೂ ಏನಾದರೂ ಹೆಣ್ಮಕ್ಳ ಪರವಾಗಿ ಮಾತಾಡ್ತಾರಾ, ಗಂಡ್ಮಕ್ಳ ಪರವಾಗಿ ಮಾತಾಡ್ತಾರಾ, ಅಥವಾ ಇಬ್ಬರನ್ನು ಕೂರಿಸ್ಕೊಂಡು ಇಬ್ಬರು ಡೈರೆಕ್ಷನ್ನಲ್ಲೂ ಕೂಡ ಅವ್ರು ಮಾತಾಡ್ತಾರಾ, ಯಾವ ಥರದೊಂದು ಟ್ರೈನಿಂಗ್ ಇರುತ್ತೆ ಅವರಿಗೆ ಅಂತ ಹೇಳಿ?
2: ನೋಡಿ, ಮಧ್ಯಸ್ಥಿಕೆದಾರರು ಅಂದರೆ ಅವರು ಕೌನ್ಸಿಲರ್ಸ್ ಅಲ್ಲ, ಅದನ್ನು ನಾವು ಮೊದಲು ಮನದಟ್ಟು ಮಾಡ್ಕೊಳ್ಬೇಕು. ಆಪ್ತ ಸಮಾಲೋಚನೆ ಮಾಡುವುದಿಲ್ಲ. ಮಧ್ಯಸ್ಥಿಕೆದಾರರು ಅಂದ್ರೆ ನಿಮ್ಮ ನಿಮ್ಮ ಮಾತುಗಳನ್ನ ನೀವೇ ಆಡಿಕೊಂಡು ನಮ್ಮ ಕಿವಿಯ ಮೇಲೆ ಬೀಳಿಸುತ್ತ, ಅಂದ್ರೆ ಮಧ್ಯಸ್ಥಿಕೆದಾರನ ಕಿವಿಯ ಮೇಲೆ ಬೀಳಿಸುತ್ತ ಮಧ್ಯಸ್ಥಿಕೆದಾರನ ಪ್ರೆಸೆನ್ಸ್ ನಲ್ಲಿ ನೀವು ನಿಮ್ಮ ನಿಮ್ಮ ಮಾತುಗಳನ್ನ ಆಡಿಕೊಂಡು ನೀವೇ ಒಂದು ಕ್ಲಾರಿಟಿಗೆ ಬಂದು ಒಂದು ಸ್ಪಷ್ಟತೆಯನ್ನ ನಿಮ್ಮ ಆಲೋಚನೆಗಳಲ್ಲಿ ಪಡೆಯಲಿಕ್ಕೆ ಮಧ್ಯಸ್ಥಿಕೆದಾರನ ಒಂದು ಪ್ರೆಸೆನ್ಸ್ ಇರುತ್ತೆ ಹೊರತು ಆತ ಅಥವಾ ಆಕೆ ಯಾವುದೇ ರೀತಿಯಾದಂತಹ ಕೌನ್ಸಿಲಿಂಗ್, ಅಮ್ಮ ನೀ ಯಾಕೆ ಇಷ್ಟೊಂದು ದುಡ್ಡು ಕೇಳ್ತಾ ಇದೀಯಾ, ಏನಪ್ಪ ನೀನೇನಪ್ಪ ಹಿಂಗ್ ಮಾಡ್ತಿದ್ಯಾ, ಯಾಕೆ ಇನ್ನೊಂದೆರಡು ಹೆಂಡತಿ ಹೊಡಿಬಾರ್ದ, ಈ ತರ ಎಲ್ಲ ಮಧ್ಯಸ್ಥಿಕೆದಾರರು ಹೇಳುವುದಿಲ್ಲ. ಮಧ್ಯಸ್ಥಿಕೆದಾರರು ಆಗಲಿಕ್ಕೆ ಅವರು ಒಂದು ಮಧ್ಯಸ್ಥಿಕೆದಾರರ ಕೋರ್ಸ್ ಮಾಡಿರಬೇಕು ಮತ್ತು ಕೋರ್ಟಿನ ರಿಜಿಸ್ಟ್ರಾರ್ ಅವರು ಅವರಿಗೆ ಒಪ್ಪಿಗೆ ಕೊಟ್ಟಿರಬೇಕು ನೀವು ಮಧ್ಯಸ್ಥಿಕೆದಾರರಾಗಿಂತ. ಸುಮ್ಮನೆ ಎಲ್ಎಲ್ಬಿ ಓದ್ದವರು ಲಾ ಓದ್ದವರೆಲ್ಲ ಮಧ್ಯಸ್ಥಿಕೆದಾರರಲ್ಲ, ಈಗ ಸೈಕಾಲಜಿ ಓದ್ದವರೆಲ್ಲ ಕೌನ್ಸಿಲರು ಆಪ್ತ ಸಮಾಲೋಚಕರಲ್ಲ, ಅದಕ್ಕೆ ಅಂತಾನೆ ಪ್ರತ್ಯೇಕವಾದ ತರಬೇತಿಯನ್ನ ಪಡೆದಿರಬೇಕು, ಅವರು ಮಾತ್ರ ಮಧ್ಯಸ್ಥಿಕೆದಾರರು ಆಗುವುದು. ಮಧ್ಯಸ್ಥಿಕೆದಾರರ ಮೂಲಭೂತ ಒಂದು ಗುಣ ಏನಿರಬೇಕು ಅಂದ್ರೆ ಇಬ್ಬರಿಗೂ ನಾವು ನ್ಯೂಟ್ರಲ್ ಅಂತ ಏನ ಹೇಳ್ತೀವಿ ಅಂದ್ರೆ ನಾನು ಯಾರ ಪರವಾಗಿಯೂ ಅಲ್ಲ, ನಿಮ್ಮ ಪರವಾಗಿ ನೀವೇ ಇರ್ತೀರಾ, ನೀವೇ ಮಾತಾಡ್ಕೊಂಡು ಮಾತು ಆಡ್ತಾ ಆಡ್ತಾ ಒಂದೆರಡು ಮೂರು ಕೇಸಲ್ಲಿ ಏನಾಗಿದೆ ಅಂದ್ರೆ 8 ವರ್ಷ ಗಂಡ ಹೆಂಡತಿ ಮಾತಾಡಿಲ್ಲ, 9ನೇ ವರ್ಷ ಮಧ್ಯಸ್ಥಿಕೆದಾರರು ಎದುರಿಗೆ ಅವ್ರು ಮಾತು ಶುರು ಮಾಡ್ಕೊಂಡ್ರು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅವ್ರು ಇವತ್ತಿನ ದಿನ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ. 8 ವರ್ಷ ಮನೆಯಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡಿದ್ರು ಗಂಡ ಹೆಂಡತಿ ಮಾತಾಡ್ತಾ ಇರ್ಲಿಲ್ಲ, ಆದ್ರೆ 3ನೇಯವರ ಎದುರಿಗೆ ನಾವು ಮಾತಾಡಿದಾಗ ನನ್ನ ಮನಸ್ಸನ್ನ ನಾನು ತೆರೆದಿಡ್ತೀನಿ, ನಾನು ಅದರಲ್ಲಿ ನೀನ್ ಮಾಡ್ತಾ ಇರೋದು ತಪ್ಪು ನೀನ್ ಮಾಡ್ತಾ ಇರೋದು ಸರಿ ಅಂತ ಹೇಳುವುದಿಲ್ಲ, ಮತ್ತು ನಿಮಗೆ ಯಾವುದೇ ಡೈರೆಕ್ಷನ್ ಕೂಡ ನೀವು ಈ ನಿಟ್ಟಿನಲ್ಲಿ ಹೋಗಿ ಅಂತ ಹೇಳುವುದು ಮಧ್ಯಸ್ಥಿಕೆದಾರರ ಕೆಲಸವಲ್ಲ. ಏನಂದ್ರೆ ತುಂಬಾ ಇವಾಗ ಅವಾಚ್ಯ ಶಬ್ದಗಳಿಂದ ಕೆಲವೊಮ್ಮೆ ಭಾವನಾತ್ಮಕವಾಗಿ ಈ ಒಂದು ಏನ್ ಹೇಳಿ ಉದ್ವೇಗದಲ್ಲಿ ಹೆಂಡತಿ ಗಂಡನಿಗೋ ಗಂಡತಿ ಹೆಂಡತಿನಿಗೋ ಹೆಂಡತಿಗೋ ಬೈಯೋದು ಆತರ ಎಲ್ಲ ನಡೆದಾಗ ಮಧ್ಯಸ್ಥಿಕೆದಾರ ಹಾಗಲ್ಲ, ಹೀಗೆ ಕೂತ್ಕೊಳ್ಳಿ ಸಮಾಧಾನವಾಗಿರಿ ಅಂತ ಒಂದು ಸಮಾಧಾನಕರವಾದ ವಾತಾವರಣವನ್ನ ಅವರಿಬ್ಬರ ಮಾತುಕತೆಗೆ ಸೃಷ್ಟಿ ಮಾಡಿಕೊಡುವ ಕೆಲಸ ಮಧ್ಯಸ್ಥಿಕೆದಾರದೇ ಹೊರತು ನೀವು ಮಾಡ್ತಾ ಇರೋದು ಸರಿ ನೀವು ಮಾಡ್ತಾ ಇರೋದು ತಪ್ಪು ಅಂತಾನೋ ಅಥವಾ ಈಕೆಗೆ ಬೆನಿಫಿಟ್ ಆಗಬೇಕು ಆತನಿಗೆ ಲಾಸ್ ಆಗಬೇಕು ಅಂತ ಹೇಳುವುದು ಅದು ಮಧ್ಯಸ್ಥಿಕೆದಾರರ ಕೆಲಸ ಅಲ್ಲ. ಹಾಗೆ ಮಾಡುವುದು ಶುದ್ಧ ತಪ್ಪಾಗುತ್ತೆ, ಅವರು ಸದ್ಯ ಸರಿಯಾದ ಮಧ್ಯಸ್ಥಿಕೆದಾರರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ.
1: ಓಕೆ, ಈಗ ಅಂದ್ರೆ ಗಂಡ ಹೆಂಡತಿಗೆ ಇಬ್ಬರುಗಳು ಇಬ್ಬರಿಂದನು ಸಮಸ್ಯೆ ಇರುತ್ತೆ, ಇಬ್ರು ಕೂಡ ಅವರ ಸಮಸ್ಯೆಗಳನ್ನು ಮಧ್ಯಸ್ಥಿಕೆದಾರರ ಮುಂದೆ ಹೇಳ್ಕೊಳ್ತಾರೆ ಅವರ ಮನಸ್ಸು. ಈಗ ಎಷ್ಟೋ ಜನರಿಗೆ ಅವರು ಒಬ್ರು ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಅನ್ನುವಂಥದ್ದು ಒಂದು ಮುಜುಗರ ಇರುತ್ತೆ, ಅದೇನ್ ಪರಿಹಾರ ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಅಂತ ಟೈಮಲ್ಲಿ ಮಧ್ಯಸ್ಥಿಕೆದಾರರ ಮುಂದೆ ಹೋದಾಗ ಏನೇ ಕಂಪ್ಲೇಂಟ್ಸ್ ಇರಲಿ ಇಬ್ರು ಓಪನ್ ಅಪ್ ಆದಾಗ ಸೊ ಮಧ್ಯಸ್ಥಿಕೆದಾರರಿಗೆ ಗೊತ್ತಾಗುತ್ತೆ. ಸೊ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನಿರ್ಧಾರ ಅವರಿಗೆ ಬಿಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಗೈಡ್ ಮಾಡಬಹುದೇನು, ಸರಿ ಮಾಡ್ಕೋಬಹುದು ನೋಡಿ ಅಂತ ಹೇಳ್ಬಹುದೇ ಹೊರತು ಅವ್ರ ಜಡ್ಜ್ಮೆಂಟ್ ಕೊಡಂಗಿಲ್ಲ, ಕೊನೆಯ ನಿರ್ಧಾರ ಅವರಿಗೆ ಬಿಡ್ತಾರೆ.
2: ಹೌದು, ಏನಂದ್ರೆ ಮಧ್ಯಸ್ಥಿಕೆ ಅಂದ್ರೆ ಯಾವ ಯಾವಾಗ್ಲೂ ತುಂಬಾ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ಗೊತ್ತಾ, ನನಗೆ ಅವಳನ್ನ ನೋಡಕ್ಕೆ ಇಷ್ಟ ಇಲ್ಲ ಮೇಡಮ್, ಈ ಮೀಡಿಯೇಷನ್ ಹೋದ್ರೆ ಅಲ್ಲಿ ಕೂರಿಸ್ಬಿಡ್ತಾರೆ ಒಂದೇ ರೂಮಲ್ಲಿ, ಅಥವಾ ಅವಳು ನನಗೆ ನನ್ನ ಗಂಡನ ಮುಖ ನೋಡಕ್ಕೆ ಇಷ್ಟ ಇಲ್ಲ, ಅವ್ನು ನಂಗೆ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಮೀಡಿಯೇಷನ್ ಅಲ್ಲಿ ಕೂರಿಸ್ಬಿಡ್ತಾರೆ, ನಾನು ಹೋಗಲ್ಲ. ಅಲ್ಲ, ಮೀಡಿಯೇಷನ್ ಜಂಟಿ ಅಧಿವೇಶನನೂ ಮಾಡ್ತಾರೆ, ಒಬ್ರೊಬ್ಬರನ್ನೇ ಕರೆಸಿ ಕೂಡ ಮಾತಾಡ್ತಾರೆ. ಮತ್ತು ಸಪೋಸ್ ಆ ಹುಡುಗಿ, ನಾನು ನಮ್ಮ ಚಿಕ್ಕಮ್ಮನ ಜೊತೆ ಬರ್ತೀನಿ ಅಥವಾ ನನ್ನ ಲಾಯರ್ ಜೊತೆ ಬರ್ತೀನಿ ಅಂದ್ರೆ ಅದಕ್ಕೂ ಅವಕಾಶ ಇರುತ್ತೆ. ಇಟ್ಸ್ ನಾಟ್ ದಟ್ ಒಬ್ಬರೇ ಹೋಗಿ ಮಧ್ಯಸ್ಥಿಕೆದಾರರ ಮುಂದೆ ಒಬ್ಬರೇ ಒಂದು ರೂಮಲ್ಲಿ ಕುತ್ಕೊಂಡು ಮಾತಾಡಬೇಕು ಅಂತಾನೂ ಇಲ್ಲ. ನಮ್ಮ ಕಡೆಯಿಂದ ನಾವು ಯಾರನ್ನ ಕಂಫರ್ಟಬಲ್ ಆಗಿರ್ತೀವೋ ಅವ್ರನ್ನ ಕರ್ಕೊಂಡು ಹೋಗುವಂತ ಅವಕಾಶ ನಮಗೂ ಇರುತ್ತೆ. ಹಾಗೆಯೇ ಆತನೂ ಬರಬಹುದು. ನಿಮ್ಮಿಬ್ಬರ ಜೊತೆ ಒಬ್ಬರೊಬ್ಬರ ಜೊತೆಯೇ ಮಾತನಾಡಿದ್ದಲ್ಲದೆ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡುವಂತಹ ಅಧಿವೇಶನಗಳನ್ನ ಸೆಷನ್ಸ್ ಕೂಡ ನಡೆಯುತ್ತೆ.
1: ಓಕೆ, ಈಗ ಮ್ಯಾಮ್ ಕಪಲ್ಸ್ ಒಂದ್ಸತಿ ಮೀಡಿಯೇಷನ್ಗೆ ಎಂಟರ್ ಆದ್ಮೇಲೆ ಅವರ ಪ್ರಾಬ್ಲಮ್ ಸಾರ್ಟ್ ಔಟ್ ಆದ್ಮೇಲೆ ಸೊ ಅವ್ರದ್ದು ಡೈವೋರ್ಸ್ ಅಪ್ಲಿಕೇಶನ್ ಸೊ ಕ್ಯಾನ್ಸಲ್ ಆಗತ್ತಾ?
2: ಇಲ್ಲ ಇಲ್ಲ ಇಲ್ಲ. ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ವಿಚ್ಛೇದನ ಅನ್ನುವುದೊಂದನ್ನೇ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಹಾಗಲ್ಲ, ಮಧ್ಯಸ್ಥಿಕೆಯಲ್ಲಿ ಬೇಕಾದಷ್ಟು ವ್ಯಾಜ್ಯಗಳು, ಕೌಟುಂಬಿಕ ವ್ಯಾಜ್ಯಗಳು ತೀರ್ಮಾನ ಆಗುತ್ತೆ ಅಂತ ಹೇಳಿದ್ನಲ್ಲ. ನೀವು ವಿಚ್ಛೇದನ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ರೂ ಮಧ್ಯಸ್ಥಿಕೆ ಮೂಲಕ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಅವಳಿಗೆ ವಿಚ್ಛೇದನ ಬೇಡವಾಗಿರುತ್ತೆ, ಅವನಿಗೆ ವಿಚ್ಛೇದನ ಬೇಕಾಗಿರುತ್ತೆ, ಅಥವಾ ಅವನಿಗೆ ವಿಚ್ಛೇದನ ಬೇಡವಾಗಿರುತ್ತೆ, ಇವಳಿಗೆ ವಿಚ್ಛೇದನ ಬೇಕಾಗಿರುತ್ತೆ. ಅದೆರಡು ಕೂಡಿಕೊಂಡು ಇಲ್ಲ ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡ್ತೀವಿ ಅಂತನೋ, ಇಲ್ಲ ನಾವಿಬ್ರು ವಿಚ್ಛೇದನ ತೆಗೆದುಕೊಳ್ತೀವಿ ಮ್ಯೂಚುವಲ್ ಕನ್ಸೆಂಟ್ ನಲ್ಲಿ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ತೆಗೆದುಕೊಳ್ಳಿಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ. ಈ ಮೀಡಿಯೇಷನ್ ಮುಗಿಸಿದ ನಂತರವೇ ವಿಚ್ಛೇದನದ ಅಪ್ಲಿಕೇಶನ್ ಕೋರ್ಟ್ ಹಾಕುತ್ತೆ, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಏನು ಇಲ್ಲ. ಈಗ ಆಲ್ರೆಡಿ ಕೋರ್ಟಿನಲ್ಲಿ ವಿಚ್ಛೇದನಕ್ಕೆ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರ, ಮೀಡಿಯೇಷನ್ಗೆ ಬರೆಸ್ಕೊಂಡು ಮೀಡಿಯೇಷನ್ ಸೆಂಟರ್ಗೆ ಬಂದು ಮಧ್ಯಸ್ಥಿಕೆದಾರರ ಮುಂದೆ ಮಾತಾಡ್ತೀರ, ಆಗ ನಿಮ್ಗನ್ಸುತ್ತೆ ವಿಚ್ಛೇದನ ಬೇಡ ಅಂತ. ಆವಾಗ ನೀವು ಹೇಳಿದ್ರಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಏನು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಮೀಡಿಯೇಷನ್ ನಡೆದ ನಂತರ ಮಧ್ಯಸ್ಥಿಕೆದಾರರು ನಿಮ್ಮಿಬ್ಬರ ಮಾತುಗಳನ್ನ ಕೇಳಿಕೊಂಡು ಒಂದು ಖಚಿತವಾದ ಒಂದು ಪ್ರಿಸ್ಕ್ರೈಬ್ ಮಾಡಿರುವ ಒಂದು ನಮೂನೆ ಇರುತ್ತೆ, ಅದೇ ರೀತಿಯಾದಂತಹ ರಿಪೋರ್ಟ್ ಮಾಡಿ ಕೋರ್ಟ್ಗೆ ಹಾಕ್ತಾರೆ. ಕೋರ್ಟ್ ಕರೆದು ಏನಪ್ಪಾ ವಿಚ್ಛೇದನಕ್ಕೆ ಅರ್ಜಿ ಹಾಕೊಂಡಿದ್ದೀರಾ, ಬಟ್ ಈಗ ಈ ರಿಪೋರ್ಟ್ ಅಲ್ಲಿ ವಿಚ್ಛೇದನ ಬೇಡ ಅಂತಿದ್ದೀರಾ, ನಿಮ್ಗೆ ಏನು ಒತ್ತಡ ಇರ್ಲಿಲ್ವಾ, ನೀವು ಮನಸ್ಸೋ ಇಚ್ಛೆ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀರಾ ಅಂತೆಲ್ಲ ಕೇಳಿ ನ್ಯಾಯಾಧೀಶರ ಎದುರಿಗೆ ಇವರಿಬ್ರು ಹೌದು ನಮ್ಗೆ ವಿಚ್ಛೇದನ ಬೇಡ ಅಂತ ಹೇಳಿದ್ರೆ ಮಾತ್ರ ಆ ವಿಚ್ಛೇದನ ಅರ್ಜಿಯನ್ನ ವಜಾ ಮಾಡ್ತಾರೆ. ಇಲ್ಲ ವಿಚ್ಛೇದನ ಬೇಡ ಅನ್ಕೊಂಡಿರೋರು ಇಲ್ಲಿ ಬಂದ್ಮೇಲೆ ವಿಚ್ಛೇದನ ಬೇಕು ಅಂತ ತೀರ್ಮಾನ ಮಾಡಿದ್ರೆ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಕಸ್ಟಡಿ ಮ್ಯಾಟರ್ ಕೂಡ, ಮಕ್ಕಳನ್ನ ಯಾರ ಹತ್ರ ಇರ್ಬೋದು ಹಾಕ್ಬಹುದು, ಜೀವನಾಂಶದ ವಿಷಯ ಎಲ್ಲವನ್ನು ಸಹ ತೀರ್ಮಾನ ಮಾಡ್ಕೊಂಡು ನಾವು ರಿಪೋರ್ಟ್ ಕೊಟ್ಟ ಮೇಲೆ ಕೋರ್ಟ್ ಅವರಿಬ್ಬರನ್ನ ಕೇಳಿಯೇ ತೀರ್ಮಾನ ಕೊಡೋದು.
1: ಓಕೆ ಮೇಡಮ್, ಇನ್ನು ಕೊನೆಯದಾಗಿ ಮಧ್ಯಸ್ಥಿಕೆ ತಗೊಳ್ಳೋಕ್ಕಿಂತ ಮುಂಚೆ ಮಧ್ಯಸ್ಥಿಕೆಗೆ ಬರುವಾಗ ಸೊ ಕಪಲ್ಸ್ ಸೊ ಯಾವ ರೀತಿ ಇರಬೇಕು, ಅವರ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿ.
2: ಬರೀ ಮಧ್ಯಸ್ಥಿಕೆ ಅಂತಲ್ಲ, ಒಂದು ಕುಟುಂಬದ ಒಳಗೆ ಯಾವುದೇ ಸಂಬಂಧ ಉಳ್ಕೊಳ್ಬೇಕು ಅಂದ್ರೂ ಇಬ್ಬರು ತೆರೆದ ಮನಸ್ಸಿನವರಾಗಿರ್ಬೇಕು. ಅಂದ್ರೆ ಇಬ್ಬರಿಗೂ ಅವರವರದೇ ಆದ ವ್ಯಕ್ತಿತ್ವ ಇದೆ, ಅದ ಎರಡನ್ನೂ ಸೇರಿಸ್ಕೊಂಡು ಕಾಂಪ್ರಮೈಸ್ ಅಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಮಾಡ್ಕೊಂಡು ಹೋಗೋದೇ ಸಂಸಾರ. ನಾವು ಮಧ್ಯಸ್ಥಿಕೆದಾರರ ಹತ್ರ ಹೋಗ್ತೀವಿ, ನನಗೆ ಒಂದ್ ತಿಂಗಳಿಗೆ 2 ಕೋಟಿ ಮೇಂಟೆನೆನ್ಸ್ ಬೇಕೇ ಬೇಕು ಅಂತ ಹೇಳ್ಬಿಡ್ತೀನಿ, ಇಮ್ಮಿಡಿಯೇಟ್ ಕೋರ್ಟ್ ಆರ್ಡರ್ ಮಾಡ್ಬಿಡುತ್ತೆ 2 ಕೋಟಿ ಕೊಡಪ್ಪ ಅವ್ರಿಗೆ. ಈ ಒಂದು ಕಲ್ಪನೆಯಲ್ಲಿ ಬರಬೇಡಿ. ವಾಸ್ತವದಲ್ಲಿ ಏನಿದೆ, ನನಗೆ ಬೇಕಾಗಿರೋದು ಪೀಸ್ ಆಫ್ ಮೈಂಡ್, ಅಂದ್ರೆ ನನ್ನ ಮನಃಶಾಂತಿ ಬೇಕು. ಮನಃಶಾಂತಿಗೆ ಏನೆಲ್ಲ ಆ ಕಡೆಯಿಂದ ಬರುವ ಪಾಯಿಂಟ್ಸ್ ನು ಒಪ್ಕೊಳ್ತೀನಿ, ನನ್ನದು ಒಂದಷ್ಟು ಪಾಯಿಂಟ್ಸ್ ನು ಒಪ್ಪುವಂತೆ ಮಾಡ್ತೀನಿ ಅಂತ ಆ ಒಂದು ಮನಸ್ಸಿನ ನಿರ್ಧಾರವನ್ನು ತೆಗೆದುಕೊಂಡು ಬಂದ್ರೆ ಇಬ್ರು ನಾನು ಮುಂದೆ ಹೋಗ್ತೀನಿ, ಇನ್ನೊಬ್ಬರನು ಮುಂದೆ ಬರಕ್ ಬಿಡ್ತೀನಿ ಎನ್ನುವ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಬಂದ್ರೆ ಒಳ್ಳೇದಾಗುತ್ತೆ.
1: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆ ಎನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಸೊ ನಾವು ಆ ಮಧ್ಯಸ್ಥಿಕೆಗೆ ಎಂಟ್ರಿ ಆದ್ರೆ ನಮ್ಗೆ ಆಗುವಂತಹ ಬೆನಿಫಿಟ್ಸ್ ಏನು ಅದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಗಳನ್ನ ಸಮಗ್ರ ಮಾಹಿತಿನ ತಿಳಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು.

0: ಇರ್ತೀಯ ಅಲ್ವಾ ಬಚ್ಚಿಕ
1: ನಾವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಈ ಒಂದು ಕಾಯ್ದೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು ಮಂಡ್ಯದಲ್ಲಾಗಿರ್ಬೋದು ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣಗಳು ಜೊತೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಸೊ ಬಾಲ್ಯ ವಿವಾಹ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ, ಬಾಲ್ಯ ವಿವಾಹ ಮಾಡೋದ್ರಿಂದ ಯಾರಿಗೆ ಶಿಕ್ಷೆ ಆಗುತ್ತೆ, ಮತ್ತೆ ಬಾಲ್ಯ ವಿವಾಹದ ಕುರಿತಾಗಿ ಮಕ್ಕಳಿಗೆ ಇರಬೇಕಾದಂಥ ಅರಿವು ಏನು, ಪೋಷಕರಿಗೆ ಇರಬೇಕಾದಂಥ ಜವಾಬ್ದಾರಿಗಳೇನು, ಬಾಲ್ಯ ವಿವಾಹ ಮಾಡೋದ್ರಿಂದ ಮುಂದೆ ಮಕ್ಕಳು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ, ಇದೆಲ್ಲದರ ಕುರಿತಾದ ಒಂದು ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪಂದ್ಯವನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ.
2: ನಮಸ್ಕಾರ
1: ಮೇಡಮ್. ಈಗ ನಾನು ಹೇಳ್ದಂಗೆ ನೋಡಿ, ಮಂಡ್ಯದಲ್ಲಿ ಇತ್ತೀಚೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಬೆಳಕಿಗೆ ಬಂತು, ಮತ್ತು ಉತ್ತರ ಕರ್ನಾಟಕದ ಸೈಡ್ ಈಗಲೂ ಕೂಡ ನಾವು ಈ ಶತಮಾನದಲ್ಲಿ ಇದ್ರೂ ಕೂಡ ಇನ್ನೂ ಬಾಲ್ಯ ವಿವಾಹದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಸೊ ಮೊಟ್ಟ ಮೊದಲನೆಯದಾಗಿ ಈಗ ಬಾಲ್ಯ ವಿವಾಹ ಕಾಯ್ದೆ, ನಾವು ಹಿಂದೆ ತಡೆ ಕಾಯ್ದೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ, ಬಟ್ ಈಗ ಅದು ಅಪ್ಡೇಟ್ ಆಗಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿ ಬಂದಿದೆ. ಸೊ ಕಾಯ್ದೆ ಏನ್ ಹೇಳುತ್ತೆ, ಮೊದಲಿಗೆ ಕಾಯ್ದೆಯಲ್ಲಿ ಇರುವಂತಹ ಅಂಶಗಳನ್ನ ನಮ್ಗೆ ತಿಳಿಸ್ಕೊಡಿ.
2: ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಇದರ ಅಡಿಯಲ್ಲಿ ಒಂದು ಹೆಣ್ಣು ಹುಡುಗಿಗೆ 18 ವರ್ಷ ತುಂಬಿರಬೇಕು. ಸಾಧಾರಣವಾಗಿ ಇದನ್ನ ನಾನು ಎಲ್ಲಿ ಹೋದ್ರೂ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ. 17 ತುಂಬಿ 18ಕ್ಕೆ ಬಿದ್ದ ತಕ್ಷಣ ತಂದೆ ತಾಯಿರು ಮನೆಯವರು ನಮ್ಮ ಹುಡುಗಿಗೆ 18 ವಯಸ್ಸು ಅಂತ ತೀರ್ಮಾನ ಮಾಡ್ಕೊಂಡು ಬಿಡ್ತೀವಿ. ಆದರೆ ಕಾನೂನಿನ ಪ್ರಕಾರ ಹಾಗಲ್ಲ. ಒಂದು ಹುಡುಗಿಗೆ 18 ವರ್ಷ ವಯಸ್ಸು ಅಂತ ಹೇಳಲಿಕ್ಕೆ ಆ ಹುಡುಗಿಗೆ 17 ತುಂಬಿ 18 ಬಂದಿದ್ರಾಗಲ್ಲ, 18 ವರ್ಷ ತುಂಬಿರಬೇಕು. 18 ವರ್ಷ ತುಂಬುವವರೆಗೂ ಆ ಹುಡುಗಿಯನ್ನು ಕಾನೂನಿನ ಪ್ರಕಾರ ಅಪ್ರಾಯಸ್ಥೆ ಅಂದ್ರೆ ಬಾಲಕಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ 18 ತುಂಬುವವರೆಗೂ ಹುಡುಗಿಗೆ ಮದುವೆ ಮಾಡುವ ಹಾಗಿಲ್ಲ. ಅದೇ ರೀತಿಯೇ ಹುಡುಗನಿಗೆ 21 ವರ್ಷ ವಯಸ್ಸು ತುಂಬುವವರೆಗೂ ಆತನನ್ನು ಬಾಲಕ. ಈ ಕಾಯ್ದೆ ಅಡಿಯಲ್ಲಿ ನೋಡಿ, 18 ವಯಸ್ಸು ತುಂಬಿದ ತಕ್ಷಣ ಮತ ಹಾಕುವ ಅಧಿಕಾರ ಬರುತ್ತೆ, ಆಸ್ತಿಯನ್ನ ತನ್ನ ಹೆಸರಲ್ಲೇ ಹೊಂದುವ ಅಧಿಕಾರ ಬರುತ್ತೆ, ಅದರ ಪರಭಾರೆ ಮಾಡುವಂತಹ ಅಧಿಕಾರ ಬರುತ್ತೆ, ಬೇರೆ ಬೇರೆ ಎಲ್ಲಾ ರೀತಿಯಾದಂತಹ ಅಧಿಕಾರಗಳು ಬರುತ್ತೆ. ಹಾಗೆ ಬಂದ ತಕ್ಷಣ 18 ತುಂಬಿದೆ, ನಾನೊಂದು ವಯಸ್ಕ, ಅವನಿಗೆ ಮದುವೆ ಮಾಡಬಹುದು ಅನ್ನುವುದು ಈ ಕಾಯ್ದೆಯ ಪ್ರಕಾರ ತಪ್ಪಾಗುತ್ತೆ. ಹುಡುಗನಿಗೆ 21 ವರ್ಷ ವಯಸ್ಸು ತುಂಬುವವರೆಗೂ ಅವನನ್ನು ಬಾಲಕ ಅಂತ ಕನ್ಸಿಡರ್ ಮಾಡಕ್ಕಾಗತ್ತೆ. ಈ 18 ವರ್ಷದ ಒಳಗಿನ ಹುಡುಗಿಗೆ 21 ವರ್ಷದ ಒಳಗಿನ ಹುಡುಗನಿಗೆ ಮದುವೆ ಮಾಡುವುದು ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಅಂದ ತಕ್ಷಣ ಇಷ್ಟು ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಈ ಕಾನೂನಿನ ಪ್ರಕಾರ ವಿವಾಹ ಮಾಡುವುದು ಮಾತ್ರವಲ್ಲ, ವಿವಾಹಕ್ಕಾಗಿ ಒಪ್ಪಂದ ಮಾಡಿಕೊಳ್ಳುವುದು ಅಂದ್ರೆ ಎಂಗೇಜ್ಮೆಂಟ್, ನಮ್ಮ ಬಯಲುಸೀಮೆ ಕಡೆ ವಿಳ್ಳೆಶಾಸ್ತ್ರ ಅಂತ ಹೇಳ್ತೀವಿ, ನಿಶ್ಚಿತಾರ್ಥ ಅಂತ ಹೇಳ್ತೀವಿ, ಈ ರೀತಿಯಾಗಿ ಮಾಡಿಕೊಳ್ಳುವುದು ಸಹ ಇದೇ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗತ್ತೆ. ಹಾಗೆಯೇ ಮಾತುಕತೆ, ಈಗ ಮಾಡಲ್ಲ ಮದ್ವೆ, ಸುಮ್ನೆ ನನ್ನ ತಮ್ಮಂಗ್ ತಂದ್ಕೊಳ್ಳೋದು ಅಂತ ಮಾತುಕತೆ ಮಾಡಿ ಅರ್ಶನ ಕುಂಕುಮ ಹಣ್ಣು ಹೂವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಅದು ನಿಶ್ಚಿತಾರ್ಥನೂ ಅಲ್ಲ, ವಿಳ್ಳೆಶಾಸ್ತ್ರನೂ ಅಲ್ಲ, ಎಂಗೇಜ್ಮೆಂಟ್ ತರ ಉಂಗ್ರಗಳು ಬದಲಾಯಿಸಿಲ್ಲ. ಆದ್ರೆ ಬರೀ ಮಾತಾಡ್ಕೊಂಡ್ವಿ, ನಮ್ ದೂರದ ನೆಂಟ್ರ ಹುಡುಗ ಅವನು ಎಲ್ಲೋ ದುಬೈ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ನಮ್ಮ ಹುಡುಗಿಗೆ 18 ವಯಸ್ಸು ಆದ್ಮೇಲೆ ಮಾಡ್ತೀವಿ ಅಂತ ಆತರ ಮಾತುಕತೆ ಆಡ್ಕೊಳ್ತೀವಲ್ಲ, ಅದು ಕೂಡ ಅಪರಾಧ. ಈ ಕಾನೂನಿನ ಅಡಿಯಲ್ಲಿ ವಿವಾಹ ಮಾಡುವುದು, ವಿವಾಹ ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳುವುದು ಅಪರಾಧ, ಮತ್ತು ವಿವಾಹದ ಬಗ್ಗೆ ಮಾತುಕತೆ ಆಡಿ ನಕ್ಕಿ ಅಂದ್ರೆ ಕನ್ಫರ್ಮ್ ಮಾಡಿಕೊಳ್ಳುವುದು, ಖಚಿತಪಡಿಸಿಕೊಳ್ಳುವುದು ಸಂಬಂಧಗಳನ್ನು ಸಹ ಈ ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತ ಹೇಳಿ.
1: ಓಕೆ, ಹಾಗೆ ಮೇಡಮ್, ಈಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಬಾಲ್ಯ ವಿವಾಹ ಪ್ರಕರಣಗಳನ್ನು ಹೆಚ್ಚಾಗ್ತಾ ಇದೆ, ಏನ್ ಕಾರಣ ಇರಬಹುದು?
2: ನೋಡಿ, ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಆಗ್ತಾ ಅಂದ್ರೆ ವಿದ್ಯೆನೂ ಜಾಸ್ತಿ ಆಗ್ತಾ ಇದೆ, ಮತ್ತು ನಮ್ಗೆ ಮಕ್ಕಳನ್ನ ನಾವು ಒಡ್ಡುತ್ತಿರುವ ವಾತಾವರಣದ ಅಗಾಧತೆಯು ಒಂದು ರೀತಿಯಲ್ಲಿ ದೊಡ್ಡದಾಗ್ತಾ ಇದೆ. ಹೆಚ್ಚುವರಿ ಏನಾಗ್ತಾ ಇದೆ ಅಂದ್ರೆ ಮಕ್ಕಳು ಪ್ರೇಮ ವಿವಾಹ ಮಾಡ್ಕೊಂಡ್ ಬಿಡ್ತಾರೆ, ಪ್ರೀತಿಸಿ ತಮಗೆ ಇಷ್ಟವಿಲ್ಲದ ಹುಡುಗನನ್ನ ಅಂದ್ರೆ ಮನೆಯವರಿಗೆ ಇಷ್ಟವಿಲ್ಲದ ಹುಡುಗನನ್ನು ಮದುವೆ ಆಗ್ಬಿಟ್ಟು ಹೊರಟೋಗ್ತಾರೆ, ಓಡಿ ಹೋಗ್ತಾರೆ. ಈ ಎಲ್ಲ ಒಂದು ಭಯದಿಂದ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದು, ಮತ್ತು ಸಿಟಿ ಕಡೆ ಬಾಲ್ಯ ವಿವಾಹಗಳಲ್ಲಿ ತಂದೆ ತಾಯಿಗಳು ಆದಷ್ಟು ಬೇಗ ತಮ್ಮ ಜವಾಬ್ದಾರಿಯನ್ನ ಕಳ್ಕೊಂಡು ತಾವು ಫ್ರೀಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ, ಅರೆಪಟ್ಟಣ ಪ್ರದೇಶದಲ್ಲಿ ಬಡತನ ಸ್ವಲ್ಪ ಮಟ್ಟಿನ ಕಾರಣ, ಬಟ್ ಬಡತನವೇ ದೊಡ್ಡ ಕಾರಣ ಅಲ್ಲ ಇದಕ್ಕೆ. ಬಡತನ ಮತ್ತು ಮೂಢನಂಬಿಕೆ, ಹೆಣ್ಣು ಏನೋ ಹೇಳ್ತಾರಲ್ಲ, ಹೆಣ್ಣು ಹೆತ್ತವರು ಸೆರಗಲ್ಲಿ ಕೆಂಡ ಇಟ್ಕೊಂಡಿರೋ ಹಾಗೆ ಅಂತ, ಈ ರೀತಿಯಾದ ನಂಬಿಕೆಗಳು ಇನ್ನೂ ಇರೋದ್ರಿಂದ. ಮತ್ತು ಈಗಲೂ ಸಹ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಬಳಕೆಗೆ ಇರುವ ವಸ್ತುಗಳು ಅನ್ನುವ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಉದಾಹರಣೆಗೆ ಯಾರ ಹತ್ರನೂ ನಾವೇನೋ ಒಂದು ಜಮೀನು ಕೊಂಡ್ಕೊಂಡು ಬಿಟ್ಟಿರ್ತೀವಿ, ಅವ್ರಿಗೆ ಫುಲ್ ದುಡ್ಡು ಕೊಡಕ್ಕಾಗಿರಲ್ಲ. ಅಥವಾ ಯಾವಾಗ್ಲೋ ನಮ್ಮ ಅಜ್ಜಿ ಸಾಯಕ್ ಮುಂಚೆ ಅವ್ರ ಹತ್ರ ಭಾಷೆ ತಗೊಂಡ್ಬಿಟ್ಟಿರ್ತಾಳೆ, ನಿಮ್ ಮನೆ ಹುಡುಗಿ ನನಗೆ ನನ್ ಮೊಮ್ಮಗಂಗ್ ಕೊಡ್ಬೇಕು ಅಂತ. ಡೆತ್ ಬೆಡ್ ಅಲ್ಲಿರೋ ಅಜ್ಜಿ ಇರ್ಬೋದು, ಅಥವಾ ಅವಳು ಸತ್ತೋಗಿರ್ಬಹುದು. ಈ ರೀತಿಯಾದಂತ ಭಾವನಾತ್ಮಕ ಸನ್ನಿವೇಶಗಳಿಗೆ ಒಳಗಾಗಿ ವಿವಾಹವನ್ನು, ಹೆಣ್ಣು ಮಕ್ಕಳ ವಿವಾಹವನ್ನು ಸಹ ಈ ಆಸ್ತಿ ಹಣಕಾಸಿನ ಪರಭಾರೆಯ ಹಾಗೆ ಮಾಡುವ ಮನಸ್ಥಿತಿ ನಮ್ಮಲ್ಲಿ ಇನ್ನೂ ಇರೋದ್ರಿಂದ ಬಾಲ್ಯ ವಿವಾಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಬರೀ 2024-25 ಅವಧಿಯಲ್ಲಿ ನೋಡಿ, 25ನೇ ಇಸ್ವಿಯಲ್ಲಿ ನಾವಿನ್ನು 6 ತಿಂಗಳನ್ನು ಕಂಪ್ಲೀಟ್ ಪೂರ್ತಿಯಾಗಿ ಕಳೆದಿಲ್ಲ. ಅಂತದ್ರಲ್ಲಿ 24 ಮತ್ತು 25 ಅವಧಿಯಲ್ಲಿ ಕರ್ನಾಟಕ ಒಂದರಲ್ಲಿ ರಿಪೋರ್ಟ್ ಆಗಿರೋ ಬಾಲ್ಯ ವಿವಾಹಗಳ ಸಂಖ್ಯೆ 700. ಅಂದ್ರೆ ಎಷ್ಟೋ ಕಡೆ ಅದು ಗೊತ್ತಿಲ್ಲದೆ ಒಳಗೆ ಮಾಡಿರ್ತಕ್ಕಂತಹ ಬಾಲ್ಯ ವಿವಾಹಗಳು ಎಷ್ಟಿದೆ. ನಾ ಹೇಳಿದ್ರೆ ವಿವಾಹ ಅಂದ್ರೆ ಬರೀ ತಾಳಿ ಕಟ್ಟುವ ಒಂದು ಪ್ರಕ್ರಿಯೆಯನ್ನ ನಾವು ವಿವಾಹ ಅಂತ ಇಲ್ಲ, ಕಾನೂನಿನ ಅಡಿಯಲ್ಲಿ ನಿಶ್ಚಿತಾರ್ಥ ಏನಿದೆ, ಮಾತುಕತೆ ಏನಿದೆ, ಎಲ್ಲ ಇದೆಯಲ್ಲ, ಇದೆಲ್ಲವನ್ನು ಸೇರಿ ಬಾಲ್ಯ ವಿವಾಹ ಅಂತ ಹೇಳ್ತಾ ಇರೋದು. ಹಾಗಾಗಿ ಈಗ ಕೊಟ್ಟಿರೋ ಒಂದು ಅಂಕಿಅಂಶದ ಪ್ರಕಾರ ನಿನ್ನೆ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸದನದಲ್ಲಿ ಈ ವಿಷಯವಾಗಿ ಮಾತುಗಳನ್ನು ತಗೊಂಡು ಆಡಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. 700 ಮತ್ತು ಕಳೆದ 4 ವರ್ಷದಲ್ಲಿ ಕರ್ನಾಟಕ ಒಂದರಲ್ಲಿ 2416 ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗಿದೆ. ಸೊ ಈ ಎಲ್ಲ ಕಾರಣದಿಂದ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ.
1: ಓಕೆ, ಆಮೇಲೆ ಮಮ್ಮಿಗೆ ನೀವು ಹೇಳಿದ್ವಿ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು, ಆರ್ಥಿಕ ಜವಾಬ್ದಾರಿ, ಭಾವನಾತ್ಮಕ ಸಂದರ್ಭಗಳಿಗೆ ಒಳಗಾಗಿ ಬಾಲ್ಯ ವಿವಾಹ ಮಾಡಿಬಿಡ್ತಾರೆ. ಆದ್ರೆ ಬಾಲ್ಯ ವಿವಾಹ ಮಾಡುವುದರಿಂದ ಆಗುವಂತಹ ಒಂದು ಸಮಸ್ಯೆಗಳು, ಆ ಹೆಣ್ಣು ಮಕ್ಕಳಿಗಾಗುವಂತಹ ಸಮಸ್ಯೆಗಳ ಬಗ್ಗೆ ಎಷ್ಟೋ ಜನರಿಗೆ ಅರಿವಿರ್ಲಿಕ್ಕಿಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ.
2: ನೋಡಿ, ಸಾಧಾರಣವಾಗಿ ನಾವು ಒಂದು ದೌರ್ಜನ್ಯ, ಒಂದು ಸಮಾಜದ ಮೇಲಿನ ಕೆಡುಕು, ತೊಂದರೆ ಇದೆಲ್ಲ ತೋರಿಸುವಾಗ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗತ್ತೆ, ಆ ಕಾರಣಕ್ಕೆ ಇದು ಮಾಡಬೇಡಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಗೊತ್ತಾ, ಗಂಡು ಮನಸ್ಸುಗಳಲ್ಲಿ ಅವಳಗ್ ತೊಂದರೆ ಆಗುತ್ತೆ ಅಂತ ನನ್ನ ಜೀವನವನ್ನ, ನನ್ನ ಸುಖ ಸಂತೋಷವನ್ನ ನಾನು ಬಿಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲ, ಇನ್ನು ಮುಂದೆ ನಾವು ಬದಲಾಗಬೇಕಾಗಿದೆ. ಒಂದು ಬಾಲ್ಯ ವಿವಾಹದಲ್ಲಿ ಊಹಿಸಿಕೊಳ್ಳಿ, ಒಂದು 25 ವರ್ಷದ 27 ವರ್ಷದ 30 ವರ್ಷದ ಜೀವನವನ್ನ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಅರ್ಥ ಮಾಡಿಕೊಂಡು ಆರ್ಥಿಕವಾಗಿ ದುಡಿಯಬಲ್ಲ ಸಬಲ ಗಂಡನಿಗೆ 16 ವರ್ಷದ 15 ವರ್ಷದ 17 ವರ್ಷದ ಇನ್ನೂ ಬುದ್ಧಿ ಬಲಿತಿರದ, ಮನೆಗೆಲಸವನ್ನ ನೋಡಿಕೊಳ್ಳಕ್ಕೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಇಲ್ಲದ, ಸಂಬಂಧಗಳನ್ನ ನಿಭಾಯಿಸಿಕೊಂಡು ಹೋಗಲು ಬೇಕಾದಂತಹ ಭಾವನಾತ್ಮಕ ಶಕ್ತಿ ಇಲ್ಲದಂತಹ ಒಂದು ಹೆಣ್ಣು ಮಗಳು ಮದುವೆ ಆದ್ರೆ ಹೆಣ್ಣು ಮಗಳಿಗೆ ಆಗುವ ತೊಂದರೆ ಹಾಗೆ ಆಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಆ ಹುಡುಗಿ ತೊಂದರೆ ಅನುಭವಿಸೋದು ಅನುಭವಿಸ್ತಾಳೆ. ಆದರೆ ಗಂಡಸರು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸಂಸಾರ ಅಂದ್ರೆ ಒಂದು ಕುಂಟುವ ಇದು ಎರಡು ಗಾಲಿಗಳ ಹಾಗೆ ಅಂತ ಹೇಳ್ತಾರೆ. ಒಂದು ಮುರಿದೋಗಿರೋ ಚಕ್ರನ ನಿಮ್ಗೆ ಕೊಟ್ರೆ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯವಾ? ಅದೇ ತರ ತೊಂದರೆ ಹೆಚ್ಚು ಮಟ್ಟಿಗೆ ಆಗೋದು ಯಾರಿಗೆ? ಹೊರಗಡೆ ಹೋಗಿ ದುಡಿತೀರಾ ಗಂಡಸರು? ನಿಮ್ಗೆ ಅಲ್ಲಿ ವ್ಯಾಪಾರದಲ್ಲೋ ಜನಗಳಿಂದ ನಿಂದನೆ ಬೈಗುಳಗಳನ್ನ ಸ್ವೀಕರಿಸಬೇಕು, ಆಫೀಸ್ಗೆ ಹೋಗೋರಾದ್ರೆ ಹೈಯರ್ ಆಫೀಸರ್ ಇಂದ ಬೈಸ್ಕೊಳ್ಬೇಕು, ಕಂತುಗಳನ್ನ ಸಾಲದ ಕಂತುಗಳನ್ನ ಕಟ್ಟುವ ಜವಾಬ್ದಾರಿ ಇರುತ್ತೆ, ಏನೋ ಒಂದು ಆಸೆಯಿಂದ ಒಂದು ಸಂಸಾರ ಅಂತ ಮಾಡಿಕೊಳ್ಳುವಾಗ ಬುದ್ಧಿ ಬಲಿತಿಲ್ಲದ, ದೈಹಿಕ ಸಮರ್ಥತೆ ಇಲ್ಲದಂತಹ ಒಂದು ಹುಡುಗಿಯನ್ನ ನಿಮ್ಗೆ ಮದುವೆ ಮಾಡಿದ್ರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತಾ? ಎಲ್ಲರೂ ಬಯಸುವುದು ನಮ್ಮ ನೋಡಿ, ನೀವು ಯಾವ ಹುಡುಗನೇ ಒಂದು ನಿಮ್ಗೆ ಎಂತ ಹೆಣ್ಣು ಬೇಕು ಅಂದ್ರೆ ಮನೆ ನಡ್ಸ್ಕೊಂಡು ಹೋಗೋಳು, ನಮ್ಮ ತಂದೆ ತಾಯಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಳು, ಮನೆ ನಡ್ಸ್ಕೊಂಡು ಹೋಗೋ ಅಂತ ಒಂದು ಒಳ್ಳೆ ಹುಡುಗಿ ಸಾಕು ಅಂತಾರೆ ಅಲ್ವಾ? ಎಲ್ಲರ ಆಸೆಯೂ ಇದೆ ಇರೋದು. ಆದ್ರೆ 16-17 ವರ್ಷದ ಹುಡುಗಿಗೆ ದೇವರಾಣಿಯು ಮನೆ ನಡೆಸುವಂತಹ ಮೆಚುರಿಟಿ, ಪ್ರೌಢ ಹಿಮೆ ಇರುವುದಿಲ್ಲ. ದೇಹ ಬೆಳೆದ್ಬಿಟ್ಟಿರುತ್ತೆ, ದೇಹದ ಆಕಾರ ಬೆಳೆದಿರುತ್ತೆ, ಹೊರನೋಟಕ್ಕೆ ದೇಹ ಬೆಳೆದಿರುತ್ತೆ, ದೇಹದ ಒಳಭಾಗವೂ ಬೆಳೆದಿರೋದಿಲ್ಲ. ನೀವು ಹೋಗಿ ಯಾವುದೇ ಮಹಿಳಾ ವೈದ್ಯರ ಹತ್ರ, ಮಹಿಳಾ ವೈದ್ಯರು ಅಂದ್ರೆ ಮಹಿಳೆಯರ ಕಾಯಿಲೆಗಳನ್ನು ನೋಡಿಕೊಳ್ಳುವಂತಹ ಎಕ್ಸ್ಪರ್ಟ್ ವೈದ್ಯರು ಇರ್ತಾರಲ್ಲ, ಅವ್ರನ್ನ ಸಂಪರ್ಕ ಮಾಡಿ ಕೇಳಿ, ಅವ್ರು ಹೇಳ್ತಾರೆ ಒಂದು ಹೆಂಗಸು ಸರಿಯಾಗಿ ಮಗು ಹೆರಲು ಅವಳ ಗರ್ಭಕೋಶ ಖಚಿತವಾಗಿ ಬೆಳೆದು ನಿಲ್ಲುವುದು ಅವಳ 23ನೇ ವಯಸ್ಸಿಗೆ ಅಂತ ಹೇಳ್ತಾರೆ. ಹೀಗಿರುವಾಗ 16ನೇ 17ನೇ ವಯಸ್ಸಿಗೆ ನೋಡಲು ಅಂದವಾಗಿ ಕಾಣುತ್ತಿದ್ದಾಳೆ ಆ ಹುಡುಗಿ ಅಂತ, ನಮ್ಮ ಮನೆಯಲ್ಲಿ ಕೆಲ್ಸಕ್ಕಾಗ್ತಾಳೆ ಅಂತ ಮದುವೆ ಮಾಡ್ಕೊಂಡು ಬಂದ್ರೆ ಅವಳು ಸಫರ್ ಮಾಡುವುದು ಇದ್ದೇ ಇದೆ. ನಾನು ಹೇಳುವುದು, ಅವಳಿಗಿಂತ ಒಂದು ಪಟ್ಟು ಹೆಚ್ಚಿನ ತೊಂದರೆ ಆ ಹುಡುಗನಿಗೆ, ಅಂದ್ರೆ ಮದುವೆ ಯಾರು ಮಾಡ್ಕೊಂಡಿರ್ತಾರೋ ಗಂಡಸು ಅವನಿಗೆ ಆಗತ್ತೆ.
1: ಓಕೆ, ಸೊ ಬಹುಶಃ ಈ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚು ಜನಕ್ಕೆ ಅರಿವೇ ಇರಲಿಕ್ಕಿಲ್ಲ. ಸೊ ಅದಕ್ಕೆ ನಾವು ಬಾಲ್ಯ ವಿವಾಹ ಮಾಡಬಾರದು ಅಂತೇಳಿ ಹೇಳುವಂಥದ್ದು. ಓಕೆ ಮ್ಯಾಮ್, ಈಗ ಇಷ್ಟೆಲ್ಲ ಸಮಸ್ಯೆಗಳನ್ನು ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ ಅಂತಂದಾಗ, ಸೊ ಅವರ ಒಂದು ಜವಾಬ್ದಾರಿ ಒಂದು ಮದುವೆ ಮಾಡ್ಕೊಂಡವ್ರ ಮೇಲೆ ಇರಬೇಕು, ಇಲ್ಲ ಮಾಡಿಕೊಡುವಾಗ ತಂದೆ ತಾಯಿಗಳು ಇದರ ಬಗ್ಗೆ ಅರಿವಿರಬೇಕು. ಎಷ್ಟೋ ಜನ ಪೇರೆಂಟ್ಸು ಮದುವೆ ಮಾಡಿಕೊಟ್ಬಿಟ್ರೆ ಸಾಕು ಅನ್ನೋ ಒಂದು ಜವಾಬ್ದಾರಿ ಕಳ್ಕೊಂಬಿಟ್ರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ, ಬಟ್ ಹೆಣ್ಮಕ್ಳಿಗಾಗುವ ಸಮಸ್ಯೆ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಈಗ ಇದೆಲ್ಲವನ್ನು ನಾವು ಪತ್ತೆ ಹಚ್ಚಬೇಕು ಅಂತಂದ್ರೆ ಅದಕ್ಕೂ ಒಂದು ಟೀಮ್ ಬೇಕು. ಈಗ ಸರ್ಕಾರ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರೋದ್ರಿಂದ, ಸೊ ಇದರ ಜವಾಬ್ದಾರಿ ಏನು ಮತ್ತೆ ಎಲ್ಲೆಲ್ಲಿ ಈ ತರದ ಪ್ರಕರಣಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳೇನು, ಯಾವ ತರ ಟೀಮ್ ರೆಡಿ ಇದೆ ಅಂತ ಹೇಳಿ
2: ನೋಡಿ. ಬಾಲ್ಯ ವಿವಾಹವನ್ನು ನಿಷೇಧಿಸುವುದು ನಮ್ಮ ಗುರಿ ಆದ ತಕ್ಷಣ ಯಾರೆಲ್ಲ ಹೇಗೆ ನಿಷೇಧಿಸಬೇಕು, ಆ ನಿಟ್ಟಿನಲ್ಲಿ ಯಾರೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಒಂದು ಪ್ರಶ್ನೆ ಬಂದಾಗ, ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ನಾನೂ ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು, ಬಾಲ್ಯ ವಿವಾಹವನ್ನು ನಿಲ್ಲಿಸಲು ಅಧಿಕಾರ ಇರುವ ಒಬ್ಬ ವ್ಯಕ್ತಿ. ನೀವು ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಿಲ್ಲಿಸಲು ಅಧಿಕಾರ ಇರುವ ವ್ಯಕ್ತಿ. ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನು ಅಯ್ಯೋ ಅವ್ರ ಮನೆ ಮದ್ವೆ ನಮ್ಗೇನಂತೆ ಅಂತ ಸುಮ್ಮನೆ ಇರುವ ಹಾಗಿಲ್ಲ, ಅದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ. ಇದರ ಜೊತೆಗೆ ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಒಟ್ಟು 57 ಅಧಿಕಾರಿಗಳನ್ನ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಿದೆ. ಆ 57 ಅಧಿಕಾರಿ ಎಲ್ಲಾ ಡಿಪಾರ್ಟ್ಮೆಂಟ್, ಅಂದ್ರೆ ಈಗ ಬಾಲ್ಯ ವಿವಾಹ ಮಹಿಳೆಯರು ಅಂತ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು, ಎಲ್ಲವನ್ನು ಮಹಿಳೆಯರು ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್, ಆ ವಿಭಾಗ, ಆ ಒಂದು ಸಚಿವಾಲಯದಲ್ಲಿ ಆ ಒಂದು ಸಚಿವರಿಂದ ಪ್ರಶ್ನೆಗಳಿಗೆ ಉತ್ತರ ಪಡಿತೀವಿ, ಇಲ್ಲ ಎಲ್ಲ ಯೋಜನೆಗಳು ಅಲ್ಲಿಗೆ ಸಂಬಂಧಪಟ್ಟಿದೆ ಅನ್ಕೊಳ್ತೀವಿ. ಆದರೆ ಹಾಗಲ್ಲ. ಈ ಕಾಯಿದೆ ಅಡಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಅಂದ್ರೆ ಕಂದಾಯ ವಿಭಾಗ ಏನಿದೆ ಅಲ್ಲಿನ ಅಧಿಕಾರಿಗಳು ಸಹ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು, ಶಾಲಾ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು, ಮತ್ತು ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು, ನಿರ್ದೇಶಕರುಗಳು, ಹೀಗೆ ಪೊಲೀಸ್ನವರು, ಹೀಗೆ ಒಟ್ಟು 57 ಅಧಿಕಾರಿಗಳನ್ನು ಗುರುತಿಸಿ ಇವರೆಲ್ಲರೂ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಲಾಗಿದೆ ಈ ಕಾನೂನಿನ ಅಡಿಯಲ್ಲಿ. ಅಷ್ಟೇ ಅಲ್ಲ, ನಿಷೇಧ ಅಂದ್ರೆ ಹೋಗ್ಬಿಟ್ಟು ಎಲ್ಲೋ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಬಂದ ತಕ್ಷಣ ಅದನ್ನ ಹೋಗಿ ತಡೆಗಟ್ಟುವುದು ಮಾತ್ರವಲ್ಲ, ಕ್ರಮ ವಹಿಸಬೇಕಾಗಿರುವ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದಾರೆ. ಕ್ರಮ ವಹಿಸುವುದು ಅಂದ್ರೆ ಏನು? FIR ಅಂದ್ರೆ ಪ್ರಾಥಮಿಕ ವರದಿ, ಅವರ ಮೇಲೆ ದೂರನ್ನ ದರ್ಜಿಸುವುದು, ಅಂತಹ ಅಧಿಕಾರವನ್ನು ಇವರ ಮೇಲೆ ಕೊಟ್ಟಿದೆ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಮೇಡಮ್ ಕಂಪ್ಲೇಂಟ್ ಕೊಟ್ರೆ ನಾನೇ ಕಂಪ್ಲೇಂಟ್ ಆಗ್ಬೇಕು, ಕೋರ್ಟ್ ನನ್ನನ್ನು ಕರೆಯುತ್ತೆ, ಅದರಿಂದ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ಲ ಅಂತಾರೆ. ಹಾಗೆ ಮಾಡಿದರೆ ಆ ಅಧಿಕಾರಿಯದು ಕ್ರಿಮಿನಲ್ ಅಪರಾಧ, ಅವರಿಗೆ 3 ವರ್ಷ ಸಜೆ ಆಗತ್ತೆ. ಹಾಗಾಗಿ ಬಾಲ್ಯ ವಿವಾಹ, ಈಗ ನಾನು ಒಂದು ಸಾಮಾನ್ಯ ಪ್ರಜೆಯಾಗಿ ಬಾಲ್ಯ ವಿವಾಹ ನಡೀತಿದೆ ಅಂತ ವಿಷಯ ಗೊತ್ತಾದ ತಕ್ಷಣ ನಾನೇ ಹೋಗಿ FIR, ಎಲ್ರಿ FIR ಹಾಕ್ರಿ, ಅವಳಿಗೆ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳುವ ಸಾಧ್ಯತೆ ನನಗೆ ಸಾಮರ್ಥ್ಯ ಇದ್ದರೆ ನಾನು ಮಾಡೋಣ ಅದನ್ನ. ಆದರೆ ಎಲ್ಲರಲ್ಲೂ ಅದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದರೆ ಬಾಲ್ಯ ವಿವಾಹ ನಡೀತಿದೆ ಅನ್ನುವ ವಿಷಯ ಎಲ್ರಿಗೂ ಗೊತ್ತಾಗೋಗುತ್ತೆ. ಆಗ ಏನು ಮಾಡಬಹುದು ಅಂದರೆ, ಸಂಬಂಧಿಸಿದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವರಿಗೆ ನಾನು ಅನಾನಿಮಸ್ ಆಗಿ, ಅಂದರೆ ನಾನು ಅನಾಮಿಕಳಾಗಿ ಉಳಿದುಕೊಳ್ಳಲು ಬಯಸುತ್ತೇನೆ, ನೀವು ಅದರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಿ, ಕ್ರಮವನ್ನು ವಹಿಸಿ ಅಂತ ಹೇಳಿದರೆ ಪೊಲೀಸ್ನವರು ಆ ಜಾಗಕ್ಕೆ ಹೋಗಿ ಸೋಮೋಟೋ ಅದನ್ನೆಲ್ಲವನ್ನು, ಬಾಲ್ಯ ವಿವಾಹವನ್ನು ನಿಷೇಧಿಸಿ ಸೋಮೋಟೋ FIR, ಅಂದ್ರೆ ಖುದ್ದಾಗಿ ತಾವೇ FIR ಹಾಕಿಕೊಂಡ ಅಂತಹ ಒಂದು ಕ್ರಮವನ್ನು ವಹಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಇಷ್ಟೇ ಅಲ್ಲ, ಬಾಲ್ಯ ವಿವಾಹ ಆಗ್ಬಿಡುತ್ತೆ ಅನ್ನುವ ಅನುಮಾನ ಇದ್ದರೆ ಅದನ್ನೂ ಸಹ ಯಾರೂ ಪೊಲೀಸ್ನವರಿಗೆ ತಿಳಿಸಬಹುದು. ಮತ್ತು ಈ 57 ಅಧಿಕಾರಿಗಳು, ಎಷ್ಟೊಂದು ಅಧಿಕಾರಿಗಳು ನೋಡಿ, ನಿಮ್ಮ ನಿಮ್ಮ ತಾಲೂಕು ಮಟ್ಟ, ಗ್ರಾಮ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ಹೋಗಿ, ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಟೇಬಲ್ ಗುದ್ದಿ ಕೇಳಿ, ಯಾರು ಈ 57 ಅಧಿಕಾರಿಗಳು ಅಂತ. ನಿಮ್ಗೆ ಬಾಲ್ಯ ವಿವಾಹ ಆಗ್ಬಿಡ್ತಿದೆ ಅಂತ ಗೊತ್ತಾದಾಗ ಈ 57 ಅಧಿಕಾರಿಗಳಲ್ಲಿ ಯಾರು ನಿಮ್ಗೆ ಸದ್ಯಕ್ಕೆ ಸಿಗುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೋ ಅವ್ರ ಹತ್ರ ಹೋಗಿ ಹೇಳಿ ಇಂಥ ಮನೆಯಲ್ಲಿ ಹೀಗೆ ಬಾಲ್ಯ ವಿವಾಹ ಆಗುವ ಸಂದರ್ಭ ನನಗೆ ಕಾಣ್ತಿದೆ ಅಂತ. ನೀವೇನು ಆಗ್ತಿದೆ ಅಂತ ಹೇಳಬೇಕಾಗಿಲ್ಲ, ಅಥವಾ ಕಂಪ್ಲೇಂಟ್ ನಾನು ಕೊಡ್ತೀನಿ ಅಂತ ಮುಂದೆ ಹೋಗಬೇಕಾಗಿಲ್ಲ, ಅಥವಾ ನಿಮ್ಮನ್ನ ಸಾಕ್ಷಿಗೆ ಕೋರ್ಟ್ ಕರೆಯುತ್ತೆ, ಇದೆಲ್ಲವೂ ಇಲ್ಲ. ಗೋಪ್ಯತೆಯನ್ನು ಕಾಪಾಡಲಾಗುತ್ತೆ. ನಿಮ್ಮನ್ನ ಒಮ್ಮೆ ನೀವು ಅವರಿಗೆ ಹೇಳಿದ ತಕ್ಷಣ ನಿಮ್ಮ ಜವಾಬ್ದಾರಿಯು ಮುಗಿಯುತ್ತೆ. ಹಾಗಾಗಿ ಅವರು ಮುಂದುವರೆದು ಹೋಗಿ ಬಾಲ್ಯ ವಿವಾಹ ಆಗ್ತಿದೆಯಾ ಇಲ್ವಾ ಅಂತ ನೋಡಿ. ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಇಂತಹ ಕ್ರಿಮಿನಲ್ ಅಪರಾಧಗಳು ಆಗುವ ಸಾಧ್ಯತೆ ಇದೆ ಅಂದಾಗಲೇ ಎಫ್ಐಆರ್ ಅನ್ನು ಹಾಕಿಕೊಳ್ಳುವ ಅಧಿಕಾರವನ್ನು ಕಾನೂನು ಪೊಲೀಸ್ನವರಿಗೆ ಕೊಟ್ಟಿದೆ. ಹಾಗಾಗಿ ಇವರೆಲ್ಲರ ಸಮನ್ವಯದಿಂದ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕೊಡಲಾಗಿದೆ.
1: ಓಕೆ, ಹಾಗೆ ಮೇಡಮ್, ಈಗ ಸರ್ಕಾರದಿಂದ 3 ತಿಂಗಳಿಗೊಮ್ಮೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಾರೆ. ಆ ಟಾಸ್ಕ್ ಫೋರ್ಸ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಮತ್ತೆ ಅಲ್ಲಿ ಯಾವ ತರದ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಟ್ರೈನ್ ಮಾಡ್ತಾರೆ ಅಂತ ಹೇಳಿ
2: ನೋಡಿ. ಈಚೆಗೆ ಈಗ ಜೂನ್ ತಿಂಗಳಲ್ಲಿ, ಯಾವಾಗ ನಮ್ಮ ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 700 ಬಾಲ್ಯ ವಿವಾಹಗಳಾಯಿತು, ಮತ್ತು ಇತ್ತೀಚೆಗೆ ನಾವೆಲ್ಲ ಕೇಳಿರಬಹುದು ಚಿತ್ರದುರ್ಗದಲ್ಲಿ ಒಂದು ಸಣ್ಣ 16 ವರ್ಷದ ಹುಡುಗಿಗೋ ಏನೋ ಮನೆಯವರೆಲ್ಲರೂ ಸೇರಿ ಆಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ರು, ಬಲವಂತವಾಗಿ ತಾಳಿಯನ್ನು ಕಟ್ಟಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ರು. ಅದು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಕ್ಕೆ ಬಂದು ನಮ್ಮ ಮಕ್ಕಳ ಹಕ್ಕುಗಳ ಆಯೋಗ, ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ಆಯೋಗ ಅವರೆಲ್ಲರ ಮೇಲೆ ಎಫ್ಐಆರ್ ಅನ್ನ, 5 ಜನರನ್ನ ಅಪರಾಧಿಗಳು ಅಂತ ಮಾಡಿ ಎಫ್ಐಆರ್ ಹಾಕ್ತು. ಇಂತಹ ಸಂದರ್ಭವನ್ನ ನೋಡಿ, ಹೆಚ್ಚುತ್ತಿರುವ ಬಾಲ್ಯ ವಿವಾಹದ ಮತ್ತು ಬಾಲಗರ್ಭಿಣಿಯರ ಸಂಖ್ಯೆಯನ್ನ ನೋಡಿ ಸರ್ಕಾರ ಈಗ ಈ ಜೂನ್ ತಿಂಗಳಿನಲ್ಲೇ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ. ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ಜೊತೆ ಸರ್ಕಾರ ಪ್ರತಿ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುತ್ತೆ. ಅವರವರ ಕ್ಷೇತ್ರದಲ್ಲಿ, ಅವರವರ ಜ್ಯೂರಿಸ್ಟ್ರಿಕ್ಷನ್ ಅಂತ ಏನು ಹೇಳ್ತೀವಿ, ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಬಾಲ್ಯ ವಿವಾಹಗಳು ಗಮನಕ್ಕೆ ಬಂದವು, ಎಷ್ಟನ್ನು ತಡೆಗಟ್ಟಲಾಗಿದೆ, ಎಷ್ಟು ವಿವಾಹಗಳು ವಿವಾಹದ ನಂತರ ಗಮನಕ್ಕೆ ಬಂದವು, ಇವೆಲ್ಲವನ್ನು ಸಪೋಸ್ ಆ ಅಧಿಕಾರ ವ್ಯಾಪ್ತಿಯಲ್ಲಿ, ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಬಾಲ್ಯ ವಿವಾಹದಂತಹ ಒಂದು ಕೆಟ್ಟ ಸಂಗತಿ ನಡೆದಿಲ್ಲದೆ ಇದ್ರೆ ಅಥವಾ ಗಮನಕ್ಕೆ ಬರದೇ ಇದ್ರೆ ಶೂನ್ಯ ವರದಿಯನ್ನು ಸಹ ನೀಡಬೇಕು. ಕಡ್ಡಾಯವಾಗಿ 3 ತಿಂಗಳಿಗೊಂದ್ಸಲಿ ಇಂತಹ ಮೀಟಿಂಗ್ ಅನ್ನು ಮಾಡಬೇಕು ಅನ್ನುವ ಸುತ್ತೋಲೆಯನ್ನ ನೀಡಿದೆ.
1: ಓಕೆ, ಈಗ ಮ್ಯಾಮ್, ಈಗ ಆಗೋದನ್ನ ನಾವು ತಡಿಬಹುದು, ಇನ್ ಕೇಸ್ ಮದುವೆ ಆಗ್ಬಿಟ್ಟಿದ್ರೆ ಸೊ ಯಾವ ತರ ಆಕ್ಷನ್ ತೆಗೆದುಕೊಳ್ತಾರೆ ಅಂತ ಹೇಳಿ.
2: 2006 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಬಾಲ್ಯ ವಿವಾಹಗಳು ನಡೆದ್ರೆ ಆ ಬಾಲ್ಯ ವಿವಾಹವನ್ನ ಅನೂರ್ಜಿತಗೊಳಿಸಿಕೊಡ್ಬೇಕು ಅಂತ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿಕೊಂಡ್ರೆ ಅದು ವಿವಾಹ ಅಲ್ಲ, ಅವರಿಬ್ಬರಿಗೂ ವಿವಾಹದಲ್ಲಿರುವ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ಮಾಡಿಕೊಡುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ 2016 ಒಂದು ತಿದ್ದುಪಡಿಯನ್ನು ತಂದು ಯಾವುದೇ ಬಾಲ್ಯ ವಿವಾಹ ನಡೆದು ಬಿಟ್ಟರೆ ಅದು ವಿವಾಹವೇ ಅಲ್ಲ, ವಾಯ್ಡ್ ಫ್ರಮ್ ಅಭಿನ್ಶಿಯೋ, ಅಂದ್ರೆ ಮೊದಲಿನಿಂದಲೂ ಅದು ವಿವಾಹವೇ ಅಲ್ಲ. ಅದರಿಂದ ನಾವು ನ್ಯಾಯಾಲಯಕ್ಕೆ ಹೋಗಬೇಕು, ನಮಗ್ ಮದ್ವೆ ಆಗ್ಬಿಟ್ಟಿದೆ, ಇದು ಮದ್ವೆ ಅಲ್ಲ ಅಂತ ಘೋಷಿಸ್ಕೊಡಿ. ಈಗ ನೋಡಿ, ವಯಸ್ಕರ ಮದುವೆಯನ್ನು ಮುರಿಯುವಂತಹ ಸಂದರ್ಭ ಅಥವಾ ಮದುವೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ವಿಚ್ಛೇದನ ಪ್ರಕ್ರಿಯೆ ನೀವೆಲ್ಲ ಕೇಳಿರ್ತೀರ ಅಲ್ವಾ? ವಿಚ್ಛೇದನಕ್ಕೆ ಡಿವೋರ್ಸ್ಗೆ ಹಾಕೋತಾರೆ, ವಿಚ್ಛೇದನಕ್ಕೆ ಕೋರ್ಟಲ್ಲಿ ಹಾಕೋತಾರಲ್ಲ, ಹಾಗೆ ಈ 2 ಮಕ್ಕಳುಗಳು, ಬಾಲ್ಯ ವಿವಾಹವಾದ ಹುಡುಗಿ ಅಥವಾ ಹುಡುಗ ಅಥವಾ ವ್ಯಕ್ತಿ ಹೋಗಿ ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರಮೇಯವೇ ಇಲ್ಲ ಕರ್ನಾಟಕದಲ್ಲಿ. ಕರ್ನಾಟಕ ತಿದ್ದುಪಡಿಯ ಪ್ರಕಾರ ಅದು ಮದುವೆ ಅಲ್ಲ, ಇಬ್ಬರು ಇಂಡಿಪೆಂಡೆಂಟ್ ಇಂಡಿವಿಜುವಲ್, ಇಬ್ಬರು ವ್ಯಕ್ತಿಗಳಿದ್ದರೂ ಅವರಿಬ್ಬರು ಇಬ್ಬರು ವ್ಯಕ್ತಿಗಳೇ ಹೌದು. ಹಾಗಾಗಿ ಅದು ಆ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇಲ್ಲ. ಆದರೂ ಸಹ ಹೆಚ್ಚು ಜನ ಈ ತರ ಬಾಲ್ಯ ವಿವಾಹ ಆಗ್ಬಿಟ್ಟಿದ್ರೆ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಮದುವೆ ಅಲ್ಲ ಅಂತ ತೀರ್ಮಾನ ಮಾಡಿಕೊಡಿ ಅಂತ ಕೇಳುವಂತಹ ಪ್ರಮೇಯಗಳು ನಡೀತಾ ಇದೆ. ಬಟ್ ಇದೊಂದು ಅವೇರ್ನೆಸ್ ತಿಳ್ಕೊಳ್ಬೇಕು, ಮದ್ವೆ ಮಾಡಿಬಿಟ್ಟು ಹುಡುಗಿ ತಂದೆ ತಾಯಿ ನಮ್ಮ ಹುಡುಗಿಗೆ ಮದ್ವೆ ಮಾಡಿದ್ವಿ ಅಂತ ನೆಮ್ಮದಿಯಾಗಿ ನೀವು ಮನೆಗೆ ವಾಪಸ್ ಬಂದ್ರೆ ಒಂದು ಜೈಲಿಗೆ ಹೋಗೋದು ಖಚಿತ, ಎರಡನೇದು ಅದು ಮದುವೆ ಅಲ್ಲ.
1: ಓಕೆ, ಈಗ ಎಷ್ಟೋ ಜನರಿಗೆ ಓಕೆ ಮದುವೆ ಮಾಡಿಕೊಟ್ಟಿದ್ದೀವಿ ಬಟ್ ಈಗಲೇ ಗಂಡನ ಮನೆ ಕಳಿಸೋದಿಲ್ಲ, ಒಂದು 23-24 ವರ್ಷ ಆದಮೇಲೆ ಕಳಿಸ್ತೀವಿ, ಬಟ್ ಅವರೇ ನಮ್ಮ ಫ್ಯಾಮಿಲಿಗೆ ಅವರೇ ನನ್ನ ಗಂಡ ಆಗಿರಬೇಕು ಅನ್ನುವಂಥದ್ದು ಒಂದಷ್ಟು ಭಾವನಾತ್ಮಕ ಸಂಬಂಧಗಳು ಇದ್ದಂಥ ಸಂದರ್ಭಗಳಲ್ಲಿ ಹೇಗೆ ನಾವು ಅದನ್ನು ದೂರ ಇರುವಂಥದ್ದು ಪ್ರಕ್ರಿಯೆಗಳನ್ನ ಮಾಡ್ಕೋಬೋದಾ ಹೆಂಗೆ?
2: ನಾನು ಮೊದಲೇ ಹೇಳಿಬಿಟ್ಟೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅಡಿಯಲ್ಲಿ ವಿವಾಹ ಎನ್ನುವ ಹೆಸರಿನಲ್ಲಿ ಸಿಂಧೂರ ಇಡುವುದು, ತಾಳಿ ಕಟ್ಟುವುದು, ಸಪ್ತಪದಿ ತುಳಿಯುವುದು, ಅಥವಾ ಈ ಏನದು ಹಾಲು ಮತ್ತೆ ನೀರನ್ನ ಹಾಕಿ ಕೈಯಲ್ಲಿ ದಾರೆ ಎರೆಯುವುದು, ಇದಿಷ್ಟೇ ಇಂತಹ ಕ್ರಿಯೆಗಳನ್ನು ಮಾತ್ರ ವಿವಾಹ ಅಂತ ಹೇಳೋದಿಲ್ಲ. ವಿವಾಹಕ್ಕೆ ಪೂರ್ವ ಸಿದ್ಧತೆಯಾಗಿ ನಿಶ್ಚಿತಾರ್ಥ, ವಿಳ್ಳೆಶಾಸ್ತ್ರ, ಎಂಗೇಜ್ಮೆಂಟ್ ಅಂತ ಮಾಡಿಕೊಂಡು ಒಡವೆಗಳನ್ನು, ಸೀರೆಗಳನ್ನು, ಕೆಲವು ಕಡೆ ಕಡಲೆ ಕೊಬ್ಬರಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು, ವಿಳ್ಳೆದೆಲೆ ಅಡಿಕೆಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು, ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಸಹ ಇದರ ಅಡಿಯಲ್ಲಿ ಅಪರಾಧ. ಮತ್ತು ಭಾಷೆ ಕೊಟ್ಟುಬಿಟ್ಟು ನನ್ನ ಮಗಳನ್ನ ನಿನ್ಗೆ ಕೊಡ್ತೀನಿ ಅಂತ 14 ವರ್ಷದ ಒಂದು ಹುಡುಗಿನ ಒಂದು 20 ವರ್ಷದ ಯುವಕನಿಗೋ 25 ವರ್ಷದ ಒಬ್ಬನಿಗೆ ಅವನಿಗೆ 18 ಆದ್ಮೇಲೆ ನೀನು ಮದುವೆ ಮಾಡ್ಕೊಡ್ತೀನಿ ಅಂತ ಭಾಷೆ ಕೊಡುವುದು ಸಹ ಅಪರಾಧ. ಹಾಗಾಗಿ ನೀವು ಏನೇ ಮಗಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕು ಅಂದ್ರೆ ಅವಳಿಗೆ 18 ವರ್ಷ ತುಂಬುವವರೆಗೂ ಕಾಯಿರಿ, ಅವನಿಗೆ 21 ವರ್ಷ ತುಂಬುವವರೆಗೂ ಕಾಯಿರಿ. ನೀವು ಮನಸ್ಸಿನಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ, ಅರೆ ನಮ್ಮ ಮನಸ್ಸಿನಲ್ಲಿ ಆಸೆ ಇತ್ತು ನನಗೆ ಯಾವುದೋ ಸಿನಿಮಾ ನಟನಿಗೆ ಮದುವೆ ಮಾಡ್ಕೊಡ್ಬೇಕು. ಮನಸ್ಸು ಯಾರ ಅಧೀನದಲ್ಲೂ ಇಲ್ಲ, ಆದರೆ ಮನಸ್ಸಿನಲ್ಲೂ ಬರೆಸ್ಕೊಳ್ಳೋದು ಈ ಕಾಯಿದೆ ಅಡಿಯಲ್ಲಿ ಅಪರಾಧ ಆಗುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶವನ್ನು ಕೊಡಿ. ಕೆಲವು ಮಕ್ಕಳಿಗೆ ಅನಿವಾರ್ಯ ಕಾರಣಗಳಿಂದ 10ನೇ ತರಗತಿ ನಂತರ ಓದುವ ಆಸಕ್ತಿಯನ್ನು ಕಳೆದುಕೊಳ್ಬಹುದು, ಅಥವಾ ಕೆಲವರಿಗೆ ಅದು ಓದಲು ಸಾಮರ್ಥ್ಯ ತಗ್ಗಿದಂತಹ ಸಂದರ್ಭದಲ್ಲಿ ಅವರಿಗಾಗಿ ವೃತ್ತಿನಿರತ ತರಬೇತಿಯನ್ನು ಕೊಡಿಸಿ. ಒಟ್ಟಲ್ಲಿ 18 ವರ್ಷ ವಯಸ್ಸು ತುಂಬುವ ಒಳಗೆ ಒಂದು ಹೆಣ್ಣು ಮಗಳು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಆರ್ಥಿಕವಾಗಿ ತನ್ನಂತ ನೋಡ್ಕೊಳ್ತೀನಿ ಅಂತಹ ಸಂದರ್ಭದಲ್ಲೂ ಅನ್ನುವಷ್ಟು ಸಾಮರ್ಥ್ಯವನ್ನು ಕೊಡಿ. ನಂತರ ಮದುವೆಯ ಮಾತುಕತೆ ಆಡಿ.
1: ಓಕೆ, ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ನಮಗ್ ಮನೇಲಿ ಮದ್ವೆ ನಿಶ್ಚಯ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿರಲ್ಲ, ಅಂತ ಹೆಣ್ಣು ಮಕ್ಳು ಏನ್ ಮಾಡಬಹುದು ಮನೇಲಿ ಈ ತರದ ಒಂದು ಇದ್ ಮಾಡ್ತಾ ಇದೆ ಅದನ್ನ ಹೇಳ್ಬಿಟ್ಟು ಕೊನೆಯದಾಗಿ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತಾರೆ?
2: ನೋಡಿ, ಇವಾಗ ಬಾಲ್ಯ ವಿವಾಹ ತಪ್ಪು ಅನ್ನುವುದರ ಬಗ್ಗೆ ನಾವು ಸಾಕಷ್ಟು ವರ್ಷಗಳಿಂದ ಶಾಲೆಗಳಲ್ಲಿ ಮತ್ತು ಶಿಬಿರಗಳಲ್ಲಿ ಮಾಧ್ಯಮಗಳ ಮೂಲಕ ಹೀಗೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನೀವು ಈಗ ಹೋಗಿ 5ನೇ ಕ್ಲಾಸು 6ನೇ ಕ್ಲಾಸು ಬೇಡ, 7ನೇ ಕ್ಲಾಸು ಒಂದು ಮಗುವನ್ನ ಕೇಳಿ, ನೀವು ಬಾಲ್ಯ ವಿವಾಹ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಹುಡುಗಿಗೆ 18 ಹುಡುಗಂಗೆ 21 ಆಗೋವರೆಗೂ ಮದುವೆ ಮಾಡ್ಕೋಬಾರ್ದು, ಮದುವೆ ಮಾಡ್ಕೊಂಡ್ರೆ ಅದು ಅಪರಾಧ, ಜೈಲ್ ಶಿಕ್ಷೆ ಕೊಡ್ತಾರಂತೆ, ಇಷ್ಟೆಲ್ಲ ಹೇಳ್ತಾರೆ. ಆದ್ರೆ ಅದೇ ಒಂದು ಹುಡುಗಿಯನ್ನ 9ನೇ ಕ್ಲಾಸ್ ಓದ್ತಾರ್ತಾಳೆ, ಅವ್ರ ಮನೆಯಲ್ಲಿ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಮದುವೆ ಮಾಡ್ಬೇಕು ಅಂತಾನೋ, ಅಥವಾ ಅವಳು ಅಲ್ಲೇ ಮನೆ ಒಳಗೆ ಇಟ್ಕೊಂಡು ಇನ್ಮೇಲೆ ಸ್ಕೂಲ್ಗೆ ಹೋಗ್ಬೇಡ ಮದುವೆ ಮಾಡ್ತೀವಿ ಅಂತ ಹೇಳ್ದಾಗ್ಲೋ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ನಾ ಹೇಳೋದು, ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಆಗಿತ್ತು. ಏನಂದ್ರೆ ಬಿಹಾರದ ರಾಜ್ಯದ ಒಂದು ಹುಡುಗಿ ತನಗೆ ಮದುವೆ ಮಾಡ್ಬಿಡ್ತಿದ್ದಾರೆ 33 ವರ್ಷದ ಒಬ್ಬ ಗಂಡಸಿನ ಜೊತೆ, ತಂದೆ ತಾಯಿ ಮಾಡಿರ್ತಕ್ಕಂತಹ ಸಾಲವನ್ನ ತೀರಿಸ್ಲಿಕ್ಕೋಸ್ಕರ ಮದುವೆ ಮಾಡ್ಬಿಡ್ತಾರೆ ಅಂತ ಹೇಳಿ ಅವಳ ಸ್ನೇಹಿತೆಯೊಡನೆ ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗಿ ಅಲ್ಲಿ ಹೋಗಿ ರಿಟ್ ಪಿಟಿಷನ್ ಹಾಕಿ, ಅದು ರಿಟ್ ಪಿಟಿಷನ್ ಗೂಗಲ್ ಮಾಡಿದ್ರೆ ಸಿಗುತ್ತೆ, 589/2025 ಈ ಒಂದು ರಿಟ್ ಪಿಟಿಷನ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರ ಸಹಾಯಕ್ಕೆ ಬಂದಿದೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಗಳು ತಿಳ್ಕೊಳ್ಳಿ, ನಿಮ್ಮ ಮೇಲೆ ಬಾಲ್ಯ ವಿವಾಹದ ಒತ್ತಡ ಬಂದರೆ ನೀವು ತಕ್ಷಣವೇ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಶಾ ಕಾರ್ಯಕರ್ತೆಯರನ್ನ ಸಂಪರ್ಕಿಸಿ, ತಾಲೂಕು ಆಫೀಸಿನ ಯಾವುದೇ ಕಚೇರಿಯ ಸರ್ಕಾರಿ ಅಧಿಕಾರಿಗಳಿ ಪ್ರತಿ ಸರ್ಕಾರಿ ಅಧಿಕಾರಿಗೂ ನೀವು ಇನ್ಫಾರ್ಮ್ ಮಾಡಬಹುದು, ಇಲ್ಲ ಮಾಧ್ಯಮಗಳ ಸಹಾಯ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಇಮ್ಮಿಡಿಯೇಟ್ ನಿಮ್ಮ ಶಾಲೆಯಲ್ಲಿ ಉಪಾಧ್ಯಾಯರುಗಳು, ಶಿಕ್ಷಕರು ಇವರ ಸಹಾಯ ಪಡೆದುಕೊಳ್ಳಿ. ನಿಮಗೆ ತಕ್ಷಣಕ್ಕೆ ಯಾರು ಸಿಗ್ತಾರೋ ಅವರೆಲ್ಲರೂ ಬಾಲ್ಯ ವಿವಾಹದಿಂದ ನಿಮ್ಮನ್ನು ರಕ್ಷಣೆ ಮಾಡುವಂತಹ ಕಾನೂನಾತ್ಮಕ ಜವಾಬ್ದಾರಿಯನ್ನು ಹೊಂದಿದ್ದವರಾಗಿರ್ತಾರೆ.
1: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರ, ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಎಸ್, ನೋಡುತ್ತಿರಲ್ಲ ವೀಕ್ಷಕರೇ, ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದೀವಿ. ಸೊ ನಿಮ್ಮ ಸುತ್ತಮುತ್ತ ಈ ತರದ ಪ್ರಕರಣಗಳು ಕಂಡು ಬಂದರೆ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಆದಷ್ಟು ಈ ಒಂದು ಬಾಲ್ಯ ವಿವಾಹಗಳು ನಡೆದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
3: ಕೇಳುಗರೆ, ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಮಧ್ಯಸ್ಥಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಿ ಚಂದನ ಟಿವಿ, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೊ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನನಗೆ ಈ ಬಷೀರ್ ಬಗ್ಗೆ ತುಂಬಾ ಚಿಂತೆ ಉಂಟು. ಈ ಘಟನೆಗಳನ್ನು ನೋಡಿದ್ರೆ ಅವರ ಜೀವನಕ್ಕೆ ತುಂಬಾ ಸಕಾರಾತ್ಮಕ ನಿರ್ದೇಶನವನ್ನು ಕೊಟ್ಟಂತ ಈ ಘಟನೆಗಳಿವು. ಪಾಸಿಟಿವ್ ಡೈರೆಕ್ಷನ್ ಟು ಲೈಫ್ ಅಂತ ಹೇಳ್ತೇನೆ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಸಾಮಾನ್ಯ ಮನುಷ್ಯರ ಮನಸ್ಸು ಹೇಗಿರ್ತದೆ ಅಂದ್ರೆ, ಒಂದು ಅಪಮಾನ ಆದ್ರೆ ಮನಸ್ಸು ಕುಗ್ಗಿ ಹೋಗ್ತದೆ, ಕಾರ್ಯದಿಂದ ಹಿಂದೆ ಹೋಗ್ತದೆ ಮನಸ್ಸು. ಕಾರ್ಯ ಮಾಡಬೇಕು ಅನ್ಸಲ್ಲ, ಕುಗ್ಗಿ ಹೋಗಿ ಕೆಲಸ ಮಾಡಬಾರದು ಅನ್ಸುತ್ತೆ. ಆದ್ರೆ ಸಾಮಾನ್ಯವಾಗಿ ಹಾಗಾದಾಗ ಕೆಲವರು ಹಿಂದೆ ಹೋಗ್ಬಿಡ್ತಾರೆ, ಕೆಲಸ ಬೇಡಪ್ಪ ನನಗೆ, ಬಿಟ್ಬಿಡಿ ಏನಾರು ಮಾಡ್ಕೊಂಡು ಹೋಗ್ಲಿ, ನನಗೆ ಉಸಾಬರಿ ಬೇಡ ಅಂತ ಬರೋದಂತು. ಆದ್ರೆ ಇಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಹ್ಯಾಗ್ ಪಾಸಿಟಿವ್ ಆಯ್ತು ಅಂತ, ಇದು ನಾವು ಗಾಂಧಿ ಜೀವನದಲ್ಲಿ ನೋಡಬೇಕಾದಂತ ಬಹಳ ದೊಡ್ಡ ವಿಷಯ ಅನ್ಸುತ್ತೆ. ಸಾಮಾನ್ಯವಾಗಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದ್ರೆ ನಾವು ತುಂಬಾ ಕುಗ್ಗಿ ಹೋಗ್ಬಿಡ್ತೇವೆ, ಆದ್ರೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನ ಹ್ಯಾಗ್ ಪಾಸಿಟಿವ್ ಮಾಡ್ಕೊಂಡ್ರು ಗಾಂಧಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಾನು ಕೆಲವೊಂದು ಪಾಯಿಂಟ್ ಹಾಕೊಂಡ್ಬಂದಿದ್ದೆ, ಏನ್ ಕಾರಣ ಇದ್ದಿರ್ಬೇಕು ಇದು ಅಂತ. ಈ 24 ವರ್ಷದ ಅಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನ ವರ್ಣಭೇದದ ಗೋಲಿಯತ್ತನನ್ನು ಸೋಲಿಸಲು ಬಂದ ಡೇವಿಡ್ ಅಂತ ತಿಳ್ಕೊಂಡಿದ್ದು ಅವತ್ತಿಂದ ಅಂತ. ತಮಗೆಲ್ಲ ಡೇವಿಡ್ ಅಂಡ್ ಗೋಲಿಯತ್ ಕತೆ ಗೊತ್ತು. ಗೋಲಿಯತ್ ಅಂದ್ರೆ ದೊಡ್ಡ ರಾಕ್ಷಸ, ದೊಡ್ಡ ಮನುಷ್ಯ, ಅವನು ಭಾರಿ ಪರಪೀಡಕ, ತೊಂದರೆ ಕೊಡೋನು. ಡೇವಿಡ್ ಸಣ್ಣ ಹುಡುಗ, ಅವನು ಯಾರಿಗೂ ಸೋಲಿಸೋಕಾಗ್ಲಿಲ್ಲ ಗೋಲಿಯತ್ನ. ಡೇವಿಡ್ ಇಂದ ನಾನು ಸೋಲಿಸ್ತೇನೆ ಅವನ್ನ ಅಂದಂತೆ. ಅವಳು, ನೀನ್ ಹೆಂಗ್ ಸೋಲಿಸ್ತೀಯಪ್ಪ, ಬಹಳ ದೊಡ್ಡವನು, ಅವನು ಅವನು ಹೊಡೆಯೋ ಸಾಧ್ಯ ಇಲ್ಲ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅವನು ಎಷ್ಟು ದೊಡ್ಡವನು ಅಂದ್ರೆ ನಾ ಹೊಡೆದನ್ನ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನು ಅಂತ. ನೋಡೋ ರೀತಿ ಹೆಂಗಿದೆ ನೋಡಿ, ಸಣ್ಣ ಗುರಿ ಇದ್ರೆ ಅದು ಕಲ್ಲು ಹೊಡಿಬೇಕಾದ್ರೆ ತುಂಬಾ ಪರಿಶ್ರಮ ಬೇಕು, ತುಂಬಾ ದೊಡ್ಡ ಗುರಿ ಇದ್ರೆ ತಪ್ಪೋದೇ ಇಲ್ಲ, ಹೊಡೆದಿದ್ದೆಲ್ಲ ಬಡಿತದೆ. ಅವನು, ತಾವು ಎಷ್ಟು ದೊಡ್ಡವನು ಅಂದ್ರೆ ನಾ ಹೊಡೆದಿದ್ದೆಲ್ಲ ಹೊಡೆದೇ ಬಡಿತದೆ ಅವನಿಗೆ ಅಂತ ಹೇಳಿ, ಅವನು ಡೇವಿಡ್ ಹೊಡೆದು ಕಡೆ ಗೋಲಿಯತ್ ಅನ್ನು ಸೋಲಿಸಿದ ಅಂತ ಒಂದು ಕತೆ ಬರುತ್ತೆ ನಮ್ದು, ಡೇವಿಡ್ ಅಂಡ್ ಗೋಲಿಯತ್ ಅಂತ. ಇಲ್ಲಿ ಈ 24 ವರ್ಷದ ಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನು ಡೇವಿಡ್ ಅಂತ ತಗೊಂಡು ಈ ವರ್ಣಭೇದ ನೀತಿ ಅಂತ ಒಂದು ದೊಡ್ಡ ಗೋಲಿಯತ್ತನ್ನು ಸೋಲ್ಸೋಕೆ ಹೊರಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ಅಲ್ಲಿಂದ. ಇದು ಹೇಗಾಯ್ತು, ಇದಾದದ್ದು ಹೇಗೆ ಅಂತ, ಯಾವ ಶಕ್ತಿ ಅವರನ್ನ ಈ ಮೆರಿಟ್ಸ್ಬರ್ಗ್ ಪ್ಲಾಟ್ಫಾರ್ಮ್ ನಿಂದ ವಿಶ್ವಖ್ಯಾತಿ ಕರ್ಕೊಂಡು ಹೋಯ್ತು ಅಂತ ನನಗೆ ಯಾವಾಗಲೂ ಇಸ್ ಮೆಸ್ಮರೈಸಿಂಗ್. ಯಾವ ಶಕ್ತಿಯಿಂದ ಇಲ್ಲಿವರೆಗೂ ಯಶಸ್ವಿ ಆದಂತ ಮನುಷ್ಯ ಒಂದು ಘಟನೆಯಿಂದ ವಿಶ್ವಖ್ಯಾತಿಗೆ ಹೇಗೆ ಹೋದ್ರು ಅವರು ಅಂತ. ಇನ್ನೊಂದು ಕಾರಣ ಇರಬಹುದಾ, ಕೆಲವರು ಮಾಡ್ತಾರೆ ದೈಹಿಕ ಅಶಕ್ತತೆಯನ್ನ ಅಡಗಿಸ್ಲಿಕ್ಕೆ ನೈತಿಕ ಸ್ಥೈರ್ಯ ತೋರ್ಸಕ್ ಹೋಗ್ತಾರೆ. ಕೆಲವರು ಇರ್ತಾರೆ, ಕುಸ್ತಿ ಆಡೋದು ಬೇಡಪ್ಪ, ಎಸೆ ರೈಟಿಂಗ್ ಬರ್ತೀಯ ನನ್ನ ಜೊತೆಗೆ, ಕುಸ್ತಿ ಆಡೋಕ್ಕಾಗಲ್ಲ ನನ್ನ ಕಡೆಯಿಂದ, ಎಸೆ ರೈಟಿಂಗ್ ಅಲ್ಲಿ ಚೆನ್ನಾಗಿದ್ದೀನಿ ಅಂದ್ರೆ, ಯಾವುದು ದೈಹಿಕವಾಗಿ ಮಾಡೋಕ್ಕಾಗೋದಿಲ್ವೋ ಅದು ನೈತಿಕ ಮಾಡಿ ಇದನ್ನು ಮುಚ್ಚಿಡ್ಕೋಬೇಕು ಅಂತ ಹಂಗೆ ಮಾಡೋಕೆ ಹೋದ್ರೆ ಗಾಂಧೀಜಿ ಏನಾದರೂ

0: You're listening to Radio Sarang 107.8 FM.
1: ತನ್ನ ಇನ್ನೊಂದು ವಿಚಾರ ಇರ್ಬೇಕು ಅವರಿಗೆ. ಇಂಡಿಯಾಕ್ ಹೋದ್ರೆ ಏನ್ ಕಾದಿತ್ತು ವಾಪಸ್ ಹೋದ್ರೆ ಇವರಿಗೆ? ಆಯ್ತಪ್ಪ ನಾನು ಬರಲ್ಲ, ವಾಪಸ್ ಇಂಡಿಯಾಗ ಹೋಗ್ತೀನಿ. ಏನ್ ಕಾಯ್ಕೊಂಡಿದ್ದು ಸಾಮ್ರಾಜ್ಯ ಇವರಿಗೆ? ಕೆಲಸ ಇಲ್ಲ, ಒಂದು ವೃತ್ತಿ ಮಾಡೋಕ್ಕಾಗ್ಲಿಲ್ಲ, ಲೇಖನೆ ಬರೆದ್ರೆ ಸಾಧ್ಯ ಇಲ್ಲ. ಆದ್ರಿಂದ ವಾಪಸ್ ಹೋದ್ರದ್ದು ಸಮೃದ್ಧ ಜೀವನ ಮಾಡ್ತೀನಿ ಅಂತ ನಂಬಿಕೆ ಇಲ್ಲ. ಆದ್ರಿಂದ ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ಇದ್ಕೊಂಡು ಅದ್ರ ಜೀವನ ಮಾಡೋಣ ಅಂತ ಹಾಗೆ ಮಾಡಿದ್ರ? ಯಾವ ಕಾರಣಕ್ಕೋಸ್ಕರ ತೀರ್ಮಾನ ಮಾಡಿದ್ರು ಅಂತ? ಅಥವಾ ಆ ಕ್ಷಣದೊಳಗೆ ಅನಿಸಿರ್ಬೇಕು ಅವರಿಗೆ, ನಾನು ಒಳಗೆ ಬೇಕಾದ ಶಕ್ತಿ ಇದೆ, ಸಮಾಜ ಕಾರ್ಯಕ್ಕೆ ತೊಡಸ್ಕೊಂಡಾಗ ಶಕ್ತಿ ಹೊರಗೆ ಬರ್ತದೆ ಅಂತ ಅನಿಸ್ತಾ ಅವರಿಗೆ? ಏನ್ ಕಾರಣ ಇರಬಹುದು? ಅದನ್ನ ಬರ್ತಿದ್ದೆ, ಇದು ದೈವವೋ ವಿಧಿಯೋ ಅಥವಾ ಒಂದು ಅವರ್ಣನೀಯವಾದಂತಹ ಘಟನೆಯೋ ಆಕಸ್ಮಿಕ ಘಟನೆಯೋ ಇದು ಅಂತ. ಬಹುಶಃ ಉತ್ತರ ಅಂದ್ರೆ ಇವೆಲ್ಲ. ಇದಲ್ಲದೆ ಸ್ವಾಭಿಮಾನ ಮತ್ತು ಅಪಮಾನದ ತೀವ್ರತೆ ನಾವು ನೋಡಿದ್ದೇವೆ. ಅಪಮಾನ ತೀವ್ರ ಆದಾಗ ಮನುಷ್ಯ ಎಷ್ಟು ರೊಚ್ಚಿಗೇಳ್ತಾನೆ ಅಂತ ನನಗೊಂದ್ಸಲ ಆದದ್ದುಂಟು. ನಾನು ದೆಲ್ಲಿ ಏರ್ಪೋರ್ಟ್ಗೆ ಹೋದಾಗ ಆಗ ಈ ಖಲಿಸ್ತಾನ್ ಚಳವಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು. ನಮ್ಗೆ ಗೊತ್ತಿರ್ಬೇಕು, ನಮ್ಮ ಪಂಜಾಬ್ದಲ್ಲಿ ತುಂಬಾ ಹಾವಳಿ ತೊಂದರೆ ಆಗ್ತಾ ಇತ್ತು. ಟೆರರಿಸ್ಟ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಇತ್ತು. ಭಿಂದ್ರನ್ ವಾಲೆ ಪೀಕ್ ಅಲ್ಲಿದ್ದಂತ ಸಮಯ ಅದು. ಆಗ ಏರ್ಪೋರ್ಟ್ ಅಲ್ಲಿ ಎಷ್ಟು ನನಗೆ ಮಾನಸಿಕ ಹಿಂಸೆ ಆಯ್ತು ನೋಡಿ ಅಂತಂದ್ರೆ, ನಮಗೆಲ್ಲ ಸಾಮಾನ್ಯ ಬಿಟ್ಬಿಡೋರು ಏರ್ಪೋರ್ಟ್ ಅಲ್ಲಿ, ಹಿಂಗೋಗಿ ಸುಮ್ಮನೆ ಚೆಕ್ ಮಾಡಿಬಿಟ್ಬಿಡೋರು. ಒಬ್ಬ ಯಾರಾದ್ರೂ ಸರ್ದಾರ್ಜಿ ಬಂದ್ರೆ ಅವನ್ ಪೂರ್ತಿ ಬ್ಯಾಗ್ ಎಲ್ಲ ಚೆಕ್ ಮಾಡ್ಬೇಕು, ಅಷ್ಟು ಪರೀಕ್ಷೆ ಮಾಡೋರು ಅದೆಲ್ಲ ಅಷ್ಟು ಮಾಡ್ತಾ ಇದ್ರಲ್ಲ. ಇಲ್ಲಿ ಒಬ್ಬ ಮುದುಕರು ಬಂದ್ರು ವೀಲ್ ಚೇರ್ ಮೇಲೆ, ವೀಲ್ ಚೇರ್ ಮೇಲೆ ಮುದುಕರು. ಮೊದಲೇ 78 ವರ್ಷ ಇರಬೇಕು, ಕಾಲಿಲ್ಲ, ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಮುದುಕರು ನಿಲ್ಲಿಸ್ಬಿಟ್ಟು ವೀಲ್ ಚೇರ್ ಇಂದ ಕೆಳಗೆ ಕೂಡಿಸಿ ಚೆಕ್ ಮಾಡಿದಾಗ ಅವರೊಂದು ನಾನು ಏನ್ ಪಾಪ ಮಾಡಿದ್ದೇನಪ್ಪ ಅಂತ ಕೇಳಿದ್ರು ಅವರು. 78 ವರ್ಷ ನಾನು ಆತ್ಮಗೌರವ ಬದುಕಿದಂತ ಮನುಷ್ಯ ನಾನು, ಅದೇನ್ ಗೊತ್ತಿಲ್ಲ, ನಮ್ಗೆ ಇನ್ಸ್ಟ್ರಕ್ಷನ್ ಇರೋದು ಎಲ್ಲಾ ಸಿಕ್ಸ್ ಅನ್ನ ಚೆಕ್ ಮಾಡಬೇಕು ಅಂತಿದೆ ಅಂತ ಹೇಳಿ. ಆ ಮುದುಕರು ಎಷ್ಟು ನೊಂದ್ಕೊಂಡು ಹೇಳಿದ್ರು ಗೊತ್ತಾ, ನಾವು ತ್ಯಾಗ ಮಾಡಿದ 1% ನೀನ್ ಮಾಡ್ಲಿಲ್ಲಲ್ಲೋ, ನನ್ನ ಪರೀಕ್ಷೆ ಮಾಡಕ್ ಬರ್ತೀಯ ನೀನು ಅಂದು. ಅವನು ಎಷ್ಟು ಕೋಪ ಬಂತು ಅಂದ್ರೆ, ಮುದುಕನ ಕೆಳಗೆ ಕೂಡಿಸಿದಾರೆ ಅವ್ರನ್ನ, ಮತ್ತೆ ಎತ್ತಿ ಕೂಡಿಸ್ಬೇಕಲ್ಲ ಮೇಲೆ ವೀಲ್ ಚೇರ್ ಮೇಲೆ, ಯಾರು ಸಹಾಯ ಮಾಡಕ್ ಬರಲಿ, ನಾನೊಬ್ಬ ಹೋದೆ, ಇನ್ನೊಬ್ರು ಯಾರೋ ಇದ್ರು. ಆ ಮುದುಕನಿಗೆ ಎಷ್ಟು ಕೋಪ ಬಂದ್ ಗೊತ್ತಾ, ಅವನು ಸೆಕ್ಯೂರಿಟಿ ಇದ್ನಲ್ಲ, ಇವನ್ ಚೆಕ್ ಮಾಡ್ತಾ ಇದ್ನಲ್ಲ, ಅವನ್ ಶರ್ಟ್ ಹಿಡಿದ ಹಿಂಗ್ ಎಳಿದ್ರು. 80 ವರ್ಷದ ಮುದುಕರು ಶರ್ಟ್ ಎಳೆದ್ರೆ ಶರ್ಟ್ ಹರ್ಕೊಂಡ್ ಬಂತ ಒಂದು. ಅವನ್ ಸಿಟ್ಟು ಬಂದ್ ನಿಜ ಅಂದ್ರೆ ಎಷ್ಟು ಕೋಪ ಬಂದಿರಬೇಕು ಅಂತ ಅಂದ್ರೆ, ಅಪಮಾನದ ತೀವ್ರತೆ ಆದಾಗ ದೈಹಿಕ ರೊಚ್ಚ ಎಷ್ಟು ಬಂದ್ಬಿಡ್ತದೆ ಅಂತ. ಆ ರೊಚ್ಚನ್ ಕಂಡದ್ದು ಇವ್ರಿಗೆ ಆಗಿರ್ಬೇಕಲ್ಲ, ಹಾಗೆ ಬ್ಯಾರಿಸ್ಟರ್ ಅಂತ ಅಹಂಕಾರದಿಂದ ಹೋಗಿದ್ದಾರೆ, ಎಳೆದ್ ರಸ್ತೆ ಮೇಲೆ ಹಾಕ್ಬಿಟ್ರೆ ಏನಾಗಿರ್ಬೇಕು? ಹೊಡೆಸ್ಕೊಳ್ಳೋದಿದೆಯಲ್ಲ ಕೈಯಿಂದ, ಅಯಾನೋ ಜಡ್ಕ ಓಡಿಸೋನ್ ಕಡೆಯಿಂದ, ಇದೆಲ್ಲ ಅಪಮಾನದ ತೀವ್ರತೆಯಿಂದ ಮಾಡ್ಕೊಂಡ್ರೆ ಅವರು ಅಂತ ಹೇಳಿ ಇದಾಗಿರ್ಬೇಕು ಅಂತ ಅನ್ಸುತ್ತೆ. ಅಥವಾ ಆ ಪೋರ್ ಬಂದರದಲ್ಲಿರುವಂತಹ ಬ್ರಿಟಿಷ್ ರೀಜೆಂಟ್ ಇದ್ನಲ್ಲ, ಬ್ರಿಟಿಷ್ ಅಧಿಕಾರಿ, ಅಥವಾ ಮೆರಿಟ್ಸ್ ಬರ್ಗ್ ಇದ್ದಂತಹ ಪೊಲೀಸ, ಅಥವಾ ಈ ಬಿಳಿ ಕುದುರೆ ಓಡಿಸುವಂತವನು ಚಾರ್ಲ್ಸ್ಟನ್ ಅವನು, ಇವರೆಲ್ಲ ತನ್ನನ್ನ ಮತ್ತು ತನ್ನ ಜನತೆಯ ನಿರ್ವೀರ್ಯತೆಯನ್ನ ಕೆಣಕುವ ಶಕ್ತಿಯ ಪ್ರತೀಕಗಳ ಕಂಡಿರಬೇಕು ಗಾಂಧೀಜಿಗೆ. ಎಲ್ಲ ಸಿಂಬಲ್ಸ್, ಇವರೆಲ್ಲ ಇದಾರಲ್ಲ ನನ್ನ ವಿರುದ್ಧ ಇದ್ದಾರೆ ಅಂತ ಸಿಂಬಾಲಿಸಂ ಆಗಿರ್ಬೇಕು. ಅವನ್ನ ವಿರೋಧಿಸುವುದು ಅಗತ್ಯವಾಗಿತ್ತು. ಮತ್ ಗಾಂಧೀಜಿಗೆ ಪ್ರತಿಭಟನೆ ಮಾಡಲಿಕ್ಕೆ ಉಗ್ರ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿತ್ತು. ಆದ್ದರಿಂದ ಗಾಂಧೀಜಿ ಅಲ್ಲಿ ಉಳ್ಕೊಂಡ್ರು ಅನ್ನೋ ಮಾತನ್ನು ಹೇಳ್ತಾರೆ.

0: रेडियो सारंग 107.8 FM।
1: ವಿಶೇಷವಾಗಿ ನೋಡಬೇಕಾದ್ದು ಅಂದ್ರೆ ಇದು ಟ್ರಾನ್ಸಿಷನ್ ಪಾಯಿಂಟ್ ಅಂತ ಕರಿತೇನೆ. ಗಾಂಧಿ ಜೀವನದಲ್ಲಿ ಒಂದು ಗೆರೆ ಹಾಕಬಹುದು ನೀವು, ಅಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅದು. ಅಲ್ಲಿಂದ ಆ ದಿವಸದಿಂದ ಅವರ ಜೀವನದಲ್ಲಿ ಎಂದೂ ಕೂಡ ನಿಷ್ಕ್ರಿಯತೆ ಒಂದು ಎಳೆ ಕಂಡು ಬರಲಿಲ್ಲ ಅಂತ. ನಿಷ್ಕ್ರಿಯತೆ, ಡಿಫಿಡೆನ್ಸು, ವೀಕ್ನೆಸ್ಸು ಒಂದು ಕಾಣಿಸ್ತಿಲ್ಲ ಮುಂದೆ. ಎಂದು ನುಗ್ಗಿ ಹೋಗ್ತಾರೆ, ಜನಾನ ಸೇಕರಿಸ್ತಾರೆ, ಮಾತಾಡ್ತಾರೆ, ಎಲ್ಲ ಬೆಳ್ಕೊಂಡ್ಬಂತಲ್ಲ, ಒಂದು ಘಟನೆ ಮನುಷ್ಯನ ಜೀವನದಲ್ಲಿ ಹೇಗೆ ಬದಲಾವಣೆ ತರ್ತದೆ ಅಂತ ಆಗ್ಬಿಟ್ಟು ಹೇಳ್ತಾರೆ. ನಿಷ್ಕ್ರಿಯತೆ ಎಳೆ ಕಾಣಿಸ್ತಿಲ್ಲ, ಅವರ ವಿರೋಧ ಯಾವಾಗಲೂ ಕ್ರಿಯಾತ್ಮಕವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಕೇವಲ ಒಂದು ವರ್ಷ ಗುತ್ತಿಗೆ ಆಧಾರದ ಮೇಲೆ ಹೋದಂತ ಗಾಂಧಿ ಅಲ್ಲಿ ಸುಮಾರು 21 ವರ್ಷ ಕಾಲ ಇದ್ರು. 21 ವರ್ಷ ಇರೋದಷ್ಟೇ ಅಲ್ಲ, ಆ ಕಾಲದೊಳಗೆ ತನ್ನ ನೈತಿಕ ಬೌದ್ಧಿಕ ಮಟ್ಟವನ್ನು ಎಷ್ಟು ಹೆಚ್ಚಿಸಿಕೊಂಡ್ರು ಅಂತಂದ್ರೆ, ಒಂದು ಬೃಹತ್ ಜನಸಮೂಹಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತ ಒಬ್ಬ ಶಿಲ್ಪಿಯಾದ್ರು. 21 ವರ್ಷದಲ್ಲಿ ಆ ನಿರ್ಮಾಣ ಆಯಿತು, ವ್ಯಕ್ತಿತ್ವ ನಿರ್ಮಾಣ ಆಯಿತು ಅಂತ. ಅದಕ್ಕೆ ನಾನು ಮೊದಲೇ ದಿವಸ ಹೇಳಿದಾಗ ಡಾಕ್ಟರ್ ನೆಲ್ಸನ್ ಮಂಡೇಲಾ ಡಾಕ್ಟರ್ ಕಲಾಂ ಅವ್ರಿಗೆ ಹೇಳಿದ್ದನ್ನು ಹೇಳಿದ್ದೆ. ಕಲಾಂ ಅವ್ರಿಗೆ ಕೇಳಿದ್ರಂತ, ಕಲಾಂ ಅವ್ರು ಕೇಳಿ, ನಿಮ್ಮ ಸ್ಫೂರ್ತಿ ಯಾರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಮಂಡೇಲಾ ಅವ್ರು ಕೇಳಿದಾಗ, ಅಫ್ಕೋರ್ಸ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅಂತ ನೆಲ್ಸನ್ ಮಂಡೇಲಾ ಹೇಳಿದ್ರು. ಹೇಳೋದಷ್ಟೇ ಅಲ್ಲ, ತಮಾಷೆ ಹೇಳಿದ್ರಂತೆ, ಯು ಗೇವ್ ಅಸ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬಟ್ ಗೇವ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ. ಎಷ್ಟು ಒಳ್ಳೆ ಮಾತಿದೆ. 21 ವರ್ಷದಲ್ಲಿ ಒಂದು ಮಹಾತ್ಮ ಆಗುವಂತ ತಯಾರಿಯನ್ನು ಮಾಡಿ ಕಳಿಸಿದ್ರು ಅಲ್ಲಿ ಅಂತ.

ಇಂಗ್ಲಿಷರಿಗಿಂತ ಇಂಗ್ಲಿಷರಾಗಿದ್ರು ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಇದ್ದಾಗ. ದರ್ಬಾರ್ನಲ್ಲಿ ಮನೆ, ದೊಡ್ಡ ಮನೆ, ಆ ಮನೆ ನೋಡಿದ್ದೆ ನಾನು. ತಮಾಷೆ ಅನಿಸ್ತಿತ್ತ ಮನೆ ನೋಡಿದಾಗೆಲ್ಲ ನನಗೆ. ಆ ದೊಡ್ಡ ಮನೆಯಲ್ಲಿ ಸಾಕಷ್ಟು ಜನ ಇರೋರಂತೆ ಅವ್ರ ಮನೇಲಿ. ದೊಡ್ಡ ಮನೆ ಇದ್ರು ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಗಾಂಧೀಜಿಗೆ ಅನ್ಸೋಕ್ ಶುರು ಆಯ್ತು, ಈ ಆಡಂಬರ ಜೀವನ ಚೆನ್ನಾಗಿಲ್ಲ, ಸರಳವಾಗಿರ್ಬೇಕು ಅಂತ ಹೇಳಿ ತಮ್ ತಮ್ ಕೆಲಸ ತಾವು ಮಾಡ್ಕೋಬೇಕು ಅಂತೆಲ್ಲ ಹಾಕಿದ್ರು. ಒಂದು ವಿಶೇಷ, ಅದು ಯಾಕೋ ನನಗೆ ಅರ್ಥ ಆಗ್ಲಿಲ್ಲ. ಆ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸಾಕಷ್ಟು ಜನ ಹಿಂದೂ ಮತ್ತು ಕ್ರೈಸ್ತ ಗುಮಾಸ್ತರಿದ್ರು, ಬರ್ಕೊಳ್ಳೋದಕ್ಕೆಲ್ಲ ಗುಮಾಸ್ತರೆಲ್ಲ ಕೂತ್ಕೊಳ್ಳೋರು, ಅಲ್ಲೇ ಇರೋರು, ಮನೆಯಲ್ಲೇ ಇರೋರಂತೆ. ಅವರವರಿಗೆ ಅವ್ರು ಇರೋದಕ್ಕೆ ಅಂತ ಹೇಳಿ ಮನೆ ಇದ್ದಾಗ ಅವ್ರ ಮೂತ್ರದ ಪಾತ್ರೆ ಇರೋದು ರೂಮಲ್ಲಿ. ಟಾಯ್ಲೆಟ್ ಯಾಕೆ ಮಾಡ್ತಿರ್ಲಿಲ್ಲೋ ಗೊತ್ತಾಗ್ಲಿಲ್ಲ ನನಗೆ. ಮೂತ್ರದ ಪಾತ್ರೆ ಇರೋದು, ಅದು ಅವರೇ ತೊಳ್ಕೋಬೇಕು, ಎಲ್ಲರೂ ತಮ್ಮ ತಮ್ಮ ಪಾತ್ರೆ ತಾವು ತೊಳ್ಕೋಬೇಕು ಅಂತ ಪದ್ಧತಿ ಇತ್ತು. ಅವ್ರಿಗೆಲ್ಲ ಕಲಿಸಿದ್ರು ಹೀಗೆ ಮಾಡ್ಕೋಬೇಕು ಅಂತ ಮಾಡ್ತಿದ್ರು. ಕೆಲವರು ಮರೆತು ಬಿಡ್ತಿದ್ರಂತೆ, ಅದನ್ನೆಲ್ಲ ಕಸ್ತೂರ್ಬಾ ಮಾಡ್ತಾ ಇದ್ರು. ಇವ್ರು ಯಾರ್ಯಾರು ಬರ್ತು ಹೋದ್ರೆ ಅವ್ರ ಮೂತ್ರದ ಪಾತ್ರೆಗಳನ್ನು ತೊಳಿಬೇಕು ಅಂತ ಇತ್ತು. ಆದ್ರೆ ಇನ್ನೊಂದು ಗಮನಿಸ್ಬೇಕು ಸ್ನೇಹಿತರೆ, ನಾ ಹೇಳುದು ಇದು ಆದದ್ದು ಆ ಕಾಲಕ್ಕೆ, 18ನೇ ಶತಮಾನದ ಎಂಡ್ ಕೊನೆ ಭಾಗಕ್ಕೆ ಬಂದಾಗ ಆದಂತಹದ್ದು, 1890 ಆ ಭಾಗಕ್ಕೆ ಬಂದಾಗ ಆದಂತಹದ್ದು. ಆ ಕಾಲಕ್ಕೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕಾನ್ಸರ್ವೇಟಿವ್ ಮೈಂಡ್ ನಮ್ದೆಲ್ಲಾನು. ಕಸ್ತೂರ್ಬಾ ಸಂಪ್ರದಾಯದಲ್ಲಿ ಬಂದಂತಹ ಹೆಣ್ಮಗಳು, ಆಕೆಗೆ ಯಾರ್ದೋ ಮೂತ್ರ ಪಾತ್ರೆ ತೊಳಿ ಅಂದ್ರೆ ಏನ್ ಕಷ್ಟ ಆಗಿರ್ಬೇಕಲ್ಲ, ಆಕೆಗೆ ಕಷ್ಟ ಆಗಿರ್ಬೇಕು. ಆದ್ರೂ ತೊಳಿತಾ ಇದ್ರಂತೆ. ಆದ್ರೆ ಒಂದು ಘಟನೆ ಆಯ್ತು ಅಂತ ಹೇಳ್ತಾರೆ. ಒಬ್ಬ ಹೊಸ ಹುಡುಗ ಬಂದ, ಅವನು ಕ್ರೈಸ್ತ ಗುಮಾಸ್ತ, ಆದ್ರೆ ಅವನು ಪಂಚಮ ವರ್ಣದ ತಂದೆ ತಾಯಿಗಳಿಗೆ ಜನಿಸಿದ್ದವನು ಅಂತ. ಅಂದ್ರೆ ಅವನು ಅನ್ಟಚಬಲ್, ಅಸ್ಪೃಶ್ಯನ್ ಆಗಿದ್ದವನು, ಅವನು ಕ್ರಿಸ್ತ ಧರ್ಮಕ್ಕೆ ಬಂದಿದ್ದಾನೆ, ಈಗ ಗುಮಾಸ್ತಾಗಿ ಬಂದ. ಅವನಿಗೆ ಗೊತ್ತಿಲ್ಲ ತನ್ನ ಕೆಲಸ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ತೊಳ್ಕೋಬೇಕು ಅಂತ ಗೊತ್ತಿಲ್ಲ, ಹಾಗೆ ಇಟ್ಟು ಹೋಗ್ಬಿಟ್ಟ. ಕಸ್ತೂರ್ಬಾ ಬೇಜಾರಾಯ್ತು ಆಕೆಗೆ. ದಯವಿಟ್ಟು ಗಮನಿಸ್ ಸಂಪ್ರದಾಯ ಸ್ಥಾನದಲ್ಲಿ ಬಂದಂತ ಹೆಣ್ಮಗಳು, ಆಕೆ ಏನ್ ಮಾಡಿದ್ಲು ಅಂದ್ರೆ ಮಾಡಲ್ಲ ಅನ್ಲಿಲ್ಲ, ಆ ಪಾತ್ರೆ ತಗೊಂಡು ಅಟ್ಟ ಇಳಿದ್ ಬರ್ತಾ ಇದ್ದಾಳೆ. ಮೆಟ್ಲು ಇಳಿದ್ ಬರ್ತಾ ಇರ್ಬೇಕಾದ್ರೆ ಆಗ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹೋಗ್ತಾ ಇದೆ, ಏನ್ ನನ್ನ ಕರ್ಮಪ್ಪ ಇದೆಲ್ಲ ಮಾಡ್ಬೇಕಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಅದನ್ನು ಕಂಡು ಗಾಂಧೀಜಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತಂತೆ, ಭಾರಿ ಸಿಟ್ಟು ಬಂತು. ಅದನ್ನು ತೊಳೆಯೋದಷ್ಟು ದೊಡ್ಡದಲ್ಲ ಗಾಂಧೀಜಿಗೆ, ಸಂತೋಷವಾಗಿ ತೊಳಿಬೇಕು ಅಂತ ಇವ್ರ ಹಠ. ತೊಳೆಯೋದಂತೂ ಕಂಪಲ್ಸರಿ, ಅದು ತೊಳೆದು ಸಂತೋಷವಾಗಿ ತೊಳಿಬೇಕು ಅಂತ ಹೇಳಿದ್ರಂತೆ. ಆಕೆ ಇದು ಏನ್ ಕರ್ಮ ನನಗೆ, ಇದು ಯಾಕೆ ಹಿಂಗ್ ಮಾಡ್ಬೇಕು ನಾನು ಅಂತ ಕೇಳ್ದಂತೆ. ಅಂದ ತಕ್ಷಣ ಇವ್ರು ಏನ್ ಮಾಡಿದಾರೆ ಗೊತ್ತಾ, ಕೋಪ ಆಕೆ ರಟ್ಟೆ ಹಿಡಿದು ದರ ದರ ದರ ಎಳ್ಕೊಂಡು ಗೇಟ್ ಹೊರಗೆ ಬಂದು ಮನೆಯನ್ನು ತಳ್ಬಿಟ್ರು, ಹೊರಗೆ ಹೋಗು ನೀನು, ಎಲ್ಲಾದ್ರೂ ಹೋಗ್ಬಿಡು ನೀನು ಅಂತ ತಳ್ಬಿಟ್ರು. ಆಕೆ ಎಲ್ಲಿ ಹೋಗ್ಬೇಕು, ಆಕೆ ಏನ್ ಮಾಡಿದ್ಲು ಅಂದ್ರೆ ಪಾತ್ರೆಯನ್ನು ಬಿಸಾಕ್ಬಿಟ್ಟು ಕೆಳಗಡೆ ನಾಚಿಕೆ ಆಗಲ್ಲ ನಿಮಗೆ ಅಂದ್ಲು. ಒಬ್ಬ ಹೆಂಗಸಿನ ಕರ್ಕೊಂಬಂದು ಭಾರತದಿಂದ ಬೇರೆ ದೇಶದಲ್ಲಿ ಯಾವುದೋ ದೇಶದಲ್ಲಿ ಬಂದು ಹೊರಗೆ ಹೋಗೊಂದು, ಎಲ್ಲಿ ಹೋಗ್ಬೇಕು ನಾನು, ನಾಚಿಕೆ ಆಗಲ್ಲ ನಿಮಗೆ ಅಂದಂತೆ. ಅಷ್ಟು ವಾಪಸ್ ಯಾವಾಗ ಕಸ್ತೂರ್ಬಾ ಅಂದ್ರು, ಗಾಂಧೀಜಿಗೆ ಚೌಟಿಯಿಂದ ಹೊಡೆದಂಗಾಯ್ತು. ಅವ್ರು ಹೇಳ್ತಾರೆ, ನನಗೆ ಬಹಳ ಕಷ್ಟ ಅನಿಸ್ತು ನನಗೆ ಅಂತ ಹೇಳ್ತಾರೆ. ಈ ಘಟನೆ ನನ್ನನ್ನು ಸಾಕಷ್ಟು ಪರಿವರ್ತಿಸಿತು ಅಂತ ಬರೀತಾರೆ. ಪರಿವರ್ತನೆ ಮಾಡುತ್ತೆ ನನ್ನಲ್ಲಿ, ಯಾಕಂದ್ರೆ ತುಂಬಾ ಸಿಟ್ಟು ಬರ್ತಿತ್ತು ಗಾಂಧೀಜಿಗೆ ಮೊದಲು, ಶೀಘ್ರ ಕೋಪ ಬರ್ತಿತ್ತಂತೆ ಗಾಂಧೀಜಿಗೆ. ಅವಾಗ ಅನ್ಕೊಂಡ್ರಂತೆ, ಮತ್ತೊಬ್ಬರ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ನನಗಿಲ್ಲ ಎಂದು ಅರ್ಥವಾದದ್ದು ಅಂದು ನನಗೆ ಅಂತ. ಏನಿದ್ದರೂ ನನ್ನನ್ನು ನಾನೇ ತಿದ್ದಿಕೊಳ್ಳಬೇಕು, ನಾನು ತೊಳಿತೇನೆ ಪಾತ್ರೆಯನ್ನ ಅಂತ ಹೇಳಿದ್ರಂತೆ. ಕೆಲವು ಸಲ ಮಾಡಿದ್ರು ಕೂಡ, ಗಾಂಧೀಜಿನೇ ಮಾಡ್ತಿದ್ರು ಕೆಲವು ಸಲ ತೊಳಿತಿದ್ರು.

ಕೋಪ ಮನುಷ್ಯನ ದೌರ್ಬಲ್ಯದ ಪ್ರತೀಕ ಅಂತ ನನಗೂ ತುಂಬಾ ನಂಬಿಕೆ ಇದೆ ಅದ್ರ ಮೇಲೆ. ಅದಕ್ಕೆ ಲಾಸ್ ಆಫ್ ಟೆಂಪರ್ ಅಂತಾರೆ ನೋಡಿ, ಗೇನ್ ಆಫ್ ಟೆಂಪರ್ ಅನ್ನಲ್ಲ. ವೈ ಡು ವಿ ಲೂಸ್? ಕಳ್ಕೋಬೇಕಾಕೆ. ಕೋಪ ಬಂದಾಗ ರ್ಯಾಷನಲ್ ಇರೋಲ್ಲ, ರೀಸನ್ ಇರೋಲ್ಲ. ಗಾಂಧೀಜಿಗೆ ಹಂಗೆ ಆಗ್ಬಿಡೋದು. ಅದಕ್ಕೆ ಹೇಳಿದ್ರಂತೆ ಕೋಪ ದೌರ್ಬಲ್ಯದ ಪ್ರತೀಕ ಅಂದ್ಬಿಟ್ಟು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತಂದ್ರಂತೆ. ಅದಕ್ಕೆ ಅವರ ಜೀವನ ಚರಿತ್ರೆಯನ್ನು ಬರೆದಂತಹ ಫಿಶರ್, ಒನ್ ಆಫ್ ದಿ ಫೈನೆಸ್ಟ್ ಬಯೋಗ್ರಫೀಸ್ ಆಫ್ ಗಾಂಧಿ ಅದರ್ ದ್ಯಾನ್ ಹಿಸ್ ಓನ್, ಫಿಶರ್ ಬರೀತಾನೆ, ದಿಸ್ ವಾಸ್ ಅ ರಿಮಾರ್ಕಬಲ್ ಕೇಸ್ ಆಫ್ ಸೆಕೆಂಡ್ ಬರ್ತ್ ಇನ್ ಒನ್ ಲೈಫ್ ಟೈಮ್ ಅಂತ. ಎಷ್ಟು ಚೆನ್ನಾಗಿ ಬರೀತಾನೆ, ಇದು ಒಂದೇ ಜೀವನದಲ್ಲಿ ಎರಡನೇ ಹುಟ್ಟು ಬಂದಂಗಾಗಿತ್ತು ಗಾಂಧೀಜಿಗೆ. ಅಂದಿಂದ ಕೋಪ ಮಾಡ್ಕೊಳ್ಳೋದನ್ನು ಗಾಂಧಿ ಕಮ್ಮಿ ಮಾಡ್ಕೊಂಡ್ಬಿಟ್ರು. ಗಾಂಧಿ ಕೋಪ ಮಾಡ್ಕೋತಿರ್ಲಿಲ್ಲ, ಕೋಪಿ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂಡ ಹುಸಿ ಕೋಪ, ಕೆಲಸ ಆಗ್ಲಿಲ್ಲ ಅಂತ ಅಷ್ಟು ಅನ್ನೋದು ಅಷ್ಟೇನೆ. ಆದ್ರೆ ಅವ್ರ ಬಗ್ಗೆ ತುಂಬಾ ಪ್ರೀತಿ ಇರ್ತಿತ್ತು ಅವರಿಗೆ, ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟರು ಅವರು ಅಂತ ಹೇಳಿ. ಅದಕ್ಕೆ ಕೋಪ ಶಮನದ ಒಂದು ವಿಧಿ ಇದು ಅಂತ. 6 ವರ್ಷ ಆದ್ಮೇಲೆ ಭಾರತಕ್ಕೆ ಬರಬೇಕು ಅಂತ ವಿಚಾರ ಮಾಡ್ಕೊಂಡ್ರು. ಬಂದ್ಬಿಡ್ಬೇಕಿನ್ನ ಅಂತ ತೀರ್ಮಾನ ಆಯ್ತು, ಹೇಳು ಆಯ್ತು, ಅವ್ರ ಬೀಳ್ಕೊಡುಗೆ ಸಮಾರಂಭನೂ ಆಯ್ತು. ಬೀಳ್ಕೊಡ್ಬೇಕಲ್ಲ, ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಗಾಂಧೀಜಿ ನಮಗೋಸ್ಕರ ಅಂತ ಹೇಳಿ ಚಿನ್ನ ಬೆಳ್ಳಿ ವಜ್ರದೆಲ್ಲ ಆಭರಣ ಎಲ್ಲ ಕೊಟ್ಟಿದ್ರಂತೆ, ಇವರಿಗೆಲ್ಲ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಸಾಮಾನೆಲ್ಲ ಇದೆ. ಗಾಂಧೀಜಿಗೆ ವಿಚಾರ ಬಂತಂತೆ, ಇದು ಕೊಟ್ಟದ್ದು ನಾನು ಮಾಡಿದ ಸಮಾಜ ಕೆಲಸಕ್ಕೆ, ನನಗೆ ತಗೊಳಕ್ಕೆ ಏನು ಹಕ್ಕಿದೆ ಇದನ್ನ ಅಂತ ಹೇಳಿ ಅವ್ರು ಹೇಳ್ತಾರೆ. ಮನಸ್ಸಿನಲ್ಲಿ ತಳಮಳ, ಯಾಕಂದ್ರೆ ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಏನ್ ಮಾಡೋದು ಹಾಗಾದ್ರೆ? ಒಂದು ದತ್ತಿ ಮಾಡಿಬಿಡೋಣ, ಒಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟಿಗೆ ಕೊಟ್ಟು ಧರ್ಮದರ್ಶಿಗಳನ್ನ ಅಪಾಯಿಂಟ್ ಮಾಡಿ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ಕೊಳ್ಳಿ, ಸಮಾಜ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂದ್ರಂತೆ. ಡೆಮೋಕ್ರೆಟಿಕ್ ನೋಡಿ, ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡ್ರಂತೆ. ಅವ್ರನ್ನ ಒಪ್ಪಿಸೋದು ಕಷ್ಟ ಆಗಿರಲಿಲ್ಲ ಅಂತ ಬರೀತಾರೆ ಗಾಂಧಿ. ಖಂಡಿತ ಕಷ್ಟ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ಕೇಳ್ಬಿಡ್ತಿದ್ರು ಮಕ್ಕಳು. ಮಕ್ಕಳಿಗೆ ಹೇಳಿದ್ರಂತೆ, ನೋಡಪ್ಪ ಇದು ನಮ್ದಲ್ಲ, ಕೊಟ್ಟುಬಿಡೋಣ ಪಾಪು ಅಂತ ಹೇಳಿದ್ರು ಅವರು. ಆದ್ರೆ ಒಪ್ಪಿಸೋದು ಕಷ್ಟ ಆದದ್ದು ಕಸ್ತೂರ್ಬಾ ಅವ್ರನ್ನ.

0: रेडियो सारंग 107.8 FM।
1: ಕಡೆಯ ದಿವಸ ಬಹಳ ತಮಾಷೆ ಆಗಿದೆ. ಅಲ್ಲಿ ಅವ್ರು ಕಸ್ತೂರ್ಬಾ ಕೊಟ್ಟಿರಲಿಲ್ಲಂತೆ. ಹೊರಡೋ ದಿವಸ ಬೆಳಿಗ್ಗೆ ಎಲ್ಲ ಆಭರಣ ಇತ್ತಲ್ಲ ಗಂಟು ಕಟ್ಟಿ ತಂದು ಗಾಂಧಿ ಮುಂದಿಟ್ಟು ತಗೊಳ್ಳಿ, ಇನ್ನಿಟ್ಕೊಂಡು ನಾನಾದ್ರೂ ಏನ್ ಮಾಡಲಿ ಅಂತ ಅದನ್ನು ಕೊಟ್ಬಿಟ್ರಂತೆ. ಎಲ್ಲ ಆಭರಣಗಳನ್ನೆಲ್ಲ ಕೊಟ್ಟು ಒಂದು ದತ್ತಿ ಮಾಡಿ ಅದನ್ನ ಸಮಾಜ ಕೆಲಸಕ್ಕೆ ಉಪಯೋಗಿಸಬೇಕು ಅಂತ ಹೇಳಿ ಈಗ ನಿರಪೇಕ್ಷ ಭಾವನೆಯನ್ನ ಗಾಂಧಿ ತೋರ್ಸೋಕೆ ಶುರು ಮಾಡಿದ್ರು. ನನಗೇನೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಲಕ್ಷ್ಮೀದಾಸರ ಆರೋಗ್ಯ ಕೆಡ್ತಾ ಇತ್ತು. ದೊಡ್ಡಣ್ಣ ಅವ್ರು ಅಪೇಕ್ಷೆ ಮಾಡಿದ್ದೇನು ಅಂದ್ರೆ, ತಮ್ಮ ಹೋಗಿದ್ದಾನೆ, ದುಡ್ಡು ಕಳಿಸ್ತಾನೆ ಮನೆಗೆ ಅಂತ ವಿಚಾರ ಮಾಡಿದ್ರು. ಆದ್ರೆ ಗಾಂಧೀಜಿ ಈ ಪ್ರತಿಜ್ಞೆ ತಗೊಂಡ್ರಲ್ಲ, ಸಮಾಜಕ್ಕೋಸ್ಕರ ಬದುಕಬೇಕು, ನಾನು ದುಡ್ಡೇ ಬೇಡ ಸಂಬಳನೇ ಬೇಡ ಅಂತ ಶುರು ಮಾಡಿಬಿಟ್ರು. ಆಗ ತಮ್ಮ ಬರೆದ, ಅಣ್ಣ ಬರೆದ್ರೊಂದು ಪತ್ರ, ಹಿಂಗೆ ಮಾಡಿದ್ರೆ ಹೇಗೆ ಅಂತ. ಅದು ಗಾಂಧೀಜಿ ಪತ್ರ ಬರೆದಿದ್ದಾರೆ, ಎಷ್ಟು ಅದ್ಭುತವಾದ ಪತ್ರ ಬರೆದಿದ್ದಾರೆ ಅಂದ್ರೆ, ಬಹುಶಃ ಯಾವ ಅಣ್ಣಗೂ ತಮ್ಮ ಹಂಗೆ ಬರೆದಿರ್ಲಿಕ್ಕಿಲ್ಲ. ಅಣ್ಣ ನಾನು ದುಡ್ಡು ಕಳಿಸ್ತೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಿರಲಿಲ್ಲ. ಎಷ್ಟು ಸಾಧ್ಯತೆಯೋ ಅಷ್ಟು ಕಳಿಸಿದ್ದೇನೀಗ, ಕಳಿಸಿದ್ದೆಲ್ಲ ನಿಮಗೆ ಆಗಲಿ. ಭಾರತದಲ್ಲಿರುವಂಥ ಯಾವುದೇ ಆಸ್ತಿಯಲ್ಲಿ ಒಂದು ಚೂರು ಕೂಡ ನನಗೆ ಬೇಡ, ಈ ಬರ್ಕೊಡ್ತೀನಿ ನಿಮಗೆ ಆಗಲಿ ಅದು. ಎರಡನೇದು, ಅಕಸ್ಮಾತ್ ನನಗಿಂತ ಮೊದಲು ನೀವು ಕಾಲುವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನಾನು ನೋಡ್ಕೋತೇನೆ. ಆದರೆ ತುಂಬ ಶ್ರೀಮಂತಿಕೆಯಲ್ಲಿ ಇಡ್ತೀನಿ ಅಂತ ನಂಬಿಕೆ ಇಟ್ಕೋಬೇಡಿ. ನಾನು ಹೇಗಿದ್ದೀನೋ ಹಾಗೆ ಮಕ್ಕಳಿಗೆ ಇಟ್ಕೋತೀನಿ, ಅವ್ರನ್ನು ಕೂಡ, ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಬರುದು. ಅಲ್ಲಿ ಹರಿಲಾಲ್ ಬಗ್ಗೆ ಬರೀತಾರೆ, ನೀವು ಹರಿಲಾಲ್ ಮದುವೆ ಬಗ್ಗೆ ಏನು ಬರೆದಿದ್ದೀರಿ, ಆತ ನನ್ನ ಮಗ ಅನ್ನೋದನ್ನೇ ಮರಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇನೆ ನಾನು. ಅದರಿಂದ ಅದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಬೇಡಿ, ನಿಮಗೇನು ತೋಚಿತೋ ಆ ಥರ ಮಾಡ್ಕೊಳ್ಳಿ ಅಂತೆಲ್ಲ ಬರೆದು, ನನ್ನ ಜೀವನ ಇನ್ನ ಮೇಲೆ ಸಮಾಜಕ್ಕೆ ಸೇರಿದ್ದು, ಸಮಾಜ ನನ್ನ ಹೇಗಿಡ್ತದೋ ಹಾಗಿರ್ತೇನೆ, ನನ್ನದಾದದ್ದು ಯಾವುದು ಉಳಿದಿಲ್ಲ ಇವತ್ತು ಅಂತ ಬರೆದು ಕಳಿಸ್ತಾರೆ. ಇನ್ನೊಂದು ಪ್ರಸಂಗ ಆದಂಥದ್ದು, ಒಂದು ದಿವಸ ಜೋಹಾನ್ಸ್ಬರ್ಗ್ ರೈಲ್ವೆ ನಿಲ್ದಾಣದಲ್ಲಿ ಕುಳಿತು ಇವರು ಪ್ರವಾಸಕ್ಕೆ ಹೊರಟಾಗ ಅವರ ಸ್ನೇಹಿತ ಜೊತೆಗಿರುವಂಥವನು ಹೆನ್ರಿ ಪೊಲಾಕ್ ಅನ್ನಂತ ಮನುಷ್ಯ ಬಂದು ಕೈಯಲ್ಲಿ ಪುಸ್ತಕ ಕೊಟ್ಟನಂತೆ. ರಾತ್ರಿ ಪ್ರವಾಸಕ್ಕೆ ಹೋಗ್ತಿರಲ್ಲ, ಟ್ರೈನ್ನಲ್ಲಿ ಓದ್ತಾ ಹೋಗಿ ಟೈಮ್ ಸಿಕ್ಕಾಗ ಅಂತ ಹೇಳಿ ಒಂದು ಪುಸ್ತಕ ಕೊಟ್ಟ. ಅದು ಜಾನ್ ರಸ್ಕಿನ್ ಅನ್ ಟು ದಿಸ್ ಲಾಸ್ಟ್ ಅಂತ ಪುಸ್ತಕ, ಅನ್ ಟು ದಿಸ್ ಲಾಸ್ಟ್ ಅಂತ ಸಣ್ಣ ಪುಸ್ತಕ. ತಾವು ಓದಿದ್ರೆ ಅರ್ಥ ಆಗುತ್ತೆ, ತಮಾಷೆ ಪುಸ್ತಕ. ನಾವು ಓದಿದ್ದೇನೆ ಪುಸ್ತಕ, ಅದನ್ನು ಅನ್ ಟು ದಿಸ್ ಲಾಸ್ಟ್ ಅಂತ, ಚೆನ್ನಾಗಿದೆ ಪುಸ್ತಕ. ಅದನ್ನು ಗಾಂಧೀಜಿಗೆ ಎಷ್ಟು ಇಷ್ಟ ಆಯಿತು ಅಂತಂದ್ರೆ, ಅದನ್ನು ಮಲ್ಕೊಳ್ಳಿಲ್ಲ ಟ್ರೈನ್ನಲ್ಲಿ, ಅವರು ಪೂರ್ತಿ ಕುಳಿತು ಅದೇ ಓದಿದ್ರು. ಓದ್ಬಿಟ್ಟು ಪೂರ್ತಿ ಮುಗಿಸಿ ಹೇಳ್ತಾರೆ, ನನ್ನ ಜೀವನಕ್ಕೆ ಒಂದು ಗತಿಯನ್ನು ಕೊಟ್ಟಂತ ಪುಸ್ತಕ ಇದು, ನನ್ನ ಜೀವನ ಗತಿಯನ್ನು ಬದಲಾಯಿಸ್ತಿದ್ವು ಅಂತ. ನಿಜವಾಗಿ ಹೇಳಬೇಕಂದ್ರೆ ನಾನು ಪುಸ್ತಕ ಓದ್ದೆ, ವಿಶೇಷ ಏನು ಅನಿಸ್ತಿಲ್ಲ ನನಗೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಅದಕ್ಕೆ ಫಿಶರ್ ಬರೀತಾನೆ, ಎ ಕ್ರಿಯೇಟಿವ್ ರೀಡರ್ ಈಸ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್ ಅಂತ. ಒಬ್ಬ ಸೃಜನಶೀಲ ಓದುಗ ಪುಸ್ತಕದ ಎರಡನೇ ಬರಹಗಾರ ಇದ್ದಂಗೆ. ನೋಡಿ, ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಭಾವನೆ ಇದೆ, ಚಿಂತನೆ ಇದೆ, ಆ ಚಿಂತನೆಗೆ ಒಂದು ರೂಪವನ್ನು ಪುಸ್ತಕ ಕೊಡ್ತಿದ್ರೆ ಆ ಪುಸ್ತಕ ಚೆನ್ನಾಗಿದೆ ಅನ್ಸುತ್ತೆ. ನನ್ನ ಚಿಂತನೆಗೆ ಹೊಂದದೇ ಇಲ್ದಿದ್ರೆ ಏ ಪುಸ್ತಕ ಚೆನ್ನಾಗಿಲ್ಲ ಅದು ಅಂತ ಅನ್ಸುತ್ತೆ. ಅಂದ್ರೆ ಪುಸ್ತಕ ಹೊಸ ವಿಷಯವನ್ನು ಕೊಡೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಯನ್ನು ಉದ್ದೀಪನ ಮಾಡ್ತದೆ ಅಂತ. ಇವ್ರ ಮನಸ್ಸಲ್ಲಿ ಇತ್ತು, ಯಾವುದೋ ಜೀವನದಲ್ಲಿ ಇರಬೇಕು ಅವ್ರ ಮನಸ್ಸಲ್ಲಿ. ಈಗ ನಾನು ನಿಧಾನವಾಗಿ ನಮ್ಮ ದೈಹಿಕ ಶ್ರಮಕ್ಕೆ ಇಂದ್ರಿಯ ನಿಗ್ರಹಕ್ಕೆ ಹೋಗಬೇಕು, ನಿಸರ್ಗ ಕಡೆ ಹೋಗಬೇಕು ಅಂತ ಅನ್ಕೊಂಡಿದ್ದಾರೆ ಮನಸ್ಸಲ್ಲಿ ಇವರು. ಆ ಹೊತ್ತಿಗೆ ಪುಸ್ತಕ ಓದಿದ್ರು, ತುಂಬಾ ಇಷ್ಟ ಆಗ್ಬಿಡ್ತು. ಅವ್ರು ಹೇಳ್ತಾರೆ, ಇನ್ನೇನಿಲ್ಲ, ಒಂದು ಫಾರ್ಮ್ ಮಾಡಿ ಅಲ್ಲೇ ಇರಬೇಕು, ನಾವು ಕಾಯಕದ ಬದುಕನ್ನು ಬದುಕಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಹೇಳಿದ್ನಲ್ಲ, ಎ ಗುಡ್ ರೀಡರ್ ಬಿಕಮ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್. ನನಗೆ ಆದಂತಹ ಭಾವನೆಗಳನ್ನ ಪುಸ್ತಕ ತೋರಿಸ್ತಾ ಇದ್ರೆ ಪುಸ್ತಕ ಒಳ್ಳೇದು ಅನ್ಸುತ್ತೆ.

ನಮಗೆ ಅನಿಸಲ್ವ ಕೆಲವು ಪುಸ್ತಕದ ಬಗ್ಗೆ ಚರ್ಚೆ ಆಗೋದು ನೋಡಲ್ವ ನಮ್ಮ ಪೇಪರಲ್ಲಿ? ಯಾವುದೋ ಪುಸ್ತಕ ತುಂಬ ಚರ್ಚೆ ಬರುತ್ತೆ, ಆ ಪುಸ್ತಕ ಚೆನ್ನಾಗಿಲ್ಲ ಅಂತ ಕೆಲವರು, ಚೆನ್ನಾಗಿದೆ ಅಂತ ಕೆಲವರು, ಅವರವರ ಮನಸ್ಸಿನ ಭಾವನೆಗಳನ್ನು. ಅದಕ್ಕೆ ಒಬ್ಬ ಸೈಕಾಲಜಿಸ್ಟ್ ಭಾಳ ಚೆನ್ನಾಗಿ ಹೇಳ್ತಾನೆ, ಹೂ ಆರ್ ಗುಡ್ ಪೀಪಲ್, ಪುಸ್ತಕ ಅಂತ ಬಿಡಿ, ಹೂ ಆರ್ ಗುಡ್ ಪೀಪಲ್, ಗುಡ್ ಪೀಪಲ್ ಆರ್ ದೋಸ್ ಹೂ ಎಕ್ಸೆಪ್ಟ್ ಮೈ ಐಡಿಯಾಸ್ ಅಂತ. ನನ್ನ ಮಾತನ್ನು ಒಪ್ಪೋರು ಒಳ್ಳೆಯವರು. ನಾ ಮಾತಾಡಲ್ವಾ, ಮನೆಮಂತಂಗೆ ಎಷ್ಟು ಚೆನ್ನಾಗಿದ್ದಾರೆ ಹುಡುಗ, ಈ ಕೆಟ್ಟ ಹೋಗಿದ್ದಾನ ಅವನು. ಯಾಕಂದ್ರೆ ಮನೆಯವರೆಗೆ ನನ್ನ ಮಾತು ಕೇಳ್ತಾ ಇದ್ದ, ಈ ಕೇಳ್ತಾ ಇಲ್ಲ ಅಷ್ಟೇನೆ. ಎಲ್ಲಿವರೆಗೂ ನನ್ನ ಮಾತಿಗೆ ಒಪ್ಪಿಗೆ ಕೊಡ್ತಾರೋ ಅವ್ರು ಒಳ್ಳೆಯವರು. ಹಾಗೆ ಪುಸ್ತಕ ಕೂಡ ಹಾಗಾಯಿತು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಫಿಷರ್ ಬರೀತಾನೆ, ಹಿ ಪುಟ್ ಥಿಂಗ್ಸ್ ಇನ್ ಟು ಇಟ್ ಅಂಡ್ ಟುಕ್ ಬ್ಯಾಕ್ ವಿತ್ ಇಂಟ್ರೆಸ್ಟ್ ಅಂತ. ತನ್ನ ಮನಸ್ಸಿನ ಚಿಂತನೆಗಳನ್ನ ಪುಸ್ತಕದಲ್ಲಿ ಹಾಕಿ ಬಡ್ಡಿ ಸಹಿತ ವಾಪಸ್ ತಕೊಂಡ್ರು ಗಾಂಧಿ, ಅದರಿಂದ ಪುಸ್ತಕ ಚೆನ್ನಾಗಿದೆ ಅನಿಸ್ಬಿಡ್ತು ಅಂತ. ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಫೀನಿಕ್ಸ್ ಹತ್ರ ಒಂದು 100 ಎಕರೆ ಫಾರ್ಮ್ ಮಾಡಿದ್ರು. ಸಾಮಾನ್ಯ ಜೀವನ ಎಲ್ಲರೂ ಅಲ್ಲೇ ಇರಬೇಕು, ಎಲ್ಲರೂ ಗುಡಿಸ್ಲ, ದೈಹಿಕ ಶ್ರಮ, ನಿಸರ್ಗ ಚಿಕಿತ್ಸೆ, ಇಂದ್ರಿಯ ನಿಗ್ರಹಗಳ ಪ್ರಯೋಗಗಳು, ಅಲ್ಲಿಂದ ಬ್ರಹ್ಮಚಾರಿ ವ್ರತವನ್ನು ಆಲಿಸ್ಕೊಂಡ್ ಬಂದ್ರು ಗಾಂಧೀಜಿ ಕೊನೆವರೆಗೂ ಅಂತ. ಸಾಂಘಿಕ ಜೀವನಕ್ಕೆ ನಾಂದಿ ಆಯಿತು ಅಂತ. ನೋಡಿ, ಯಾರೊಂದಿಗೂ ಮಾತಾಡದೆ ಇದ್ದಂತಹ ಗಾಂಧಿ ಮೊದಲು ಸಂಕೋಚಿತ ಸ್ವಭಾವದಿದ್ದಂಥವರು ಈಗ ಎಲ್ಲರ ಜೊತೆಗೆ ಬದುಕಬೇಕು ಅಂತ ತೀರ್ಮಾನಕ್ಕೆ ಬಂದರು. ಎಲ್ಲರೂ ಕೂಡ ಆಗಿರ್ಬೇಕು, ಎಲ್ಲರೂ ಕೂಡ ಊಟ ಮಾಡಬೇಕು, ಎಲ್ಲರೂ ಕೂಡ ಅಡುಗೆ ಮಾಡಬೇಕು, ಕೆಲಸ ಹಂಚ್ಕೊಂಡಿದ್ದಾರೆ, ಎಲ್ಲ ಕೆಲಸ ಹಂಚ್ಕೊಂಡು ತಾವೇ ಮಾಡಬೇಕು ಅನ್ನುವಂಥ ಕೆಲಸ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ರು ಅಂತಂದ್ರೆ, ಈ ಪೋಲಾಕ್ ಅಂತ ಹೇಳಿದ್ನಲ್ಲ, ಪೋಲಾಕ್ ಅವನ ಹೆಂಡತಿಗೆ ಒಂದು ಗುಡಿಸಲ ಕೊಟ್ಟಿದ್ದಾರೆ. ಆ ಗುಡಿಸಲು ಪಾಪಕ್ಕೆ ಒಂದ್ಸಲ ಬಂದು ಕೇಳಿದಂತೆ, ಒಂದೆರಡು ಕರ್ಟನ್ ತರಿಸ್ಕೊಡಿ ಕಿಟಕಿಗೆ ಹಾಕೋದಕ್ಕೆ, ಆಮೇಲೆ ಒಂದೆರಡು ಪೇಂಟಿಂಗ್ ಹಾಕೋಣ ಗುಡಿಸಲದಲ್ಲಿ ಅಂತ. ಇವ್ರು ಕೇಳಿದ್ರು, ಯಾಕೆ ವೇಸ್ಟ್ ಮಾಡ್ತಿ ದುಡ್ಡು, ಪೇಂಟಿಂಗ್ ಯಾಕೆ, ಕರ್ಟನ್ ಯಾಕೆ, ಕಿಟಕಿ ನೋಡಿ ನಿಸರ್ಗ ಕಾಣಿಸಲ್ವಾ, ನಿಸರ್ಗ ಕಾಣಿಸಲ್ವಾ, ಅದಕ್ಕಿಂತ ಚೆನ್ನಾಗಿರೋ ಪೇಂಟಿಂಗ್ ಸಿಗತ್ತಾ ನಿನಗೆ ಅಂತ. ಆಕೆನೂ ಹಠ ಬಿಡಲಿಲ್ಲ, ರಾತ್ರಿ ಏನು ಕಾಣಿಸುತ್ತೆ ಅಂದಕ್ಕೆ, ರಾತ್ರಿ ಹೊರಗಡೆ ಕೂತ್ಕೋ ಆಕಾಶ ನೋಡು ಅಂದರು, ಕರ್ಟನ್ ಯಾಕೆ ಬೇಕು ನಿನಗೆ ಅಂತ ಇವ್ರು ಕೇಳಿದ್ರು. ಆಕೆ ಹೇಳಿದ್ದು, ನಿಮ್ಮ ಗೋಡೆ ಇಷ್ಟು ಕೆಟ್ಟದಾಗಿದೆ, ಆ ಕಿಟಕಿಗಳು ಎಷ್ಟು ಹಮೆಚುರಿಸಿದೆ, ಅದು ಅಸಹ್ಯ ಕಾಣುತ್ತೆ, ಅದ್ರ ಮುಚ್ಚೋಕಾದ್ರೂ ಕರ್ಟನ್ ಬೇಕು ಅಂತ. ಇವರು ಜಿಜ್ಞಾಸೆ, ಒಂದು ಕರ್ಟನ್ ಇದಕ್ಕೋಸ್ಕರ ಯಾಕೆ ಬೇಕದು, ಸಿಂಪಲ್ ಆಗಿರಬೇಕು ಅಂತ ಜಗಳಾಡಿದ್ರು. ಆದ್ರೆ ಮರುದಿನ ಸಾಯಂಕಾಲ ಹೊತ್ತಿಗೆ ಅವ್ರ ಕರ್ಟನ್ ಪೇಂಟಿಂಗ್ ಎಲ್ಲ ತರಿಸ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಪ್ರತಿಯೊಂದು ಪರೀಕ್ಷೆ ಮಾಡಿ ಅವಶ್ಯಕ ಅಂದ್ರೆ ಮಾತ್ರ ತರಿಸ್ಬೇಕು, ತರಿಸಬಾರದು ಅಂತ ಗಾಂಧೀಜಿ ಕೆಲಸ ಅವಾಗ. ಇವತ್ತು ಈ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ.

0: കേൾക്കാനുള്ള റേഡിയോ സാരംഗ് 107.8 FM. ഇഞ്ചിപ്പ് പി എം ശ്രീ ദക്ഷിണ കന്നഡ ജില്ലാ പഞ്ചായത്ത് ഉന്നതീകരണ മൽത്തന ഹിരിയ പ്രാഥമിക ശാലെ പൂപ്പാടിക്കൽ മുൽപ്പ കർണാടക തുളു സാഹിത്യ അക്കാഡമി അഞ്ചനെ കെ ടി ആൾവ ഗുരുവന്ദന സമിതിയെടുത്ത് ചന്ദ്രഹാസ് കണന്തൂരു അർണ ഗാന്ധി സാദിന് നടത്തുബത്തിന കെ ടി ആൾവിര് ബൂക്കുനു ബുടുകട മൽത്ത് പാത്തിർന്ന ബിന്നർ നക്കളന പാത്തിരുന്ന കേനൊന്ന് പേർക്ക
1: ഗാന്ധി വാദിയാത് ഗാന്ധി നടത്തി ബത്തിന സാധ്യത ലെക്കനെ ബതുക്ക് ബതുക്കിന കെ ടി ആൾവേര് മേർന ബഗ്ഗെ ബരത്തിന ബുക്കുദ ബഗ്ഗെ പൊലബു മൽപ്പെര ഉള്ളേര് കല്ലൂരു നാഗേഷ് റായ്
2: ഹിരിയരായന ഗുരു കെ ടി ആൾവരെ ബൊക്കൊഞ്ചി എങ്കിലും ഹിരിയ ഗുരു വേദോടി ഈശ്വര ഭട്രെ അക്കാഡമിദ അധ്യക്ഷരെ മമത ഗട്ടിയരെ അഞ്ചനെ ಮಿತ್ತ ಚಾವಡ್ಡಿತ್ತನ ಹಿರಿಯರೇ ಸಬೆಟ್ಟಿತ್ತನ ಕೆ ಟಿ ಆಳ್ವರ್ನ ಶಿಷ್ಯರೇ ಅಂಚನೆ ಹಿರಿಯರೇ ಬಂದುಲೆ ಇಂಟ್ರವೆಲ್ ಬಿಡ್ದಕ್ಕೂ ಅಬ ಇಂಟ್ರವೆಲ್ ಆಯಬೇಕು ಅಂತ ರೈಸ್ ಉಂಟು ಕೆಲವು ಸರ್ತಿ ಇತ್ತೆ ಮಮತಾ ಗಟ್ಟಿ ಮೇರಿ ಪುಸ್ತಕನ ಬಿಡುಗಡೆ ಮಾಡ್ತೀರಿ ರಾಜಾರಾಮ್ ಭಟ್ರು ಕೆ ಟಿ ಆಳ್ವರ್ನ ಸಾಕ್ಷ್ಯ ಚಿತ್ರನ ಬಿಡುಗಡೆ ಮಾಡ್ತೀರಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನಮ್ಮ ತುಳುವೇರು ಒಂದು ಮಾಲೆಡು ನಮ್ಮ ತುಳುನಾಡದ ಹಿರಿಯರನ್ನ ಸಾಧಕರನ್ನ ಪರಿಚಯನು ಬೂಕುದ ಮೂಲಕ ಬುಲ್ಪುಕೊಂಡರೊಂದು ಲೇರು ಆಯ್ತು ರಡ್ನೇದ ಬೂಕು ಗಾಂಧಿ ಸಾದಿಡು ನಡತಿ ಬತ್ತಿನ ಕೆ ಟಿ ಆಳ್ವೇರು ಆಯ್ತ ಶೀರ್ಷಿಕೆ ಕೊರ್ನಾಗ ಸಾಮಾನ್ಯವಾದ ಒಂಜಿ ವ್ಯಕ್ತಿನ ಚಿತ್ರಣ ಅಥವಾ ಒಂಜಿ ವ್ಯಕ್ತಿನ ಕಥನ ಕೊರ್ನಾಗ ಆಯ್ತು ಅಕ್ಲನ ಪುದರ್ ಪ್ರಮುಖವಾದ ಒಂದು ಶೀರ್ಷಿಕೆ ಬರ್ಪುಣ ಕೆ ಟಿ ಆಳ್ವೇರು ಅಂದು ಅತನ ಜೀವನ ಕಥನ ಅಂತ ಬರ್ಪುಣ ಮುಲ್ಪ ಒಂದು ವಿಶೇಷ ಹೆಂಚಿನ ವಂಡ ಲೇಖಕರ ಕೊರ್ನವು ಗಾಂಧಿ ಸಾದಿಡು ನಡತಿ ಬತ್ತಿನ ಐದು ಬುಕ್ಕ ಕೆ ಟಿ ಆಳ್ವೇರು ಅಂದು ಕೆ ಟಿ ಆಳ್ವೇರ್ನ ಮೂಲಕನೇ ಚಂದ್ರಾಸ ಕಣಂತೂರಾರು ಗಾಂಧಿಯರೇನು ತೂಪಿನ ಪ್ರಯತ್ನವನ್ನು ಈ ಬೂಕುಡು ಮಂತೀರಿ ಕೆ ಟಿ ಆಳ್ವೇರೇನು ತಿರಿಯೊಂದು ಪೋನಾಗ ಗಾಂಧೀಜಿಯರ್ನ ಬದುಕಲ ಒಂದುವೇ ನಮೂನೆ ಇತ್ತಿಂಡಾತ ಅನ್ನ ಒಂದು ಗ್ರಹಿಕೆಯನ್ನು ಚಂದ್ರಸ ಕಣಂತೂರು ಈ ಬೂಕುಡು ಗ್ರಹಿತೊಂದೇರು ಅವಲ್ಲ ಉಲ್ಲೇಖಾದು ತೋಜಿಜಿನ್ಲ ಕೆ ಟಿ ಆಳ್ವರ್ನ ಬದುಕಲ ಗಾಂಧಿಯರ್ನ ಬದುಕಲ ಕೆಲವು ದಿಕ್ಕಿಟ್ಟು ಹೋಲಿಕೆ ಬಂದ್ಪಣವು ಉಂಡು ಐನು ದೀವೊಂದೇ ಯಾನು ಒಂಜಿ ರಡ್ಡು ಪಾತೇರ ಯಾನು ಕೆ ಟಿ ಆಳ್ವರ್ನ ಬಗ್ಗೆ ಇಟ್ಟು ಪಾತೇರ್ವೆ ಅಯ್ಯ ಪಾತೇರ್ನಾಗ ನಿಮಗೆ ಗಾಂಧಿನ ಬಗ್ಗೆ ಪಾತೇರೊಂದುಳ್ಳೆ ತಾನು ಗ್ರಹಿತಂದ ಅವು ಕೆ ಟಿ ಆಳ್ವರ್ನ ಬದುಕದ ಸಾದಿ ಅಂಚೆ ಇತ್ತಿನವ್ರ ಅಂಚ ತೋಜುಣ ಇಂಚಿನ ಒಂಜಿ ಬೂಕುದ ಮಾಲೆನ ಕೊಂಡ್ರೊಂದುಪ್ಪಣವು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಒಬ್ಬ ಮಾತ ಸದಸ್ಯರನ್ನು ಈ ಸಂದರ್ಭಡೆ ಅನ್ನ ಆಕಳಿಗೆ ಎಡ್ಡೆ ಮದಿಪು ಬಾಮಿದೆ ಅನ್ನ ಸೊಲ್ಮೆ ಸಂದಾವೆ ತುಳುತ್ತ ತಿರ್ಲದ ಕೆಲಸನು ಸಾಹಿತ್ಯ ಅಕಾಡೆಮಿ ಪೊರ್ಲುಡೆ ಮಂತೊಂದು ಬರೊಂದುಪ್ಪಣವು ನಂಗೆ ಭಾರಿ ಸಂತೋಷದ ಸಂಗತಿ ನಮ್ಮ ತಾರನಾಥ್ ಘಾಟಿ ಕಪ್ಪಿಯರ್ನ ಗಟ್ಟಿ ಕಾಪಿಕಾಡಾರ್ನ ಗುರುಕಾರ್ಮೇಡು ಅಂಜನೇ ಚಂದ್ರಾಸ್ ಕಣಂತೂರು ಮೇರು ತುಳು ಬರವು ಬದುಕು ಗೇಣದ ಬೆನ್ನಿ ಬೆನೊಂದುಪ್ಪಿನಾರು ಸುಮಾರು ಎಳೆನ್ಮ ಬೂಕುನು ಬರೀನಾರು ಇಂಚಿಪಾರ್ನ ಪಡಿಯಕ್ಕಿದ ಅನ್ಕೊಂಡು ಪುಸ್ತಕ ಭಾರಿ ಎಡ್ಡೆ ಒಂಜಿ ಸ್ವೀಕಾರ ಆತನವು ಅಂಚಿನ ಚಂದ್ರಾಸ್ ಕಣಂತೂರು ಕೆ ಟಿ ಆಳ್ವರ್ನ ಬಗೆಟ್ಟಿ ಭಾರಿ ಪೊರ್ಲುಡೊಂಜಿ ಬೂಕುನು ತುಳು ಸಾಹಿತ್ಯ ಅಕಾಡೆಮಿಗೆ ಬರೆದು ಕೊಡ್ತೀರಿ ಯಾನು ಎಕಡೆ ಪಲ್ಲೆಕನೆ ಈ ಗಾಂಧಿ ಸಾದಿಡು ಪನ್ಪುನವು ಓಲು ಸುರುವಾಂಡ್ ಕೆ ಟಿ ಆಳ್ವರ್ನ ಈ ಸಾದಿ ಓಲು ಸುರುವಾಣದ ಬಂಡ ನಮ್ಮ ಮಾತ ಮಾಯಿಪ್ಪಾಡಿಗೆ ಪೋಡಾಪುಂಡು ಕುಂಬಳೆದ ಮಾಯಿಪ್ಪಾಡಿ ಶಾಲೆಗೆ ಈ ಗಾಂಧಿ ಸಾದಿಲ ಕೆ ಟಿ ಆಳ್ವರ್ನ ಬದುಕು ಬೊಕ ಈ ಬೂಕುದ ಪೊಲಬು ರಡ್ಡೇನು ಮಂಪ್ನೆಕು ದುಂಬು ಕೆ ಟಿ ಆಳ್ವರ್ನ ಕಾಲದ ಸ್ಥಿತಿಗತಿನ ತೆರಿಯೊಂದು ಐದು ಬುಕ್ಕನೆ ನೇನು ಪಣ್ಣನ ಅರ್ಥಾವು ಸುಮಾರು 94 ವರ್ಷಗು ದುಂಬುದ ಕತೆನೆ 2026 ಆರೇನು ಎದುರು ಕುಲ್ಲದು ನಮ್ಮ ಪಾತಿರೊಂದುಲ್ಲ 2026 ಅಂತ 2000 ಬುಕ್ಕ ಇತ್ತಲೆಕ್ಕ 1933 ಇಜ್ಜಾಡು ಕೆ ಟಿ ಆಳ್ವೇರಿ ಪುಟ್ಟನಾಗ ಒಂಜಿನೇ ಮಹಾಯುದ್ಧಾದ 10 ಆದಿತ್ತು ಆರು ಪುಟ್ಟುದು ಆಜಿ ವರ್ಷ ಅವಡಂಡ ರಡ್ಡನೇ ಮಹಾಯುದ್ಧ ಅಂಡ ಬಹುಶಃ ಮುಲ್ಪ ಸಾಧಾರಣ ಒಂಜಿಯ 1950 ಬುಕ್ಕ ಪುಟ್ಟನಕ್ಲೆ ಜಾಸ್ತಿ ಇತ್ತಿನ ದಾವರ ಯುದ್ಧದ ರುಚಿ ಏರೆಗಳ ಗೊತ್ತುಪ್ಪಂದಿತ್ತ ಮುಲ್ಪ ಕೆ ಟಿ ಆಳ್ವೇರನ್ ವರಿಯನ್ನು ಬುಡ್ಡ ಎಲ್ಲಿಯ ಒಂಜಿ ಉದಾಹರಣೆ ಕೊರ್ಪೇನ್ ನಮ್ಮ ಕೊರೋನಾದ ಕತೆ ಅಪಗ ಎಂಚ ಆತನ್ನ ಒಂಜಿ ಎಲ್ಲಿಯ ಸಂಗತಿ ಆತೆ ಅಪಗ ಮಹಾಯುದ್ಧದ ಕಾವಲೋಡು ಎಂಚ ಆದುಪ್ಪು ಅಂಡ್ ಅವ್ವಾಂಡ್ ಮಹಾಯುದ್ಧ ಮುಗಿಂಡು 1942 ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟ ತೀವ್ರಗತಿ ಬತ್ತಂಡು 1947 ಸ್ವಾತಂತ್ರ್ಯ ತಿಕ್ಕಂಡು 1948 ಕಾಶ್ಮೀರ ಯುದ್ಧ 1962 ಇಂಡೋ ಚೈನಾ ಯುದ್ಧ ಭಾರತ ಚೈನಾ ಯುದ್ಧ 1965 ಭಾರತ ಪಾಕಿಸ್ತಾನ ಯುದ್ಧ ಮೊದಲನೇ ಯುದ್ಧ 1971 ಭಾರತ ಪಾಕಿಸ್ತಾನ ಎರಡನೇ ಯುದ್ಧ 1972 ಬರಗಾಲ ಇಂಚಿನ ಪರಿಸ್ಥಿತಿ 72 ಅನಗರೆ ಬಹುಶಃ 19 ವರ್ಷ ಈ 19 ವರ್ಷೋಡು ಆರು ವಿದ್ಯಾಭ್ಯಾಸ ಮಂತದ ಟೀಚರ್ ಟ್ರೈನಿಂಗ್ ಮಂತದ ಮಾಸ್ಟರ್ ಅವಳು ಆಸೆ ಪಡೆಯನಾರು ಶಾಲೆಗೆ ಸೇರ್ಸಾರಿ ಏಕೋಪಾಧ್ಯಾಯ ಶಾಲೆ ಒಂಜಿ ಸಂಸ್ಕೃತ ಶಾಲೆ ಬೊಕ್ಕೊಂಜಿಟ್ಟು ಇಂಗ್ಲೀಷ್ ಕಲ್ಪವು ಜರ ಅವರಿಗೆ ಇಂಗ್ಲೀಷ್ ಕಲ್ಪಿರ ಆಸೆ ಅಲ್ಪಲ ಮುಲ್ಪಲ ಸರಿಯಾ ಒಂದೇ ಒಂದು ಸಮಯ ಗೋಂಕದ ಮರ ಪಾಡಿ ಅಂಚಿಂಚಿ ತಿರ್ಗದು ಅಣ್ಣ ಕಲ್ಪಿರ ಆಸೆ ಉಂಟು ಶಾಲೆ ಹೆಚ್ಚಿದ್ದು ಇತ್ತದ ಲೆಕ್ಕ ಶಾಲೆಯಲ್ಲಿ ಹೆಜ್ಜಾಂಡು ಕಾಲೇಜಲ್ಲಿ ಹೆಜ್ಜಾಂಡು ಆ ಕಥೆನೇ ನಿಖಿಲು ಈ ಬೂಕುಡು ಚಂದ್ರಾಸ ಕಣತೂರು ಕೊರ್ತೀರ ಆ ಕಾಲದ ಸ್ಥಿತಿನ ಕಲ್ಪನೆ ಎಂಚ ಸಾಧ್ಯ ಹೆಜ್ಜಾಂಡು ಅಣ್ಣ ಆರು ಸುಮಾರು ಪ್ರೈಮರಿ ಸುಮಾರು 7ನೇ ಕ್ಲಾಸ್ ಕಡಪಡ ನಾಲ್ಕು ಶಾಲೆ ಬದಲ್ತೀರಿ ಎಂಚಲ SSLC ಮುಗಿತೇರಿ SSLC ಆಯಿ ಒಕ್ಕ ಅವ್ರ ಅಮ್ಮೇರಿ ಲಕ್ಷ್ಮಣ ಪಟೇಲರಿಗೆ ಒಂಜಿ ಆಸೆ ಇತ್ತನಿಗೆ ಮಗೆ ಒಂಜಿ ಕಂದಾಯ ಇಲಾಖೆಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸೇರಿದ ಒಂಜಿ ಉದ್ಯೋಗಕ್ಕೆ ಸೇರೋಡು ಗುರುಕುಳು ಬುಡ್ಚಿ ಬಂಡೇರಿಗೆ ಎಂಕ್ ಮಾಸ್ಟರ್ ಆವಡು ಬಹುಶಃ ಆರು ಮಾಸ್ಟರ್ ಆವಂದೈತದಂದ್ರೆ ಇನ್ನು ಏತೋ ನಮ್ಮ ಬಹುಶಃ ಈ ಸಾಧಿಗೆ ಬರೀ ಇದ್ದಾಂಡು ಏತೋ ಶನ ವಿದ್ಯಾವಂತೆ ರಾಯಿದ್ದಾರೆ ಆ ಕಾಲೋಡು ಅವ್ರು ಒತ್ತಾಯಡು ಮಾಸ್ಟರ್ ಆಯರು ಮಾಯಿಪಾಡಿಗೆ ಸೇರ್ಸಾಯರು ಅಡೆ ಸೇರೋಡಾಂಡ ಅಬ್ದುಲ್ಲಾ ಮಾಸ್ಟ್ರ್ ಕೃಷ್ಣಪ್ಪನ್ನೇ ಇಂಚನಕ್ಕೆ ಪೂರ ಸಾಯಮಂತನ ವೈಟ್ ದಾಖಲಾದು ಉಂಟು ಇಂಗ್ಲೀಷ್ ಕಲ್ಪೇರೆ ಬಡದು ಅಬ್ದುಲ್ಲಾ ಮಾಸ್ಟ್ರನ ಇಲ್ಲಡೆ ರಾತ್ರಿಗೆ ಹೋದು ಅವಳು ಆರ್ನೊಟ್ಟಿಗೆ ಇಂಗ್ಲೀಷ್ ಕಲ್ತದ್ದು ಎದುರ್ದ ಸಂಬಂಧದ ಕಲ್ಲ ಇಲ್ಲ ಅಲ್ಲಿ ಉಂತದ್ದು ಮನದನಿ ಕಾಡಲಕ್ಕೊಂದು ಪಿರ ಶಾಲೆಗೆ ಹೋಯಿನಲ್ಲ ಉಂಟು ಕೃಷ್ಣಪ್ಪನ್ನೆಲೆ ತಂದು ಮೇರೆ BM ಹೈಸ್ಕೂಲ್ಗೆ ಸೇರ್ಸದ ಅಲ್ಪ ಕಾಸು ಒಡ್ಡು ಹೈಸ್ಕೂಲ್ ಮುಟ್ಟದ ಶಿಕ್ಷಣ ಕೊರನಲ್ಲ ಉಂಟು ಮಾಯಿಪ್ಪಾಡಿ ಮೇರಿನ ನಿಜವಾಯಿನ ಗಾಂಧಿ ಸಾಧಿ ಸುರುವಾಯಿನ ಮಾಯಿಪ್ಪಾಡಿದ ಶಾಲೆಡು ಮಾಯಿಪ್ಪಾಡಿದ ಶಾಲೆ ಬಂಡ ಗಾಂಧಿ ಪ್ರಣೀತ ಶಿಕ್ಷಣ ಶಾಲೆ ಪದ್ಧತಿ ಇತ್ತು ಮಾಯಿಪ್ಪಾಡಿ ನಮ್ಮ ಇಂಗ್ಲೀಷ್ ಶಿಕ್ಷಣದ ನೇರು ಗಾಂಧಿಯರ ಬರಿಕೃತಿ ಇದು ವಾರ್ಧಾಡು ಗಾಂಧಿ ಶಿಕ್ಷಣ ಪದ್ಧತಿನ ಕೊಣತೀರು ಗಾಂಧಿ ಶಿಕ್ಷಣ ಪದ್ಧತಿ ಎಂಚೆತ್ತಿನ ಬಂಡ ಅವು ಕೌಶಲ್ಯಾಧಾರಿತ ಶಿಕ್ಷಣ ಪದ್ಧತಿ ಅವು ಬೇಲೆ ಮಂತೊಂದಿತ್ತಿಲೆ ಕಾನೆ ಕಲ್ಪನೆ ಅವು ಕೃಷಿಯಾದುಪ್ಪು ತೋಟಗಾರಿಕೆ ಆದುಪ್ಪು ಚರಕಡು ನೂಲು ದೆಪ್ಪುನ ಆದುಪ್ಪು ಕುಂಟಂಗಿ ಪೊಲ್ಲುನವಾದುಪ್ಪು ಮೇಸ್ತ್ರಿ ಕೆಲಸ ಆದುಪ್ಪು ಬಡಗಿ ಕೆಲಸ ಆದುಪ್ಪು ಇಂಚಿನ ಪೂರ ಕೆಲಸಗಳ ಕಲ್ಪ ಒಂದೇ ಶಿಕ್ಷಣ ಬರ್ಪಣಂಜಿನ ಪದ್ಧತಿ ವಾರ್ಧಾಡು ಗಾಂಧಿ ಆರಂಭವಂತಿತ್ತೇರಿ ಅವು ಮಾಯಿಪಾಡಿದ ಶಾಲೆ ಇತ್ತು ಅಲ್ಪ ಗಾಂಧಿಯರನ್ನ ಈ ಶಿಕ್ಷಣ ಹೊಡೆದಾದ ರಡ್ಡು ವರ್ಷದ ಟ್ರೈನಿಂಗ್ ಗಾಂಧಿನ ಪ್ರೇರಣೆ ನಮ್ಮ ಗುರುಕಳೆಗಾಣ ಆರು ಅಲ್ಪ SSLC ಆದ ರಡ್ಡು ವರ್ಷದ ಶಿಕ್ಷಣನ ಮುಗಿತೇರಿ ಅವಲೇ ಕೆಲಸ ಲತಿಕ್ಕಾರಿ ಶಿಕ್ಷಕರೇ ಆದ ಕೆಲಸ ತಿಕ್ಕಂಡು ಆ ಕಾಲೋಡು ಶಿಕ್ಷಣ ಬೋಧನೆ ಎಂಚ ಇತ್ತಿನ ಬಂಡ ಶಿಕ್ಷಕರಿಗೆ ಗಾಂಧಿ ಶಿಕ್ಷಣನು ಕಲ್ಪವಳು ಆಕ್ಲೇನು ವಾರಗೋರ ಆತನ ತಿಂಗಳಿಗೋರ ಕೃಷಿ ತಡೆಗಳು ತಂಪೋದು ಅಲ್ಪ ಕೃಷಿತ ಪಾಠ ಅನ್ಪೋಡು ಕೆ ಟಿ ಆಳ್ವೆರಡ ಕೇಂದ್ರಿತ್ತರಿಗೆ ಆರನ ಶಿಕ್ಷಣದ ತರಬೇತಿ ಕೊರನಾಗ ಇರು ಓ ಕೆಲಸ ಮನ್ಪೋರು ಒಂಜಿ ಕೆಲಸ ಕಡ್ಡಾಯ ಮನ್ಪೋಡೆ ಓ ವಾಂಡ ಕೆ ಟಿ ಆಳ್ವೆರ ಪಂಡಿರಿಗೆ ಹೆಂಕ ಪೊಲ್ಲುನ ಕೆಲಸ ಆವು ಎರಡಾರಿಗೆ ಚರಕಡು ನೂಲು ದೆತ್ತದ ಅಭ್ಯಾಸ ಇತ್ತು ಹಂಚ ಅದು ಇತ್ತಲ್ಲ ಆರಿಗೆ ಚರಕಡು ನೂಲು ದೆಪ್ಪಿರ ಗೊತ್ತುಂಟು ನೆಕ್ಕ್ಯಾನ ಒಂಜಿ ಗಾಂಧಿಗೆ ಒಂಜಿ ಹೋಲಿಕೆ ಮನ್ಪೆ ದಕ್ಷಿಣ ಆಫ್ರಿಕೋಡು ಗಾಂಧಿನಿ ಜೈಲಿಗೆ ಪಾಡ್ದು ಆ ಜೈಲ್ರಿ ಆ ಜವನ ಗಾಂಧಿ ಡಕೇನಿದರಿಗೆ ಹೆಂಚಿನ ಕೆಲಸ ಮನ್ಪೋಯ ಈ ಪಂಡ್ರಿಗೆ ಹೆಂಕ ಕುಂಟು ಪೊಲ್ಲುನ ಕೆಲಸ ಮನ್ಪೋಯ ಓ ವಾಂಡ ಗಾಂಧಿ ಆ ಜೈಲಿಡಿ ಟೊಪ್ಪಿ ಪೊಲ್ಲುನ ಕೆಲಸ ಮನ್ಪೋಯರು ಟೊಪ್ಪಿ ಅವು ಇಡೀ ಜಗತ್ತಿಡ ಗಾಂಧಿ ಟೊಪ್ಪಿ ಇಂದು ಪ್ರಸಿದ್ಧ ಆಪ್ನು ಇತ್ತೆಲ್ಲ ನಮ್ಮ ಭಾರತ ಉಡ್ತು ಒಂದು ಉಪ್ಪಿನ ಗಾಂಧಿ ಟೊಪ್ಪಿ ಅವು ಗಾಂಧೀಜಿ ದಕ್ಷಿಣ ಆಫ್ರಿಕಾದ ಜೈಲಿಡಿ ತಯಾರ ಮಂತಿನ ಸಂಕೇತ ಅವೇ ಸಹಜಿಡಿ ಕೇಟಿ ಆಳ್ವೇರಿ ಎಂಕು ಓ ಕೆಲಸ ಆವು ಬೆನ್ನಕ್ಕೆ ಎಂಕು ಚರಕ್ಕಡು ನೂಲು ದೆಪ್ಪನ ಕೆಲಸನೇ ಆವು. ಆನಿ ಸುರುವಾಯಿನ ಆರು ಖಾದಿ ಪಾಡ್ಯರೆ ಇನಿ ಮುಟ್ಟಲ ಖಾದಿ ಬಟ್ಟೆನೇ ಪಾಡೊಂದು ಇಲ್ಲರ ಅವು ಗಾಂಧಿ ಸಾದಿ. ಒಂಜಿ ದಿನ ಇಡೀ ಊರುಡು ತಿರುಗದು ಇತ ಮಾಸ್ಟರ್ ಮಾಯಿಪಾಡಿರು ತಿರುಗದು ವಿದ್ಯಾಭ್ಯಾಸದ ಮಹತ್ವನು ಪನೋಡು ದಂಡ ಶಾಲೆಗೆ ಬರ್ಪನ ಕ್ಲಿಯರ್ಲಜ್ಜಿ. ಸುಮಾರು 95 ಶೇಕಡ ಮುಟ್ಟ ಜನಕ್ಕೂ ಕೂಲಿ ಕಾರ್ಮಿಕರೆಲ್ಲ ಕೃಷಿ ಇಟ್ಲವ್ಲೇರು. ಏರೆಗಳ ಸ್ವಂತ ಇಲ್ಲ ಅವಡು ಸ್ವಂತ ಜಾಗ ಅವಡದೆ ಅಂದರೆ ಭೂಮಸೂದೆ ಜಾರಿ ಅದು ಇದ್ದೆ ಅಂಡ್ರೆ ಊರೂರು ಹೋದು ಪ್ರಚಾರ ಬಂದ್ಪೋಡು ವಿದ್ಯಾಭ್ಯಾಸದ ಮಹತ್ವದ ಬಗ್ಗೆ. ಜೋಕ್ಲಿನ ಎತ್ತೊಂದು ಬರಡು ಒಯ್ತೊಂದು ಬರಡು ಎತ್ತೋ ಸರ್ತಿ ಜೋಕುಲ್ನ ಚೀಲ ಸಮೇತ ತುಂಬಂದು ಶಾಲೆಗೆ ಎತ್ತೊಂದು ಬರ್ತಾನೆ ಉಂಡು ಅಂಚ ಹೊರ ಒಂಜಿ ಆನೆ ಶಾಲೆಡು ಕಂಡಿದು ತಿಕ್ಕದು ಬೂತು ಒಂಜಿ ತಿಂಗಳು ಶಾಲೆಗೆ ಬರಂದೆ ಕುಲ್ಲಿಗೆ ಮಾಯಿಪಾಡಿಡು ಮುಕ್ಕಳು ಬೈಲಿಗೆ ಹೋದು ಈ ಕೃಷಿ ಪಾಠ ಮನ್ಪೇರೆ ಜೋಕುಲಿನ ಎತ್ತೊಂದು ಪೋತೇರಿ ಕೆಟಿ ಆಳ್ವರು ಜೋಕುಲು ಪಂಡರಿಗೆ ಅವೇ ಆಯೇ ಆಣ ಅಲ್ಪ ಕೋರಿ ಬತ್ತೊಂದು ಪೋಂದುಲ್ಲೇ ಕೇಟಿ ಆಳ್ವೇರು ಬುಡ್ಜೇರು ಬಲಿತೇರು ಆಣ ಕೋರಿ ಬುಡ್ದು ಬಲಿತೆ ಆಣಲ ಬುಡಂದೆ ಹೋದು ಬಲಿ ಪಾರೊಂದು ಹೋದು ಪತ್ತೇರಿ ಅಪ್ಪ ಜವನಿಯರು ಆಣನ ಕೈಟ್ ಪತ್ತೇರಿ ಓಡೆ ಪೋಪಂಬೆ ದಾಲೆ ಶಾಲೆಗೆ ಬೈಚಾರು ಸ್ವಾಮಿ ಬುಡ್ಲೆ ಯಾನ ಕೋರದ ಗಟ್ಟಕ್ಕೆ ಹೋಗುಲ್ಲೇ ಅಂದ ಜೋಕುಲು ಕೋರದ ಗಟ್ಟಕ್ಕೆ ಪೋಯರಾ ಒಂದು ರಡ್ಡು ಜೋರು ಮಂತದು ಇಂದಾ ಈ ರಡ್ಡು ತಪ್ಪು ಮಂತ ಒಂಜಿ ಶಾಲೆಡು ಕಂಡು ನಾವು ತಪ್ಪು ರಡ್ಡನ ಈ ಶಾಲೆ ಬುಡ್ದು ಕೋರದ ಗಟ್ಟಕ್ಕೆ ಹೋಗುದು ಉಪ್ಪು ನಾವು ತಪ್ಪು ನಾನಾ ಮೀನು ಈ ತಪ್ಪು ಮನಪೆರ ಬಲ್ಲಿ ಈ ಎಲ್ಲರದು ಬುಕ್ಕನೆ ಶಾಲೆಗೆ ಬರೋಡು ಜೋರು ಮಂತದ್ದು ಬುದ್ಧಿವಾದ ಪಂಡರಿಗೆ. ಆ ಶಾಲೆಗೆ ಬತ್ತೆ ಕಲ್ತೆ ಎಡ್ಡೆ ಅರ್ನ ಆಶೀರ್ವಾದನ ತಾನ ಬ್ಯಾಂಕ್ಡ್ ಕೆಲಸ ಅದು ಇಂಚಿಪ್ಪ ಅರ್ ಬ್ಯಾಂಕ್ ಹಿಡಿದು ರಿಟೈರ್ ಆತೀರಿ. ಬಹುಶಃ ಈ ಸಭೆ ಟೂಲ್ಲರ ಹೆಂಗೆ ಗೊತ್ತಿಜ್ಜಿ ಇಂದು ಗಾಂಧಿ ಸಾದಿ ಇಂದು ಕೆಟಿ ಆಳ್ವರು ಮತ್ತನ ಗಾಂಧಿ ಸಾದಿ ಜೋರು ಮನ್ಪಂದೆ ಹಿಂಸೆ ಮನ್ಪಂದೆ ಒಂದು ಪರಿವರ್ತನೆ ಮನ್ಪನ ಅಂಚಿನ ಕೆಲಸ. ಈ ಸಂಗತಿನ ತುನಾಗ ಹೆಂಗ ಗಾಂಧಿನ ಒಂಜಿ ಘಟನೆ ನೆನಪಾಪುಡು ಚಂಪಾರಣ್ ಸತ್ಯಾಗ್ರಹ ಒಂದು ಒಪ್ಪುಡು 1917 ಉಡವು. ಆ ಸತ್ಯಾಗ್ರಹ ತಲ್ಪ ಕಸ್ತೂರ್ಬಾ ಗಾಂಧಿಡ ಒಂಜಿ ಪೊಂಜು ಬತ್ತದು ಅವು ರೈತ ಸತ್ಯಾಗ್ರಹ. ಅಕ್ಕೆ ಒಂಜಿ ಈನ ಕಂಡ ನೀ ಭಾರಿ ಮಲ್ಲ ಜನಾತ ಒಂಜಿ ಸೀರೆ ಕೊರಪ್ಪ ವರ ಎಂಕು ಕೇಂದ್ರಿ ಕಸ್ತೂರ್ಬಾ ಗಾಂಧಿ ಹೋದು ಗಾಂಧಿ ಎರಡ ಪಂಡರಿಗೆ ಅವು ಯಾರಿಗೆ ಒಂಜಿ ಸೀರೆ ಹೆಜ್ಜಿಗೆ ಸೀರೆ ಕೊರಪ್ಪ ಅವಡಿಗೆ ಇರಲು ಗಾಂಧಿ ಲೆತ್ತೇರಿ ಅವರಿಗೆ ಸೀರೆ ಕೊರ್ಜೇರಿ ನನ ಈ ನಟ್ಟಿ ರೆಬಲ್ಲಿ ಸೀರೆ ಮಣ್ಪುನೆ ಎಂಚಂದು ಕಲ್ಪ ಬಂದದ್ದು ಚರಕ ಕೊರ್ದು ಕಾದಿನ ತಯಾರು ಬಂತದ್ದು ಆರೇ ಸೀರೆ ತಯಾರು ಬಂತದ್ದು ಜೀವಮಾನ ಇಡಿಯಾರು ನಟ್ಟಂದು ಲೆಕ್ಕ ಸ್ವಂತ ಕಾರ್ಡ್ ಸ್ವಾವಲಂಬನೆ ಕೆಲಸ ಮನ್ಪುನಂಚಿ ಸಾಧಿನ ತೋಜಯರಿಗೆ ಒಂಜಿ ಚಂಪಾರಣ್ ಸತ್ಯಾಗ್ರಹದ ಘಟನೆ ಇದು ಕತೆ ಇರ್ತೀನಿ ನಡತ್ತ ನಾವು ಕೆಟಿ ಆಳ್ವರ್ನ ಸಾಧಿಲ ಅವೇ ಸಾಧಿ ಆ ಜನನ ಜೋರು ಮಂತದ್ದು ಕೊರ್ದಗಟ್ಟ ಉಪನಾಯಣತ ಅಲ್ಪ ಹಿಂಸೆ ಕೋರ್ತು ಬಿಡ್ತುವೆರ ನಾಡ ಇಜ್ಜಿ ಆರು ಉಪದೇಶ ಮಂತ ಸಾಧಿ ಕೊಣತದ್ದು ಏತೋ ಸಂಸಾರ ಬೆಳಗುಳಕ್ಕ ಆಗ್ಲಿಂದ ಮಂತೇರಿ ಉದ್ಯೋಗರು ಕೆಟಿ ಆಳ್ವರಿಗೆ ಕಲ್ಪನ ಆಸೆ ಕಾಲೇಜ್ ಇಜ್ಜಿ ಕಲ್ಪವನ ಅಕ್ಲಿಜ್ಜಿ ದಾನೆ ಮನ್ಪೋಲಿ ಬಿ ಎ ಮನ್ಪೋಡಿದ ಆಸೆ ಉಂಡು ಮಾ ಇಪ್ಪಾಡಿ ಕೆಲಸ ಅಂತ ಉಪ್ಪಣಗ ಬಿ ಎ ಮನ್ಪಿನಂಚ ಖಾಸಗಿ ಆದ ಕುಲ್ಲಿಯರು ಪರೀಕ್ಷೆ ಬತ್ತಿಂಡ್ರಿ ಪರೀಕ್ಷೆ ಬಂದಾಗ ಹೋದು ಕುಡ್ಲಾಡು ಬರೆಯೋಡು ಅಪ್ಪಗ ಒಂಜು ವಾರ ಕುಡ್ಲಾಡು ಕುಡ್ಲೋಡು ಅಂಚ ಕೀರ್ತಿ ಮಹಲ್ ನೀತಿನಿ ಫಳ್ನೀರಿಡಿ ಇತ್ತೈನ ಮಗತ್ವಾಡ್ದಿರಿ ಮೋತಿ ಮಹಲ್ದ ಬರಿಟ್ಟು ಇತ್ತಿಂಡವು ಅಲ್ಪ ಬೋರು ಒಂಜು ವಾರ ರೂಮ್ ಅಂತದ್ದು ಪರೀಕ್ಷೆಗೆ ಅಂತ ಕುಲ್ಲಿಯರು ಒಂಜಿ ದಿನ ರಾತ್ರಿ ಆ ಹೋಟೆಲ್ ರೂಮ್ಡು ಓದೊಂದುಳ್ಳೇರಿ ಒಂಜಿ ಜನ ಒಂಜಿ ಸೀಕ್ ದಾರೇನು ಪತ್ತೊಂದು ಆ ಲಾಡ್ಜ್ ಇದ್ದ ಮ್ಯಾನೇಜರ್ಡ ದಾಯ್ತನ ಪಾತ್ರೊಂದುಳ್ಳಿ ರಾತ್ರಿ ತರೆ ಕೈ ಕೊರ್ದು ಪೀರ ಬಲ ಬರೋದಿಲ್ಲ ನೇನು ಕೇಟಿ ಆಳ್ವರು ತುಯ್ಯರು ಮುಟ್ಟ ಪೋಯೇರಿ ದಾನೆ ಆತನ ಸಂಗತಿ ತೂಕ ಒಂಜಿ ಸೀಕದಾರಲ್ಲ ಉಳ್ಳೇರಿ ನಮ್ಮ ಮಂಜೇಶ್ವರದ ಮಾಸ್ಟರ್ಲ ಉಳ್ಳೇರಿ ದಾನೆ ಆತನ ಪಾತೇರಿ ದಾನೆ ಅನ್ನ ಅತಿ ಹುಷಾರಿಜ್ಜಂದ್ರೆ ಅನ್ನಲೆ ತೊಂದು ಬರ್ತದೆ ಎಲ್ಲ ಡಾಕ್ಟರ್ ಹೇಳೋದು ಹೋಯ್ಪಾವಡು ಮೂಲು ರೂಮು ಇಜ್ಜಿನ ಪನ್ಪೇರಿ ನನ್ನ ಎಂಕಲ್ ಈ 10 ಗಂಟೆ ರಾತ್ರಿಗೆ ಓಡಿ ಒಪ್ಪನೆ ಅಪ್ಪಗ ಒಂಜಿ ಎಕ್ಸ್ಟ್ರಾ ಬೆಡ್ ಕೊರಲೆ ಅಂದರೆ ಕ್ವಶ್ಮನ್ ತೆರಿಗೆ ಮೂಲು ಬೆಡ್ ಲಾಯ್ಜಿ ಬಂಡರಿಗೆ ಜಪ್ಪೇರೆ ಜಾಗೆ ಲಜ್ಜಿ ಬೆಡ್ ಲಾಯ್ಜಿ ಅಪ್ಪಗ ಗುರುಕುಳು ಬಂಡರಿಗೆ ಮಲ್ಲೆತ್ತು ನಿಕ್ಲಿ ಎನ್ನ ರೂಮುಡು ಜಪ್ಪುಲೆ ಅಪ್ಪಗ ಈರು ಯಾನ್ ದಾಯ್ತಾನ ಮಂತೋನೆ ನಿಕ್ಲಿ ಜಪ್ಪುಲೆ ಬಂಡರಿಗೆ ಮೇರಿ ಪಿದೈದ ಜಗಲಿಡಿ ಜೆತ್ತೇರು ಉಮಿಲಿ ತುಚ್ಚಿನಂದು ಬೊಳ್ಪಾನೆಟರ ಜೆತ್ತೇರು ಗುರುಕುಳು ಮಣದನಿ ಕಾಂಡೆ ಬತ್ತದ್ದು ಪಿದೈ ಬತ್ತದ್ದು ಕೇಂಡರಿಗೆ ಈರು ಏರು மெரேகாரன குர்த்தைத்தது அரு மஞ்சேஸ்வர ராம பாஸ்டர் அப்போ மாஸ்டர் அதித்தேரார் ஆவடு நிக்கு தேவர் எட்டவன் பாடு வந்தது ஆசீர்வாதம் வந்தது போயிருக்கு அஞ்ச போயின ராமப்ப மாஸ்டர் எம்எல்ஏயரு நம்ம கேம்கோனு கட்டியரு நம்ம கேம்கோனு கட்டின ரெட்டு ஆதார ஸ்தம்போடு ஒஞ்சி எம்எல்ஏ ராமப்ப மாஸ்டர் கொஞ்சம் பண்டுவாள நாராயண நாய்க்கர் அஞ்சின ராமப்ப மாஸ்டர்களா கொஞ்சம் காந்தி சாதினி தோச்சுப்பாயினார் நம்ம குரு கேட்டி ஆழ்வேர் ஆர்னா கல்புனா அங்கலாப்பு முகிஜி பிஏ பாஸ் ஆயர் நெட்டில் கொஞ்சம் காந்தினா ஹோலிக்கை ஒன்று கொஞ்சம் சீக்குதா ஒர காந்தியர் குஷ்டரோகின்னு சுஷ்ருஷை மந்தோனித்தேரு சாபரமதி ஆசிரமோடு மந்தோந்து இப்போ பாரி மல்ல கொஞ்சம் லீடரு ராஜக்கியதார் வேறோட பாத்தேரியர்ந்து பருப்பேரு பண்ணாக மேரே பண்டுகாடு இன்ச்சின மல்ல ஜன பயிதேரு ஈரோட பாத்தேரியரை உண்டுகேன் அப்போ காந்தி பண்பேரு ராஜக்கிய காப்போலி தொந்தரெஜ்ஜி மூணு சீக்கு காப்பூஜின் குஷ்டரோகின சுஷ்ருஷ மந்த தாய்புக்கனே ஆராட்ட பார்த்தேன் பண்ட ஜீவன மௌல்ய எஞ்சின அந்த பண்ட ஒய்க்கு முதல ஆத்தியத்தை கொரோடு காந்தியருக்கு ஆ சீக்குத குஷ்டரோகின சுஷ்ருஷ மண்புனவே முதல ஆத்தியத்தை ஆதித்தது குரு கேட்டி ஆழ்வரேக்கு ஆ சீக்குதாரின் பத்தொன்பது பத்தன ராமபாஸ்டருக்கு அல்ப ரூம் கொறுப்பினவே முதல ஆத்தியத்தை ஆதி ஆரிக்கு பரீட்சைக்கு போதுனா அத்தனை யானை ஜகல்லி செப்புவேன் அனுப்பின கொஞ்சம் யோசனை இச்சாண்டு இங்கெல்ல பரீட்ச உண்டு யானை ஜகல்லி நிதிர மந்திரா ஆவந்து அதுக்கு ஜீவன மௌல்ய முக்கிய ஆதித்தன் இன்ச்சின ஏதோ கட்டனிலேன்னு ஈ பூக்குடு தாக்கலே மந்ததேரு மாய்ப்பாடி சாலேடு கல்பனகா மீறு சம்பளகு சம்பளப்பக பாரி அல்ல சம்பளாதுப்பு காலி ஜோக்குலகு மாத்திராத்து கூலி கலசதக்கலேகு கிருஷித்தக்கலேகு பூரா ராத்திரடு லாட்டான பத்தொந்து அவ்வே சாலேத கிளாஸ் தரகத்தில் வாயிடு கல்பந்து தெரியும் வேண்டா சுமார் 95% முட்டல அப்பகா ஷாலைக்கு போவந்தனா ஷாலை இஜாந்தனா அத்த போற சாத்திய இஜாந்தன கல்பிர ஆசை தெல்ல கல்பிர சாத்திய இஜாந்தன பரிஸ்தி உப்புனகா ஈ கூலி தக்கலுக்கு கிருஷிக்கரைக்கு கார்மிக்கரைக்கு பூரா ராத்திரட்டு ஷாலை கல்ப வந்து தெரியு லாட்டான பத்தொந்து போது அவ்வே தரகத்திடு அஞ்ச ஏதோ ஜோக்குலு போஸ்ட் ஆஃபீஸுது மாஸ்டர் அது பேத்தை பேத்தை உத்தியோக போகிறது சேர்னாக்கள் உண்டு அஞ்ச வித்யாபியாசன மேர்னா படைது இன்ச்சின கொஞ்சம் சிக்ஷனா மேரு தியாக மந்தது மந்தினார் ஐடுது புக்க பிஏ பாஸ் ஆனதெல்லாம் சமாதானம் ஆச்சு எம்ஏ மண் போடு வந்தது பாம்பே யூனிவர்சிட்டிக்கு போதானு அல்ப சீட்டு திக்காந்தே ஒக்க ஏரோ நம்ம ஊர்தக்கில் பூரா சகாயம் வந்தது பூநாடு எம்ஏ எக்கனாமிக்ஸ் எம்ஏ அர்த்தசாஸ்திரோட எம்ஏ வந்தது பொஷா சமாஜாஸ்திரோட எம்ஏ வந்தது பிற மாய்ப்பாடிக்கே பரப்பேர் ஆனால் எம்ஏ மந்தனாக்கள் ஹைஸ்கூலுக்கு கல்பன பதிலுக்கு அருகே தனியாதித்தின வேண்டா மூணு சர்க்காரி உத்தியோக குர்நாடு ஷாலடு கொஞ்சம் லெக்சரர் போஸ்ட் இத்தனை தவிர ஆறு குர்நாடுக்கு 1972 அடிக்கு பரப்பேர் அவள் வத்தது எங்களை யானாவே காலேஜுக்கு போயினே அல்பஞ்சி கொஞ்சம் வாக்கிய எத்தினு உபனிஷத்து வாக்கிய நஹி ஜானேன சத்ருஷம் அவ எங்க புக் ஓதுவாய் கோத்தாயின் அவு கேட்டி ஆழ்வரு போய் புக்க இன்னும் பரப்பாயினே ஷாலேத துவஜட்டு நஹி ஜானேன சத்ருஷம் ஜானக்கிந்த மிகிலாதது யாவதூ இல்ல தண்ட ஜானத மகத்துவ குரு கேட்டி ஆழ்வரே கோத்தித்தனு அல்ப சஹாய சம்ஸ்தேலேனு மந்தேரு ஜோக்லேகு சாகித்ய சங்க ராஷ்ட்ரீய ஸ்வயம் சேவக சங்க சாரி க்ஷம்சி ராஷ்ட்ரீய சேவா யோஜனை தஞ்ச சம்ஸ்தேலேனு தோட்டகாரிக்கேனு மந்தேரு பகுஷா அல்ப மந்தன கார்டன் பூதோட்டதவு பகுஷா கேட்டி ஆழ்வர் ஆரம்ப மந்தன தோஜுடு ஐனு மந்தேரு ஆர்னா 25 வருஷோடு பவானி அம்மா ஆர்ன பதுக்கிடு ஆர்ன காந்தி சாதித பதுக்கிடு வர்பேரு பவானி அம்மாக்குல கஸ்தூர்பா காந்திகள ஒத்த ரீதித ஹோலிக்கை உண்டு தயவண்ட ஈ பூக்குடு பவானி அம்மன பக்கே கேட்டி ஆழ்வரடாரு பங்காராவடு துட்டாவடு கொஞ்சம் ஐஸ்வர்யன் ஆவாடு ஒயில்ன கேட்டி ஆழ்வரட கேந்திரனார் அத்திக அஞ்ச ஆறு எஞ்சினை திருவண்ட கேட்டி ஆழ்வரைக்கு எஞ்சின ஆர்னா சமாஜ கோர்ப்புனா ஜோக்குல வித்யாபியாச கோர்ப்புனா தியாக உண்ட ஐக்கு பரவாதித்தேர் ஐக்கு சப்பு சகாரம் அந்தோந்தித்தேர் அஞ்சாது இனி கேட்டி ஆழ்வரைக்கு சந்துன கௌரவ எஞ்சின பூர உண்ட அவு பவானி அம்மகள ஆத்தே சந்துனஞ்சின அர்ஹத்தை இத்தினாரு இ சந்தர்ப்படு ஆரேல் நான் நம்ம நினைத்தோனுவான். ನೆಟ್ಟಲ ಕಸ್ತೂರ್ಬಾ ಗಾಂಧಿಗಳ ಭವಾನಿ ಅಮ್ಮಗಳ ಒಂಜಿ ಸಾಮ್ಯತೆ ಉಂಡು. ವರ ಒಂಜಿ ಸಭೆಟ್ ಕಸ್ತೂರ್ಬಾ ಗಾಂಧಿಡ ಕೇನು ಎರಿಗೆ ಎಂಚೆನೆ ಅಮ್ಮ ಈರಿಗೆ ಏತು ಜೋಕುಲು ಕಸ್ತೂರ್ಬಾ ಗಾಂಧಿ ಮನೆ ಪೆರಿಗೆ ಎಂಕ್ ನಾಲ್ ಜೋಕುಲು ಎನ್ನ ಕಂಡನೆಗೆ ನಲ್ಪ ಕೋಟಿ ಒಂಜಿ ಬಾಲೆ ಕೇನು ಗಾಂಧಿಡ ಅಜ್ಜ ಈರಿದಾಯ ಅಂಗಿ ಬಾಡು ಜಾರಿ ಅಂಗಿ ಇಜ್ಜ ಈರಡ ಇಜ್ಜಮ್ಮ ಎಂದ ಅಂಗಿ ಇಜ್ಜಿ ಯಾನ ಅಂಗಿ ಪಾಡುಜಿ ಅಪ್ಪ ಎನ್ನ ಅಮ್ಮ ಅಂಗಿ ಪೊಲ್ಲುವೇರು ಕುರ್ತಾ ಪೊಲ್ಲುವೇರು ಈರಿಗೆ ಪೊಲ್ಯರಪ್ಪನಡ ಏತು ಬೋಡು ಈರೇಗೆ ಉಂಜಿ ಬೋಡ ರಡ್ಡು ಬೋಡ ಈಗ ಯಾರ ಅಂದ ಬಂಡರಿಗೆ ಅಪ್ಪ ಏತು ನಾಲ್ ಬೋಡ ಯಾರ ಅಂತ ದಯೆಗೆ ಎನ್ನ ಪರಿವಾರ ಮಲ್ಲೇ ಬಂಡರಿಗೆ ಗಾಂಧಿ ಏತು ಮಲ್ಲೆವು ಎನ್ನ ಪರಿವಾರೋಡ ನಲ್ಪ ಕೋಟಿ ಜನ ಉಳ್ಳೇರು ಅಕ್ಕಲು ಅಂಗಿ ಪಾಡಂದೆ ಅಕ್ಕಲು ಕುರ್ತಾ ಪಾಡಂದೆ ಯಾನ ಅಂಗಿ ಪಾಡುಜಮ್ಮ ಅಂದ ಬಾಲೆಗೆ ಉತ್ತರ ಕೊರಿಯರಿಗೆ ಇಂದು ಗಾಂಧಿ ಸಾಧಿ ಅವೇ ರೀತಿ ನಮ್ಮ ಕೆ ಟಿ ಆಳ್ವೆರ್ಲ ಒಂಜಿ ಜೀಪ್ ದೆತ್ತೀರಿ ಆ ಜೀಪ್ಗು ಸಾರಥಿ ಅಬ್ದುಲ್ ಅಜೀಜ್ ಆ ಜೀಪ್ಗು 31 ವರ್ಷ ಅದು ಸುಮಾರು ಜನ ಕೇಂದರಿಗೆ ಕೊರ್ಪರಾಯಿನ ಇಜ್ಜಿ ಕೊರ್ಪುಜಿ ಆ ಜೀಪುಡ್ದಾದ ಒಂಜಿ ಸಂಸಾರ ನಡತೊಂದು ನಡೆ ಅಂತ ದಾಯ ಆಯ್ನ ಕೋರಡ ಉಪ್ಪಾಡು ನನ್ನ 31 ವರ್ಷದಿಂಚಿ ಆ ಸಂಸಾರ ಆ ಡ್ರೈವರ್ ಆ ಜೀಪ್ದ ಡ್ರೈವರ್ ಅದೇ ಆಯ್ತು ನಿರ್ವಹಣೆ ಮಾಡ್ತೊಂದುಳ್ಳೇರಿ ಅಂಚಾದ ಅವು ಉಪ್ಪಾಡ ಆರಾಂಚೇನೆ ಇಂದು ಗಾಂಧಿ ಸಾಧಿ ಇಂದು ಕೆ ಟಿ ಆಳ್ವರ್ ಪತ್ನ ಸಾಧಿ ಅಂಚಾದ ಇನಿ ಗುರು ಕೆ ಟಿ ಆಳ್ವರ್ ಶಿಕ್ಷಣಡು ಮಾತ್ರ ಸಾಹಿತ್ಯೋಡ್ಲ ಕೆಲಸ ಮಂತನಾರು ಮೊಟ್ಟೆಯೇ ಮೊಟ್ಟೆಯೇ ಬೆಳ್ಳಿಯೇ ಗಟ್ಟಿಯೇ ಎಂಕ್ಲ ಕೇಂದ್ರಿತ್ತ ಪ್ರೈಮರಿಡಿ ಹೈಸ್ಕೂಲ್ ಎಂಕ್ಲಿಗೆ ಆ ಪದ್ಯ ಇತ್ತೆನ್ಲ ಎಂಕವು ಗೊತ್ತಾಯನೆ ನಿಜವಾದ ಎತ್ತೋ ಯಾನು ಡಿಗ್ರಿ ಆದ ಪೋದಾಯ್ಬೇಕು ಯಾನು ಪಿ ಯು ಸಿ ಡಾರ್ನೊಟ್ಟಿಗೆ ಪಾಠ ಕೇಂದ್ರ ಪಂಡಲ ವಾರ್ನಾದ ಹೆಂಗೆ ಗೊತ್ತಿದ್ದಾನೆ ಎತ್ತೋ ಸಮಯ ದುಃಖ ಹೆಂಗೆ ಗೊತ್ತಾಯ್ನೆ ಅವು ಕೇರಳದ ಶಾಲೆದ ಪಠ್ಯೋಡು ಆ ಪದ್ಯ ಸೇರಿದಿತ್ತೀನಿ ಕೊಂಚ ಉಯ್ಯಾಲೆ ಅನ್ಕೊಂಡು ಒಂಜಿ ಕವನಲ ಆರ್ನ ಪ್ರಕಟ ಆತನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ್ಲ ಆದಿತ್ಯರು ಬೊಕ್ಕ ತುಳು ಭಾಷೆದ ತಿರ್ಲು ಎನ್ನು ಒಂಜಿ ಪುಸ್ತಕನು ನಮ್ಮ ಈ ಲೇಖಕ್ಕೆ ಚಂದ್ರಾಸಕಣಂತೂರ್ನ ಒಟ್ಟುಗು ತುಳು ಸಾಹಿತ್ಯ ಅಕಾಡೆಮಿಯನ್ನು ಪ್ರಕಟ ಮಂತನರು ಇಂಚಿನ ಸಾಹಿತ್ಯದ ಕೆಲಸಲ್ನ ಮಂತನಾರು ಆರು ಒಂಜಿ ಈ ಭಾಷೆದ ಬಗೆಟ್ಟು ಪನ್ಪಣ ಉಂಡು ಕನ್ನಡದ ಅಭಿಮಾನೋಡು ತುಳುತ ಅಭಿಮಾನೋಡು ಇಂಗ್ಲೀಷ್ ತುಲೆ ಒಂಜಿ ಪನೋಡಾಣ ಒಂಜಿ ಫ್ಲವರ್ನ ಪನೋಡಾಣ ನಿಕ್ಲನ ನಾಲಗೇನು ತುಟಿನ ಬಾಯಿನ ಪೂರ ಏತು ಪಂದವಡಾಪ್ನು ಫ್ಲವರ್ ಅವೇ ನಿಕ್ಲ ಇನ್ನು ಕನ್ನಡೋಡು ಪಲ್ಲೆ ಹೂ ಕಾಲಿ ಮೋನೆಯನ್ನು ತುಟಿ ನಿಂಚಮಂತನ್ನ ಹೂ ಪಂಡ ಕನ್ನಡ ಆತ ಸುಲಭ ಆತ ಸುಲಲಿತ ಆರ್ನ ಮೋನೆ ತೂಂಡಲ್ಲ ಅವು ಏಪ ತೂಂಡಲ್ಲ ಹೂಂದು ಪನ್ಪ್ಲಕ್ಕೆ ಉಂಡುತ್ತಲೆ ಇಂದು ಸತೀಶ್ ಇರಾದೆತ್ತಿನ ಫೋಟೋ ಆರ್ನ ಎಲ್ಲಡೆಬೋದು ಪಂಡ ಹೂ ಮನಸ್ಸು ಯಾರನ್ನ ಯಾಪಲ ಗಾಂಧೀಜಿಯರಡ ಹೊರಕೇಂಡರಿಗೆ ಈರಿಗೆ ವಾಪು ಇಷ್ಟ ಗಾಂಧೀಜರೇ ಮಲ್ಲಿಗೆನ ಸೇವಂತಿಗೆನ ಗುಲಾಬಿಯ ತಾವರೇನ ಅಂದು ಓಲ ಹತ್ತು ಬಂಡರಿ ಬೊಕ್ಕುವು ಹೆಂಗೆ ಪರ್ತಿ ಇಷ್ಟ ಪರ್ತಿದ ಪೂ ದಯಗವು ಪರ್ತಿದ ಪೂ ಇಷ್ಟ ಇರಂಗೆ ಪರ್ತಿಡು ನೂಲು ದೆಪ್ಪಿರಾಪುಡು ನಮ್ಮ ತುತ್ತುನ ಕುಂಟು ಮನಪಿರಾಪುಡು ಅಂಚಾದ ಹೆಂಗೆ ಪರ್ತಿದ ಪೂ ಇಷ್ಟ ಅಂಚ ಆ ಹೂ ಕೆ ಟಿ ಆಳ್ವರೆಗೆ ಹೂ ಮನಸ್ಸು ಮೋನೆಲ್ಲ ಯಾಪಲ ಹೂಂದು ಪನ್ಪ್ಲಕ್ಕನೆ ಉಪ್ಪು ನಾವು ಅಂಚಿನ ಗುರು ಕೆ ಟಿ ಆಳ್ವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಒಂಜಿ ಸನ್ಮಾನ ಒಂಜಿ ಮಾನಾದಿಗೇನೆ ಬಹುಶಃ ಅರ್ನ ಇಲ್ಲಡೆ ಮಂತದ ಇತ್ತಂಡ್ರೆ ಒಂಜಿ 3 ವರ್ಷಗೂ 4 ವರ್ಷಗೂ ತುಂಬು ಅವು ಇತ್ತೆಲ್ಲ ನೆನಪದವು ಆಯ್ತು ಅಕಾಡೆಮಿದ ಒಟ್ಟಿಗೆ ಆರ್ನ ಒಟ್ಟಿಗೆ ಭಾರಿ ಒಂಜಿ ಮೋಕೆದ ಸಂಬಂಧನು ಗುರು ಕೆ ಟಿ ಆಳ್ವಲ್ಲ ಇವನ್ನಾರು ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನಡು 2023 ಅರೆಗೆ ವರ್ಷದ ವ್ಯಕ್ತಿ ಒಂಜಿ ಗೌರವಲ್ಲ ಎಂಗ್ಲ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನಡು ಮಂತನು ಕಾರ್ಯದರ್ಶಿ ಡಾಕ್ಟರ್ ಎನ್ ಇಸ್ಮಾಯಿಲ್ಲ ಮುಲು ಉಳ್ಳೇರು ಆ ಒಂಜಿ ಆ ನಿರಂತರವಾದ ಗಾಂಧಿ ಶಾಂತಿ ಪ್ರತಿಷ್ಠಾನದ ಒಟ್ಟಿಗೆ ಒಂಜಿ ಸಂಪರ್ಕ ಈ ಒಂದು ಒಂಜಿ ಮೋಕೆನ ಪ್ರೀತಿನದು ಈ ಒಂದು ಆ ಎಂಕ್ಲಿನ ಬೆರಿಬೊಟ್ಟೊಂದು ಬತ್ತನವಳ ಬಾರಿ ಇತ್ತ ನೆನಪಾವನುಂಡು ಅಂಚ ಮುಲ್ಪದ ಶಿಷ್ಯರ್ನಕ್ಲು ಪೂರ ಸೇರ್ದು ಈ ಒಂಜಿ ಗುರು ಕೆ ಟಿ ಆಳ್ವರ್ನ ಬಗೆಟ್ಟು ಪುಸ್ತಕನ ಬರೆದು ಅಯ್ಯನ ಬಿಡುಗಡೆ ಮನ್ಪಣ ಒಂಜಿ ಲೇಸನದು ಈ ಒಂದು ಈ ಪುಸ್ತಕದ ಬಗೆಟ್ಟು ಪಾತೆರಿಯರೆ ಎಂಕೊಂಜಿ ಅವಕಾಶ ಮಂತುಕೋರ್ ನಾವು ದಯವಂಡ ಒಂಜಿ ಗುರುನ ಬೂಕುನು ಒಂಜಿ ಪೊಲಬು ಮಂತುಕೋರ್ಪುನ ಒಂಜಿ ಮಾಮಲ್ಲ ಅವು ಸೌಭಾಗ್ಯ ಅಂದರೆ ಯಾನು ಎನ್ನಿದೆ அஞ்சாத அவங்க மல்ல அவகாசனும் என்னச்சின கொஞ்சம் எளிய வக்திக்கு அயனு கொடுத்து கொஞ்சம் மல்ல மனசுடைனு அக்காடமில நம்ம கேட்டி ஆழ்வர்னா சிஷ்யர்னா ஆ சமித்தில அயன் மந்தேரு அக்களுக்கு மாத்தேரில் ஆ வந்தனே மன் தொந்து காந்தியரிக்கு நிக்கலு ஈ பரிசரத ஒட்டிகே பதுக்குவரந்தாண்ட சுஸ்திர அபிவிருத்திடே பதுக்குவரந்தாண்ட நரமானி 125 வருஷ பதுக்குவேருந்து காந்தினா கொஞ்சம் பார்த்தரைத்தது 125 வருஷ பதுக்குவேருந்து அஞ்சா நம்ம கேட்டி ஆழ்வேறு பரிசரத ஒட்டிகே இத்தினார்ல தார்மிக வக்தியாதுல கொஞ்சம் ஆத்தியாத்மிக கொஞ்சம் அனுபவ இத்தினார்ல சிக்ஷண கொத்து சிக்ஷண தானம் அந்தனார்ல சமாஜத உன்னத்திக்கு போடாது அரை தியாகமந்தது பெந்தினார்ல உஷா ஆர்ல காந்தியர் பண்ண பாத்திரதஞ்சனே 125 வருஷ தீர்காயுஷ்யவாத ஆரோக்கியோடு பதுக்கடந்து ஆரே சொந்து என்ன பாத்திர நமக்கு இப்ப நமஸ்காரம்
1: பூக்குத பல்லே பொருளை கண்டுடு பொலபு மல்தின கல்லூர் நாகேஸ்வரருக்கு உடல் திஞ்சி சொல்மேல் சந்தா வந்து
0: ಈತನೇಟ ಪಿಎಂ ಶ್ರೀ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಣ ಮಲ್ತಿನ ಹಿರಿಯ ಪ್ರಾಥಮಿಕ ಶಾಲೆ ಪೂಪ್ಪಡಿಕಲ್ ಮುಲ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಕೆಟಿ ಆಳ್ವ ಗುರುವಂದನಾ ಸಮಿತಿರ್ದು ಚಂದ್ರಹಾಸ್ ಕಣಂತೂರು ಮೆರಬರೆತಿನ ಗಾಂಧಿ ಸಾಧಿಡು ನಡತಬತ್ತಿನ ಕೆಟಿ ಆಳ್ವೆರು ಈ ಬೂಕುನು ಬುಡಗಡೆ ಮಲ್ತು ಪಾತ್ರನ ಭಿನ್ನರ್ ನಕಲನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪುಲ್ಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗು ರಂಗು ದ ಬದುಕ
3: ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಗಾಂಧಿ 150 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಭಾಸ್ಕರಮಯ್ಯ ಇವರ ದಿಕ್ಸೂಚಿ ಮಾತುಗಳನ್ನು ಕೇಳ್ತಾ ಬರೋಣ.
4: ಸಂಗಾತಿಗಳೇ, ದಿಕ್ಸೂಚಿ ಭಾಷಣ ಅಂತ ಹೇಳಿದ್ದಾರೆ, ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆಲ್ಲ ದಿಕ್ಕೇ ತಪ್ಪಿ ಹೋಗಿದೆ. ಹಾಗಾಗಿ ದಿಕ್ಕನ್ನು ಸೂಚಿಸುವ ಆ ಒಂದು ಸ್ಥಿತಿಯಲ್ಲಿ ನಾನು ಇಲ್ಲ. ದಿಕ್ಸೂಚಿ, ದಿಕ್ಕೇ ತಪ್ಪಿದ ಸ್ಥಿತಿಯಲ್ಲಿ ದಿಕ್ಸೂಚಿ ಯಾವ ರೀತಿಯಲ್ಲಿ ಕೊಡಬಹುದು ಎಂಬ ಒಂದು ಗೊಂದಲದಲ್ಲಿ ಇದ್ದು ನನ್ನದೇ ತಿಳುವಳಿಕೆಯ 4 ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಹಾತ್ಮ ಗಾಂಧೀಜಿ ಅವರ 150ನೇ ವರ್ಷ, ಅದರ ಆಚರಣೆ. ಗಾಂಧಿಯನ್ನು ಕೊಂದವರು, ಕೊಲ್ಲುವವರು, ಕೊಲ್ಲುತ್ತಿರುವವರು, ಮುಂದೆಯೂ ಕೊಲ್ಲುವವರು, ಗಾಂಧಿವಾದಿಗಳು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗಾಂಧಿ ಇವತ್ತಿಗೂ ಪ್ರಸ್ತುತ, ರೆಲೆವೆಂಟ್ ಅನಿಸುತ್ತೆ. 19ನೇ ಶತಮಾನದಲ್ಲಿ ಮಾರ್ಕ್ಸ್, ಫ್ರಾಯ್ಡ್, ಡಾರ್ವಿನ್ ಮಹಾನ್ ವಿಭೂತಿಗಳು. ಮಾರ್ಕ್ಸ್, ಫ್ರಾಯ್ಡ್ ಮತ್ತು ಡಾರ್ವಿನ್ 20ನೇ ಶತಮಾನಕ್ಕೆ ಆಗುವಾಗ ನಮಗೆ ಸಿಕ್ಕುವ 3 ಮಹಾವಿಭೂತಿಗಳಂದರೆ ಗಾಂಧಿ, ಲೆನಿನ್ ಮತ್ತು ಐನ್ಸ್ಟೈನ್. ಮಾರ್ಕ್ಸ್ರವರು ಎಷ್ಟೊಂದು ತೆರೆದ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರೂ ಗಾಂಧಿ ಕೂಡ ಅಷ್ಟೇ ತೆರೆದ ಮನಸ್ಸಿನ ವ್ಯಕ್ತಿ. ನಮ್ಮ ಹಿಂದಿಯಲ್ಲಿ ನಂಬರ್ 1 ಕ್ರಿಟಿಕ್ ಅಂತ ಹೆಸರುವಾಸಿಯಾಗಿರುವಂಥ ನಾಮೋರ್ ಸಿಂಗ್, ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಅವರು 92ನೇ ವಯಸ್ಸಿನಲ್ಲಿ ತೀರ್ಕೊಂಡರು. ಹಿಂದಿ ಆಲೋಚನಾ ಪತ್ರಿಕೆ ಎಡಿಟರ್ ಆಗಿ, ಜೆ ಎನ್ ಯು ಪ್ರೊಫೆಸರ್ ಆಗಿ ಬಹಳ ದೊಡ್ಡ ಹುದ್ದೆಯಲ್ಲೆಲ್ಲ ಇದ್ದಂಥ ಒಬ್ಬ ಪ್ರಬುದ್ಧ, ಭಾರತದ ಮಟ್ಟದ ಶ್ರೇಷ್ಠ ಸ್ಥಾನದಲ್ಲಿದ್ದಂಥ ಚಿಂತಕ. ಅವರು ಮಾರ್ಕ್ಸ್ವಾದಿ ಚಿಂತಕ. ಅವರು ಹೇಳ್ತಾರೆ, ಮಾರ್ಕ್ಸ್ರವರ ಯಾವುದೇ ವಾದ ಇಲ್ಲ, ಅಂತೆ ಗಾಂಧೀಜಿಯವರ ವಾದವೂ ಇಲ್ಲ. ಮಾರ್ಕ್ಸ್ ಮತ್ತು ಗಾಂಧೀಜಿಯವರ ಕೃತಿಗಳನ್ನು ಓದಿದರೆ ಅವುಗಳು ಅದ್ಭುತವಾದ ಹೊಸ ಹೊಸ ಕ್ರಾಂತಿಕಾರಿ ಸೂತ್ರಗಳ ಗಣಿ. ಕಮ್ಯುನಿಸ್ಟ್ ಪಕ್ಷಗಳೊಂದಿಗೆ ಸೇರಿಕೊಂಡ ಮಾರ್ಕ್ಸ್ವಾದಿಗಳನ್ನು ಬೇಕಿದ್ದರೆ ಬಿಡಿ, ಗಾಂಧಿವಾದಿಗಳನ್ನು, ನವಗಾಂಧಿವಾದಿಗಳನ್ನು ಬಿಟ್ಟುಬಿಡಿ. ನಾನು ಸ್ವತಃ ಅವರ ಕೃತಿಗಳನ್ನು ಓದುವಾಗಲೆಲ್ಲ ನನಗೆ ಹೊಸತೊಂದು ವಿಸ್ಫೋಟಕ ಕ್ರಾಂತಿಕಾರಿ ತತ್ವ ಸಿಗುತ್ತದೆ. ಹೊಸ ಕ್ರಾಂತಿಕಾರಿ ತತ್ವಗಳಿಗೆ ಅವು ಅಕ್ಷಯ ಮೂಲ ಸೆಲೆಗಳು. ನಾನು ಇನ್ನೂ ಒಂದು 3-4 ಉದ್ಧರಣವನ್ನು ಮಾಡಲಿಕ್ಕೆ ಬಯಸ್ತೇನೆ. ಗಾಂಧಿಯನ್ನು ತಿಳಿದುಕೊಳ್ಳಲಿಕ್ಕೆ ಭಾರತೀಯ ದೃಷ್ಟಿಕೋನದ ಅಗತ್ಯತೆ ಎಷ್ಟಿದೆಯೋ ಅಷ್ಟೇ ವಿಶ್ವ ದೃಷ್ಟಿಕೋನದ ಅಗತ್ಯತೆ ಕೂಡ ಇದೆ. ಜಗತ್ತಿನ ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ಗಾಂಧೀಜಿಯವರ ಬಗ್ಗೆ ಏನು ಹೇಳಿದ್ರು ಅಂತ ಒಂದು 3-4 ವಿಚಾರ. ಐನ್ಸ್ಟೈನ್, ಯಾಕಂದ್ರೆ ನಮ್ಮಲ್ಲಿ ಹೀಗೆ ಗಾಂಧಿಯ ಬಗ್ಗೆ ಅತೀ ಸಾಮಾನ್ಯ ತಿಳುವಳಿಕೆ ಇಲ್ಲದ ಯುವಕರ ವರ್ಗ ಆಗಲಿ ಅಥವಾ ಪ್ರಾಯಸಂದ ಅಕಾಡೆಮಿಕ್ ಕ್ಷೇತ್ರದಲ್ಲಿರುವವರಾಗಲಿ ಅತಿ ಹಗುರಾಗಿ ಮಾತಾಡುವಾಗ ಐನ್ಸ್ಟೀನ್ ಅಂಥವರು ಗಾಂಧಿ ಬಗ್ಗೆ ಏನು ಹೇಳಿದರು, ಗಾಂಧೀಜಿ ಯಾವುದೇ ಬಾಹ್ಯ ಸತ್ತೆಯ ಸಹಾಯವಿಲ್ಲದ ಜನರ ನೇತಾರ, ಅವರೆಂಥ ಜಯಗಳಿಸಿದ ವೀರ ಯೋಧರೆಂದರೆ ಬಲಪ್ರಯೋಗವನ್ನು ಸದಾ ಲೇವಡಿ ಮಾಡುತ್ತಿದ್ದರು, ಅವರು ಬುದ್ಧಿವಂತ ನಮ್ರ ದೃಢ ಸಂಕಲ್ಪ ಹೊಂದಿದವರು, ದೃಢ ನಿಶ್ಚಯದ ವ್ಯಕ್ತಿಯಾಗಿದ್ದರು, ತಮ್ಮೆಲ್ಲ ಶಕ್ತಿಗಳನ್ನು ದೇಶವಾಸಿಗಳನ್ನು ಮೇಲೆತ್ತಲು ಅವರ ಪರಿಸ್ಥಿತಿಗಳನ್ನು ಸುಧಾರಿಸಲು ಮೀಸಲಿಟ್ಟರು. ಯುರೋಪಿನ ಪಾಶವೀಕತೆಯನ್ನು ಮಾನವೀಯ ಯತ್ನದಿಂದ ಎದುರಿಸಿದರು. ಹೀಗೆ ಅವರು ಸದಾಕಾಲ ಎಲ್ಲರಿಗಿಂತ ಮೇಲ್ಮಟ್ಟಕ್ಕೆ ತಲುಪಿದರು. ಮುಂದಿನ ಪೀಳಿಗೆಗೆ ಗಾಂಧೀಜಿಯಂತಹ ಮೂಳೆ ಮಾಂಸದ ಬೊಂಬೆ ಈ ಭೂಮಿಯಲ್ಲಿತ್ತು ಎಂದು ಊಹಿಸಲಿಕ್ಕೂ ಕಷ್ಟವಾಗಬಹುದು. ಇದು ಐನ್ಸ್ಟೀನ್ ಅವರ ಮಾತು. ಇಂಗ್ಲೆಂಡ್ನ ಪ್ರಧಾನಿ ಕ್ಲಿಮೆಂಟ್ ಅಟ್ಲಿ, ಮಹಾತ್ಮ ಗಾಂಧಿ ವರ್ತಮಾನ ವಿಶ್ವದ ಎಲ್ಲಕ್ಕಿಂತ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಬಗ್ಗೆ ನನಗನಿಸುವುದೇನೆಂದರೆ ಅವರು ಬೇರಾವುದೋ ಯುಗದ ಜೀವಿಯಾಗಿರಬೇಕು. ಅಮೆರಿಕದ ಟ್ರೂಮನ್ ಹೇಳ್ತಾನೆ, ಮನುಷ್ಯರ ನಡುವೆ ಇದ್ದ ಒಬ್ಬ ಭಗವಂತ ಹೊರಟು ಹೋದ, ಕೃಶಕಾಯ ಸಣ್ಣ ವ್ಯಕ್ತಿಯೊಬ್ಬ ತನ್ನ ಆತ್ಮದ ಮಹಾನತೆಯಿಂದ ಮನುಷ್ಯರಲ್ಲಿ ದೇವರಾಗಿದ್ದ. ಅಮೆರಿಕದ ಲೇಖಕ ಪರ್ಲ್ ಬರ್ಗ್, ಯಾವ ರೀತಿ ಜನರು ಮಹಾತ್ಮ ಯೇಸುಕ್ರಿಸ್ತನನ್ನು ಕೊಂದರೋ ಅದೇ ರೀತಿ ಜನರು ಮಹಾತ್ಮ ಗಾಂಧಿಯನ್ನು ಕೊಂದರು. ಅನಂತಮೂರ್ತಿ ಹಿಂದೂ ಸ್ವರಾಜ್ಯದ ಬಗ್ಗೆ ತಮ್ಮ ಕೊನೆಗಾಲದಲ್ಲಿ ಒಂದು ಸಣ್ಣ ಕೃತಿ ರಚಿಸಿದರು, ಹಿಂದುತ್ವ ಅಥವಾ ಹಿಂದ್ ಸ್ವರಾಜ್. ಬಹಳ ಅದ್ಭುತವಾದಂಥ ಕೃತಿ. ಅದರಲ್ಲಿ ಅವರು ವಿ ಸಿ ಅವರ ಮಾತನ್ನು ಕೋಟ್ ಮಾಡ್ತಾರೆ, ಗಾಂಧಿಯವರನ್ನು ಕೊಂದ ಗೋಡಸೆ ಇಡೀ ವಿಷಪೂರಿತವಾದ ನಮ್ಮೆಲ್ಲರ ಶರೀರದ ಹಲ್ಲು ಮಾತ್ರ, ಇಡೀ ವಿಷಪೂರಿತವಾದ ದೇಹದ ಹಲ್ಲು ಗೋಡಸೆ ಆಗಿದ್ದ, ಮತ್ತು ನಾವೆಲ್ಲರೂ ಆ ವಿಷಪೂರಿತ ದೇಹಗಳಾಗಿದ್ದೆವು ಅಂತ ವಿ ಸಿ ಅವರ ಮಾತನ್ನು ಕೋಟ್ ಮಾಡಿದ್ದು ಇಲ್ಲಿ ನೆನಪಿಗೆ ಬರುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ಗಾಂಧೀಜಿ ಲಂಡನ್ಗೆ ತೆರಳಿದಾಗ ಮಹಾರಾಣಿಯನ್ನು ಭೇಟಿಯಾಗಲಿಕ್ಕೆ ಅಲ್ಲಿಯದ್ದೇ ಆದಂಥ ಶಿಸ್ತು ಕೋಡ್ಗಳೆಲ್ಲ ಇದ್ದವು. ಆದರೆ ಗಾಂಧಿ ಆ ಶಿಸ್ತು ಕೋಡ್ಗಳಿಗೆ ಆ ರೀತಿ ಬಗೆಯಲ್ಲಿ ಡ್ರೆಸ್ ಮಾಡಿಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ತನ್ನ ವೇಷಭೂಷಣ ತುಂಡು ಉಡುಗೆ ಹೇಗಿದೆಯೋ ಹಾಗೆ ನಾನು ಹೋಗುವಂಥದ್ದು, ಇಲ್ಲಿದ್ದರೆ ಭೇಟಿ ಆಗುವುದೇ ಇಲ್ಲ. ಕೊನೆಗೆ ಬ್ರಿಟಿಷ್ ಆಡಳಿತ ತಲೆಬಾಗಬೇಕಾಯಿತು. ಆಗ ಪ್ರಶ್ನೆ ಅಂದರೆ ಗಾಂಧೀಜಿಗಾಗಿ ಈ ರಾಜಿ ಯಾಕೆ ಮಾಡಲಾಯಿತು? ಅದಕ್ಕೆ ಗಿಲ್ಬರ್ಟ್ ಮೊರೆ ಹೇಳ್ತಾನೆ, ಆ ವ್ಯಕ್ತಿಯನ್ನು ಶಸ್ತ್ರದಿಂದ ಹೆದರಿಸಲಿಕ್ಕಾಗುವುದಿಲ್ಲ, ದುಡ್ಡಿನಿಂದ ಖರೀದಿಸಲಿಕ್ಕಾಗುವುದಿಲ್ಲ, ಅವರ ತಪಸ್ಸನ್ನು ಮೇನೇಕೆಯನ್ನು ಕಳಿಸಿಯೂ ಭಂಗಗೊಳಿಸಲಾಗುವುದಿಲ್ಲ. ಇಂಥ ಮಹನೀಯ ವ್ಯಕ್ತಿಯೊಡನೆ ರಾಜಿ ಮಾಡಿಕೊಳ್ಳದೆ ಬೇರೆ ಮಾರ್ಗವೇ ಇರಲಿಲ್ಲ ಅಂತ. ಇನ್ನು ಗಾಂಧಿಯ ಕೊನೆ ರೋಲ್ ಅಥವಾ ಕೊನೆ ಸ್ಥಿತಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿ ಇವತ್ತಿನ ಸೆಮಿನಾರ್ನಲ್ಲಿ ಚರ್ಚೆಗಿದ್ದ ಶೀರ್ಷಿಕೆಗಳ ಬಗ್ಗೆ ನಾಲ್ಕು ಮಾತನಾಡ್ತೇನೆ. ಬಂಗಾಳದಲ್ಲಿ ಮುಸ್ಲಿಂ ಲೀಗಿನ ಸರ್ಕಾರ ಇತ್ತು, ಅದರ ಪ್ರಮುಖ ಸುಹರಾವರ್ದಿ. ನವ್ವಾಕಾಲಿಯಲ್ಲಿ 18% ಮಾತ್ರ ಹಿಂದೂಗಳಿದ್ದದ್ದು. ತಮ್ಮ ಬೇಡಿಕೆ ಈಡೇರಿಸುವಂತೆ ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ಗೆ ಕಾಲ್ ಕೊಟ್ಟಿತ್ತು. ಒಂದು ತಿಂಗಳ ಕಾಲ ಅಲ್ಲಿ ನರಮೇಧ ನಡೆಯಿತು, ಹೊರಗಿನ ಪ್ರಪಂಚಕ್ಕೆ ತಿಳಿದೇ ಇರಲಿಲ್ಲ. ಇದು 1946 ಇಸವಿಯ ಆಗಸ್ಟ್ ಸೆಪ್ಟೆಂಬರ್ ಸಮಯ. ಅದೇ ಅಕ್ಟೋಬರ್ನ ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಮುಸ್ಲಿಮರು ಅಲ್ಲಿ ಹಿಂದೂಗಳ ಬೇಟೆಯಾಡಿದರು. ಹಲವಾರು ದಿನಗಳ ತನಕ ಈ ಸುದ್ದಿ ಜಗತ್ತಿಗೆ ತಲುಪಲಿಲ್ಲ. ವಿಷಯ ತಿಳುತ್ತಲೇ ಗಾಂಧಿ ಅಲ್ಲಿಗೆ ಓಡಿ ಸುಹರಾವರ್ದಿಯನ್ನು ತಾರಾಟಕ್ಕೆ ತಗೊಂಡು ಅವರನ್ನೇ ಕರೆದುಕೊಂಡು ಹೋಗಿ ಕಾಡು ಮೇಡು ಹಳ್ಳಿ ಗುಡ್ಡ ಎಲ್ಲೆಲ್ಲೆಲ್ಲ ತಿರುಗಾಡಿ ಆವಾಗ ಗಾಂಧೀಜಿಯನ್ನು ಹಿಂದೂಗಳು ನಂಬುತ್ತಿರಲಿಲ್ಲ, ಉಳಿದ ಸಂದರ್ಭದಲ್ಲಿ ಮುಸ್ಲಿಮರು ನಂಬುತ್ತಿರಲಿಲ್ಲ. ಈಗ ತಮ್ಮ ಸಹಾಯಕ್ಕೆ ತಮ್ಮನ್ನು ಉಳಿಸಲಿಕ್ಕೆ ಬಂದ ಗಾಂಧಿ ಹಿಂದೂಗಳಿಗೆ ಆಗ ದೇವರಾಗಿದ್ದರು. ಈ ಕೆಲವು ಇನ್ಸಿಡೆಂಟನ್ನು ನಾನು ಯಾತಕ್ಕೆ ಕೇಳ್ತೇನೆ ಅಂದರೆ, ಇತಿಹಾಸದಲ್ಲಿ ದೊಡ್ಡ ಮನುಷ್ಯರು ಮಹಾತ್ಮರು ಏನು ಕಾರ್ಯ ಕೈಗೊಳ್ಳುತ್ತಾರೋ ಅದಕ್ಕೆ ಅವರು ಯಾವುದನ್ನು ಇಚ್ಛಿಸಿದ್ದಾರೋ ನಿರ್ಣಯಿಸಿದ್ದಾರೋ ಅದರಂತೆ ಫಲ ದೊರೆಯುವುದಿಲ್ಲ. ರಾಜ ಗಿರೀಶ್ ಕಾರ್ನಾಡರ ಒಂದು ನಾಟಕ ಯಯಾತಿಯಲ್ಲಿ, ನೀನು ಬರೇ ಕಲ್ಲನ್ನು ಮಾತ್ರ ಎಸೆಯಬಲ್ಲೆ, ಆದರೆ ಅದು ಎಬ್ಬಿಸುತ್ತಿರುವ ತರಂಗಗಳ ಮೇಲೆ ನಿನಗೆ ನಿಯಂತ್ರಣವಿಲ್ಲ ಅನ್ನೋ ಮಾತು ಇಲ್ಲಿ ನೆನಪಾಗುತ್ತೆ. ಗಾಂಧೀಜಿಯ ಅತ್ಯಂತ ವಿಶಿಷ್ಟ ಪ್ರಯೋಗ, ಕ್ರಮಕ್ರಮೇಣ ಅದು ಹಠೋತಿಗೆ ಬಂತು. ಹೆಚ್ಚು ದೀರ್ಘ ಮಾಡುವುದಿಲ್ಲ ನಾನು. ಅಲ್ಲಿಂದ ಬಿಹಾರಿಗೆ ಹೋಗಬೇಕಾಯಿತು, ಮತ್ತೆ ಪುನಃ ಕಲ್ಕತ್ತಾಗೆ ಬಂದರು, ಮತ್ತೆ ಡೆಲ್ಲಿ ಹೋದರು. ವಿಭಜನೆಗೆ ಕಾಂಗ್ರೆಸ್ ಒಪ್ಪಿಕೊಂಡಾಗಿತ್ತು. 47ರಲ್ಲಿ ಪುನಃ ನವಕಾಲಿಯಲ್ಲಿ ಭೀಷಣ ನರಮೇಧ. ಬಹಳ ಜನ ಕಾಂಗ್ರೆಸ್ಸಿನವರು ಅಥವಾ ಆ ಕಾಲದ ಮುಗ್ಧ ಜೀವಿಗಳು ಅಂತ ಹೇಳೋದು ಏನು ಹೇಳೋದು, ಒಂದು ವಿದ್ ಇನ್ ಕ್ವಶನ್ ಮಾರ್ಕ್ ಬ್ರ್ಯಾಕೆಟ್ ಒಳಗೆ ಇಟ್ಟುಕೊಂಡು, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿಯೂ ಕೂಡ ಕ್ರಾಂತಿ ಒಂದು ಹನಿ ರಕ್ತ ಇಲ್ಲದೆ ಆದದ್ದಿದ್ದರೆ ಭಾರತ ಅಂತ ಹೇಳ್ತಾನೆ. ಆದರೆ ಲಕ್ಷ ಲಕ್ಷಗಟ್ಟಲೆ ಜನರ ನರಮೇಧ ಸ್ವಾತಂತ್ರ್ಯ ಸಿಗುವಾಗ ನಡೆದಿತ್ತು. ಗಾಂಧೀಜಿ ಆಗಸ್ಟ್ 9, 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೆ ನವಕಾಲಿಯಡೆಗೆ ಹೋಗ್ತಾರೆ. ಅಲ್ಲಿ ಸುಹರಾವರ್ದಿ ಈಗ ಸಾಕಷ್ಟು ತಣ್ಣಗಾಗಿದ್ದ, ಹಿಂದೂಗಳಿಂದ ಆಕ್ರಮಣ ನಡೀತಾ ಇತ್ತು. ಸುಹರಾವರ್ದಿಯನ್ನು ಕರೆದುಕೊಂಡೇ ಹೋಗಿದ್ರು. ಆ ಒಂದು ಘಟನೆ ನೀವು ಗಾಂಧಿಯ ಪುಸ್ತಕದಲ್ಲೆಲ್ಲಾದರೂ ನೋಡ್ಬೋದು, ಬಹಳ ಅದ್ಭುತವಿದೆ. ಅವರು ಹೈದರಿ ಮಂಜಿಲ್ ಅಲ್ಲಿ ಇರ್ತಾರೆ. ಜನ ಸುಹರಾವರ್ದಿ ಕಲ್ಲು ಹೊಡೆದು ಕೊಲ್ಲಬೇಕಂತ ಕಾಯ್ತಾ ಇರ್ತಾರೆ. ಕಿಟಕಿ ಎಲ್ಲ ಬಾಗಿಲು ಹಾಕ್ಕೊಂಡು ಸುಹರಾವರ್ದಿ ಒಳಗೆ ಬಿದ್ದುಕೊಂಡಿರ್ತಾನೆ ಭಯದಿಂದ. ಗಾಂಧಿ ಮೀರಾ ಬೆನ್ ಮೇಲೆ ಒಂದು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮತ್ತೊಂದು ಹೆಗಲ ಮೇಲೆ ಸುಹರಾವರ್ದಿ ಮೇಲೆ, ಕಿಟಕಿ ಎದುರುಗಡೆ ನಿಂತು, ನಿಮಗೇನು ಬೇಕು ಯಾಕೆ? ಆ ಪ್ರಶ್ನೋಷ್ಟುಗಳು ಎಷ್ಟು ಅದ್ಭುತವಾಗಿದೆ ಅಂದರೆ, ಇದೆಲ್ಲ ಹೃದಯದ ಮನಸ್ಸಿನ ಅದ್ಭುತ ಪಾವಿತ್ರ್ಯ ಇದ್ದಂಥವರಿಗೆ ಮಾತ್ರ ಸಾಧ್ಯವೇನೋ, ಯಾಕಂದರೆ ನಮಗೆಲ್ಲ ಅದನ್ನು ಕಲ್ಪಿಸಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆ ಗುಂಪು ಅಲ್ಲಿ ತಣ್ಣಗಾಗ್ತದೆ. ಅಪನಂಬಿಕೆ ಮತ್ತು ಭಯದ ಆ ಭಯಂಕರ ವಾತಾವರಣದಲ್ಲಿ ಮುಸ್ಲಿಮರಿಗೆ ಕೇವಲ ಗಾಂಧಿ ಮಾತ್ರ ಅಲ್ಲಿ ಆಶಾಕಿರಣ ಆಗಿದ್ದು. ಗಾಂಧಿ ಆ ಕಾಲಕ್ಕಾಗುವಾಗ 47, ಆ ಟೈಮ್ನಲ್ಲಿ ಅವರ ಪುತ್ರನಾಗಿದ್ದ ಮಹಾದೇವ್ ದೇಸಾಯಿಯನ್ನು ಕಳ್ಕೊಂಡಿದ್ರು, ಕಸ್ತೂರ್ಬಾ ತೀರಿಕೊಂಡಿದ್ರು. ಎಲ್ಲಕ್ಕಿಂತ ಮುಖ್ಯ ವಿಷಯವೆಂದರೆ 60 ವರ್ಷಗಳ ಕಾಲ ಜೀವನದ ಚುಕ್ಕಾಣಿಯಾಗಿದ್ದಂಥ ಸತ್ಯ ಅಹಿಂಸೆ, ಅದರಲ್ಲಿಯೇ ಅವರ ನಂಬಿಕೆ ಅಲುಗಾಡತೊಡಗಿತ್ತು. ಅವರು ಎನ್ನುತ್ತಿದ್ದರು, 60 ವರ್ಷಗಳ ಕಾಲ ಸತ್ಯ ಅಹಿಂಸೆಯಲ್ಲಿದ್ದ ಗುಣಗಳು ಈಗ ನನಗೆ ಕಾಣಿಸ್ತಾ ಇಲ್ಲ, ಒಂದು ಅಭೇದ್ಯ ಅಂಧಕಾರನನ್ನು ಆವರಿಸಿದೆ. ನಾವು ಇವತ್ತಿಗೆ ಪ್ರಸ್ತುತ ಅಂತೇವೆ, ಆದರೆ ಗಾಂಧೀಜಿಗೆ ಸ್ವಾತಂತ್ರ್ಯ ಸಿಕ್ಕಿದ ಆ ಕಾಲಘಟ್ಟದಲ್ಲಿ ಇಡೀ ಹೋರಾಟವೇ ವ್ಯರ್ಥ. ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಸಿಕ್ಕಿಲ್ಲ, ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿತು ಅನ್ನುವುದು ಕಮ್ಯುನಿಸ್ಟರ ವಿಶ್ಲೇಷಣೆಯಲ್ಲಿ ಸ್ಪಷ್ಟ ಇದೆ. ಆದರೆ ಗಾಂಧೀಜಿ ಒಬ್ಬರೇ ಒಬ್ಬರು ಆ ಕಾಲದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಂಥವ್ರು. ಗಹನ ಮನನದ ನಂತರ ಅವರೇನು ಭಾವಿಸ್ತಾರೆ ಅಂದರೆ, ಇಲ್ಲಿಯ ತನಕ ಯಾವುದನ್ನು ಎಲ್ಲರೂ ಸತ್ಯಾಗ್ರಹವೆಂದು ತಿಳಿದುಕೊಂಡಿದ್ದರೂ ಅದು ಸತ್ಯಾಗ್ರಹವೇ ಆಗಿರಲಿಲ್ಲ. 14 ಜುಲೈ ಪ್ರಾರ್ಥನಾ ಪ್ರವಚನದಲ್ಲಿ ಅವರು ಹೇಳ್ತಾರೆ, ಕಳೆದ 30 ವರ್ಷ ನಾವು ಮಾಡಿದ ಹೋರಾಟ ಅದು ಅಹಿಂಸೆಯ ಬಲದಿಂದಾಗಿರಲಿಲ್ಲ, ಅದೊಂದು ಮಂದ ಪ್ರತಿರೋಧವಾಗಿತ್ತು, ದುರ್ಬಲರ ಒಂದು ಉಪಕರಣ. ಅದನ್ನು ಅಹಿಂಸೆಯ ಉಪಯೋಗ ತಿಳಿಯದ ಅಥವಾ ಅದನ್ನು ಉಪಯೋಗಿಸಲು ಇಚ್ಛಿಸದ ವ್ಯಕ್ತಿಗಳ ಉಪಕರಣವಾಗಿತ್ತು. ನಮ್ಮಲ್ಲಿ ಅಹಿಂಸಾತ್ಮಕ ಹೋರಾಟ ಮಾಡುವ ಪರಾಕ್ರಮವಿದ್ದರೆ ನಾವು ಜಗತ್ತಿನೆದುರು ಸ್ವತಂತ್ರ ಭಾರತ ಇನ್ನೊಂದೇ ಚಿತ್ರ ನೀಡುತ್ತಿದ್ದೆವು. ಆದರೆ ನಾವಿಂದು 2 ತುಂಡಾದ ಹಿಂದ್ ಕೊಡುತ್ತಿದ್ದೇವೆ. ಅಣ್ಣ ತಮ್ಮಂದಿರು ತಮ್ಮೊಳಗೆ ಎಷ್ಟು ಕಾದಾಡುತ್ತಿದ್ದಾರೆಂದರೆ ಒಬ್ಬರು ಇನ್ನೊಬ್ಬರನ್ನು ಕಿಂಚಿತ್ತೂ ನಂಬುತ್ತಿಲ್ಲ. 32 ವರ್ಷಗಳ ನಂತರ ನನ್ನ ಕಣ್ಣುಗಳು ತೆರೆದಿವೆ. ನಮ್ಮ ಅಹಿಂಸೆ, ದುರ್ಬಲರ ಅಹಿಂಸೆ. 2 ಅಕ್ಟೋಬರ ಗಾಂಧೀಜಿಯವರ ಹುಟ್ಟುಹಬ್ಬದ ದಿನ. ಆಗ ಅವರು ಹೇಳ್ತಾ ಇರುವ ಮಾತುಗಳು, ಇಂದು ನಾನು ಹುಟ್ಟಿದ ದಿನ, ಆದರೆ ಇಂದು ಶೋಕಾಚರಣೆ ಮಾಡುವ ದಿನ. ಇವತ್ತಿನ ತನಕ ನಾನು ಬದುಕಿದ್ದೇನೆ, ಈ ಬಗ್ಗೆ ನನಗೆ ನಿಜಕ್ಕೂ ಆಶ್ಚರ್ಯವಾಗುತ್ತಿದೆ, ನಾಚಿಕೆಯಾಗುತ್ತಿದೆ. ಇದೇ ಮನುಷ್ಯನ ಬಾಯಲ್ಲಿ ಒಂದು ಮಾತು ಬಂದರೆ ಅದನ್ನು ಮಾಡಲು ಕೋಟಿ ಕೋಟಿ ಜನ ಇದ್ದರು. ಇಂದು ನನ್ನ ಮಾತನ್ನು ಯಾರೂ ಕೇಳುತ್ತಿಲ್ಲ. ಹೀಗೆ ಮಾಡಿರಿ, ಹೀಗೆ ಮಾಡಿರಿ ಎಂದರೆ ಹೀಗೆ ಮಾಡುವುದಿಲ್ಲ ಎನ್ನುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಹಿಂದೂಸ್ತಾನದಲ್ಲಿ ನನಗೆ ಜಾಗವೆಲ್ಲಿದೆ? ನಾನಿನ್ನು ಬದುಕಿ ಮಾಡುವುದೇನು? 125 ವರ್ಷ ತಾನು ಬದುಕಬೇಕೆಂದಿದ್ದರು ಗಾಂಧಿ. 100 ಬಿಡಿ, 79 ವರ್ಷಕ್ಕೆ ಕಾಲಿಡುತ್ತಿದ್ದೇನೆ, ಇದೇ ನನಗೆ ಚುಚ್ಚುತ್ತಿದೆ ಅಂತ ಗಾಂಧಿ ಹೇಳ್ತಾರೆ. ಏಪ್ರಿಲ್ 47 ಪ್ರಾರ್ಥನಾ ಸಭೆಯಲ್ಲಿ ಅವರು ಹೇಳುವ ಇನ್ನೊಂದು ಮಾತು, ಇನ್ನು ಆಗಬೇಕಾದ್ದು ಆದರೂ ಏನು? ನಾನು ಹೇಳಿದರೆ ಏನೂ ಆಗುವುದಿಲ್ಲ. ಕಾಂಗ್ರೆಸ್ ಏನು ಮಾಡುತ್ತದೋ ಅದೇ ಆಗುತ್ತದೆ. ಇಂದು ನನ್ನದೆಲ್ಲಿ ನಡೆಯುತ್ತದೆ? ನನ್ನ ಮಾತು ನಡೆಯುತ್ತಿದ್ದರೆ ಪಂಜಾಬ್ ಆಗುತ್ತಿರಲಿಲ್ಲ, ಬಿಹಾರ್ ಆಗುತ್ತಿರಲಿಲ್ಲ, ನವಕಾಲಿ ಆಗುತ್ತಿರಲಿಲ್ಲ. ನನ್ನನ್ನು ಯಾರೂ ಒಪ್ಪುವುದಿಲ್ಲ. ನಾನು ಬಹಳ ಸಣ್ಣ ಮನುಷ್ಯ. ಇವತ್ತು ಕಾಂಗ್ರೆಸ್ ನನ್ನ ಮಾತು ಕೇಳುತ್ತಿಲ್ಲ, ಹಿಂದೂ ಕೇಳುವುದಿಲ್ಲ, ಮುಸ್ಲಿಮನು ಕೇಳುವುದಿಲ್ಲ. ನನ್ನದು ಬರೇ ಅರಣ್ಯ ರೋದನ. ಮತ್ತೊಂದೆರಡು ಇನ್ಸ್ಟೆನ್ಸನ್ನು ಹೇಳಿ, 47 ಆಗಸ್ಟ್ 15 ಇಡೀ ದೇಶ ಬಹಳ ಸಂಭ್ರಮ ಪಡ್ತಾ ಇತ್ತು ಸ್ವಾತಂತ್ರ್ಯ ದಿನಾಚರಣೆ ಬಗೆಗೆ. ಗಾಂಧಿಯನ್ನು ಭೇಟಿ ಮಾಡಲಿಕ್ಕೆ ಬಂದಂಥ ಬಾತ್ಮೀದಾರ ಪೇಪರ್ನವನು, ಅವನಿಗೆ ಅವರು ಯಾವ ಸಂದೇಶವೂ ಕೊಡುವುದಿಲ್ಲ. ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಸಂದೇಶ ಕೊಡುವಂಥದ್ದು ಅತಿ ಮುಖ್ಯ. ಅದೇನದ ಪತ್ರಿಕೆಯಲ್ಲಿ ಅದು ಬರಬೇಕು. ನನ್ನ ಬಳಿ ಕೊಡಲು ಯಾವ ಸಂದೇಶವೇ ಇಲ್ಲ. ಆಗ ಕಾಂಗ್ರೆಸ್ಸಿನ ಅಧಃಪತನ ಅವರಿಗೆ ಸ್ಪಷ್ಟವಾಗಿ ಹೋಗಿತ್ತು. ಎಲ್ಲ ಇವತ್ತಿಗೆ ಹೇಗೆ ಹಣ ಅಧಿಕಾರ ಇದರ ಹಿಂದೆ ಹೋಗ್ತಾ ಇದ್ದಾರೋ ಅದೇ ಪರಿಸ್ಥಿತಿ ಸ್ಪಷ್ಟವಾಗಿ ಅಂದಿತ್ತು. ಇಲ್ಲ, ನೀವು ಸಂದೇಶ ಕೊಡದಿದ್ರೆ ಭಾಳ ಕೆಡುಕೆ ಅನಿಸುತ್ತೆ. ಹಾಗೆಯೇ ಆಗಲಿ, ಕೆಡುಕೆ ಅಂತ ಅನಿಸಿಕೊಳ್ಳಿ. ಮತ್ತೆ ಭಾಳಷ್ಟು ಸಮಯ ಅವನು ಒತ್ತಾಯ ಮಾಡಿದ ಮೇಲೆ ಅವರು ಯಾವ ಮರದ ಅಡಿ ಕುಳಿತಿದ್ರೋ ಅದರಲ್ಲಿ ಒಂದು ಒಣ ಎಲೆ ಕೆಳಗೆ ಬೀಳುತ್ತೆ, ಇದೇ ನನ್ನ ಸಂದೇಶ, ಇದನ್ನು ಬರ್ಕೊಳ್ಳಿ ಅಂತ ಅವರು ಕೊಡ್ತಾರೆ. ತಾನು ಒಂದು ಇದೊಂದು ಭಾಳ ಪೊಯೆಟಿಕ್ ಇದ್ದಾಗಿದೆ. ಒಣ ಎಲೆ, ನನ್ನ ಸ್ಥಿತಿ ಹೀಗೆ ಅಂತ. ಆದರೆ 29 ಜನವರಿ 30 ಅವರು ಕೊಲೆಯಾಗತ್ತೆ. 1948 ಆ ದಿನ, ಮತ್ತು ಅದರ ಹಿಂದಿನ ದಿನ ಅವರ ಕೆಲಸಗಳನ್ನು ಮಣಿಬೆನ್ ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ. 28 ರಾತ್ರಿ 9 ತನಕವೂ ಕೆಲಸ ಮಾಡಿ ಎಷ್ಟೊಂದು ಸುಸ್ತಾಗಿ ಹೋಗಿದ್ದರಂದರೆ ಅವರು ಕೈಕಾಲು ತೊಳೆದುಕೊಂಡು ನಿದ್ರೆಗೆ ಹೋಗುವ ಪರಿಪಾಠ. ಅದಕ್ಕೂ ಅವರಿಗೆ ಎಚ್ಚರಿಸಬೇಕಾಯಿತು. ಅವರು ಏನು ಬರೆದಿದ್ದರು? ಅವರೊಂದು ದೊಡ್ಡ ಕರಡನ್ನು ಸಿದ್ಧಪಡಿಸಿದರು. ಅದರ ಮುಖ್ಯ ಸಾರಾಂಶ ಹೀಗಿದೆ: ಕಾಂಗ್ರೆಸ್ನ ಈ ರೂಪ, ಪ್ರಚಾರ ಸಾಧನ, ಸಂಸದೀಯ ವ್ಯವಸ್ಥೆ ಹಾಗೆ ಇರುವುದರ ಅಗತ್ಯತೆ ಖಂಡಿತವಾಗಿಯೂ ಇಲ್ಲ. ಭಾರತ ಇಂದು ತನ್ನ ಹೋಬಳಿ ಪಟ್ಟಣಗಳಿಂದ ಸಂಪೂರ್ಣ ಭಿನ್ನವಾಗಿರುವ 70,000 ಹಳ್ಳಿಗಳ ಸಾಮಾಜಿಕ, ನೈತಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಬೇಕಾಗಿದೆ. ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಮಾಡಿದರೋ ಅವೆಲ್ಲವುಗಳು ಭಾರತದ ಪಾಳೆಗಾರಿ ಮತ್ತು ಬಂಡವಾಳಿ ವರ್ಗದ ಹಿತವಾಗಿ ಪರಿಣಮಿಸಿತು ಅಂತ ಸಾಮಾನ್ಯ ಮಾರ್ಕ್ಸ್ವಾದಿಗಳ ಜಿಜ್ಞಾಸೆ ಇದೆ. ಇದು ನೋವಿಂಗ್ಲಿ ಅಲ್ವೇ ಅಲ್ಲ, ಆದರೆ ಅದರ ಪರಿಣಾಮ ಹಾಗೆ ಆಗ್ತಾ ಇತ್ತು. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಯಾವ ವರ್ಗಕ್ಕೆ ಅಲ್ಲಿಯ ತನಕ ಗಾಂಧಿ ಬೇಕಾಗಿದ್ದರೋ ಆ ನಂತರ ಬೇಡವಾಗಿದ್ದರು. ಯಾಕಂದರೆ ಅವರ ಕಾರ್ಯಪ್ರಣಾಳಿ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಇತ್ಯಾದಿಗಳು ಆ ಪ್ರಭುತ್ವದ ಬೆಳವಣಿಗೆಗೆ, ವಿಕಾಸಕ್ಕೆ ಮಾರಕವಾಗಿದ್ದವು. ಅದು ಅವರ ದಾರಿಯಲ್ಲಿ ಕಂಟಕವನ್ನು ಉಂಟು ಮಾಡ್ತಿತ್ತು. ಆದ್ದರಿಂದ ಭಾರತದ ಪ್ರಭುತ್ವಶಾಲಿ ವರ್ಗಕ್ಕೆ ಗಾಂಧಿಯೇ ದೊಡ್ಡ ಕಂಟಕ ಆಗಿದ್ದರು. ಭಾರತದ ಪ್ರಜಾಸತ್ತಾತ್ಮಕ ಗುರಿಯೆಡೆಗೆ ಜನಶಕ್ತಿಯಿಂದ ಖಂಡಿತವಾಗಿ ಹೋರಾಡಬೇಕಾಗಿದೆ. ಅಂದರೆ ಒಂದು ಮಟ್ಟದ ಸ್ವಾತಂತ್ರ್ಯ, ವಿದೇಶಿ ಸಾಮ್ರಾಜ್ಯಶಾಹಿ ಶಕ್ತಿಗಳಿಂದ ಮುಕ್ತಿ ಸಿಕ್ಕಿತು. ಆದರೆ ಆ ಸ್ವಾತಂತ್ರ್ಯ ಎನ್ನುವಂಥದ್ದು ಭಾರತದ ಪಾಳೆಗಾರಿ ಬಂಡವಾಳಶಾಹಿ ವರ್ಗಕ್ಕೆ ಹಸ್ತಾಂತರಿಸಲ್ಪಟ್ಟಿತೆ ಹೊರತು ಭಾರತದ ಸಮಗ್ರ ಜನತೆಗೆ ಹಸ್ತಾಂತರಿಸಲ್ಪಟ್ಟದ್ದಲ್ಲ. ಎರಡನೇ ಪ್ರಜಾಪ್ರಭುತ್ವದ ಕ್ರಾಂತಿಗೆ ಗಾಂಧಿ ಸಿದ್ಧವಾಗಿದ್ದರು. ಕಾಂಗ್ರೆಸ್ ರಾಜಕೀಯ ಪಕ್ಷಗಳು ಕೋಮು ಸಂಘಟನೆಗಳ ಅನಾರೋಗ್ಯಕರ ಸ್ಪರ್ಧೆಯಲ್ಲಿರಬಾರದು. ಇಂಥ ಹಲವಾರು ಕಾರಣಗಳಿಂದ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಇಂದಿರುವ ಕಾಂಗ್ರೆಸ್ ಸಂಘಟನೆಯನ್ನು ಕೊನೆಗೊಳಿಸಿ ಅದನ್ನು ಕೆಳಕಂಡ ನಿಯಮಗಳಿಗನುಸಾರವಾಗಿ ಲೋಕಸೇವಕ್ ಸಂಘ್ ರೂಪದಲ್ಲಿ ಬದಲಾಯಿಸುವ ನಿರ್ಣಯವನ್ನು ಕೈಗೊಳ್ಳುತ್ತದೆ. ಕಾಲದ ಅಗತ್ಯತೆಗನುಸಾರವಾಗಿ ಅದರಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಸಂಘಕ್ಕಿದೆ ಅಂತ ಇದು ಅವರ ಲಾಸ್ಟ್ ಡಾಕ್ಯುಮೆಂಟ್. ಆದರೆ ಪ್ರಾಯಃ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಒಂದೇ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಅಂತ ಕಾಣುತ್ತೆ. ಎರಡನೇ ಕೆಲಸಕ್ಕೆ, ಎರಡನೇ ಒಂದು ಮಹಾನ್ ಕ್ರಾಂತಿಗೆ ಅವಕಾಶ ಕೊಡುವುದೇ ಇಲ್ಲ. ಯಾಕಂದರೆ ಮೊದಲ ಕ್ರಾಂತಿಗೆ ಯಾವ್ಯಾವ ನೀತಿಗಳು, ಹೋರಾಟಗಳು, ಕಾರ್ಯ ಪ್ರಣಾಳಿಗಳನ್ನು ಅವರು ಉಪಯೋಗಿಸಿದ್ದರೂ ಅವೇ ಎರಡನೇ ಕ್ರಾಂತಿಗೆ ಮಾರಕವಾಗಿ ಅವರನ್ನು ಬಲಿ ತೆಗೆದುಕೊಳ್ಳುತ್ತವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ರಾಯ ಕೆಲವರು ಹೇಳ್ತಾರೆ ಗಾಂಧಿ ಯುಗ ಕಳೆದು ಹೋಗಿ ಈಗ ಸಾವರ್ಕರ್ ಯುಗ ಆರಂಭವಾಗಿದೆ ಅಂತ. ಸಾವರ್ಕರ್ 1857 ವಾರ್ ಆಫ್ ಇಂಡಿಪೆಂಡೆನ್ಸ್ ಬರೆಯುವಾಗ, ಆ ನಂತರ ಲಂಡನ್ನಲ್ಲಿ ಅವರು ಹೋರಾಟ ಮಾಡುವಾಗ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕೊನೆಗೂ ಕೂಡ. ಆದರೆ ಆಗಿನ ಅವರ ರಾಷ್ಟ್ರದ ಕಲ್ಪನೆ ಹಿಂದೂ ಮುಸ್ಲಿಂ ಏಕತೆಯನ್ನು ಎತ್ತಿ ಹಿಡಿಯುವಂತಹದ್ದೇ ಆಗಿತ್ತು. ಹಾಗಾಗಿ ಎರಡು ಸಾವರ್ಕರ್ ಇದ್ದಾರೆ. 1923 ಹಿಂದುತ್ವವನ್ನು ಬರೆದ ಸಾವರ್ಕರ್, ಆ ನಂತರ ಸಾವರ್ಕರ್ ಬೇರೆ, ಅದರ ಮುಂಚಿನ ಸಾವರ್ಕರ್ ಬೇರೆ. ಭಾರತದಲ್ಲಿ ಆ ಕಾಲದಲ್ಲಿ ಎಂತೆಂಥ ಕಟು ಘಟನೆಗಳು ನಡೆದು ಅಂದರೆ, ಪ್ರಾಯ ಸಾವರ್ಕರ್ ಬದಲಾಗಲು ಅಂಡಮಾನ್ ಜೈಲಿನಲ್ಲಿ ಅವರಿಗೆ ಕಿರುಕುಳ ಕೊಟ್ಟಂಥ ಮುಸ್ಲಿಂ ಜೈಲರ್ಸ್ಗಳು ಇರಬಹುದು, ಅಥವಾ ಎಲ್ಲೋ ಟರ್ಕಿಯಲ್ಲಿ ಖಲೀಫ ಪದಚ್ಯುತಗೊಂಡ ಎಂದ ಮೇಲೆ ಕಮಲ್ ಪಾಷಾ ಡೆಮೊಕ್ರಾಟಿಕ್ ಲೀಡರ್ ಆಗಿದ್ದ, ಅವರ ವಿರುದ್ಧವೇ ಖಿಲಾಫತ್ ಚಳವಳಿ ಹಮ್ಮಿಕೊಂಡದ್ದು, ಆನಂತರ ಮಾಪಳ ದಂಗೆಯಾದದ್ದು, ಇವೆಲ್ಲ ರೂಪಾಂತರಿಸಲಿಕ್ಕೆ ಸಾಧ್ಯವಿದೆ. ನಾವಿಲ್ಲಿ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳೋಣ. ಬಹಳಷ್ಟು ಜನ ಈ ವಿಷಯವನ್ನು ತೆಗೆದುಕೊಳ್ಳುವುದಿಲ್ಲ. ಏನಂದರೆ ಭಾರತ ಮಹಾನ್ ನವೋತ್ಥಾನದ ಕವಿಗಳು ಇಬ್ಬರು, ಒಂದು ರವೀಂದ್ರನಾಥ್ ಟ್ಯಾಗೂರ್ ಮತ್ತು ಸರ್ ಮೊಹಮ್ಮದ್ ಇಕ್ಬಾಲ್. ಸರ್ ಮೊಹಮ್ಮದ್ ಇಕ್ಬಾಲ್ ಹೆಸರು ಕೇಳದಿದ್ದರೂ ಅವರು ಬರೆದ ತರಾನೆಯ ಹಿಂದ್ನಲ್ಲಿ ಅವರು ಬರೆದ ಪದ್ಯ ಇವತ್ತಿಗೂ ಜನರ ಬಾಯಲ್ಲಿದೆ, ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ಅವರ ಮೊದಲಿನ ಕವಿತಾ ಸಂಗ್ರಹಗಳು ನಯಾ ಶಿವಾಲ, ತರಾನೆಯ ಹಿಂದ್, ಈ ಕೃತಿಗಳೆಲ್ಲ ಅದ್ಭುತ ರಾಷ್ಟ್ರೀಯತೆಯ ಪದ್ಯಗಳು. ಆ ರಾಷ್ಟ್ರೀಯತೆ ಹಿಂದೂ ಮುಸ್ಲಿಂ ಏಕತೆಯನ್ನು ಬಿಂಬಿಸುವಂಥ ಕೃತಿಗಳು. ಇಂಗ್ಲೆಂಡ್ನಲ್ಲಿ ಓದಿ ಡಾಕ್ಟರೇಟ್ ಪದವಿಯನ್ನೆಲ್ಲ ಗಳಿಸಿದಂಥ ಬಹಳ ದೊಡ್ಡ ವಿದ್ವಾಂಸ ಸರ್ ಮೊಹಮ್ಮದ್ ಇಕ್ಬಾಲ್ ಮುಸ್ಲಿಂ ನವೋತ್ಥಾನದ, ನಮ್ಮಲ್ಲಿ ಭಾರತೀಯ ನವೋತ್ಥಾನ ಅಂತ ಪ್ರಾಯ ಇಲ್ಲ, ಒಂದು ಕಡೆಯಲ್ಲಿ ಹಿಂದೂ ನವೋತ್ಥಾನ ನಮಗೆ ಕಾಣಿಸುತ್ತೆ, ಇನ್ನೊಂದು ಕಡೆ ಮುಸ್ಲಿಂ ನವೋತ್ಥಾನ ಕಾಣುತ್ತೆ. ವಹಾಬಿ ಮೂಮೆಂಟ್ನಿಂದಲೇ ಆರಂಭ ಆಗಿದೆ ಅದು, 1800 ತೊಡಗಿದೆ ಅದು. ಇಂತಹ ಮೊಹಮ್ಮದ್ ಇಕ್ಬಾಲ್ನಲ್ಲಿಯೂ ಕೂಡ ಎರಡು ಪರ್ಸನಾಲಿಟಿ, ಅಥವಾ ಎರಡು ಮೊಹಮ್ಮದ್ ಇಕ್ಬಾಲ್. ಮೊದಲನೇ ಇಕ್ಬಾಲ್ ಈ ಸಾವರ್ಕರ್ ಇದ್ದಾಗೆ, ಎರಡನೇ ಇಕ್ಬಾಲ್ ಪಾನ್ ಇಸ್ಲಾಮಿಸಮನ್ನು ಸಮರ್ಥಿಸುವಂಥ ಇಕ್ಬಾಲ್. ಮುಸ್ಲಿಮಿಗೆ ಧರ್ಮಾಧಾರಿತವಾದ ಒಂದೇ ರಾಷ್ಟ್ರ ಅನ್ನುವಂಥ ಇಕ್ಬಾಲ್. ಮುಸ್ಲಿಂ ಲೀಗ್ನ ಅಧ್ಯಕ್ಷರು ಆಗ್ತಾರೆ ಮೊಹಮ್ಮದ್ ಇಕ್ಬಾಲ್. ಪಾಕಿಸ್ತಾನ ಬೇರೆ ಒಂದು ದೇಶ, ಪಾಕಿಸ್ತಾನ ಎಂಬ ಹೆಸರು ಮೊದಲಿಗೆ ಬಾಯಲ್ಲಿ ಬಂದದ್ದೇ 1930 ಮೊಹಮ್ಮದ್ ಇಕ್ಬಾಲ್ನ ಬಾಯಲ್ಲಿ. ದುಂಡು ಮೇಜಿನ ಪರಿಷತ್ತಿಗೆ ಕೂಡ ಮುಸ್ಲಿಮನ ಪ್ರತಿನಿಧಿಯಾಗಿ ಹೋಗ್ತಾರೆ. ಹೀಗೆ ಇದು ಈ ದೇಶದ ಒಂದು ದೊಡ್ಡ ದುರಂತ. ಗಾಂಧಿಯವರ ಒಂದು ಇವ್ಯಾಲ್ಯುಯೇಷನ್ನ ಅತ್ಯದ್ಭುತವಾಗಿ ಮಾಡಿದವರು ನನ್ನ ದೃಷ್ಟಿಯಲ್ಲಿ ಅಮೃತ್ಲಾಲ್ ದಾಂಗೆ ಬರೆದ ದಿ ಮಹಾತ್ಮ ಒಂದು, ಇನ್ನೊಂದು ಯಶ್ಪಾಲ್ ಬರೆದಂಥ ಗಾಂಧಿವಾದಕ್ಕೆ ಶವ ಪರೀಕ್ಷಾ, ಮತ್ತೊಂದು ಬಿಕು ಪರೇಖ್ ಬರೆದಂಥ ಕೊಲೋನಿಯಲಿಸಂ ಟ್ರೆಡಿಷನ್ ಆ್ಯಂಡ್ ರಿಫಾರ್ಮ್ ಆ್ಯನ್ ಅನಾಲಿಸಿಸ್ ಆಫ್ ಗಾಂಧೀಸ್ ಪೊಲಿಟಿಕಲ್ ಡಿಸ್ಕೋರ್ಸ್, ಇ ಎಂ ಎಸ್ ನಂಬೂದ್ರಿಪ್ಪಾಡವರು ಬರೆದ ಗಾಂಧಿ ಆ್ಯಂಡ್ ಇಸಿಸಂ, ಬಹಳ ಅದ್ಭುತವಾದಂಥ ಗ್ರಂಥ. ಗಾಂಧಿಯ ಬಗ್ಗೆ ಅತ್ಯಂತ ಸಹಾನುಭೂತಿಯಿಂದ ಪ್ರೀತಿಯಿಂದ ಬರೆದ

0: ಸಾಯುವ ಕೇವಲ 2 ದಿನಗಳ ಮುಂಚೆ ರಾಜಕುಮಾರಿ ಅಮೃತ್ ಕೌರ್ ಹತ್ರ ಅವರು ಹೇಳ್ತಾರೆ, ನಾನು ಯಾವುದೋ ಹುಚ್ಚನ ಗುಂಡಿಗೆ ಬಲಿಯಾಗಬಹುದು, ಹೀಗೇನಾದರೂ ಆದರೆ ನಗುತ್ತಾ ನನ್ನ ಪ್ರಾಣಗಳನ್ನು ಬಲಿ ಕೊಡುತ್ತೇನೆ, ನನ್ನಲ್ಲಿ ಕೋಪದ ಭಾವನೆಗಳು ಬರಬಾರದು, ನನ್ನ ತುಟಿಗಳಲ್ಲಿ ಪರಮಾತ್ಮನ ನಾಮವಿರಬೇಕು. ಈ ಮಾತನಾಡಿದ 2 ದಿನಕ್ಕೆ ಗಾಂಧೀಜಿ ಕೊಲಗಡಕನ ಗುಂಡಿಗೆ ಬಲಿಯಾದರು. ಅವರ ಈ ಹೃದಯ ವಿದಾರಕ, ನಮ್ಮ ಹೃದಯ ಒಡೆಯುವಂಥ ಮಾತುಗಳು ನಮ್ಮ ಕಿವಿಗಳಲ್ಲಿ ಸದಾ ಸರ್ವದಾ ಮೊಳಗುತ್ತಲೇ ಇರುತ್ತವೆ. ಇದು EMS ನಂಬೂದ್ರಿಪ್ಪಾಡ್ ಅವರ ಗ್ರೇಟ್ನೆಸ್, ಅವರು ಅರ್ಥ ಮಾಡಿಕೊಂಡಂಥ ಅದ್ಭುತವಾದಂಥ ಒಂದು ಕ್ರಮ. ಕೊನೆಯದಾಗಿ ಅಂಬೇಡ್ಕರ್ ಮತ್ತು ಗಾಂಧಿ, ಕೆಲವು ಅಂಬೇಡ್ಕರ್ ವಾದಿಗಳು ಮತ್ತು ಗಾಂಧಿವಾದಿಗಳು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರಲ್ಲಿ ಒಬ್ಬರನ್ನು ನಾಯಕರನ್ನಾಗಿ ಇನ್ನೊಬ್ಬರನ್ನು ಖಳನಾಯಕರನ್ನಾಗಿ ಬಿಂಬಿಸುತ್ತಾರೆ. ಹೀಗೆ ಬಿಂಬಿಸುವ ಉಭಯತ್ರರು ಆ ಇಬ್ಬರು ಮಹಾನ್ ಚೇತನಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದು ಬರಗೂರು ರಾಮಚಂದ್ರಪ್ಪನವರ ಮಾತು. ಪೂನಾ ಪ್ಯಾಕ್ಟ್ನ ವಿಷಯದಲ್ಲಿಯೂ ನಮ್ಮ ಅಭಿಪ್ರಾಯಕ್ಕೂ ಅಂಬೇಡ್ಕರ್ ವಾದಿಗಳ ಅಭಿಪ್ರಾಯಕ್ಕೂ ಭಿನ್ನತೆ ಇದೆ. ಯಾಕಂದರೆ ಒಂದು ಪಕ್ಷ ಕಮ್ಯುನಲ್ ಅವಾರ್ಡನ್ನು ಒಪ್ಪಿಕೊಂಡಿದ್ದರೆ ಸವರ್ಣೀಯರು ಸುಮ್ಮನೆ ಕುಳಿತುಕೊಳ್ಳುತ್ತಿರಲಿಲ್ಲ, ಭಯಾನಕವಾದ ರಕ್ತಪಾತ ನಡೆಯುತ್ತಿತ್ತು. ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಸಂಘಟಿಸುವ ಮಹತ್ಕಾರ್ಯವಿದ್ದಾಗ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಒಪ್ಪದೆ ಗಾಂಧೀಜಿ ಆಮರಣ ಉಪವಾಸ ಕೂತುಕೊಂಡ ಸಂದರ್ಭದ ಒಂದು ವಿಶ್ಲೇಷಣೆ. ಗಾಂಧಿಯನ್ನು ಒಪ್ಪಿದರೆ ಹೀಗಾಗ್ತಿತ್ತು ಅನ್ನೋ ಅಭಿಪ್ರಾಯ ನನ್ನಂಥವ್ರು ಕೆಲವರದ್ದು, ರಾಜಶೇಖರ್ ಅಂಥವ್ರು ನಾವೆಲ್ಲ ಅಭಿಪ್ರಾಯ ಪಡುವಂಥದ್ದು. ಹೀಗೆ ಅಭಿಪ್ರಾಯ ಭಿನ್ನತೆಗಳು ಇವೆ. ಆದರೆ ಪೂನಾ ಪ್ಯಾಕ್ಟ್ ನಂತರ ಸಾಕಷ್ಟು ಹೆಚ್ಚು ಸೀಟುಗಳನ್ನು ಅವರು ಗಳಿಸಿದರು ಅನ್ನೋದು ಅಷ್ಟೇ ಸತ್ಯ. ಇರಲಿ, ಇದು ವಿವಾದದ ಒಂದು ವಿಚಾರ. ಪರಸ್ಪರ ಡಿಸೆಗ್ರಿ ಆಗಲಿಕ್ಕೂ ಎಗ್ರಿ ಆಗಬೇಕು ಅನ್ನೋದು ಒಂದು ವಿಚಾರ. ಇತ್ತೀಚೆಗೆ ಒಂದು ದೊಡ್ಡ ಉದ್ಗ್ರಂಥ ಬರೆದಾರೆ, ಗಾಂಧಿ ಕಥನ ಅಂತ. ಅದರ ಹಿಂಬರಹದಲ್ಲಿ ಅಂಬೇಡ್ಕರ್ ಒಂದು ಮಾತನ್ನು ಅವರು ಕೋಟ್ ಮಾಡ್ತಾರೆ. ಆ ಮಾತು ಹೀಗಿದೆ, ಗಾಂಧೀಜಿಯವರ ಸಮಸ್ಯೆ ಎಂದರೆ ಅವರು ಸಂಪೂರ್ಣ ಸತ್ಯವನ್ನು ಹೇಳುತ್ತಾರೆ. ಗಾಂಧೀಜಿಯವರ ಸಮಸ್ಯೆ ಎಂದರೆ ಅವರು ಸಂಪೂರ್ಣ ಸತ್ಯವನ್ನು ಹೇಳುತ್ತಾರೆ, ಆದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಸಮಾಜಕ್ಕೆ ಇಲ್ಲ. ಇದು ಅಂಬೇಡ್ಕರ್ ಹೇಳುವ ಅದ್ಭುತವಾದಂಥ ಮಾತು. ನಮಸ್ಕಾರ.
1: ಇಷ್ಟರವರೆಗೆ ಮಂಗಳೂರಿನಲ್ಲಿ ನಡೆದ ಗಾಂಧಿ 150 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಭಾಸ್ಕರಮಯ್ಯ ಇವರ ದಿಕ್ಸೂಚಿ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಚಾಣಾಕ್ಯ ಚಂದ್ರಗುಪ್ತ, ಭಾಗವತರು ನಾರಾಯಣ ಶಬರಾಯ, ಚೆಂಡೆ ಶಿವಾನಂದ ಕೋಟ, ಪಾತ್ರ ಪರಿಚಯ ಚಾಣಾಕ್ಯ ರಾಮದಾಸ ಸಾಮಗ, ಚಂದ್ರಗುಪ್ತ ಭಾಸ್ಕರ್ ರೈ ಕುಕ್ಕುವಳ್ಳಿ, ಅಮಾತ್ಯ ವಾಸುದೇವ ಸಾಮಗ, ಪರ್ವತರಾಜ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ನಂದ ನವನೀತ ಶೆಟ್ಟಿ ಕದ್ರಿ, ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ ಮತ್ತು ಕರುಣಾಕರ ಶೆಟ್ಟಿ ಬೆಳ್ತಂಗಡಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇದೀಗ ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ ಕೊನೆಯ ಕಂತು.

ನಿದ್ರಾವಶನಾಗಿದ್ದ ನಾನು ಕನಸಿನಲ್ಲಿ ಕಂಡಂತಹ ದೃಶ್ಯಗಳು ಇನ್ನು ನನ್ನ ಚಿತ್ತ ಭಿತ್ತಿಯಲ್ಲಿ ಅಚ್ಚೊತ್ತಿ ಉಳಿದಿದೆಯಲ್ಲ. ನಾನೇನನ್ನು ನೋಡುತ್ತಿದ್ದೇನೆ? ಕಳೆದ ದಿನಗಳಲ್ಲಿ ನಡೆದಂತಹ ವಿದ್ಯಮಾನಗಳಿಗೆಲ್ಲ ಪೂರಕವಾಗಿಯೇ ಪರಿಣಮಿಸುತ್ತಿದೆಯೇನೋ ಅನ್ನಿಸುತ್ತಿದೆ. ನವನಂದರನ್ನು ಕೊಂದು ಅವರ ಹೆಣಗಳನ್ನು ಆನೆಯ ಕಾಲುಗಳಿಂದ ರಾಜ ಬೀದಿಯಲ್ಲಿ ಎಳೆಸಿ ಹಾಕುತ್ತೇನಾಗಿ ಪ್ರತಿಜ್ಞೆ ಮಾಡಿದ ಒಬ್ಬನೊಬ್ಬ ಬ್ರಾಹ್ಮಣ ಚಾಣಕ್ಯ. ಆ ಹೊತ್ತಿಗೂ ಉತ್ಪಾತಗಳು ಉತ್ಪತ್ತಿಯಾಗಿದ್ದವು. ನಮ್ಮಲ್ಲಿ ಅನ್ನಸತ್ರದ ಪಾರುಪತ್ಯಗಾರನಾಗಿ ನಿಯೋಜಿತನಾಗಿದ್ದ ನಮ್ಮ ದೊರೆಗಳಿಗೆ ಶತ್ರು ಶೇಷವೆಂದೇ ನಿರ್ಣಯಿಸಲ್ಪಟ್ಟಿದ್ದ ಆ ಚಂದ್ರಗುಪ್ತನನ್ನು ತನ್ನೊಂದಿಗೆ ಕರೆದೊಯ್ದಿದ್ದ ಆ ಚಾಣಕ್ಯ. ಇಂದು ಕನಸಿನಲ್ಲಿ ಕಂಡಂತ ದೃಶ್ಯಗಳು ಅತ್ಯಂತ ವಿಪರೀತ. ಮುಂಜಾವದಲ್ಲಿ ಬಿದ್ದಿರುವಂತಹ ಕನಸು ಭವಿಷ್ಯದ ಕುರಿತಾದಂತಹ ಸೂಚನೆಗಳನ್ನು ಕೊಡುತ್ತದೆ ಅಂತ ಮನಃಶಾಸ್ತ್ರಜ್ಞರ ಅಭಿಪ್ರಾಯ. ಆ ನೆಲೆಯಲ್ಲಿ ತರ್ಕಿಸಿದರೆ ಏನಿದು ಅಶುಭ ಸೂಚನೆಗಳು? ಅರಮನೆಯ ಹೊನ್ನ ಕಳಸ ತನ್ನಷ್ಟಕ್ಕೆ ಜಾರಿ ಬಿದ್ದ ಹಾಗೆ ರಾಜ ಬೀದಿಯಲ್ಲಿ ನರಿ ನಾಯಿಗಳೆಲ್ಲ ಆಗಸವನ್ನು ನೋಡುತ್ತಾ ಉಳಿತ ಹಾಗೆ ಕಾಗೆ ಗೂಗೆಗಳೆಲ್ಲ ಅರಮನೆಯ ಒಳ ಹೊರಗೆ ಸಂಚರಿಸಿದ ಹಾಗೆ ಹಾಡೇ ಹಗಲಿನಲ್ಲಿ ಉಲ್ಕಾಪಾತವಾದ ಹಾಗೆ. ಹಾಗಾದರೆ ನಂದರ ವಂಶ ಅಳಿತದೆಯೇ? ನಂದರ ರಾಜ್ಯ ನಾಶವಾಗುತ್ತದೆಯೇ? ಈ ಶಂಕೆಗೆ ಕಾರಣವಿಲ್ಲದಿಲ್ಲ. ನಿನ್ನೆ ಮುಸ್ಸಂಜೆಯ ವೇಳೆಗೆ ಬಂದಂತಹ ಹೊಸತೊಂದು ವರ್ತಮಾನವೂ ಇದಕ್ಕೆ ಸ್ಪಷ್ಟವಾದ ಕಾರಣ.

0: ನಿನ್ನ ಮುಸ್ಸಂಜೆಯ ವೇಳೆಗೆ ದೊರಕಿದಂತಹ ಒಂದು ಹೊಸ ವರ್ತಮಾನ ಈ ಕನಸಿಗೆ ಪೂರ್ಣ ಪೂರಕವಾಗಿಯೇ ಕಾಣಿಸುತ್ತಿದೆ. ಶಾಹುರಿ ಪಟ್ಟಣದ ಅರಸನಾದ ಆ ಪರ್ವತ ರಾಜ ತನ್ನ ಸೇನಾಜಾಲದೊಂದಿಗೆ ನಮ್ಮ ನಗರಕ್ಕೆ ದಾಳಿ ಇಕ್ಕುವುದಕ್ಕೆ ಸಿದ್ಧನಾಗಿ ಹೊರಟಿದ್ದಾನೆ. ವಿದ್ಯಮಾನಗಳೆಲ್ಲವನ್ನೂ ಪರಿಶೀಲನೆಗೆ ಒಳಪಡಿಸಿದಾಗ ಹಿಂದೊಂದು ದಿನ ಕೃತಕ ಸಿಂಹವನ್ನು ಅಭೇದ್ಯವಾದಂತಹ ಪಂಜರದೊಳಗೆ ಇರಿಸಿ ನಮ್ಮೂರಿನ ಜನರ ಬುದ್ಧಿಮತ್ತೆಯನ್ನು ಅಥವಾ ಊರನ್ನಾಳುವ ಅರಸನ ಬುದ್ಧಿಮತ್ತೆಯನ್ನು ಪರೀಕ್ಷಿಸುವ ಸಲುವಾಗಿ ಕಳುಹಿದವನು ಅದೇ ಪರ್ವತರಾಜನೆಂಬ ವಿಚಾರ ಆ ಬಳಿಕ ತಿಳಿದು ಬಂದಿದೆ. ನಮ್ಮಲ್ಲೇನು ದ್ವೇಷ? ಕಾರಣವೇನೂ ಇಲ್ಲ. ಪರಸ್ಪರ ಈರ್ಷೆ ಮತ್ಸರಗಳು ಊರನ್ನಾಳುವ ಅರಸರಿಗೆ ಸ್ವಾಭಾವಿಕ. ನಮ್ಮ ಉಚ್ಛ್ರಾಯವನ್ನು ಅಭಿವೃದ್ಧಿಯನ್ನು ಕಂಡು ಮತ್ಸರಗ್ರಸ್ತನಾದ ಅವನು ದಾಳಿ ಕೂದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಇಂದು ಸೇನಾ ಜಾಲದೊಂದಿಗೆ ಪರ್ವತನು ಈ ಕಡೆಗೆ ಬರುತ್ತಿರುವಾಗ ಆ ಚಾಣಕ್ಯ ಚಂದ್ರಗುಪ್ತರೂ ಅವನನ್ನು ಸೇರಿಕೊಂಡಿದ್ದಾರೆ ಎಂಬ ವರ್ತಮಾನವೂ ಇದೆಯಲ್ಲ. ಹಾಗಾದರೆ ಚಾಣಕ್ಯನಂತಹ ಚಾಣಾಕ್ಷನ ಪೂರ್ಣ ಉತ್ತೇಜನದಿಂದ ಪ್ರಭಾವಿತನಾಗಿಯೇ ಪರ್ವತ ರಾಜ ಇಂದು ಯುದ್ಧ ಸಿದ್ಧತೆಗೆ ತೊಡಗಿದ್ದಿರಬೇಕು. ಬಿದ್ದಂತಹ ಕನಸು ನಡೆಯಬಹುದಾದಂತಹ ಯುದ್ಧದ ಪರಿಣಾಮದ ಕುರಿತಾದಂತಹ ಸೂಚನೆ ಇರಬಹುದೇ? ನಮ್ಮ ನಂದರ ವಂಶವೆಲ್ಲ ಅಳಿದು ಹೋಗುವ ದಿನ ಸಮೀಪಿಸಿತೆ. ಛೇ, ಸಿಂಹಾಸನದ ಬಗೆಗೆ ನಿಷ್ಠಾವಂತನಾಗಿ ನಾನು ಇದನ್ನು ಉಳಿಸಿಕೊಳ್ಳಲಾರನೆ ಎಂಬ ಶಂಕೆಯೂ ಮೂಡುತ್ತಿದೆ. ದೊರೆಗಳನ್ನು ಉಳಿಸಿಕೊಳ್ಳುವುದಕ್ಕೆ ದಾರಿ ಏನೂ ಕಾಣಿಸುವುದಿಲ್ಲವಲ್ಲ. ವಿಶಾಲವಾದಂತಹ ಆ ಸೇನಾ ಜಾಲವನ್ನು ಹತ್ತಿಕ್ಕುವುದಕ್ಕೆ ನಮ್ಮ ಸೀಮಿತ ಸೇನೆಯಿಂದ ಸಾಧ್ಯವಾದೀತೆ? ಈ ಶಂಕೆಯೂ ಮೂಡುತ್ತಿದೆಯಲ್ಲ. ನೋಡೋಣ, ಈ ಬಗೆಗೆ ಯೋಚನೆ ಮಾಡಬೇಕಾಗಿದೆ. ಬೆಳಕು ಹರಿಯಿತು, ಅಂಗಳದ ಕಡೆಗೆ ಬಂದು ನೋಡ್ತೇನೆ. ಸ್ವಾಮಿ.
1: ಮಹಾರಾಜ.
0: ನಮೋ ನಮಃ.
1: ಎದ್ದೇಳಪ್ಪ.
0: ಬರಬೇಕು ಸ್ವಾಮಿ, ನಾವು ಹೀಗೆ ಬರಬೇಕು.
1: ಸಂತೋಷ
0: ಅಯ್ಯ.
1: ಓ.

0: ಬೆಳಗ್ಗೆದ್ದು ಚಾವಣಿಗೆ ಬರುತ್ತಿರುವಾಗಲೇ ಅಂಗಳದಲ್ಲಿ ತಮ್ಮ ಆಗಮನವಾಯಿತು ಸ್ವಾಮಿ.
1: ಹೌದು,
0: ನೋಟ ಮಾತ್ರಕ್ಕೆ ತಾವೊಬ್ಬ ಭಿಕ್ಷುಗಳೆಂಬುದು ನನಗೆ ತಿಳಿತದೆ. ತಮ್ಮಂಥವರ ದರ್ಶನ ಲಾಭವಾಗುತ್ತಿರುವುದು ನನ್ನ ಪೂರ್ವ ಸುಕೃತ ಅಂತಲೇ ಭಾವಿಸುತ್ತಿದ್ದೇನೆ. ದಯಮಾಡಿಸಬೇಕು,
1: ಸಂತೋಷ,
0: ನನ್ನ ಉಪಚಾರವನ್ನು ಸ್ವೀಕರಿಸಬೇಕು, ಜೊತೆಗೆ ನನ್ನ ವಿಜ್ಞಾಪನೆಯನ್ನೂ ಆಲಿಸುವ ಕೃಪೆಯನ್ನು ತೋರಬೇಕು ಸ್ವಾಮಿ.
1: ಏನದು?
0: ರಾತ್ರಿ ಬಿದ್ದಂತಹ ಸ್ವಪ್ನ ದುಸ್ವಪ್ನವೆನ್ನುವುದರಲ್ಲಿ ನಿರ್ವಿವಾದ.
1: ಹೌದೇ,
0: ಏನು ಮಾಡಿದರೂ ಅದನ್ನು ಮರೆಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಕೇಳಿಸಿದ ವರ್ತಮಾನವೋ ಸದ್ಯದಲ್ಲೇ ನಗರದಲ್ಲಿ ಶತ್ರುಗಳ ಆಕ್ರಮಣ ನಡೆಯಲಿಕ್ಕಿದೆ.
1: ಓಹೋ,
0: ಭೀಕರ ಯುದ್ಧವೂ ಸನ್ನಿಹಿತವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಸ್ವಾಮಿ, ಬುದ್ಧಿ ಬಂದಂದಿನಿಂದ ಇಂದಿನ ತನಕ ನಾನು ಸ್ವಾಮಿನಿಷ್ಠನಾಗಿ ನನ್ನನ್ನು ನಾನು ಕಾದುಕೊಂಡಿದ್ದವನು. ಆ ಸ್ವಾಮಿನಿಷ್ಠೆಯ ದ್ಯೋತಕವಾಗಿ ನಡೆಯಬಹುದಾದಂತಹ ಯುದ್ಧದಲ್ಲಿ ನನ್ನ ಸಿಂಹಾಸನದ ಸ್ವಾಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಸಕ್ತನಾದೇನೆ ಎಂಬ ಶಂಕೆಯೂ ನನ್ನನ್ನು ಪ್ರಬಲವಾಗಿ ಬಾಧಿಸುತ್ತಿದೆ. ಸ್ವಾಮಿ, ಚಿತ್ತದಲ್ಲಿ ಹುಟ್ಟಿರುವಂತಹ ಈ ಭೀತಿಯಿಂದ ನನ್ನನ್ನು ಪಾರುಗೊಳಿಸುವುದಕ್ಕೆ ಅನ್ಯ ಮಾರ್ಗವಿಲ್ಲದೆ ತಮ್ಮನ್ನೇ ಶರಣು ಒಕ್ಕಿದ್ದೇನೆ. ಹೇಳಿ ಸ್ವಾಮಿ. ಅನ್ಯರ ದುಃಖಕ್ಕೆ ಅತ್ಯಂತವಾಗಿ ಸ್ಪಂದಿಸಬಹುದಾದ ತಮ್ಮಂತಹ ಭಿಕ್ಷುಗಳನ್ನಲ್ಲದೆ ಇನ್ನಾರನ್ನು ನಾನು ಮೊರೆ ಹೋಗಲಿ? ದಯವಿಟ್ಟು ನನಗೊಂದು ಮಾರ್ಗವನ್ನು ಅನುಗ್ರಹಿಸಿ ಸ್ವಾಮಿ, ಅನುಗ್ರಹಿಸಿ.
1: ಅದಕ್ಕೊಂದು ಪರಿಹಾರ ಉಂಟಯ್ಯ.
0: ಏನು?

0: ಹೌದೇ?
1: ಹಾ,
2: ಬೇಳೆಗರೆಯದೆ ಶತ್ರುನಾಶಕ ಯಜ್ಞವನು ಕರೆಸೋ.
0: ಏನಂದ್ರಿ?
2: ಬೇಳೆಗಳೆಯದೆ ಶತ್ರುನಾಶಕ ಯಜ್ಞ.

0: ಅಮಾತ್ಯ.
1: ಸ್ವಾಮಿ,
0: ರಾತ್ರಿ ಬಿದ್ದಂತಹ ಕನಸಿನ ಬಗ್ಗೆ ಎಲ್ಲವನ್ನೂ ಸ್ಪಷ್ಟವಾಗಿ ನನ್ನಲ್ಲಿ ಹೇಳಿಕೊಂಡಿದ್ದಿ.
1: ಹೌದು ಸ್ವಾಮಿ, ದುಸ್ವಪ್ನ ಅಂತ.
0: ಹೌದು, ಮಾತ್ರವಲ್ಲದೆ ಆ ಸ್ವಪ್ನ ಸುಳ್ಳಾಗುವುದಿಲ್ಲ. ಇನ್ನು 7 ದಿವಸದ ಒಳಗೆ ಇಲ್ಲಿಗೆ ಶತ್ರುಗಳ ದಾಳಿ ಖಂಡಿತವಾಗಿಯೂ ಆಗುತ್ತದೆ.
1: ಸದ್ಯೋ ಭವಿಷ್ಯದಲ್ಲೇ ಶತ್ರುಗಳು ಬರ್ತಾರೆ ಅಂತ ತಾವು ಸೂಚಿಸಿದ ಹಾಗಾಯ್ತು.
0: ಹೌದಾ? ಓ,
1: ಆ ಶಂಕೆ ನನಗೆ ಮೊದಲೇ ಇತ್ತು. ಆದರೆ ಶತ್ರುಗಳ ದಾಳಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದಕ್ಕೆ, ಅದಕ್ಕೂ ಮಿಗಿಲಾಗಿ ನನ್ನ ಸಿಂಹಾಸನವನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ದಾರಿ ಏನಿದೆ?
0: ನಿನ್ನ ಏಳಿಗೆಯೇ ನನ್ನ ಜೀವನದ ಉದ್ದೇಶ.
1: ಓ,
0: ಅದಕ್ಕೆ ಹೆದರಬೇಡ. ನಾನೊಂದು ಪರಿಹಾರವನ್ನು ಸೂಚಿಸ್ತೇನೆ.
1: ಏನು?
0: ಶತ್ರುನಾಶಕ ಯಜ್ಞ ಅಂತ ಒಂದು ಉಂಟು. ಶತ್ರುಗಳನ್ನು ನಾಶ ಮಾಡುವಂತಹ ಯಜ್ಞ, ಅದನ್ನು ಮಾಡಬೇಕು. ಅದಕ್ಕೆ ಏನೆಲ್ಲ ಪರಿಕರಗಳು ಬೇಕು, ಏನೆಲ್ಲ ಬೇಕು ಎಲ್ಲವೂ ನನಗೆ ತಿಳಿದಿದೆ. ಆದರೆ ನಾನು ಹೇಳುವಂತದ್ದೆಲ್ಲವನ್ನೂ ನೀನು ಒದಗಿಸಿ ಕೊಡಬೇಕು. ಯಾಕೆ ಅಂತ ಪ್ರಶ್ನಿಸಬಾರದು ಮಾತ್ರ.
1: ಸ್ವಾಮಿ,
0: ಓ,
1: ಹೊಳೆಯಲ್ಲಿ ಮುಳುಗುವ ಸ್ಥಿತಿಯಲ್ಲಿ ಇದ್ದವನಿಗೆ ಹುಲ್ಲು ಕಡ್ಡಿಯೂ ಆಧಾರ.
0: ಹೌದು,
1: ಆಧರಿಸಿಕೊಂಡ ಹುಲ್ಲು ಕಡ್ಡಿಯಿಂದ ತಾನು ಸಂರಕ್ಷಿಸಲ್ಪಡ್ತೇನೆ ಎಂಬ ಪ್ರಶ್ನೆಯನ್ನು ಅವ ಕೇಳಿಕೊಳ್ಳುವುದೂ ಇಲ್ಲ, ಅಥವಾ ಆ ಕುರಿತಾದಂತಹ ಶಂಕೆಯನ್ನು ತಳೆಯುವುದೂ ಇಲ್ಲ.
0: ಸತ್ಯ.
1: ಅಲ್ಲ ಅಂತಾದ್ರೆ ಯಜ್ಞದ ಕುರಿತಾಗಿ ವಿರೋಧವನ್ನೇ ಹೇಳುತ್ತಿದ್ದಂತಹ ಬೌದ್ಧ ಭಿಕ್ಷುಗಳು ತಾವು ಇವತ್ತು ಶತ್ರುನಾಶಕಕ್ಕೆ ಬೇಕಾಗಿ ಯಜ್ಞವೊಂದನ್ನು ಮಾಡಿಸಿಕೊಡ್ತೇನೆ ಅಂತ ಹೇಳುವಾಗ ಇದೆಷ್ಟು ಸಮಂಜಸ ಎಂಬ ಪ್ರಶ್ನೆಯನ್ನು ನಾನು ಕೇಳುವುದು ಸರ್ವಥಾ ಸಲ್ಲ. ಯಾಕೆಂದ್ರೆ ಹೇಗೂ ಮುಳುಗಲಿಕ್ಕೆ ಹೊರಟವ ನಾನು.
0: ಹೌದು,
1: ಇದರಿಂದಲಾದರೂ ಬದುಕಿಕೊಳ್ತೇನೆ ಎಂಬ ವಿಶ್ವಾಸ ತಮ್ಮ ಮುಖವರ್ಚಸ್ಸಿನಿಂದ ಮೂಡಿದ್ದು ಸ್ವಾಮಿ. ಯಾವ ಕೊರತೆಯೂ ಆಗದ ಹಾಗೆ ತಾವು ಹೇಳುವ ಯಜ್ಞಕ್ಕೆ ಬೇಕಾದ ಸಮಸ್ತ ಸೋಪಸ್ಕರಗಳನ್ನು ನಾನು ಒದಗಿಸ್ತೇನೆ. ತಳ ಎಲ್ಲಿ ಅಂತ ತಾವು ಹೇಳಬೇಕು.
0: ಗಂಗಾ ಸರಯು ಸಂಗಮ ಕ್ಷೇತ್ರ ಅಂದಂತೂ ಸುಸ್ಥಳ ಉಂಟು.
1: ಓ,
0: ಅಲ್ಲಿಯೇ ಯಜ್ಞಕುಂಡವನ್ನು ನಿರ್ಮಿಸಿ ಆ ಯಜ್ಞವನ್ನು ಮಾಡಬೇಕು.
1: ಯತ್ನದಿಂದ 6 ದಿನಗಳ ಒಳಗೆ ಆ ತಾಣವನ್ನು ಸೇರಿಕೊಳ್ಳಬಹುದಾಗಿದೆ. 7ನೇ ದಿನಕ್ಕೆ ಬರಬಹುದಾದಂತಹ ಶತ್ರುಗಳು ನಾಶಗೊಳ್ಳುವುದಕ್ಕೆ ನಾವು ಕ್ಷಿಪ್ರಗತಿಯಲ್ಲಿ ಯಜ್ಞವನ್ನು ತೊಡಗಬಹುದಾಗಿದೆ.
0: ಮಾಡೋಣ, ವ್ಯವಸ್ಥೆ ಮಾಡೋಣ
1: ಸ್ವಾಮಿ.
0: ಓ,
1: ಆನೆ, ಕುದುರೆ, ಒಂಟಗಳ ಗಾಡಿಯ ಮೇಲೆ ಬೇಕಾದ ಹಾಗೆ ಉಪಕರಣಗಳನ್ನೆಲ್ಲ ಹೇರಿದ್ದೇನೆ. ತೆರಳೋಣವೇ ನಾವತ್ತ?
0: ಆದೀತು, ಸಂತೋಷ.
1: ಬನ್ನಿ.
0: ಓಹೋ, ಅಂದಂತೆ ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ. ನನ್ನ ಈ ವಿಷಯವನ್ನೆಲ್ಲ ನನ್ನ ಗುರುಗಳಾದ ಚಾಣಕ್ಯರಿಗೆ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ.
2: ಪ್ರಭೋ,

0: ಸ್ವಾಮಿ.
1: ಕಲ್ಯಾಣಿ,
0: ಕಾರ್ಯಾಕಾರ್ಯವನ್ನು ಕಾಣದಂತಹ ವ್ಯಕ್ತಿ, ವೃದ್ಧನಾದರೂ ಶಿಕ್ಷಾರ್ಹನು ಅನ್ನುವಂತ ಒಂದು ಮಾತೇನಿದೆಯೋ ಆ ಬಗ್ಗೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಅಂತ ನನಗೆ ಮನಸ್ಸಾಗುತ್ತಾ ಇದೆ. ಪರಿಸ್ಥಿತಿ ಬಗ್ಗೆ ತಾವು ಅವಲೋಕಿಸಿದ್ದೀರಾ, ನಮ್ಮ ಪ್ರಭುತ್ವದಲ್ಲಿ ಏನೇನು ಅಡಚಣೆಗಳಾಗ್ತಾ ಇದೆ ಅನ್ನೋದು ತಮಗೆ ತಿಳಿದಿದೆ. ನಮ್ಮದೇ ಆದಂತಹ ದಾಯಾದ್ಯರೊಳಗೆ ಆ ಬಂಧುತ್ವ ಮೋಹವನ್ನು ಬೆಳೆಸುವುದರ ಬದಲಾಗಿ ತಾವು ಅದನ್ನು ಮತ್ತೂ ವೃದ್ಧಿಸಿಕೊಳ್ಳುವುದರಿಂದಾಗಿ ನಮ್ಮ ಪ್ರಭುತ್ವಕ್ಕಾಗಬಹುದಾದಂತಹ ಹಾನಿಯೇನು ಅನ್ನುವುದನ್ನು ತಾವು ಅವಲೋಕಿಸಲಿಲ್ಲವೆ.
1: ಮಹಾಮತಿಗಳಾದಂತಹ
0: ಬ್ರಾಹ್ಮಣ ಉತ್ತಮರು ಈ ಸಂದರ್ಭದಲ್ಲಿ ಪರ್ವತರಾಜನಿಗೆ ಹಾಗೂ ಚಾಣಕ್ಯನಿಗೆ ಬೆಂಬಲವನ್ನು ನೀಡುವುದರ ಮೂಲಕವಾಗಿ ನಮ್ಮ ಸಭೆಯಲ್ಲೇ ಘಂಟಾಘೋಷವಾಗಿ ಪ್ರತಿಜ್ಞಾ ರೂಪದಲ್ಲಿ ಆಡಿದಂತಹ ಮಾತನ್ನು ತಾವು ಅವಲೋಕಿಸಿದ್ದೀರ. ಆ ಮಾತು ಅಲ್ಲಿಗೆ ನಿರ್ಗಮಿಸುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ನಮ್ಮ ಪ್ರಭುತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸುವುದಕ್ಕೆ ಅವರು ಬಿಡುತ್ತಾ ಇಲ್ಲ ಅನ್ನೋದು ಮನವರಿಕೆ ಆಗುತ್ತಾ ಇದೆ. ಆದ್ರಿಂದ ಇದುವರೆಗೆ ನಾವು ಯಾವ ರೀತಿಯ ನೆಮ್ಮದಿಯನ್ನು ಉಳಿಸಿಕೊಂಡಿದ್ದೆವು ಅದನ್ನು ಮತ್ತೂ ಬೆಳೆಸಿಕೊಳ್ಳಬೇಕು ಅಂತ ಇದ್ರೆ ನಮ್ಮದೇ ಆದಂತಹ ದಾಯಾದ್ಯರೊಳಗೆ ಅವಲಿಗೆ ಸಲ್ಲಬೇಕಾದಂತಹ ಪಾಲನ್ನು ನೀಡುವುದರ ಮೂಲಕವಾಗಿ ವಿರಸವನ್ನು ಬೆಳೆಸದೆ ಬಂಧುತ್ವವನ್ನು ಬೆಳೆಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತಾ ಇದ್ದಾರೆ.
1: ರಾಣಿ ಕಲ್ಯಾಣಿ, ಯುದ್ಧಕ್ಕಾಗಿ ನಾವೆಲ್ಲ ಹೊರಟು ನಿಂತವರು, ಚತುರಂಗ ಸೇನೆ ಸಿದ್ಧವಾಗಿದೆ, ಈ ಸಂದರ್ಭದಲ್ಲಿ ತಡೆದು ಸಂಧ್ಯಾ ಮಾತನ್ನಾಡುತ್ತಾ ಇದ್ದೀಯಾ?

0: ಸ್ವಾಮಿಯೇ.
1: ಇದು ಪಾಟಲಿಪುತ್ರದ ಗೌರವದ ಪ್ರಶ್ನೆ, ಗೌಡಮನೆತನದ ಯೋಗ್ಯತೆಯ ಪ್ರಶ್ನೆ. ನಮ್ಮ ಅಧಿಕಾರದ ಈ ಅವಧಿಯಲ್ಲಿ ಇದು ಮಂತ್ರಿಗಳಾದಂತಹ ಅಮಾತ್ಯ ರಾಕ್ಷಸರು ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಸೇನಾಪತಿಯಾದಂತಹ ಭಾಗುರಾಯನ, ಭದ್ರ ಭಟಾದಿಗಳೆಲ್ಲರೂ ಕೂಡ ರಣೋತ್ಸಾಹದಿಂದ ಮುಂದುವರಿಯುತ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಚಂದ್ರಗುಪ್ತನನ್ನು ಈ ಪಾಟಲಿಪುತ್ರದ ಶತ್ರು ಎಂಬುದಾಗಿ ಪರಿಗ್ರಹಿಸಿದ್ದಾರೆ. ಪಾಟಲಿಪುತ್ರದ ಪ್ರತಿಯೊಬ್ಬ ಪುರನಿವಾಸಿಯೂ ಕೂಡ ಚಂದ್ರಗುಪ್ತನನ್ನು ಶತ್ರು ಶೇಷ ಎಂಬುದಾಗಿ ತೀರ್ಮಾನಿಸಿ ಆಗಿದೆ. ದುರುಳೆನಿಸಿದಂತಹ ಪರ್ವತರಾಜನ ಸಖ್ಯವನ್ನು ಮಾಡಿಕೊಂಡು ಚಾಣಕ್ಯನ ಜೊತೆಯಲ್ಲಿ ತಂತ್ರವನ್ನು ಬೆಸೆಯುತ್ತಿರುವಂತಹ ಆ ಶತ್ರುಗಳಿಗೆ ಯೋಗ್ಯ ರೀತಿಯ ರಾಜಕೀಯ ತಂತ್ರವನ್ನು ಅನುಸರಿಸುವಂತಹ ಒಳ್ಳೆಯ ಸ್ಥಿತಿಯಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ. ಇದು ನಮ್ಮ ರಾಜಕೀಯದ ಸಿದ್ಧತೆ ಎಷ್ಟರ ಮಟ್ಟಿಗೆ ನಡೆದಿದೆ ಅಂತ ಹೇಳಿದ್ರೆ, ಮಿತ್ರನೆನಿಸಿದಂತಹ ಕಾಶಿ ರಾಜ ಸೇನಾ ಸಹಿತನಾಗಿ ನಮ್ಮ ಸಹಾಯಕ್ಕಾಗಿ ಬರುತ್ತಾ ಇದ್ದಾನೆ ಎನ್ನುವಂತಹ ಶುಭ ವರ್ತಮಾನ ನಮಗೆ ಸಿಕ್ಕಿದೆ. ನಮ್ಮ ಈ ಕೋಟೆಯ ರಕ್ಷಣೆಯ ಹೊಣೆಗಾರಿಕೆಯನ್ನು ಶಿವವರ್ಮನಿಗೆ ಒಪ್ಪಿಸಿದ್ದೇವೆ. ಮಾತ್ರವಲ್ಲ, ನಾವು ತುಲಾಲಗ್ನದಲ್ಲಿ ಹೊರಟು ನಿಂತವರು ವಿಜಯೋತ್ಸವಕ್ಕೆ. ಆದರೆ ಅಮಾತ್ಯರು ಬಂದು ಹೇಳಿದ್ರು, ಕ್ಷಪಣಿಕರು ಹೇಳಿದ್ದಾರೆ ತುಲಾಲಗ್ನ ಬೇಡ, ವೃಶ್ಚಿಕ ಲಗ್ನದಲ್ಲಿ ಹೊರಡಬೇಕು ಅಂತ.
0: ಓಹೋ.
1: ಆದ್ದರಿಂದ ಜ್ಯೋತಿಷ್ಯರೆಲ್ಲರೂ ಕೂಡ ಸೇರಿ ನಂದರಿಗೆ ವಿಜಯವಾಗುತ್ತದೆ ಎನ್ನುವಂತಹ ಪೂರ್ವ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ಆಲೋಚನೆ ಬೇಡ. ದಾಯಾಜ್ಯ ಎನ್ನಿಸಿದಂತಹ ಚಂದ್ರಗುಪ್ತ ಒಮ್ಮೆ ಬದುಕುವುದಕ್ಕೆ ಅವಕಾಶ ಕೊಟ್ಟಿದ್ದೇನೆ, ಇನ್ನು ಮುಂದೆ ಅವಕಾಶ ಈ ನವನಂದರು ಕೊಡುವವರಲ್ಲ. ಆದ್ದರಿಂದ ರಣದ ಬಗ್ಗೆ ಕೌತುಕ ಬೇಡ, ಆಲೋಚನೆ ಬೇಡ, ದುಃಖ ಬೇಡ, ಸರಿ ಹಿಂದೆ.
0: ಹಾಗಿದ್ರೆ ಮುಂದುವರೆದುಕೊಂಡು ಹೋಗುವುದು ತಮ್ಮ ಪ್ರತಿಷ್ಠೆಯ ವಿಷಯವೂ ಹೌದು ಅಂತ ತೀರ್ಮಾನಿಸಿದ್ದೆ.
1: ಯಾರ ರಣೋತ್ಸಾಹದ ನುಡಿಸಿಯು ಅರಿವಟ ಯುವತಿಯರ ಹಣೆಯ ಕುಂಕುಮವನ್ನು ಹಾರಿಸುವುದಕ್ಕೆ ಶಕ್ತವಾಗಿರುವುದು, ಯಾರ ಪಾದದ ಉಗುರು ನಮಿಸಿದ ನೂರಾರು ಸಾಮಂತರ ಕಿರೀಟದ ರತ್ನಕಾಂತಿಯನ್ನು ದರ್ಪಣದಂತೆ ಪ್ರತಿಬಿಂಬಿಸಲು ಯೋಗ್ಯವಾಗುವುದು, ಅಂತಹ ನಿನ್ನ ವೀರ ಪತಿಯ ಸ್ವಾಗತಕ್ಕಾಗಿ ನೀನು ಸಿದ್ಧಳಾಗಿ ನಿಲ್ಲು, ವಿಜಯ ಭಾಮಿನಿಯನ್ನು ವಹಿಸಿಕೊಂಡು ಬರುತ್ತೇನೆ ನಿಶ್ಚಿಂತೆ.

0: ಕಾಯಿ ಕಾಯಿಯಾಗಿ ಇದ್ದಾಗ ಮರದಿಂದ ಕೆಳಗೆ ಉದುರಿ ಬೀಳುವುದಿಲ್ಲ, ಅದು ಹಣ್ಣಾದ ಮೇಲೆ ಉದುರದೇ ಇರುವುದು ಇಲ್ಲ,
1: ಪಕ್ವತೆ ಅಂತ ಹೇಳುದು.
0: ಈ ಫಲ ಪಕ್ವತೆಗೆ ಪ್ರಯತ್ನವೂ ಒಮ್ಮೊಮ್ಮೆ ಬೇಕಾಗುತ್ತದೆ.
1: ನಿಜ,
0: ತನ್ನ ಹೆಗಲಿಗೆ ಏರಿದಂತ ಹೊಣೆಯ ಭಾರವನ್ನರಿತು ನಮ್ಮ ಜೀವಸಿದ್ಧಿ ಎಂಬ ಹೆಸರಿನಿಂದ ಈಗ ಅಲ್ಲೇ ಇದ್ದಾನಲ್ಲ.
1: ಹೌದು,
0: ಕ್ಷಪಣಕ ಅಂದ್ರು ಅವನೇ ನಮ್ಮ ಹಿಂದು ಶರ್ಮ, ನಿನಗೂ ಪರಿಚಿತ.
1: ನಿಜಸ್ವಾಮಿ,
0: ನಾನು ಮಾಡಿದ ತಂತ್ರ ಹೂಡಿದ ಯುಗುತಿ ಅದು, ಅನುಕೂಲ ವಾತಾವರಣ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ. ನಾವ ನಂದರು ಒಂದು ಕಡೆಯಲ್ಲಿ ಸೇರುವುದಕ್ಕೆ ಬೇಕಾದಂತಹ ಒಂದು ಉಪಾಯ.
1: ಸಂಗಮ ಕ್ಷೇತ್ರದಲ್ಲಿ ಇದ್ದಾರಂತಲ್ಲ?
0: ಇದ್ದಾರೆ ನವಾನಂದರು. ಅವರಲ್ಲಿ ಯಾವನೋ ಒಬ್ಬ ಎಂಟು ಮಂದಿಯನ್ನು ಬೇರ್ಪಟ್ಟು ಬಿಟ್ಟು ಬೇರಾಗಿರ್ತಾರಾದ್ರೆ ನಮ್ಗೆ ಬರೋ ಸಂಹಾರ ಸಾಧ್ಯವಾದೀತೋ ಇಲ್ಲೋ ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಟ್ಟಾಗಿ ಅವರು ಸೇರುವಂತೆ ಮಾಡಿದ್ದಾನೆ ಶತ್ರು ಸಂಹಾರ ಯಾಗ ಎಂಬ ಹೆಸರಿನಿಂದ. ಯಾವನು ಯಾವ ಶತ್ರುವನ್ನು ಸಂಹರಿಸುವುದಕ್ಕೆ ಯಾಗ ಆಧಾರ ಅಲ್ಲಿ ಆ ಪ್ರಶ್ನೆ ಇಲ್ಲ, ಸ್ಥಾನ ಇದೆಯಾ? ಶತ್ರು ಸಂಹಾರ ಯಾರಿಗೆ, ಯಾರು ಶತ್ರು? ಆದ್ರಿಂದ ವಧಾರಕತೆ ಎಂಬುದೇ ಶತ್ರುತ್ವದ ನಿರ್ಧಾರಕ್ಕೆ ಆಧಾರವಾದದ್ದು ಅಂತ ನಿರ್ಧರಿಸಿಕೊಂಡಿದ್ದೇವೆ ನಾವು. ಇನ್ನೊಂದು ಗಳಿಗೆ ವಿಳಂಬ ಅನಿಷ್ಟಕ್ಕೆ ಅನಾಹುತಕ್ಕೆ ಕಾರಣವಾದೀತು.
1: ಪರ್ವತರಾಜನ ಸೇನೆ ಉಂಟು ನಮ್ಮಲ್ಲಿ,
0: ನಾನೇ ಆಜ್ಞೆ ಮಾಡಿದಂತೆ ಅವರು ನಡೆಯತಕ್ಕದ್ದು ಅಂತಲೂ ಪರ್ವತರಾಜನಿಗೆ ಹೇಳಿದ್ದೇನೆ ನಾವು. ಆದ್ರಿಂದ ಸೇನೆ ಈ ಗಳಿಗೆಯಲ್ಲೇ ಹೊರಳಲಿ.
2: ಸಂತೋಷ ಯಾಕೆ? ನಿನ್ನೆ ದಿವಸ ನಮ್ಮ ರಾಕ್ಷಸರು ವೈರಿ ಕುಲಕ್ಕೆ ರಾಕ್ಷಸಪ್ರಾಯರಾಗಿಯೇ ಹೋರಾಡಿ ವಿಜಯವನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಪಾಪ ನಿದ್ರೆಯಲ್ಲಿದ್ದಾರೆ. ಸೂಲಿನಿ ಜಪಹೋಮಗಳು ಮುಗಿಯುತ್ತದೆ. ಪೂರ್ಣಾಹುತಿಯ ಕಾಲದಲ್ಲಿ ನಾವು ಬರಬೇಕು ಎಂಬುದಾಗಿ ಮಾಸೋಪವಾಸಿ ಮುನಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತಂಗಾಳಿಯು ಬೀಸಿ ಶತ್ರು ನಿಗ್ರಹ ಸೂಚನೆ ಕಂಡುಬರುವ ಆ ಹೋಮದ ಕೊನೆಯ ಭಾಗದಲ್ಲಿ ನಾವು ಇರಬೇಕು ಎನ್ನುವಂತಹ ಸೂಚನೆಯಲ್ಲವೇ? ಮಾತ್ರವಲ್ಲ, ಶೂದ್ರ ಭಟರಿಗೆ ಈ ಕಡೆಗೆ ಪ್ರವೇಶ ಇರಕೂಡದು ಎನ್ನುವ ಸೂಚನೆಯು ನಮಗೆ ಬಂದಿದೆ. ಅದಕ್ಕಾಗಿ ನಮ್ಮ ಭಟರನ್ನೆಲ್ಲ ಹಿಂದೆ ಬಿಟ್ಟದ್ದಾಯಿತು. ಕುದುರೆಯನ್ನು ಜೊತೆಯಲ್ಲಿರಿಸಿಕೊಂಡು ಕೇವಲ ಮಿತವಾದಂತಹ ಅಂಗರಕ್ಷಕರ ಜೊತೆಯಲ್ಲಿ ಯಾಗಶಾಲೆಯ ಬಳಿಗೆ ಬರುತ್ತಿರುವಾಗ ಛಾ ಛಾ ಛಾ ಛಾ, ಎಂತಹ ಶುಭವಾರ್ತೆ! ನಮ್ಮ ವೈಯೆನಿಸಿದಂತಹ ಪರ್ವತರಾಜ ಅವನ ಮಗನಾದಂತಹ ಮಲಯಕೇತುವನ್ನು, ಮಿತ್ರರಾಜನೆನಿಸಿದಂತಹ ಕಾಶಿರಾಜ ಅವನ ಸೈನಿಕರು ಹಿಡಿದುಕೊಂಡು ತಂದಿದ್ದಾರಂತೆ. ಪಲ್ಲಕ್ಕಿಯ ಒಳಗಡೆ ಇದ್ದಾನಲ್ಲ ಮಲಯಕೇತು, ಆ ಮಲಯಕೇತುವಿನ ಜೊತೆಯಲ್ಲಿ ಸ್ವಲ್ಪ ಮಾತಾಡಬೇಕು. ಎಲ್ಲ ಮಲಯಕೇತು, ನಿನ್ನ ಅಪ್ಪ ಪರ್ವತರಾಜ ಕೊಟ್ಟನಲ್ಲ ಆಶ್ರಯವನ್ನು ಚಂದ್ರಗುಪ್ತನಿಗೆ, ಈಗ ಏನಾಯಿತು ನೋಡು? ನೀನೀಗ ನಮ್ಮ ಸೆರೆಯಾಳಾಗಿದ್ದೀಯ. ಇದೋ ಕಾಶಿರಾಜನ ಸೈನಿಕರೆಲ್ಲ ನಿನ್ನನ್ನು ಸುತ್ತುವರೆದಿದ್ದಾರೆ. ಇನ್ನು ಒಂದರ ಕ್ಷಣದೊಳಗೆ ನಿನ್ನ ರುಂಡ ಮುಂಡ ಬೇರ್ಪಡುವಂತಹ ದೃಶ್ಯವನ್ನು ನಿನ್ನ ತಂದೆ ನೋಡಬೇಕು.
3: ಎಲ್ಲ ನಮ್ಮ ರಾಜ

0: ಮಧುರ್ಭಕ್ತರಾದಂತಹ ನಂದರಾಜ ಕೊಲ್ಲುವವರಿಗಿಂತ ಕಾಯುವವರು ಎಷ್ಟೋ ಮೇಲು. ಮಹಾಮಂತ್ರಿಯಾದಂತಹ ದುಷ್ಟಬುದ್ಧಿ ಚಂದ್ರಹಾಸನನ್ನು ಕೊಲ್ಲುವುದಕ್ಕೆ ಪ್ರಯತ್ನಪಟ್ಟ, ಆದರೆ ಬದುಕಿ ಉಳಿದ. ಕಂಸಕೃಷ್ಣನನ್ನು ಸಾಯಿಸುವುದಕ್ಕೆ ಮುಂದುವರಿದ, ಕೃಷ್ಣ ಬದುಕಿ ಲೋಕೋದ್ಧಾರಕನಾದ. ಈ ಹೊತ್ತು ನಿನ್ನ ನಾಶಕ್ಕೆ ಬಂದವ ನಾನು ಚಂದ್ರಗುಪ್ತ, ನನ್ನನ್ನು ಕೊಲ್ಲುವುದಕ್ಕೆ ಯತ್ನಿಸಿದಂತಹ ನಿನ್ನನ್ನು ಕೊಲ್ಲುವುದಕ್ಕೆ ಬಂದಿದ್ದೇನೆ. ಅಯ್ಯ
1: ಚಂದ್ರಗುಪ್ತ,
0: ನಂದ ವಂಶದ ಸರ್ವನಾಶ ನನ್ನ ಗುರಿ.
1: ಯುದ್ಧಕ್ಕೆ ಬಂದ

0: ಈ ರೀತಿಯಾಗಿ ಮೋಸದಿಂದ ನಮ್ಮನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದೆಯಲ್ಲ ನೀವೆಲ್ಲ ವೇಷಧಾರಿಗಳು ಎಂಬುದಾಗಿ ಈಗ ಅರ್ಥವಾಯಿತು. ನಮಗೆ ಏರುವುದಕ್ಕೆ ಕುದುರೆ ಇಲ್ಲದ ಹಾಗೆ ನಮ್ಮ ಕುದುರೆಯ ಕಾಲುಗಳನ್ನು ಕತ್ತರಿಸಿ ಹಾಕಿದ್ದೀಯಾ. ಇದೋ ಕಪಟದ ಮಲಯ ಕೇತುವನ್ನು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಬಂದಿದ್ದೀಯಲ್ಲ, ಅವನು ಕತ್ತಿ ಹಿರಿದು ಯುದ್ಧಕ್ಕೆ ನಿಂತಾಗ ಮಲಯ ಕೇತುವನ್ನು ಆ ಕಪಟದ ಮಲಯ ಕೇತುವನ್ನು ಕತ್ತರಿಸಿ ಹಾಕಿದ್ದೇನೆ.
1: ನಿನ್ನ ಭಾಗದ ಮೃತ್ಯುವಾಗಿ ನಾನು ಬಂದಿದ್ದೇನೆ.
0: ಅವನ ಜೊತೆಯಲ್ಲಿ ಬಂದಂತಹ ಪರ್ವತರಾಜನ ಸೇನಾನಿ ಮಂತ್ರಿ ಶಬಲವರ್ಮ ನನ್ನ ಕತ್ತಿಗೆ ಬಲಿಯಾಗಿದ್ದಾನೆ.
1: ಹೋಗಲಿ ಬಿಡು,
0: ಕೈಯಲ್ಲಿ ಆಯುಧ ಇಲ್ಲ ಎನ್ನುವಂತಹ ಭಯ ನಂದರಿಗಿಲ್ಲ. ಇದು ನಾವು 9 ಮಂದಿಯೂ ಕೂಡ ಏಕಕಾಲದಲ್ಲಿ ನಿನ್ನ ಮೇಲೆ ಹಾರುವಾಗ ಯಾರಿದ್ದಾರೆ ನಿಮ್ಮನ್ನು ತಡೆಯುವುದಕ್ಕೆ ಅಂತ ನೋಡ್ತೇವೆ
1: ನಂದರಾಜ.
0: ಆದ್ದರಿಂದ ಒಬ್ಬಂಟಿಗ ಎನ್ನುವಂತಹ ಭಯ ಇಲ್ಲ, ಸಿಕ್ಕಿದಂತಹ ಆಯುಧಗಳನ್ನು ಸಿಕ್ಕಿದ ರೀತಿಯಲ್ಲಿ ಪ್ರಯೋಗಿಸುವಂತಹ ಎದೆಗಾರಿಕೆ ಈ ನಂದರಿಗಿದೆ. ಸಪ್ತರ ವೀರ ಸ್ವರ್ಗ ಎಂಬುದನ್ನು ತಿಳ್ಕೊಂಡಂತಹ ನಾವು ಬರುವಂತಹ ಯಾವುದೇ ಕಷ್ಟಗಳಿಗೆ ಎದೆ ಒಡುವುದಕ್ಕೆ ಸಿದ್ಧನಾಗಿದ್ದೇನೆ. ನಿಲ್ಲಿದ್ದಕ್ಕೆ
1: ನಿನ್ನ ಸಹೋದರರಾದಂತಹ ಉಪಾನಂದ ಮಹಾನಂದ ಸುರಂಧಾದಿಗಳು ಏನಾಗಿದ್ದಾರೆ ನೋಡು, ಉಳಿದವರೇನೊಬ್ಬ ನಿನ್ನನ್ನು ಮುಗಿಸ್ತೇನೆ.

0: ಗುರುಗಳೇ.
1: ಚಂದ್ರಗುಪ್ತ,
0: ಕಳೆದ ಕುರುಕ್ಷೇತ್ರದ ಯುದ್ಧಾನಂತರದಲ್ಲಿ ಲೋಕದ ಸತ್ಯತಿಗಳೆಲ್ಲ ಪಾಂಡವರನ್ನು ಕೊಂಡಾಡಿದುವಂತೆ. ದೇವ ಸಂತತಿ ನಲಿಯ ಪಾಂಡವ ಜೀವಹರಿ ಎಂಬ ಭಾವ ಸಂದುದು ಧರ್ಮರಾಯನ ಪಟ್ಟಾಭಿಷೇಕದಲ್ಲಿ. ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಕೌರವ ಕುಲವನ್ನೇ ನಾಶ ಮಾಡಿದ. ಅದೇ ರೀತಿಯಲ್ಲಿ ನಂದಕುಲ ವಜ್ರಾಘಾತರಾಗಿ ಬಂದಂತಹ ನೀವು ಇವತ್ತು ನನ್ನನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡುವುದರ ಮೂಲಕ ಈ ಚಂದ್ರಗುಪ್ತ ವಂಶದ ಮೌರ್ಯ ಸಾಮ್ರಾಜ್ಯದ ಪ್ರತಿಷ್ಠಾಪನಾಚಾರ್ಯರಾದಿರಿ.
1: ಒಳ್ಳಿತಪ್ಪ, ನಿನಗೆ ನಾನು ಪ್ರತಿಷ್ಠಾಪನಾಚಾರನಾಗಬೇಕೆಂಬ ಉದ್ದೇಶದಿಂದ ಈ ವ್ಯವಹಾರವನ್ನು ಮಾಡಿದ್ದೇನೆ ಅಂತ ತಪ್ಪಾಗಿ ತಿಳಿಯಬೇಡ. ಯಾವ ಬ್ರಾಹ್ಮಣನು ತನ್ನ ನಾಲಿಗೆಯಲ್ಲಿ ಇದ್ದಂತಹ ಸತ್ಯದ ಸತ್ವವನ್ನು ಕಳೆದುಕೊಳ್ಳುತ್ತಾನೆ ಅವನು ಘೋರ ನರಕಕ್ಕೆ ಪಾತ್ರನಾಗುತ್ತಾನೆ ಎಂಬುದು ನಿನಗೂ ಗೊತ್ತಿರಬೇಕು. ಒಂದು ಮಾತನ್ನು ನಾನು, ಅದೊಂದು ಉಪಾಯ ಪ್ರಯೋಗ ವಿಧಾನವೇ ಆಗಿರಲಿ, ಹೇಳಿದ್ದು ಹೌದಷ್ಟೇ. ನಿಮ್ಮ 9 ಮಂದಿಯ ಹೆಣಗಳನ್ನು ಆನೆಯ ಕಾಲುಗಳಿಗೆ ಕಟ್ಟಿದ್ದಲ್ಲದೆ ವೀಥಿಗಳಲ್ಲೆಲ್ಲ ಎಲ್ಲರಿಗೂ ಕಾಣುವಂತೆ ಉತ್ಸವವನ್ನು ಮಾಡಿಸಿದ್ದಲ್ಲದೆ ಬಿಚ್ಚಿ ಹೋದಂತ ನನ್ನ ಶಿಖಾ ಬಂಧವನ್ನು ಮಾಡುವುದಿಲ್ಲ ಅಂತ ಹೇಳಿದ್ದೇನೆ. ಈಗ ನಾನು ನನಗಾಗಿಯೇ ಕಳೆದುಕೊಂಡಂತಹ ಶಿಖಾ ಗ್ರಂಥಿ ಬಂಧ ಅದಕ್ಕೊಂದು ಅನುಕೂಲತೆಯನ್ನು ತಂದುಕೊಂಡನೋ ಇಲ್ಲವೋ, ಹಾಗಾಗಿ ನಾನು ಆಡಿದ ಮಾತು ನನ್ನಿಯಾಗಿ ಪರಿಣಮಿಸಿತು ಅಲ್ವೋ. ಯಾವನು ತನ್ನ ಪ್ರತಿಜ್ಞೆಯನ್ನು ತಾನೇ ಮರೆತು ನಡೆಯುತ್ತಾನೆ ಅವನ ಹಿಂದಣ 7 ತಲೆಮಾರುಗಳ ಪಿತೃಗಳು ಅದರಿಂದ ಬಳಲುತ್ತಾ ಬೀಳಬೇಕಾಗುತ್ತದೆ, ನನಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಶಿಖಾ ಬಂಧದ ಯೋಗ ಒಂದು ಬಂದಿತಲ್ಲ, ಕಿವಿಗಳಲ್ಲಿ ಕುಂಡಲ ಇಲ್ಲದ್ರು ಬೆರಳಲ್ಲಿ ಮುದ್ರಿಕೆ ಇಲ್ಲದ್ರು ಬ್ರಾಹ್ಮಣನಿಗೆ ಶಿಖಾ ಬಂಧವೇ ಎಂಬುದೇ ಸಮಸ್ತ ಮಾಂಗಲ್ಯಕ್ಕೆ ಕೇತನವಾಗಿ ಉಳಿಯುತ್ತದಂತೆ. ಯಾವ ಬ್ರಾಹ್ಮಣನು ಶಿಖಾ ಬಂಧ ವಿಹೀನಾಗಿದ್ದಾನೆ ಅವನ ಅಪ್ಪನೋ ಅಮ್ಮನೋ ಅಜ್ಜನೋ ಸತ್ತದ್ರಿಂದ ಅವನು ಬಂದಿರುವ ಸೂತಕದಲ್ಲಿ ಬಳಲುತ್ತಾನೆ ಅಂತ ಅರ್ಥವಂತೆ. ಒಳ್ಳೆಯದಪ್ಪ, ಶಿಖಾ ಬಂಧವನ್ನು ಮಾಡಿಸಿಕೊಂಡಿದ್ದೇನೆ. ನಂತರ ಕಳೇಬರಗಳ ಮೆರವಣಿಗೆ ಆಯಿತು. ಅಮಾತ್ಯ ರಾಕ್ಷಸನನ್ನು ಕಂಡು ಒಂದು ಮಾತನ್ನು ಹೇಳಬೇಕಾಗಿತ್ತು.
0: ಸರಿ ಸ್ವಾಮಿ.

0: ಇದುವರೆಗೆ ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM. ಎಂದೂ ಮರೆಯದ ಹಾಡು.

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

रेडियो सारंग 107.8 FM।

Radio Sarang 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಜನಪದ ಗಮ್ಮತ್ತು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

0: ಬಿತ್ತು, ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು, ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.